ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂದಿನ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ. ಇಂದು ರಾಷ್ಟೀಯ ಪಂಚಾಂಗ 1948ನೇ ಶಕವರ್ಷ, ಆಷಾಢ ಮಾಸದ 25ನೆಯ ದಿನ ಅಂದರೆ 2026ನೇ ಇಸವಿ ಜುಲೈ ತಿಂಗಳ 16ನೇ ತಾರೀಕು ಗುರುವಾರ. ಈಗ ಸಮಯ ಸರಿಯಾಗಿ 5:58:45. ಪ್ರಿಯ ಕೇಳುಗರೆ, ನಂಬಿಕೆ ಎನ್ನುವ ಮೊದಲ ಹೆಜ್ಜೆ, ಅದನ್ನೇ ಇಡದಿದ್ದರೆ ಗುರಿ ಮುಟ್ಟುವುದು ಅಸಾಧ್ಯ. ಶುಭ ನುಡಿಯೊಂದಿಗೆ ಸ್ಟುಡಿಯೋದಿಂದ ನಾನು ದ್ಯಾಮಲಾಂಬಿಕಾ ಎಂಎಸ್.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆಯೊಂದನ್ನು ಕೇಳಲಿದ್ದೀರಿ. 6:40 ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮಿಡಿತ ಪ್ರಾಯೋಜಿತ ಸರಣಿ, ಇದರಲ್ಲಿ ಪಂಚಗವ್ಯ ತಯಾರಿಸುವ ವಿಧಾನ ಕುರಿತು ಇರುವಕ್ಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ಅವಿನಾಶ್ ಅವರಿಂದ ಮಾಹಿತಿ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ರೈತರಿಗೆ ಸಲಹೆ ಕೇಳಲಿದ್ದೀರಿ. 6:50 ಆರೋಗ್ಯ ಬಿಂದು, ಗರ್ಭಿಣಿಯರ ಸಮಸ್ಯೆ ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಸಂಧ್ಯಾ ಕೆ ಮಣ್ಣೂರು. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:45 ಮತ್ತು 10:05 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ, ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾ ಪಂಕಜ ಎಟಿ. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. 9:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 11:00 ಜನಪದ ಗೀತೆಗಳು ಮೂಡಿಬರಲಿವೆ.

0: ನಿಮಿಷಕ್ಕೆ ಮಾಹಿತಿ ಕಣಜ ಮಾಲಿಕೆಯಲ್ಲಿ ಪುಸ್ತಕಗಳ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದವರಿಂದ ಕಾರ್ಯಕ್ರಮ ವೈವಿಧ್ಯ. ಇಂದಿನ ವನಿತಾ ವಿಹಾರ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾ ಅರುಣ್ ಕುಮಾರ್ ಹರಿದಾಸ ಅವರೊಂದಿಗೆ ಸಂದರ್ಶನ. ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಕಾರ್ಯಕ್ರಮ ಉಲ್ಲಾಸ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ತಾ ಇದ್ವಿ. ಹಾಗೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶದ ಕಾರ್ಯಕ್ರಮ. 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಚಿತ್ರದುರ್ಗ ತಾಲೂಕು ಅಲಗವಾಡಿ ಗ್ರಾಮದ ಲಕ್ಕಮ್ಮ ಮತ್ತು ಸಂಗಡಿಗರಿಂದ ಕೊರವಂಜಿ ಪದ ಕೇಳಲಿದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ. 6:51 ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ತೋಟಗಾರಿಕೆ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ. ಭಾಗವಹಿಸುತ್ತಾರೆ ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ಉಪನಿರ್ದೇಶಕರಾದ ಡಾ ಯಶವಂತ್ ಕುಮಾರ್ ಟಿಆರ್. ನಡೆಸಿಕೊಡುತ್ತಾರೆ ಜಗದೀಶ್ ಕೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ರಾತ್ರಿ 8:00 to 8:15 ಮತ್ತು 8:30 to 8:45 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ಈ ಮಧ್ಯೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 8:15 ಪುರಿ ಜಗನ್ನಾಥ ವಾರ್ಷಿಕ ರಥೋತ್ಸವದ ಬಾನುಲಿ ವರದಿ ಕೇಳಲಿದ್ದೀರಿ. 8:45 ನಮ್ಮ ನಿಲಯದಿಂದ ವಚನಗಳು ಮೂಡಿಬರಲಿವೆ. 9:15 ಲಘು ಸಂಗೀತ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:30 ಕನ್ನಡ ಭಾರತಿ. 10:00 to 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani, the news read by Shagun Chopra. The Union Cabinet approved the Semicon 2.0 with a budgetary outlay of 1,27,500 crore rupees to strengthen India's semiconductor design and manufacturing ecosystem. Information and Broadcasting Minister Ashwini Vaishnav announced about the cabinet decisions while briefing media in New Delhi yesterday. Mr. Vaishnav said, building on the momentum of Semicon 1.0, the scheme aims to further the government's commitment to putting India on the global semiconductor map. The minister said the cabinet also cleared the mobile manufacturing scheme with a budgetary outlay of 62,500 crore rupees aimed at scaling up domestic mobile phone production, deepening local value addition and strengthening India's position as a global electronics manufacturing hub. The government also approved 2 elevated corridor projects at Varanasi in Uttar Pradesh to improve road connectivity and reduce congestion and travel time. The cabinet also gave nod to 2 multi-tracking projects covering 4 districts across Odisha and Jharkhand, expanding the Indian Railways network by about 145 kilometers. It also approved the National Investment Policy for Urea 2026 for Atmanirbhar Bharat. Prime Minister Narendra Modi will visit Haryana, Chandigarh and Punjab tomorrow. The Prime Minister will flag off India's first hydrogen train between Jind and Sonipat at Jind Railway Station in Haryana. Mr. Modi will lay the foundation stone and dedicate to the nation various development projects.

ಕೇಳುಗರೆ, ಹುಲಿಕೆರೆ ಪುಷ್ಕರಣಿಯು ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾದ ವಾಸ್ತುಶಿಲ್ಪದ ಅದ್ಭುತ ಮಾದರಿಯಾಗಿದೆ. ನೀರಿಗೆ ಇಳಿಯಲು ಕಲ್ಲಿನಿಂದ ನಿರ್ಮಿಸಲಾದ ಮೆಟ್ಟಿಲುಗಳನ್ನು ಹೊಂದಿದ್ದು, ಈ ಆಕರ್ಷಕ ರಚನೆಯು ಅನೇಕ ಸಣ್ಣ ಸಣ್ಣ ದೇವಾಲಯಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಅವು 27 ನಕ್ಷತ್ರಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗಿದೆ. ಇದಕ್ಕೆ ಹುಲಿಕೆರೆ ತೊಟ್ಟಿ, ಹುಲಿಕೆರೆ ಬಾವಿ ಮತ್ತು ಹುಲಿಕೆರೆ ಮೆಟ್ಟಿಲು ಬಾವಿ ಎನ್ನುವ ಬೇರೆ ಬೇರೆ ಹೆಸರುಗಳು ಸಹ ಕೇಳಿಬರುತ್ತವೆ. ನೆಲದೊಳಗೆ ಮೆಟ್ಟಿಲು ಬಾವಿಯ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. 4 ಕಡೆಗಳಲ್ಲಿ ಕೆಳಭಾಗದಿಂದ ಮಧ್ಯಮ ಎತ್ತರದವರೆಗೆ ಕಲ್ಲಿನ ಮೆಟ್ಟಿಲುಗಳಿವೆ. ರಾಮದಾಸರ ಕೃತಿ ಮುದ್ದು ಮೋಹನ ಅವರ ಸ್ವರದಲ್ಲಿದೆ. ಇದು ಸ್ನಾನ, ಇದು ಸ್ನಾನ, ಇದು ಸ್ನಾನವಯ್ಯ.

ಹಳೆಬೀಡಿನ ಸಮೀಪವಿರುವ ಹುಲಿಕೆರೆ ಪುಷ್ಕರಣಿ ಈಗಾಗಲೇ ಹೇಳಿದ ಹಾಗೆ ಮಧ್ಯಮ ಎತ್ತರದವರೆಗೆ ಮೆಟ್ಟಿಲುಗಳಿದ್ದು, ನಂತರ ಆ ಮಟ್ಟದ ಮೇಲ್ಭಾಗದಲ್ಲಿ 11 ಗರ್ಭಗುಡಿಗಳಿದ್ದು ಅವು ಶಿಖರಗಳನ್ನು ಹೊಂದಿವೆ. ಇವುಗಳ ನಡುವೆ ಶಿಖರವಿಲ್ಲದ 16 ಗರ್ಭಗುಡಿಗಳು ಇವೆ. ಮತ್ತೊಂದು ಗರ್ಭಗುಡಿಯ ಸ್ಥಳದಲ್ಲಿ ಕೆಳಕ್ಕೆ ಇಳಿಯುವ ಮೆಟ್ಟಿಲು ಇರುವಂಥದ್ದು. ಈ ಪುಷ್ಕರಣಿಯನ್ನು 12ನೇ ಶತಮಾನದ ಮೊದಲಾರ್ಧದಲ್ಲಿ ಹೊಯ್ಸಳ ರಾಣಿಯರ ಸ್ನಾನಕ್ಕಾಗಿ ಬಳಸಲಾಗ್ತಾ ಇತ್ತು ಎಂದು ನಂಬಲಾಗಿದೆ. ಮತ್ತೊಂದು ಅಭಿಪ್ರಾಯದ ಪ್ರಕಾರ ಇದು ರಾಣಿ ಶಾಂತಲಾದೇವಿಯ ಖಾಸಗಿ ಸ್ನಾನಕೊಳವಾಗಿದ್ದರಿಂದ ಇದರ ಭದ್ರತೆ ಅತ್ಯಂತ ಕಠಿಣವಾಗಿತ್ತು. ಹಾಗಾಗಿ ಇಲ್ಲಿ ಹುಲಿಗೂ ಸಹ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿಯೇ ಈ ಹೆಸರು ಬಂದಿದೆ ಅನ್ನುವಂಥದ್ದು ಕೂಡ ಕೇಳಿಬರುತ್ತೆ. ಇನ್ನು ಬೆಂಗಳೂರಿನಿಂದ 210 ಕಿಲೋಮೀಟರ್, ಹಾಸನದಿಂದ 30 ಕಿಲೋಮೀಟರ್, ಬೇಲೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಈ ಪುಷ್ಕರಣಿ ಹಳೆಬೀಡಿನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಈಗ ಕೇಳೋಣ ಸಂಗಡಿಗರೊಂದಿಗೆ ವಿದ್ಯಾಭೂಷಣ ಅವರು ಹಾಡಿರುವ ಒಂದು ಭಜನೆ ಪದ, ಜಯ ಜಯ ಶ್ರೀ ರಾಘವೇಂದ್ರ.

0: ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹೆರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ.
2: ಯಾವುದೇ ಒಂದು ರಾಷ್ಟ್ರದ ಅಭಿವೃದ್ಧಿ ಮತ್ತು ಭವಿಷ್ಯವು ಆ ದೇಶದ ಯುವಜನತೆಯ ಚಿಂತನೆ, ನೈತಿಕತೆ ಮತ್ತು ಕಾರ್ಯವೈಖರಿಯ ಮೇಲೆ ನಿಂತಿದೆ. ಇಂದಿನ ತೀವ್ರ ಸ್ಪರ್ಧಾತ್ಮಕ ಹಾಗೂ ತಂತ್ರಜ್ಞಾನ ಚಾಲಿತ ಜಗತ್ತಿನಲ್ಲಿ ಯುವಜನರು ಕೇವಲ ತಮ್ಮ ವೈಯಕ್ತಿಕ ಬೆಳವಣಿಗೆಯತ್ತ ಮಾತ್ರ ಗಮನ ಹರಿಸದೆ ಸಮಾಜದ ಒಳಿತಿಗಾಗಿ ಮಿಡಿಯುವ ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುವುದು ಅತ್ಯಂತ ಅನಿವಾರ್ಯವಾಗಿದೆ. ಸಮಾಜಮುಖಿ ಚಿಂತನೆ ಎಂದರೆ ಕೇವಲ ದಾನ ಧರ್ಮ ಮಾಡುವುದಲ್ಲ, ಬದಲಾಗಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವ, ಸಮಾನತೆಯನ್ನು ಬಯಸುವ ಮತ್ತು ಪರಸ್ಪರ ಸಹಕಾರದಿಂದ ಬದುಕುವ ಒಂದು ಉದಾತ್ತ ಮನೋಭಾವವಾಗಿದೆ. ಇಂದಿನ ಯುವ ಪೀಳಿಗೆ ಅತ್ಯಂತ ಬುದ್ಧಿವಂತ, ಜಾಗೃತ ಮತ್ತು ತಂತ್ರಜ್ಞಾನದ ಪ್ರವಾಹದಲ್ಲಿ ಮುಂದುವರೆದಿದೆ. ಆದರೆ ಜಾಗತೀಕರಣ, ಆರ್ಥಿಕ ಸ್ಪರ್ಧೆ ಮತ್ತು ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದಾಗಿ ಮನುಷ್ಯ ಮನುಷ್ಯರ ನಡುವಿನ ನೈಜ ಸಂಬಂಧಗಳು ಕಡಿಮೆಯಾಗುತ್ತಿವೆ. ನಾನು, ನನ್ನದು, ನನ್ನ ವೃತ್ತಿ, ನನ್ನ ಆಸ್ತಿ ಎಂಬ ಸ್ವಾರ್ಥ ಚಿಂತನೆಗಳು ಹೆಚ್ಚಾಗುತ್ತಿವೆ. ವರ್ಚುಯಲ್ ಪ್ರಪಂಚ, ವಾಸ್ತವ ಜಗತ್ತಿನ ಕಷ್ಟ ಕಾರ್ಪಣ್ಯಗಳಿಗಿಂತ ಡಿಜಿಟಲ್ ಪರದೆಯ ಹಿಂದೆ ಯುವಜನತೆ ಹೆಚ್ಚು ಸಮಯ ಕಳೆಯುತ್ತಿರುವುದು ಸಮಾಜಮುಖಿ ಕಾಳಜಿಯ ಕೊರತೆಗೆ ಒಂದು ಪ್ರಮುಖ ಕಾರಣವಾಗಿದೆ. ಇಂತಹ ಸನ್ನಿವೇಶದಲ್ಲಿ ಯುವಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಸಮಾಜಮುಖಿ ಚಿಂತನೆಗಳ ಬಿತ್ತನೆ ಅತ್ಯಗತ್ಯವಾಗಿದೆ. ತಮ್ಮ ದೈನಂದಿನ ಬದುಕಿನ ಓಟದ ನಡುವೆಯೂ ಯುವಜನರು ಸಮಾಜದ ಕಡೆಗೆ ಏಕೆ ತಿರುಗಿ ನೋಡಬೇಕು ಎಂಬುದಕ್ಕೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಬಲಿಷ್ಠ ರಾಷ್ಟ್ರ ನಿರ್ಮಾಣ. ಯುವಜನರು ಸಮಾಜದ ಸಮಸ್ಯೆಗಳನ್ನು, ಅಂದರೆ ಬಡತನ, ಶಿಕ್ಷಣದ ಕೊರತೆ,

0: ಪರಿಸರದ ನಾಶ, ಭ್ರಷ್ಟಾಚಾರ ಮುಂತಾದವುಗಳು. ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ಅವುಗಳ ಪರಿಹಾರದತ್ತ ಯೋಚಿಸಿದಾಗ ಮಾತ್ರ ದೇಶದ ನೈಜ ಮತ್ತು ಸುಸ್ಥಿರ ಅಭಿವೃದ್ಧಿ ಸಾಧ್ಯ. ಮಾನಸಿಕ ನೆಮ್ಮದಿ ಮತ್ತು ನೈತಿಕ ಮೌಲ್ಯಗಳು. ಕೇವಲ ಹಣ ಸಂಪಾದನೆಯಿಂದ ಸಿಗುವ ಸುಖ ತಾತ್ಕಾಲಿಕ, ಆದರೆ ಬೇರೆಯವರ ಕಷ್ಟಕ್ಕೆ ಮಿಡಿಯುವ, ಅಸಹಾಯಕರಿಗೆ ಸಹಾಯ ಮಾಡುವ ಪ್ರವೃತ್ತಿ ನೈಜ ಮಾನಸಿಕ ನೆಮ್ಮದಿ ಮತ್ತು ಜೀವನಕ್ಕೊಂದು ಅರ್ಥವನ್ನು ಒದಗಿಸುತ್ತದೆ. ಸಮಾನತೆಯ ಸಮಾಜದ ನಿರ್ಮಾಣ. ಅಸಮಾನತೆ, ಶೋಷಣೆ ಮತ್ತು ತಾರತಮ್ಯದ ವಿರುದ್ಧ ದನಿ ಎತ್ತಲು ಯುವಜನರಲ್ಲಿ ಸಮಾಜಮುಖಿ ಚಿಂತನೆ ಇರಲೇಬೇಕು. ಮೌನವಾಗಿರುವ ಯುವಜನತೆ ಅನ್ಯಾಯಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದಂತೆ. ಸಾಮಾಜಿಕ ಜವಾಬ್ದಾರಿ. ನಾವು ಪಡೆಯುವ ಶಿಕ್ಷಣ, ಬಳಸುವ ಸಂಪನ್ಮೂಲಗಳು ಎಲ್ಲವೂ ಈ ಸಮಾಜದ ಕೊಡುಗೆ. ಹೀಗಾಗಿ ಸಮಾಜಕ್ಕೆ ಒಂದಿಷ್ಟು ಹಿಂದಿರುಗಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗದೆ ದಿನಪತ್ರಿಕೆಗಳನ್ನು ಓದುವುದು ಶ್ರೇಷ್ಠ ಚಿಂತಕರ, ಸಮಾಜ ಸುಧಾರಕರ, ಉದಾಹರಣೆಗೆ ಬಸವಣ್ಣ, ಅಂಬೇಡ್ಕರ್, ವಿವೇಕಾನಂದ, ಕುವೆಂಪು ಇವರೆಲ್ಲರ ಸಾಹಿತ್ಯವನ್ನು ಅಧ್ಯಯನ ಮಾಡುವುದು ಮತ್ತು ಸಮಾಜದ ವಿವಿಧ ಸ್ತರದ ಜನರೊಂದಿಗೆ ಬೆರೆಯುವುದು ಮುಖ್ಯವಾಗಿದೆ. ತಂತ್ರಜ್ಞಾನದ ಸಕಾರಾತ್ಮಕ ಬಳಕೆ. ತಮ್ಮ ಬಳಿ ಇರುವ ಬಹುದೊಡ್ಡ ಅಸ್ತ್ರವಾದ ತಂತ್ರಜ್ಞಾನವನ್ನು ಸಮಾಜದ ಒಳಿತಿಗೆ ಬಳಸಬೇಕು. ಸಾಮಾಜಿಕ ಜಾಲತಾಣಗಳನ್ನು ಕೇವಲ ಮನರಂಜನೆಗೆ ಬಳಸದೆ ಸಮಾಜದಲ್ಲಿ ಜಾಗೃತಿ ಮೂಡಿಸಲು, ನೊಂದವರ ದನಿಯಾಗಲು ಮತ್ತು ಸಕಾರಾತ್ಮಕ ಬದಲಾವಣೆ ತರಲು ವೇದಿಕೆಯನ್ನಾಗಿ ಬಳಸಬೇಕು. ಸಹಾನುಭೂತಿ ಮತ್ತು ಮಾನವೀಯತೆ. ಬೇರೆಯವರ ಸ್ಥಾನದಲ್ಲಿ ನಿಂತು ಯೋಚಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ದಾರಿಯಲ್ಲಿ ಹೋಗುವಾಗ ಅಪಘಾತಕ್ಕೀಡಾದವರಿಗೆ ನೆರವಾಗುವುದು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ರಕ್ಷಿಸುವುದು, ತಮ್ಮ ಸುತ್ತಮುತ್ತಲಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಸಣ್ಣ ಸಣ್ಣ ಪ್ರಯತ್ನಗಳೇ ಸಮಾಜಮುಖಿ ಚಿಂತನೆಯ ಅಡಿಪಾಯ. ಪ್ರಶ್ನಿಸುವ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು. ಅನ್ಯಾಯ ಮತ್ತು ಮೂಢನಂಬಿಕೆಗಳನ್ನು ಕುರುಡಾಗಿ ಒಪ್ಪಿಕೊಳ್ಳದೆ ವೈಜ್ಞಾನಿಕ ಮನೋಭಾವದಿಂದ ಪ್ರಶ್ನಿಸುವ ಗುಣವನ್ನು ಯುವಜನತೆ ಬೆಳೆಸಿಕೊಳ್ಳಬೇಕು. ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಧೈರ್ಯವೇ ದೊಡ್ಡ ಸಮಾಜಮುಖಿ ಕಾರ್ಯ. ಒಟ್ಟಾರೆಯಾಗಿ ಯುವಜನತೆ ಎಂದರೆ ಕೇವಲ ವಯಸ್ಸಿನ ಸಂಕೇತವಲ್ಲ, ಅದು ಅಗಾಧ ಶಕ್ತಿ, ಉತ್ಸಾಹ ಮತ್ತು ಭರವಸೆಯ ಸಂಕೇತ. ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಏಳಿಗೆಯ ಜೊತೆ ಜೊತೆಗೆ ಸಮಾಜದ ಬಗ್ಗೆಯೂ ಸ್ವಲ್ಪ ಕಾಳಜಿ ವಹಿಸಿದರೆ ಈ ಜಗತ್ತನ್ನು ಇನ್ನಷ್ಟು ಸುಂದರವಾಗಿಸಬಹುದು ಮತ್ತು ವಾಸಯೋಗ್ಯವಾಗಿಸಬಹುದು. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಯಾವಾಗ ನೀನು ನಿನ್ನ ಸ್ವಾರ್ಥವನ್ನು ಬಿಟ್ಟು ಇತರರಿಗಾಗಿ ಬದುಕುತ್ತೀಯೋ ಆಗ ನೀನು ನಿಜವಾದ ಅರ್ಥದಲ್ಲಿ ಬದುಕುತ್ತೀಯ. ಈ ಮಾತು ಇಂದಿನ ಯುವಜನತೆಗೆ ದಾರಿದೀಪವಾಗಲಿ. ಯಶಸ್ಸಿನ ಓಟದಲ್ಲಿ ಮಾನವೀಯತೆಯನ್ನು ಮರೆಯದಿರೋಣ. ಸಮಾಜಮುಖಿ ಚಿಂತನೆಯು ಪ್ರತಿಯೊಬ್ಬ ಯುವಕ ಯುವತಿಯ ಉಸಿರಾಗಲಿ. ಆ ಮೂಲಕ ಒಂದು ಸ್ವಸ್ಥ, ಸಮೃದ್ಧ ಮತ್ತು ಮೌಲ್ಯಯುತ ಸಮಾಜ ನಿರ್ಮಾಣವಾಗಲಿ ಎಂದು ಆಶಿಸೋಣ.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಏನು

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ದೇಶಭಕ್ತಿ ಗೀತೆ ಕೇಳೋಣ. ಒಂದು ವಾಣಿಜ್ಯ ಪ್ರಕಟಣೆಯ ನಂತರ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಡಾಕ್ಟರ್ ಬುದ್ದಣ್ಣ ಹಿಂಗಮಿರೆ ಅವರ ರಚನೆ ಸಮೂಹ ಗಾನದಲ್ಲಿದೆ.

0: ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಸಮಯ ಸರಿಯಾಗಿ 6:40 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
2: ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ನನ್ನ ಹೆಸರು ಅವಿನಾಶ್, ಅಂತಿಮ ಕೃಷಿ ವಿದ್ಯಾರ್ಥಿ, ಕೃಷಿ ವಿಶ್ವವಿದ್ಯಾಲಯ ಇರುವಕ್ಕಿಯಿಂದ ಮಾತಾಡುತ್ತಿದ್ದೀನಿ. ಇವತ್ತು ನಾವು ಪಂಚಗವ್ಯವನ್ನು ಹೇಗೆ ತಯಾರಿಸಬೇಕೆಂದ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಪಂಚಗವ್ಯವು ಹಸಿರು ಸಗಣಿ ಮತ್ತು ಹಾಲು ಮೊಸರು ತುಪ್ಪದಿಂದ ಮಾಡಲ್ಪಟ್ಟ ಒಂದು ಅತ್ಯಂತ ಶಕ್ತಿಶಾಲಿ ಸಾವಯವ ಗೊಬ್ಬರ ಮತ್ತು ಕೀಟನಾಶಕವಾಗಿದೆ. ಇದನ್ನು ಸಸ್ಯಗಳಿಗೆ ಹೇಗೆ ಉಪಯೋಗಿಸುತ್ತಾರೆ ಅಂದರೆ, ಮಣ್ಣಿನ ಫಲವತ್ತತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದನ್ನು ಬಳಸ್ತಾರೆ. ಇದನ್ನು ಪಂಚಗವ್ಯವನ್ನು ಯಾವ ಥರ ತಯಾರಿಸ್ತಾರೆ ಅಂದರೆ, ಇದನ್ನು ಮಾಡಬೇಕಾದ್ರೆ ಯಾವ್ದಾದ್ರು ಸಾಮಗ್ರಿ ಬೇಕಂದರೆ, 10 kg ಹಸುವಿನ ಸಗಣಿ, 1 kg ಹಸುವಿನ ತುಪ್ಪ, 3 liter ಅಥವಾ 200 liter ಬ್ಯಾರಲ್ಲಿ ಮಾಡ್ತಿದ್ದೀವಿ ಅಂದರೆ 10 liter ಹಸುವಿನ ಮೂತ್ರ, 2 liter ಹಸುವಿನ ಹಾಲು, 2 liter ಹಸುವಿನ ಮೊಸರು, 1 kg ಸಾವಯವ ಬೆಲ್ಲ ಮತ್ತು 12 ದೊಡ್ಡ ಗಾತ್ರದ ನೀರಿನ ಬಾಳೆಹಣ್ಣು ಹಾಗೂ 3 liter ಎಳೆ ನೀರನ್ನು ತಗೋಬೇಕು. ತಯಾರಿಸುವ ವಿಧಾನವನ್ನು ನಾವು ನೋಡೋದಾದರೆ, ಮೊದಲೇ ನಾ ಹಂತದಲ್ಲಿ 200 liter ಒಂದು ಬ್ಯಾರಲನ್ನು ತಗೊಂಡು ಅದಕ್ಕೆ 10 kg ಸಗಣಿಯನ್ನು ಮತ್ತು 1 kg ತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದಾದಮೇಲೆ 3 ದಿನಗಳ ಕಾಲ ಅದನ್ನು ಒಂದು ನೆರಳಿರುವ ಜಾಗಕ್ಕೆ ಇಡಬೇಕು. ಎರಡನೇ ಹಂತದಲ್ಲಿ ನಾವು 3ನೇ ದಿನ ಆದ ಮೇಲೆ ಪ್ರತಿದಿನ ಮತ್ತು ಪ್ರತಿ ದಿನ ಸಂಜೆ

0: ಮಿಶ್ರಣ ಮಾಡಿದ ಅಂಶವನ್ನು ನೀಟಾಗಿ ಕಲಿಸಬೇಕು. ಅದಾದ ನಂತರ ಮೂರನೇ ಹಂತದಲ್ಲಿ, ನಾಲ್ಕನೇ ಹಂತದಲ್ಲಿ ಉಳಿದಂತ ಪದಾರ್ಥಗಳು ಏನಿದೆ, ಹಸುವಿನ ಮೂತ್ರ ಹಾಗೂ ಹಾಲು, ಮೊಸರು, ಬೆಲ್ಲ, ಬಾಳೆಹಣ್ಣುಗಳನ್ನು ಅದಕ್ಕೆ ಸೇರಿಸಬೇಕು. ಅಂತಿಮ ಹಂತದಲ್ಲಿ ಎಲ್ಲ ಪದಾರ್ಥವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಬ್ಯಾರಲಲ್ಲಿ ತೆಳುವಾಗ ಬಟ್ಟೆ ಅಥವಾ ಗೋಣಿಚೀಲವನ್ನು ಮುಚ್ಚಿ ನೆರಳಿರೋ ಜಾಗದಲ್ಲಿ ಅದನ್ನ ಇಡಬೇಕು. ಈ ಮಿಶ್ರಣವು 15 ದಿನ ಕಾಲದಲ್ಲಿ ಇಟ್ಟು ಆಮೇಲೆ ನಾವು ಗಿಡಗಳಿಗೆ ಸಿಂಪಡಣೆಯನ್ನು ಮಾಡಬಹುದು. ಬಳಕೆ ಮತ್ತು ಸಂಗ್ರಹಣೆ ಹೇಗೆ ಮಾಡಬೇಕೆಂದರೆ, ಸಿದ್ಧತೆವಾದ ಸುಮಾರು 20-25 ದಿನಗಳಲ್ಲಿ ದಿನಕ್ಕೆ 2 ಬಾರಿ ಮತ್ತು 3 ಬಾರಿ ಪಂಚಗವ್ಯವನ್ನು ಅಲ್ಲಾಡಿಸಬೇಕು. ಬಳಸುವ ವಿಧಾನಗಳೆಂದರೆ, 1 ಲೀಟರ್ ಪಂಚಗವ್ಯವನ್ನು 300 ಲೀಟರ್ ನೀರಿಗೆ ಹಾಕಿ ಬೆರೆಸಿ ಸಾಂಪ್ರದಾಯಿಕವಾಗಿ ಮಾಡಬಹುದು. ಮತ್ತೆ ಸಂಗ್ರಹಣೆ 6 ತಿಂಗಳವರೆಗೆ ಇದನ್ನ ನೆರಳಿರೋ ಜಾಗದಲ್ಲಿ ಇಟ್ಟುಬಿಟ್ಟು ಸಂಗ್ರಹಣೆಯನ್ನು ಮಾಡಬಹುದು. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 770-8038-2121. ಥ್ಯಾಂಕ್ ಯು.
1: ನಾನು ಡಾಕ್ಟರ್ ಆರ್ ಸಿ ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ಳಿದೆ. ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಪರಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
2: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
3: ರೈತ ಬಾಂಧವರಿಗೆ ಗಮನಿಸಿ, ಇಂದು ಸಂಜೆ 6:51 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ 2026-27 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿಯ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ TR ಯಶವಂತ್ ಕುಮಾರ್ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಇಂದು ಸಂಜೆ 6:51. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ರೈತರಿಗೆ ಸಲಹೆ ಕೇಳುವಿರಿ ಒಂದು ವಾಣಿಜ್ಯ ಪ್ರಕಟಣೆಯ ನಂತರ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ರೈತ ಬಂಧವರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವಿಯನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟ

ಅದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸರಿ ನಾವು ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದನೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬುತ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಳದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು.

0: ಜೋಡ ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಿದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡ ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು, ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದಂಗಲದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬೋ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವು ಏನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ನಾವು ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನ ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆರೋಗ್ಯ ಬಿಂದು, ಗರ್ಭಿಣಿಯರ ಸಮಸ್ಯೆ ಹಾಗೂ ಹೋಮಿಯೋಪತಿ ಚಿಕಿತ್ಸೆ, ಮಾಹಿತಿ ಡಾಕ್ಟರ್ ಸಂಧ್ಯಾ ಕೆ ಮಣ್ಣೂರ್ ಅವರಿಂದ.
5: ತಾಯ್ತನವು ಸ್ತ್ರೀ ಕುಲಕ್ಕೆ ಒಂದು ವರದಾನ. ಪ್ರತಿಯೊಬ್ಬ ಸ್ತ್ರೀಗೆ ತಾಯಿಯಾಗಬೇಕೆಂಬ ಬಯಕೆ ಇರುತ್ತದೆ. ಇಂಥ ತಾಯ್ತನದ ಆನಂದವನ್ನು ಪಡೆಯಬೇಕಾದಲ್ಲಿ ಗರ್ಭಿಣಿಯರಿಗೆ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಅವು ಯಾವುವೆಂದರೆ ಸಾಮಾನ್ಯವಾಗಿ ವಾಂತಿ, ಅಲ್ಲದೆ ಹಲವಾರು ಬಾರಿ ಅತಿಯಾಗಿ ವಾಂತಿಯಾಗುವುದು, ಮಲಬದ್ಧತೆ, ಮೂತ್ರದ ತೊಂದರೆ, ಮೂಲವ್ಯಾಧಿ, ಮನಸ್ಸಿನ ಕಿರಿಕಿರಿ, ರಕ್ತದ ಒತ್ತಡ ಹೆಚ್ಚಾಗುವುದು. ಈಗ ಅತಿ ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಂಡುಬರುವ ಸಮಸ್ಯೆ ಎಂದರೆ ವಾಂತಿಯಾಗುವುದು. ಪ್ರಥಮ ಬಾರಿ ಅಥವಾ 1ನೇ ಸಾರಿ ಗರ್ಭಧರಿಸಿದ ಸ್ತ್ರೀಯರಲ್ಲಿ 3ನೇ 3 ತಿಂಗಳು ಈ ತೊಂದರೆ ಕಂಡುಬರುತ್ತದೆ ಮತ್ತು 3ನೇ 3 ತಿಂಗಳು ಮುಗಿಯುತ್ತಿದ್ದಂತೆ ತೀವ್ರತೆ ಕಡಿಮೆಯಾಗಿ ಕ್ರಮೇಣ ನಿಂತು ಹೋಗುತ್ತದೆ. ಆದರೆ ಕೆಲವರು 9 ತಿಂಗಳು ತುಂಬಿ ಹೆರಿಗೆ ಆಗುವವರೆಗೂ ನರಳುತ್ತಾರೆ. ಈ ವಾಂತಿಯನ್ನು 2 ರೀತಿಯಾಗಿ ವಿಂಗಡಿಸಲಾಗಿದೆ. 1ನೆಯದು ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಪ್ರಮಾಣದಲ್ಲಿ ವಾಂತಿಯಾಗುವುದು, ಇದನ್ನು ನಾವು ಮಾರ್ನಿಂಗ್ ಸಿಕ್ನೆಸ್ ಅಥವಾ ಬೆಳಗಿನ ಅಸ್ವಸ್ಥತೆ ಎನ್ನುತ್ತೇವೆ. ಗರ್ಭಿಣಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಹೊಟ್ಟೆಯಲ್ಲಿ ಸಂಕಟವಾಗಿ ವಾಕರಿಕೆಯಾಗಿ ಸ್ವಲ್ಪ ಪ್ರಮಾಣದ ವಾಂತಿಯಾಗುವುದು ಕಂಡುಬರುತ್ತದೆ. ಇದರಿಂದ ಗರ್ಭಿಣಿಯ ಆರೋಗ್ಯದಲ್ಲಿ ಬದಲಾವಣೆ ಆಗುವುದಿಲ್ಲ, ಚಿಕಿತ್ಸೆಯಿಂದ ಅಥವಾ ಚಿಕಿತ್ಸೆ ಇಲ್ಲದೆಯೇ ಈ ಲಕ್ಷಣ ನಿಂತು ಹೋಗುತ್ತದೆ. 2ನೇ ಪ್ರಕಾರದಲ್ಲಿ ವಾಂತಿ ಅತಿಯಾಗಿ ಗರ್ಭಿಣಿಯ ಆರೋಗ್ಯದಲ್ಲಿ ತೊಂದರೆಯನ್ನುಂಟು ಮಾಡುತ್ತದೆ. ಗರ್ಭಿಣಿಯ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಅಡಚಣೆಯನ್ನುಂಟು ಮಾಡುತ್ತದೆ. ಗರ್ಭಿಣಿಗೆ ಇದರಿಂದ ತೊಂದರೆಯಾಗಿ ಅನಾರೋಗ್ಯದಿಂದ ನರಳುತ್ತಾರೆ. ಅತಿಯಾಗಿ ವಾಂತಿಯಾಗಲು ಮುಖ್ಯ ಕಾರಣಗಳೇನೆಂದರೆ ಹ್ಯೂಮನ್ ಕೊರಿಯೋನಿಕ್ ಗೊನಡೋಟ್ರೋಫಿನ್ ಎಂಬ ಹಾರ್ಮೋನು ಹೆಚ್ಚಾಗಿ ಸ್ರವಿಸುವುದರಿಂದ ಮಾನಸಿಕ ಸಮಸ್ಯೆಗಳು, ವಿಟಮಿನ್ ಕೊರತೆ, ಅದರಲ್ಲಿಯೂ ಹೆಚ್ಚಾಗಿ ವಿಟಮಿನ್ B1 ಮತ್ತು B6 ಕೊರತೆ, ಮತ್ತು ಗರ್ಭಿಣಿಯರಲ್ಲಿ ಈ ಸಮಸ್ಯೆ ಕಂಡು ಬಂದಾಗ ರೋಗದ ಲಕ್ಷಣಗಳೇನು ಎಂದು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ. ಕಡಿಮೆ ಪ್ರಮಾಣದ ವಾಂತಿಯಾಗುವುದರಿಂದ

0: ಆರೋಗ್ಯದಲ್ಲಿ ಬದಲಾವಣೆ ಕಂಡು ಬರುವುದಿಲ್ಲ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಹೆಚ್ಚಿನ ಬಾರಿ ವಾಂತಿಯಾಗಿ ಹಲವಾರು ರೋಗದ ಲಕ್ಷಣಗಳು ಕಂಡುಬರುತ್ತವೆ. ಹೊಟ್ಟೆಯಲ್ಲಿ ಸಂಕಟವಾಗಿ ವಾಕರಿಕೆಯಾಗಿ ಯಾವಾಗಲೂ ವಾಂತಿ ಬಂದಂತೆ ಅನಿಸುವುದು. ಹೆಚ್ಚಿನ ಬಾರಿ ವಾಂತಿಯಾದಾಗ ವಾಂತಿಯು ಕಾಫಿ ತರಹದ್ದಾಗಿದ್ದು ರಕ್ತದಿಂದ ಕೂಡಿರುತ್ತದೆ. ಹೊಟ್ಟೆಯಲ್ಲಿ ನೋವಾಗುವುದು. ಕಡಿಮೆ ಪ್ರಮಾಣದ ಮೂತ್ರ ವಿಸರ್ಜನೆ. ಗರ್ಭಿಣಿಯು ಹಾಸಿಗೆಯಲ್ಲೇ ಮಲಗಿ ವಿಶ್ರಾಂತಿ ಪಡೆಯುವಂತಾಗುತ್ತದೆ. ದಿನಗಳು ಕಳೆದಂತೆ ಕ್ಷೀಣಿಸಿ ತೂಕವು ಕಡಿಮೆಯಾಗುತ್ತದೆ. ನೋಟವು ಗಾಬರಿಗೊಂದಂತೆ ಇರುತ್ತದೆ. ಗುಳಿಬಿದ್ದ ಕಣ್ಣುಗಳು, ಒಣನಾಲಿಗೆ, ಎದೆ ಬಡಿತವು ಹೆಚ್ಚಾಗುವುದು, ನಾಡಿ ಬಡಿತವು ಹೆಚ್ಚಾಗುವುದು, ರಕ್ತದ ಒತ್ತಡ ಕಡಿಮೆಯಾಗುವುದು, ದೇಹದ ಉಷ್ಣತೆ ಹೆಚ್ಚಾಗುವುದು, ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇಲ್ಲದಂತಾಗುವುದು. ಗರ್ಭಿಣಿಯರ ತೊಂದರೆಗೆ ಹೋಮಿಯೋಪತಿಯಲ್ಲಿ ಉತ್ತಮ ಮತ್ತು ಪರಿಣಾಮಕಾರಿ ಔಷಧಗಳನ್ನು ರೋಗದ ಲಕ್ಷಣಗಳಿಗೆ ಅನುಗುಣವಾಗಿ ನೀಡಲಾಗುವುದು. ಹೊಟ್ಟೆಯಲ್ಲಿ ತೊಳೆಸುವಕ್ಕೆ ಬಾಯಲ್ಲಿ ನೀರುರುವುದು, ಅಜೀರ್ಣವಾಗಿ ವಾಂತಿಯಾಗುವುದು, ವಾಂತಿಯಾದ ನಂತರ ಸಮಾಧಾನವಾಗುವುದು, ಮನಸ್ಸಿಗೆ ಕಿರಿಕಿರಿಯಾಗುವುದು, ಅತೃಪ್ತಿಕರ ಮಲವಿಸರ್ಜನೆ, ಮಲವಿಸರ್ಜಿಸುವ ತವಕ ಕಾಡುತ್ತಿರುತ್ತದೆ, ಹೀಗಿದ್ದಾಗ ಹೋಮಿಯೋಪತಿಯ ನಕ್ಸೋಮಿಕಾ ಎಂಬ ಔಷಧಿಯನ್ನು ಕೊಡುತ್ತೇವೆ. ಹೊಟ್ಟೆಯಲ್ಲಿ ಒಂದು ತರಹದ ಅಸಮಾಧಾನ ಅನ್ನಿಸುವುದು, ಸತತವಾಗಿ ವಾಕರಿಕೆ, ಬಾಯಾರಿಕೆ ಇಲ್ಲದಿರುವುದು, ಬಿಕ್ಕಳಿಕೆ, ವಾಂತಿಯು ಹಸಿರು ದ್ರವರೂಪದಲ್ಲಿದ್ದು ಅಜೀರ್ಣ ಪದಾರ್ಥಗಳಿಂದ ಕೂಡಿರುವುದಕ್ಕೆ ಇಪಿಕ್ಯಾಕ್ ಎಂಬ ಔಷಧಿಯನ್ನು ಕೊಡುತ್ತೇವೆ. ಆಹಾರವನ್ನು ಬೇಯಿಸಿದ ವಾಸನೆಯಿಂದ ಮತ್ತು ಊಟವನ್ನು ನೋಡುವುದರಿಂದ ವಾಕರಿಕೆ ಆಗುವುದು, ಜೊತೆಗೆ ಅತಿಯಾದ ಸುಸ್ತು, ತಲೆ ಸುತ್ತು ಬಂದಂತೆ ಅನಿಸುವುದು, ಆಗಾಗ ಅಲ್ಪ ಪ್ರಮಾಣದಲ್ಲಿ ತಣ್ಣೀರನ್ನು ಕುಡಿಯುವಂತಹ ಬಾಯಾರಿಕೆ, ಹೊಟ್ಟೆಯಲ್ಲಿ ಉರಿ, ಊಟದ ನಂತರ ವಾಂತಿ, ಸತತವಾಗಿ ತೇಗುವುದು. ಈ ತರಹದ ಲಕ್ಷಣಗಳು ಕಂಡು ಬಂದಲ್ಲಿ ಆರ್ಸ್ನಿಕಂ ಆಲ್ಬಮ್ ಎಂಬ ಔಷಧಿಯನ್ನು ಕೊಡುತ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ವಾಕರಿಕೆ, ಬಿಕ್ಕಳಿಸುವುದು, ತೇಗುವುದು, ಹುಳಿ ತೇಗು, ತೇಗಿನಿಂದ ತಾತ್ಕಾಲಿಕ ಉಪಶಮನ, ಹೊಟ್ಟೆಯಲ್ಲಿ ಉರಿ, ಹೊಟ್ಟೆಯು ವಾಯುವಿನಿಂದ ತುಂಬಿ ಭಾರವಾಗುತ್ತದೆ, ಊಟದ ನಂತರವೂ ಇದು ಉಪಶಮನವಾಗುವುದಿಲ್ಲ. ಈ ಲಕ್ಷಣಗಳು ಕಂಡುಬಂದಲ್ಲಿ ಕಾರ್ಬೋವೆಚ್ ಔಷಧವನ್ನು ಕೊಡುತ್ತೇವೆ. ಪಚನಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು, ಹಸಿವು ಆಗದಿರುವುದು, ವಾಕರಿಕೆ, ಬಾಯಲ್ಲಿ ನೀರಿರುವುದು, ನಾಲಿಗೆಗೆ ಕಹಿ ರುಚಿ, ಅಂಗಾತ ಮಲಗುವುದರಿಂದ ಎಲ್ಲ ತೊಂದರೆಗಳು ಉಪಶಮನಗೊಳ್ಳುತ್ತವೆ. ಈ ಲಕ್ಷಣಗಳಿಗೆ ಸಿಂಫೋರಿಕಾರ್ಪಸ್ ಈ ಔಷಧಿಯು ಪರಿಣಾಮಕಾರಿಯಾಗಿರುತ್ತದೆ. ಸಾಮಾನ್ಯವಾಗಿ ಪಾಲಿಸಬೇಕಾದ ಕ್ರಮಗಳು, ಹೆಚ್ಚಾಗಿ ದ್ರವ ಆಹಾರಗಳನ್ನು ತೆಗೆದುಕೊಳ್ಳಬೇಕು, ಹೆಚ್ಚಾಗಿ ದ್ರವ ಪದಾರ್ಥಗಳನ್ನು ಸೇವಿಸುವುದು, ಪೌಷ್ಟಿಕಾಂಶವಿರುವ ಆಹಾರವನ್ನು ಸೇವಿಸುವುದು, ಆಗಾಗ ಸ್ವಲ್ಪ ಸ್ವಲ್ಪ ಆಹಾರವನ್ನು ಸೇವಿಸುವುದು. ಹೋಮಿಯೋಪತಿ ಔಷಧಿಗಳನ್ನು ತಜ್ಞ ವೈದ್ಯರ ಸಲಹೆಯ ಮೇರೆಗೆ ತೆಗೆದುಕೊಳ್ಳತಕ್ಕದ್ದು.
1: ಆರೋಗ್ಯ ಬಿಂದು ಕೇಳಿದಿರಿ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾ ಝಾ. अथ वार्ताः. केन्द्रीय मन्त्रिमण्डलेन भारतस्य सेमीकंडक्टर इति परिकल्पना निर्माण परिवेशस्य सुदृढीकरणाय पञ्चशताधिक सप्तविंशति सहस्राधिकैकलक्ष कोटि रूप्यकाणां विनियोगेन सेमीकॉन 2.0 इत्येषा योजना अनुमोदिता. नवदिल्ल्यां ह्यः वार्ताहरान् सम्बोधयन् सूचना प्रसारण मंत्री अश्विनी वैष्णव एतान मंत्रिमंडल निर्णयान उद्घोषितवान. असौ अवदत् यत् सेमीकॉन 1.0 इति योजनायाः सफलताम् अनुवर्तमाना एषा योजना भारतं वैश्विकं सेमीकंडक्टर इति केन्द्रं स्थापयितुं प्रशासनस्य दृढ प्रतिबद्धतां द्योतयति. मंत्रिमंडलेन 565,000 रूप्यकाणां विनियोगेन ಚದೂರಭಾಷ ವಿನಿರ್ಮಾಣ ಯೋಜನಾ ಅಪಿ ಅನುಮೋದಿತಾ. ಏವಮೇವ ಉತ್ತರ ಪ್ರದೇಶಸ್ಯ ವಾರಾಣಸಿ ನಗರೆ ಮಾರ್ಗ ಸಂಯೋಜನಸ್ಯ ಸುದೃಢೀಕರಣಾಯ, ಯಾತಾಯಾತಾವರೋಧಸ್ಯ ನ್ಯೂನೀಕರಣಾಯ, ಯಾತ್ರಾ ಸಮಯಸ್ಯ ಚ ಸಂಕ್ಷೇಪಣಾಯ ದ್ವೇ ಉನ್ನತ ಮಾರ್ಗ ಪರಿಯೋಜನೆ ಅಪಿ ಅನುಮೋದಿತೆ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ವಿಶ್ವಾಸಂ ವ್ಯಕ್ತವಾನ್ ಯತ್ ಭಾರತ ಯುರೋಪೀಯ ಸಂಘಯೋಃ ವ್ಯಾಪಾರ ಪ್ರೌದ್ಯೋಗಿಕಿ ಪರಿಷದ ಉಪವೇಶನೇನ ದ್ವಯೋಃ ಪಕ್ಷಯೋಃ ಸಹಕಾರ್ಯಂ ಅಧಿಕಂ ಸುದೃಢಂ ಭವಿಷ್ಯತಿ. ಬ್ರುಸೆಲ್ಸ್ ನಗರೆ ಸಂಪನ್ನಸ್ಯ ತೃತೀಯ ಭಾರತ ಯುರೋಪ ಸಂಘ ವ್ಯಾಪಾರ ಪ್ರೌದ್ಯೋಗಿಕಿ ಪರಿಷದ ಉಪವೇಶನಸ್ಯ ಅನಂತರಂ ವಾರ್ತಾಹರಾನ್ ಸಂಬೋಧಯನ್ ಅಸೌ ಅವದತ್ ಯತ್ ಭಾರತ ಯುರೋಪೀಯ ಸಂಘಯೋಃ ಮಧ್ಯೆ ಮುಕ್ತ ವ್ಯಾಪಾರ ಸಂಧಿ ಸುರಕ್ಷಾ ರಕ್ಷಾ ಸಹಕಾರ ಅಥ ಗಮನಾಗಮನ ರೂಪರೇ

ದಿನಚರಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ, ಅಂದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಂಭವಿಸುವಂತಹ ಆಕಸ್ಮಿಕ ಗಾಯಗಳು, ವಿಷಕಾರಿ ಪದಾರ್ಥಗಳ ಸೇವನೆ, ನೀರಿನಲ್ಲಿ ಮುಳುಗುವಿಕೆ, ರಸ್ತೆ ಅಪಘಾತಗಳಿಂದ ಮಕ್ಕಳನ್ನು ಸುರಕ್ಷಿತವಾಗಿಡುವ ವಿಧಾನಗಳು, ತುರ್ತು ಸಂದರ್ಭಗಳಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ, ವೈದ್ಯರನ್ನು ಯಾವಾಗ ಕಾಣಬೇಕು, ಹಾಗೆ ಮುನ್ನೆಚ್ಚರಿಕೆ, ಪೋಷಕರ ಪಾತ್ರ ಏನು ಅನ್ನುವಂಥದ್ದನ್ನು ಕುರಿತು ನೀವು ಪ್ರಶ್ನೆಗಳನ್ನು ಕೇಳಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಎಟಿ ಅವರು, ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸ್ನೇಹಿತರೆ, ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೆ 9141970272. ಲ್ಯಾಂಡ್ಲೈನ್ ಸಂಖ್ಯೆ ಕೂಡ ಲಭ್ಯ ಇರುತ್ತೆ, 9956449 ಎಸ್ಟಿಡಿ ಕ್ರಮಾಂಕ 08944. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 8:30 9:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ದಿನಚರಿ ಕೇಳಿದಿರಿ, ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ಬಳಿಕ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮರೆಗೆ ನಿಂತು ಕಾಯುತ್ತಿರುವ ಕರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಅದನ್ನೇ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರಿಗೆ ಭೂಮಿ ನೀಡಲು ಇಷ್ಟವಿಲ್ಲವೋ ಅವರು ಕೃಷಿ ಮಾಡಿಕೊಂಡಿರಬಹುದು, ಯಾರು ಸ್ವಇಚ್ಛೆಯಿಂದ ಭೂಮಿ ನೀಡಲು ಸಿದ್ಧರಿದ್ದಾರೋ ಅವರು ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಪಡೆದುಕೊಳ್ಳಬಹುದು ಎಂದರು. ಯೋಜನೆಯ ಅನುಷ್ಠಾನದ ಕುರಿತು ಪರಿಶೀಲಿಸಲು ಮತ್ತು ರೈತರ ಅಭಿಪ್ರಾಯ ಹಾಗೂ ಆತಂಕಗಳನ್ನು ಆಲಿಸಲು ಸಮಿತಿಯೊಂದನ್ನು ರಚಿಸಲಾಗುವುದು. ಸಮಿತಿಯ ವರದಿ ಬಂದ ನಂತರ ಮುಂದಿನ ನಿರ್ಧಾರವನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಹಾಗೂ ಪ್ರತಿಭಟನಾ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಇದೇ 17ರಂದು ಅಂದರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಸಕರು ಸಂಸದರು ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 70%ರಷ್ಟು ಮಳೆ ಕೊರತೆಯಾಗಿದ್ದು ಬರಗಾಲ ಸ್ಥಿತಿ ತಲೆದೋರಿದೆ.

0: ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಬರಗಾಲ ಅಧ್ಯಯನಕ್ಕೆ ತಂಡ ಕಳಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸುಮ್ಮನಾದರೆ ಸಾಲದು, ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವುದನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಬಿವೈ ವಿಜೇಂದ್ರ ಆಗ್ರಹಿಸಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಉದ್ಭವಿಸಬಹುದಾದ ಬರ ಪರಿಸ್ಥಿತಿ ನಿರ್ವಹಣೆಗೆ ಪರಿಹಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ನವದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿರುವ ಮುಖ್ಯಮಂತ್ರಿ ಅವರು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವ ಸಾಧ್ಯತೆಯೂ ಇದೆ. ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆಯಡಿ ರಾಜ್ಯದ ಪರಿಶಿಷ್ಟ ಜಾತಿಯ ಸೈಕಲ್ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಗುಣಮಟ್ಟದ ಸ್ಪರ್ಧಾತ್ಮಕ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಸರ್ಕಾರದಿಂದ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ಯುವನಿಕಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸೈಕಲ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರಾಜ್ಯದ 36 ಜನ ಪ್ರತಿಭಾನ್ವಿತ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಅತ್ಯಾಧುನಿಕ ಹಾಗೂ ಅಂತಾರಾಷ್ಟೀಯ ಗುಣಮಟ್ಟದ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಇಲಾಖೆ ವತಿಯಿಂದ ಉಚಿತವಾಗಿ ವಿತರಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ನಂತಹ ಜಾಗತಿಕ ಕ್ರೀಡಾಕೂಟಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವ ಗುರಿ ಹೊಂದಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಈ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಆಗೊಂಬೆ ಘಾಟ್ ರಸ್ತೆಯ ಸರ್ವಾಂಗೀಣ ಅಭಿವೃದ್ಧಿ ಕೈಗೊಳ್ಳುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ಕಾರ್ಯಗಳ ಸಾಧಕ ಬಾಧಕ ಕುರಿತು ಚರ್ಚೆ ನಡೆಸಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಅತಿ ಸಮೀಪದ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಹೆಚ್ಚು ಲಘು ವಾಹನಗಳು, ಮಿನಿ ಬಸ್ಸುಗಳು ಸಂಚರಿಸುತ್ತವೆ. ಘಟ್ಟದ ಹೆಚ್ಚು ಹೆಚ್ಚು ಜನರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ. ಈ ಘಾಟ್ ರಸ್ತೆಯ ಕೆಲವೊಂದು ಸ್ಥಳಗಳಲ್ಲಿ ಅಗಲೀಕರಣ, ರಕ್ಷಣಾ ಗೋಡೆಗಳ ನಿರ್ಮಾಣ ಸೇರಿದಂತೆ ಮತ್ತಿತರ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲು ಪರಿಶೀಲನೆ ನಡೆಸಿ ಕೈಗೊಳ್ಳಬೇಕಾಗಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು. ಮೈಸೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು, ಮೈಸೂರು ನಗರದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುತ್ತಿರುವ ಕಡೆ ಜನರಿಗೆ ಮಾಹಿತಿ ನೀಡಬೇಕು, ಇನ್ನೂ ಪ್ರಾರಂಭವಾಗದೇ ಇರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ದಸರಾ ಮುಗಿದ ಮೇಲೆ ಪ್ರಾರಂಭಿಸುವಂತೆ ಸೂಚಿಸಿದ ಅವರು, ದಸರಾದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಉಂಟಾಗುತ್ತದೆ, ವಾಹನ ದಟ್ಟಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಾರ್ಥಕ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗದಗ್ನಲ್ಲಿ ಅವ್ವ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶತಮಾನೋತ್ಸವ ಆಚರಿಸಿಕೊಂಡ 100 ಶಾಲೆಗಳು ಮುಚ್ಚುತ್ತಿರುವುದು ಅತ್ಯಂತ ನೋವಿನ ಸಂಗತಿ. ಆಂಗ್ಲ ಭಾಷೆಯ ವ್ಯಾಮೋಹದಲ್ಲಿ ಇಂದು ಪ್ರತಿಯೊಬ್ಬ ಪಾಲಕರು ಇದ್ದಾರೆ. ಹೀಗಾಗಿ ಕನ್ನಡ ಶಾಲೆಗಳಿಗೆ ಕುತ್ತು ಬಂದಿದೆ. ಎಷ್ಟೇ ಕಷ್ಟವಾದರೂ ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಚುರುಕುಗೊಂಡಿದ್ದು ಗಣಕೀಕರಣ ಪ್ರಗತಿಯಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು ಇದುವರೆಗೆ ಒಟ್ಟು 30,63,872 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 406,288 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 15,52,657 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 569,247 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಗೈರು ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 75,509 ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು ಇದುವರೆಗೆ 902,629 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 395,478 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳಾಪಟ್ಟಿಯನ್ನು 10 ದಿನ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಈ ಮೊದಲು ಪ್ರಕಟಿಸಿದ್ದ ವೇಳಾಪಟ್ಟಿಯ ಪ್ರಕಾರ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹ ಮತ್ತು ಡಿಜಿಟಲೀಕರಣ ಕಾರ್ಯ ಇದೇ 29ಕ್ಕೆ ಕೊನೆಗೊಳ್ಳಬೇಕಿತ್ತು. ಈಗ ವೇಳಾಪಟ್ಟಿಯನ್ನು 8 ರವರೆಗೆ ವಿಸ್ತರಿಸಲಾಗಿದ್ದು 7 ಅಕ್ಟೋಬರ್ಗೆ ಪ್ರಕಟವಾಗಬೇಕಿದ್ದ ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ಗೆ ಪ್ರಕಟವಾಗಲಿದೆ. ಇಂದು ವಿಶ್ವ ಹಾವು ದಿನ. ವಿಶ್ವದಾದ್ಯಂತ ಜುಲೈ 16ರಂದು ವಿಶ್ವ ಹಾವುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಲವು ವಿಧಾಯಕ ಕಾರ್ಯಕ್ರಮಗಳು ಮತ್ತು ಆಚರಣೆಯ ಮೂಲಕ 3,500ಕ್ಕೂ ಹೆಚ್ಚು ಜಾತಿಯ ಹಾವುಗಳ ಸೌಂದರ್ಯ, ವೈವಿಧ್ಯತೆ ಮತ್ತು ಪರಿಸರದಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ, ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಈ ಹೊತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆಸಿ ಶಿವಪ್ಪ ಅವರು ರಚಿಸಿರುವ ಗೀತೆಗಳನ್ನು ಕೇಳೋಣ. ಆರಂಭದಲ್ಲಿದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಕವನ.

0: ಕೈಗೆ ಬ್ಯಾಂಡೇಜು.
1: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕೆ ಸಿ ಶಿವಪ್ಪ ಅವರ ರಚನೆಯ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಸ್ನೇಹಿತರೆ, ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ 7:30. ಇದೀಗ ಸೇವಾ ಮಾಹಿತಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: 2026-27 ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜಿಸಲು ಹಾಗೂ ಈ ಕಾರ್ಯಕ್ರಮದಡಿ ಪ್ರಯೋಜನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸಗಳು sp.postmetric.karnataka.gov.in, ಮತ್ತೊಂದು www.tw.kar.nic.in. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಇವರನ್ನು ಸಂಪರ್ಕಿಸಬಹುದು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: 2026-27 ಸಾಲಿಗೆ ನಾವೀನ್ಯತೆ, ತಾರ್ಕಿಕ ಸಾಧನೆಗಳು, ಕ್ರೀಡೆ, ಕಲೆ, ಸಾಂಸ್ಕೃತಿಕ ಸಂಗೀತ, ಈ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ 5-18 ವಯೋಮಿತಿಯೊಳಗಿನ ಮಕ್ಕಳನ್ನ ಪ್ರತಿ ಕ್ಷೇತ್ರದಲ್ಲಿ 2 ಮಕ್ಕಳಂತೆ ಒಟ್ಟು 8 ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡ್ತಾ ಇದ್ದು ಅದಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಇದೇ ಜುಲೈ ತಿಂಗಳ 30 ತಾರೀಕು ಕೊನೆಯ ದಿನವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಲಭವನ ಆವರಣ

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ, ಅಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಸಂಭವಿಸುವಂತಹ ಆಕಸ್ಮಿಕ ಗಾಯಗಳು, ವಿಷಕಾರಿ ಪದಾರ್ಥಗಳ ಸೇವನೆ, ನೀರಿನಲ್ಲಿ ಮುಳುಗುವಿಕೆ, ರಸ್ತೆ ಅಪಘಾತಗಳಿಂದ ಮಕ್ಕಳನ್ನು ಸುರಕ್ಷಿತವಾಗಿಡುವಂತಹ ವಿಧಾನಗಳು, ತುರ್ತು ಸಂದರ್ಭದಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ, ವೈದ್ಯರನ್ನು ಯಾವಾಗ ಕಾಣಬೇಕು, ಹಾಗೆ ಪೋಷಕರ ಜವಾಬ್ದಾರಿ ಏನು, ಈ ಎಲ್ಲ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜಾ ಎಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸ್ನೇಹಿತರೆ, ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640773 ಹಾಗೆ 9141970272 ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಿ. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30. ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಇಂದು 6:51. ತೋಟಗಾರಿಕೆ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕುರಿತು ಚಿತ್ರದುರ್ಗದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ಉಪನಿರ್ದೇಶಕರಾದ ಡಾಕ್ಟರ್ ಯಶವಂತ್ ಕುಮಾರ್ ಟಿಆರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳಿ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಇಂದು 6:51. ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನೂ ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ಅವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿ ಅವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು

0: ಲೋಕಾರ್ಪಣೆ ಮಾಡುವರು. ವ್ಯಾಪಾರ ಮತ್ತು ಹೂಡಿಕೆ, ಹಸಿರು ಇಂಧನ ಪರಿವರ್ತನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಭದ್ರತೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಜನರ ವಿನಿಮಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಲು ಭಾರತ ಮತ್ತು ಬೆಲ್ಜಿಯಂ ಒಪ್ಪಿಕೊಂಡಿವೆ. ಹೆಚ್ಚು ರಚನಾತ್ಮಕ ಮತ್ತು ಸಮಗ್ರ ಪಾಲುದಾರಿಕೆಯ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆಯನ್ನಿಡುವ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದದ ಮೊದಲ ಸಭೆ ನಿನ್ನೆ ಬ್ರಸೆಲ್ಸ್ನಲ್ಲಿ ನಡೆಯಿತು. ಕಾರ್ಯತಂತ್ರದ ಸಂವಾದದ ಉದ್ಘಾಟನಾ ಗೋಷ್ಠಿಯಲ್ಲಿ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಬೆಲ್ಜಿಯಂನ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರ ಹಾಗೂ ಅಭಿವೃದ್ಧಿ ಸಹಕಾರ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರು ವಹಿಸಿದ್ದರು. ಡಾ ಜೈಶಂಕರ್ ಅವರು ಯುರೋಪ್ ಜೊತೆಗಿನ ಭಾರತದ ಒಳಗೊಳ್ಳುವಿಕೆಯಲ್ಲಿ ಬೆಲ್ಜಿಯಂ ವಿಶೇಷ ಸ್ಥಾನವನ್ನು ಹೊಂದಿದೆ, ದ್ವಿಪಕ್ಷೀಯ ಪಾಲುದಾರಿಕೆ ಆಳವಾಗಿ ಬೆಳೆಯುತ್ತಿರುವಂತೆಯೇ ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರು.
1: As open societies and as market economies, India and the EU have a natural affinity. The rule of law and the sanctity of contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
0: ವ್ಯಾಪಾರ, ಹೂಡಿಕೆ ಮತ್ತು ನಾವೀನ್ಯತೆ ಎರಡೂ ದೇಶಗಳನ್ನು ಹತ್ತಿರಕ್ಕೆ ತರುತ್ತದೆ ಮತ್ತು ಭವಿಷ್ಯದ ಸಹಕಾರಕ್ಕೆ ಭದ್ರ ಬುನಾದಿಯನ್ನು ಒದಗಿಸುತ್ತದೆ ಎಂದು ಪ್ರೆವೋಟ್ ಹೇಳಿದರು. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾದ ಮೊದಲ ದಿನವಾದ ನಿನ್ನೆ ಸುಮಾರು 140 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದ ಉಭಯ ದೇಶಗಳಿಗೂ ಅಗಾಧ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಇದು ಮುಂಬರುವ ದಿನಗಳಲ್ಲಿ ಕೇವಲ ವ್ಯಾಪಾರ ವಲಯಕ್ಕೆ ಮಾತ್ರವಲ್ಲ ಸೇವಾ ವಲಯಕ್ಕೂ ಕೂಡ ದೊಡ್ಡ ಪ್ರಮಾಣದ ಉತ್ತೇಜನವನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವಾಲಯವು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದ IRCTC ವೆಬ್ಸೈಟ್ನ ಹೊಸ ಬೀಟಾ ಆವೃತ್ತಿಯನ್ನು ಆರಂಭಿಸಿದೆ. ಇದು ರೈಲು ಟಿಕೆಟ್ ಬುಕ್ಕಿಂಗ್ ಅನ್ನು ಹೆಚ್ಚು ಸರಳ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಹೊಸ ಆವೃತ್ತಿಯಲ್ಲಿ 4 ಪ್ರಮುಖ ಸುಧಾರಣೆ ಮಾಡಲಾಗಿದೆ. ಮೊದಲನೆಯದಾಗಿ ಇದು ಅನಗತ್ಯ ಕ್ಯಾಪ್ಚಾಗಳು, ಪಾಪ್ಅಪ್ಗಳು, ಗ್ರಾಫಿಕ್ಸ್ ಅಥವಾ ಗಮನ ಬೇರೆಡೆ ಸೆಳೆಯುವ ಅಂಶಗಳನ್ನು ಹೊಂದಿಲ್ಲ. ಎರಡನೆಯದಾಗಿ ಪ್ರಯಾಣಿಕರು ಎಲ್ಲ ವರ್ಗಗಳಲ್ಲಿ ಸೀಟುಗಳ ಲಭ್ಯತೆ ವೀಕ್ಷಿಸಬಹುದು. ಮೂರನೆಯದಾಗಿ ಇದು ವೇಗವಾದ ಚೆಕ್ಔಟ್ ಪ್ರಕ್ರಿಯೆ ಒದಗಿಸುತ್ತದೆ. ಟಿಕೆಟ್ಗಳನ್ನು ಬುಕ್ ಮಾಡಲು ಅಗತ್ಯವಿರುವ ಹಂತಗಳ ಸಂಖ್ಯೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಮತ್ತು ಕೊನೆಯದಾಗಿ ವೆಬ್ಸೈಟ್ ಈಗ ಪ್ರಯಾಣಿಕರ ವಿವರಗಳನ್ನು ಉಳಿಸುತ್ತದೆ, ಪುನರಾವರ್ತಿತ ಬುಕ್ಕಿಂಗ್ಗಳನ್ನು ಸುಲಭಗೊಳಿಸುತ್ತದೆ. ವೆಬ್ಸೈಟ್ ವಿಳಾಸ www.irctc.co.in/e-ticket. ಬೀಟಾ ಆವೃತ್ತಿಯ ಲಿಂಕ್ ಅನ್ನು ಹಾಲಿ ಇರುವ ವೆಬ್ಸೈಟ್ನ ಮುಖಪುಟದಲ್ಲಿಯೂ ಒದಗಿಸಲಾಗಿದೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಗಾಗಿ 127,500 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೆಮಿಕಾನ್ 1.0 ವೇಗವನ್ನು ಆಧರಿಸಿ ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ವಲಯದಲ್ಲಿ ಮುಂಚೂಣಿಯಲ್ಲಿರುವ ಸರ್ಕಾರದ ಬದ್ಧತೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ ಎಂದು ಹೇಳಿದರು. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವ ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ. ಸೆಮಿಕಾನ್ 2.0 6 ಸ್ತಂಭಗಳ ಮೂಲಕ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತದೆ. ಅವುಗಳೆಂದರೆ ವಿನ್ಯಾಸ, ಯಂತ್ರಗಳು ಮತ್ತು ಸಾಮಗ್ರಿಗಳು, ಹೆಚ್ಚಿನ ಫ್ಯಾಬ್ಗಳನ್ನು ಸ್ಥಾಪಿಸುವುದು, ಎಟಿಎಂಪಿ ಓಸ್ಯಾಟ್ ಉದ್ಯಮ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಎಂದು ಸಚಿವರು ಹೇಳಿದರು.

0: सेमिकॉन 2.0 127,500 करोड़ रुपए का सेमिकॉन 2.0 माने प्रधानमंत्री जी ने अप्रूव किया. सेमिकॉन 2.0 में 6 पिलर्स हैं. पिलर 1 है डिजाइन ऑफ चिप्स. सेकंड बड़ा फोकस रहेगा मशीन्स एंड मटेरियल्स. तीसरा बहुत सारी नई फैब्स बनेंगी, सिलिकॉन फैब्स, डिस्प्ले, कंपाउंड और ATMP ओसेट इंडस्ट्री जो भारत में डेवलप हो गई है. अभी 10 यूनिट लग चुके हैं. उस इंडस्ट्री को और आगे बढ़ाने के लिए भी इसमें प्रावधान है.
1: ಸ್ಟಾರ್ಟ್ಅಪ್ ಕೌಶಲ್ಯಾಭಿವೃದ್ಧಿ ಮತ್ತು ಅಗ್ರಿಟೆಕ್ಗಳ ಮೂಲಕ ಕೃಷಿ ವಲಯವನ್ನು ಬಲವರ್ಧನೆಗೊಳಿಸಲು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ ನೆರವು ಪಡೆದುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ ಐಸಿಆರ್ ಆಯೋಜಿಸಿದ ಸಿಎಸ್ಆರ್ ಕುರಿತ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕಾರ್ಪೊರೇಟ್ ವಲಯವೂ ಕೂಡ ರೈತ ಕಲ್ಯಾಣ, ಕೃಷಿ ಸಂಶೋಧನೆ ಮತ್ತು ಗ್ರಾಮೀಣ ಸಮುದಾಯಗಳ ಅಭಿವೃದ್ಧಿಗೆ ತಮ್ಮ ಗಳಿಕೆಯ ಅಲ್ಪ ಭಾಗವನ್ನು ವಿನಿಯೋಗಿಸುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪುನರುಚ್ಚರಿಸುತ್ತಿದ್ದು, ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಸೇವೆ ಸಲ್ಲಿಸುವ ಮೂಲಕ ಆ ನಂಬಿಕೆ ಎತ್ತಿ ಹಿಡಿಯಬೇಕಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಇಂಗ್ಲೆಂಡ್ ಅನ್ನು 2-1 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಕಳೆದ ಮಧ್ಯರಾತ್ರಿ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲಾರ್ಧವು ಗೋಲುರಹಿತವಾಗಿ ಕೊನೆಗೊಂಡಿತು. ಆದರೆ ದ್ವಿತೀಯಾರ್ಧದಲ್ಲಿ ಆಂಥೋನಿ ಗಾರ್ಡನ್ 55ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಪರ ಮೊದಲ ಗೋಲು ಗಳಿಸಿದರು. ಅರ್ಜೆಂಟೀನಾದ ಎಂಜೋ ಫೆರ್ನಾಂಡಿಸ್ 85ನೇ ನಿಮಿಷದಲ್ಲಿ ಮತ್ತು ಲೌಟಾರೋ ಮಾರ್ಟಿನೇಸ್ 90ನೇ ನಿಮಿಷದಲ್ಲಿ ಗೋಲು ಗಳಿಸಿ ಅರ್ಜೆಂಟೀನಾಗೆ 2-1 ಅಂತರದ ರೋಚಕ ಗೆಲುವು ತಂದುಕೊಟ್ಟರು. ಇದೀಗ ಅರ್ಜೆಂಟೀನಾ ಇದೇ ಭಾನುವಾರ ನಡೆಯುವ ಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಅರ್ಜೆಂಟೀನಾ 2022ರಲ್ಲಿ ಕತಾರ್ನಲ್ಲಿ ನಡೆದ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನು ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಹಾಡಿನ ಜೊತೆ ಒಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ. ಒಂದು ರೀತಿಯ ವಿಚಿತ್ರವಾದ ಮಾಹಿತಿ ಇವತ್ತು ನಾವು ತಿಳ್ಕೊಳ್ತಾ ಇರುವಂಥದ್ದು. ಸಾಮಾನ್ಯವಾಗಿ ನಾವು ಯಾವುದಕ್ಕೆ ಆದರೂ ಕೊನೆ ಅನ್ನುವಂಥದ್ದು ಹೇಳಬೇಕು ಅಂದರೆ ಸೂರ್ಯಚಂದ್ರರಿರುವ ತನಕ ಅಂತ ಹೇಳ್ತೀವಲ್ವ. ಅಂತಹ ಸೂರ್ಯಚಂದ್ರರು ಇರುವ ತನಕ ಅಲ್ಲದೆ ಭೂಮಿಯ ಮೇಲೆ ಎಂಥದ್ದೇ ಘಟನೆಗಳು ನಡೆದರೆ, ನಾಶವಾಗುವಂಥ ಎಂಥದ್ದೇ ಘಟನೆಗಳು ನಡೆದರೂ ಕೂಡ ಪ್ರಪಂಚ ಇರುವವರೆಗೂ ಬದುಕಬಲ್ಲಂಥ ಒಂದು ಜೀವಿ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಓಕೆ, ಅಂಥದ್ದೊಂದು ಜೀವಿ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಹಾಗಾದರೆ ಯಾವುದು ಅನ್ನುವಂಥದ್ದನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀನಿ. ಹಾಗೆ ಮತ್ತೊಂದು ಸೂಚನೆ ಏನು ಅಂತಂದರೆ, ಖಂಡಿತ ನಾನು ಇವತ್ತು ನಾನು ಏನು ಪ್ರಶ್ನೆ ಕೇಳಿದ ನಂತರ ನಿಮ್ಮ ಒಂದು ಸಂದೇಶಗಳು ಬಂದಿದೆ ಆ ಸಂದೇಶಗಳನ್ನು ಮಾತ್ರ ತಗೊಳ್ತೇನೆ. ಇದರಲ್ಲಿ ಯಾವುದೇ ರಾಜಿ ಇರೋದಿಲ್ಲ ಅಂತ ಹೇಳ್ತಾ, ಓಕೆ, ನಿಮ್ಮ ಒಂದು ಸಂದೇಶಗಳು ಎರಡು ಹಾಡು ಬರುವವರೆಗೂ ಸಮಯ ಇರುತ್ತೆ. ಸರಿಯಾದ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ವಾಟ್ಸಪ್ಪಲ್ಲಿ 9448640273 ಈ ಸಂಖ್ಯೆಗೆ ನಿಮ್ಮ ಒಂದು ಉತ್ತರವನ್ನು ಕಳುಹಿಸಿಕೊಡಿ. ಓಕೆ ಸ್ನೇಹಿತರೆ, ಪ್ರಪಂಚದ ಏನು ಇರುವ ತನಕ ಬದುಕಿ ಉಳಿಯಬಲ್ಲಂಥ ಒಂದು ಜೀವಿ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಕೇಳೋಣ ಜೋಡಿ ಹಕ್ಕಿ ಚಿತ್ರದ ಗೀತೆಯನ್ನು.

0: ಹಾಲಿವುಡ್ ಶೂ ಮಾರ್ಟ್ ಚಳ್ಳಕೆರೆ ಇವರ ಬಿಗ್ ಆಷಾಢ ಸೇಲ್. ಪ್ರಶ್ನೆ ಕೇಳಿ ಉತ್ತರ ಹೇಳಿ ಫ್ಲಾಟ್ 20% ಡಿಸ್ಕೌಂಟ್ ಪಡೆಯಿರಿ. ಸಂಪರ್ಕಿಸಿ ಹಾಲಿವುಡ್ ಶೂ ಮಾರ್ಟ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಿಂಭಾಗ ಚಳ್ಳಕೆರೆ 9342311526. ಹಾಲಿವುಡ್ ಶೂ ಮಾರ್ಟ್ ಚಳ್ಳಕೆರೆ ಇವರ ಪ್ರಶ್ನೆ ಹೊಳೆಯುವುದೆಲ್ಲ ಡ್ಯಾಶ್. ಈ ಪ್ರಶ್ನೆಗೆ 9342311526 ಗೆ ವಾಟ್ಸ್ಆಪ್ ಉತ್ತರದೊಂದಿಗೆ ನಿಮ್ಮ ಹೆಸರನ್ನು ಕಳುಹಿಸಿ. ಮೊದಲಿಗರಿಗೆ ವಿಶೇಷ ರಿಯಾಯಿತಿ. ನಿಮ್ಮ ಅದೃಷ್ಟ ಪರೀಕ್ಷಿಸಿಕೊಳ್ಳಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
6: ಸ್ನೇಹಿತರೆ, ಭೂಮಿಯ ಮೇಲೆ ಎಲ್ಲ ಜೀವಿಗಳು ನಾಶವಾದ್ರೂ ಕೂಡ ಪ್ರಪಂಚ ಇರುವವರೆಗೂ ಇರುವಂತ ಜೀವಿ ಯಾವುದು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದೀನಿ. ಹೌದು, ತುಂಬಾ ಜನ ಸರಿಯಾದ ಉತ್ತರ ಕೊಡ್ತಾ ಇದ್ದೀರಾ ಅಂತ ಅನ್ನೋದಾದ್ರೆ ಪ್ರಯತ್ನ ಕೂಡ ನಡೀತಾ ಇದೆ ಅಂತ ಹೇಳ್ತಾ ಇನ್ನೊಂದು ಹಾಡಿನ ಕಾಲಾವಕಾಶ ಇದೆ, ನಂತರ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಓಂ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ.

ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ಆಕಸ್ಮಿಕ ಗಾಯಗಳು ಅಂದರೆ ವಿಷಕಾರಿ ಪದಾರ್ಥಗಳ ಸೇವನೆ, ನೀರಿನಲ್ಲಿ ಮುಳುಗುವಿಕೆ, ರಸ್ತೆ ಅಪಘಾತಗಳಿಂದ ಮಕ್ಕಳನ್ನು ಸುರಕ್ಷಿತವಾಗಿ ಇಡುವ ವಿಧಾನ, ತುರ್ತು ಸಂದರ್ಭಗಳಲ್ಲಿ ನೀಡಬೇಕಾದ ಪ್ರಥಮ ಚಿಕಿತ್ಸೆ, ಹಾಗೆ ವೈದ್ಯರನ್ನು ಯಾವಾಗ ಭೇಟಿಯಾಗಬೇಕು, ಮುನ್ನೆಚ್ಚರಿಕೆ ಕ್ರಮಗಳೇನು, ಎಲ್ಲ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಎಟಿ ಅವರು, ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಹಾಗೆ ನೀವು ಕೂಡ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇನ್ನು ಮುಂದೆ 8:30 102.6 FM ಕಂಪನಾಂಕಗಳಲ್ಲಿ. ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಶ್ನೆಗೆ ಸರಿ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಂದೇಶಗಳು ನನಗೆ ಈಗಾಗಲೇ ಬಂದು ತಲುಪಿವೆ. ಇನ್ನೂ ಕೂಡ ಕಳುಹಿಸ್ತಾ ಇದ್ದೀರಿ. ಓಕೆ, ಇಲ್ಲಿಗೆ ನಿಮ್ಮ ಒಂದು ಸಂದೇಶಗಳನ್ನು ತಗೊಳ್ಳೋದನ್ನು ನಿಲ್ಲಿಸ್ತೀನಿ. ಹಾಗೆ ಯಾರೆಲ್ಲ ಸಂದೇಶ ಕಳುಹಿಸಿದ್ರು, ಪ್ರಶ್ನೆಯನ್ನು ಕೇಳಿದ ನಂತರ ಅನ್ನುವಂಥದ್ದನ್ನು ಈಗ ತಿಳ್ಕೊಳ್ತಾ ಹೋಗೋಣ. ಸರಿಯಾದ ಉತ್ತರ ಬಂದಿತ್ತಾ ಅಂದರೆ ಹೌದು, ಒಂದಷ್ಟು ಸರಿಯಾದ ಉತ್ತರಗಳು ಕೂಡ ತುಂಬ ಬಂದಿದೆ, ಜೊತೆಗೆ ಪ್ರಯತ್ನಗಳು ಕೂಡ ಆಗಿದೆ ಅಂತ ಹೇಳ್ತಾ. ಓಕೆ ಸ್ನೇಹಿತರೆ, ಯಾರೆಲ್ಲ ಸಂದೇಶ ಕಳುಹಿಸಿದ್ದೀರಿ ನೋಡೋಣ. ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ನೇತ್ರ ನಟ ಚಿತ್ರದುರ್ಗದಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿ ವಾಣಿ, ಸತೀಶ್ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಾಪುರದಿಂದ, ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ರೂಪ ಪಾಂಡವ ರಂಗರಾವ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ. ಓಕೆ ಸ್ನೇಹಿತರೆ, ಇನ್ನು ಮುಂದುವರಿತಾ ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ನೋಡೋಣ. ಸಿ ಎಲ್ ಉಮಾಮಹೇಶ್ವರಿ, ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಹಾಗೆ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಅಕುಲ್ ಮಹೇಶ್ ಚಂದ್ರ, ಆರ್ ಜೆ ಮನಸ್ಫೂರ್ತಿ, ಡಾಟರ್ ಆಫ್ ಜಗದೀಶ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ, ಆರ್ ಎಸ್ ಮಂಜುನಾಥ ನಗರ ಕೊಂಡ್ಲಹಳ್ಳಿಯಿಂದ ಕಳುಹಿಸಿರುವಂಥದ್ದು, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಹಾಗೆ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಇನ್ನು ಎಸ್ ಎ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕರ ಹಳ್ಳಿಯಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಹೊಳಲ್ಕೆರೆ ರಸ್ತೆ, ಕೆ ಬಿ ಪಾಲಯ್ಯ ಅವರು ಚಿರದಗೊಂಡುವಿನಿಂದ, ಹಾಗೆ ಅರ್ಚನಾ ರಂಗನಾಥ್ ಅವರು ಜಯಲಕ್ಷ್ಮಿ ಬಡಾವಣೆ ಅಂತ ಹೇಳ್ತಾ ಇದ್ದಾರೆ, ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನ ಎದುರು ಕರ್ವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ಇನ್ನು ಡಿ ಜಿ ಲಕ್ಷ್ಮಣ ಶೆಟ್ಟಿ ಅವರು, ಲೋಕಮಾತಮ್ಮ ಕೂಡ ಇದ್ದಾರೆ. ಓಕೆ, ಎಲ್ಲಿಂದ ಅಂತ ನೋಡ್ತಾ ಇದ್ದೀನಿ, ಯಾರು ಕಳುಹಿಸಿರೋದು, ರಮೇಶ್ ಬಾಬೂರು, ಸುಧಾರ್ ಮಣಿಯವರು, ರೈಲ್ವೆ ನಿಲ್ದಾಣದ ಬಳಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿಶೆಟ್ಟರು ಬಸವರಾಜ್ ಅವರು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮತ್ತೆ ಮನೆಯವರು, ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಶುಭಾಂಗ ಹವೀಶ್ ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಎ ಬಿ ಶಂಭಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿಯಿಂದ, ಹಾಗೆ ವಿಶಾಲಾಕ್ಷಿ ಪಿ ಎಂ ಮರುಳಯ್ಯ ಸಿರಿಗೆರೆಯಿಂದ ಕಳುಹಿಸಿರುವಂಥದ್ದು, ಹಾಗೆ ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಇವರ ಒಂದು ಸಂದೇಶ ಬಂದಿದೆ. ಇನ್ನು ಧನುಷ್ ದೀಕ್ಷಿತ್ ಸುಧಾರ ರಮೇಶ್ ಬಾಬು ಇರಬಹುದಿದ್ದು ಅಂದ್ಕೊಂಡಿದ್ದೀನಿ, ಹೆಚ್ ಎಲ್ ಕೆ ರಸ್ತೆ ಚಿತ್ರದುರ್ಗದ, ಓಕೆ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ವಿಜಯಲಕ್ಷ್ಮಿ ಸತೀಶ್ ಅವರು, ಜಿ ಎಸ್ ಪೃಥ್ವಿ, ಜಿ ಎಸ್ ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ, ಹಾಗೆ ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಜಗಳೂರು ತಾಲೂಕಿನಿಂದ, ಮಹಾಂತೇಶ್ ಆರ್ ಆಚಾರ್ ಒಬ್ಬವನಾಗತಿ ಹಳ್ಳಿಯಿಂದ, ಹಾಗೆ ಸಲ್ಮಾ ಮತ್ತು ನಿರ್ಮಲಾ ಟೀಚರ್ ಅಂತ ಹೇಳ್ತಾ ಇದ್ದಾರೆ ತರೀಕೆರೆಯಿಂದ, ಕುಳ್ಳಿಗಿ ತಾಲೂಕಿನ ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ, ಗೀತಾ ಶಶಿಧರ್ ಶಿವಗಂಗದಿಂದ, ಹಾಗೆ ಸುಧಾ ಶೇಖರ್ ಚಂದ್ರವಳ್ಳಿ ನಗರದಿಂದ, ಇನ್ನು ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರು, ಹೆಮ್ಮೆಚ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯೂರು ತಾಲೂಕಿನಿಂದ, ಮುಂದಿನ ಸಂದೇಶ ಶೈಲಜಾ ಲೋಕಣ್ಣ ಅವರು ಐಶು ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ಬಿ ವಿ ಕೆ ಎಸ್ ಲೇಔಟ್, ಓಕೆ ಬಿ ವಿ ಕೆ ಎಸ್ ಬಡಾವಣೆ ಚಿತ್ರದುರ್ಗದಿಂದ, ಡಾಕ್ಟರ್ ನಾಗಭೂಷಣ ಡಿ ಎಂ ಅವರು ಇವರು ಚಿತ್ರದುರ್ಗದಿಂದ, ಹಾಗೆ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಹಾಗೆ ಎನ್ ಮೋಹನ್ ಕುಮಾರ್ ಅವರು ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ, ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗ ಹಿರೇಮಠ್ ಕಲಾವತಿ ಮತ್ತು ಅಭಿಷೇಕ ಹಿರೇಮಠ್ ಅವರು, ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಡಾಕ್ಟರ್ ಅನಂತ್

ಸುಂದರರಾಮು ಲತಾ ಕೂಡ ಇದ್ದಾರೆ ಅಯ್ಯಣ್ಣನ ದುರ್ಗದಿಂದ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ, ಹಾಗೆ ಡಿವಿ ಮುರುಗೇಶ್ ಬಾಪುಜಿನಗರ ಚಿತ್ರದುರ್ಗ, ಜಿಸಿಎಚ್ ಗೊಂಚಿಕಾರ್ ಭರಮಸಾಗರ, ಲತಾ ಸುಹಾಸ್ ಹೊಸಕೋಟೆ, ಮೀರಾ ನಾಡಿಗ್ ಚಿತ್ರದುರ್ಗ, ಹಾಗೆ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ ಅವರು, ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗ, ಓಕೆ ಮತ್ತು ಗುಡೇಕೋಟೆಯಿಂದ ಅಂಗಡಿ ಮಹೇಶ್, ಅಂಗಡಿ ತಿಪ್ಪೇಶ್ ಅವರು, ಚೈತ್ರ ಸೋನು ಪ್ರಜ್ವಲ್, ಮಳಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ ಭವ್ಯ ಸಂಜನಾ, ಓಕೆ ಧನ್ಯ ಸಂಜಯ್ ಕೂಡ ಇದ್ದಾರೆ, ರಂಜಿತಾ ಕೆಪಿ ಅವರು, ಯಶಸ್ವಿ ಹೃತ್ವಿಕ್ ಓಬವನಾಗತಿಹಳ್ಳಿಯಿಂದ, ಹಾಗೆ ಗಣೇಶ ಕೊಂಡ್ಲಹಳ್ಳಿ ಇಲ್ಲಿಂದ ಬಂದಿರುವಂತಹ ಸಂದೇಶ ಇದು. ಅರುಣ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆ, ಮೊಹಮ್ಮದ್ ಖಲೀಲ್ ಸಾರಾ ಕಾಶಿಫ್ ಭಗತ್ ಸಿಂಗ್ ನಗರ ದಾವಣಗೆರೆಯಿಂದ, ಹಾಗೆ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ದೀಪಾ ಕೊಟ್ರೇಶ್ ನೂತನ್, ತನ್ವಿ ಸಜ್ಜನ್ ಹೊಳಲ್ ಚಳ್ಳಕೆರೆ ತಾಲೂಕು ಮುಷ್ಟಲಗುಮ್ಮಿಯಿಂದ, ಅನಿತಾ ಅನಂತರಾಜು ಗುರುಲಾಡ್ಕು ಹಿರಿಯೂರು ತಾಲೂಕು, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ಹಾಗೆ ಮತ್ತೊಂದು ಸಂದೇಶ ತುಂಬ 0119 ಈ ಸಂಖ್ಯೆಯಿಂದ ಕೊನೆಗೊಳ್ತಾ ಇದೆ, ತುಂಬ ಸಂದೇಶಗಳಲ್ಲಿ ಕಳುಹಿಸಿದ್ರೆ ನಮಗೆ ಸಿಕ್ಕೋದಿಲ್ಲ. ಮಲ್ಲೂರಹಟ್ಟಿಯಿಂದ ಗಂಗಮ್ಮ ಅವರ ಸಂದೇಶ ಇದು. ಉಮಾ ಮಹಾಂತೇಶ್ ಹನುಮಂತನಗರ ಚಿತ್ರದುರ್ಗದಿಂದ, ಹಾಗೆ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಕಳುಹಿಸಿರುವಂತಹ ಸಂದೇಶ ಇದು. ಸುರೇಂದ್ರ ರುದ್ರೇಶ್ ನಾಯ್ಕ ಅವರು ಕೆ ಮತ್ತೆ ಕಮಲ ಅವರು ಐಯುಡಿ ಪಿಲೌಟ್ ಆರನೇ ಮುಖ್ಯ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಮಲ್ಲಿಕಾರ್ಜುನ್ ಜಿ ಮಾರಮ್ಮನಹಳ್ಳಿಯಿಂದ, ರತ್ನ ಬಸವರಾಜ್ ಅಂತ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಷಡಾಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ಹಾಗೆ ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿನಗರ ಚಿತ್ರದುರ್ಗ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್, ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರು, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗ, ನಿರ್ಮಲಮೂರ್ತಿ ಧವಳಗಿರಿ ಬಡಾವಣೆ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್, ಕೆಎಂ ಪವಿತ್ರ ಮಹಾಂತೇಶ್ ನಂದೀಶ್ ನವೀನ್ ತಮಟಕಲ್ಲು ರಸ್ತೆ ಚಿತ್ರದುರ್ಗ, ಹಾಗೆ ಮುಂದಿನ ಸಂದೇಶ ಶಕುಂತಲಮ್ಮ ಶ್ರೀನಿವಾಸಮೂರ್ತಿ ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿ, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿ ಹೊಸ ಗೊಲ್ಲರಹಟ್ಟಿಯಿಂದ, ವಿಭಾದೀಪ ಬೆಂಗಳೂರು ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕು, ವಿನಯ್ ಲೇಖನ ವಿನೋಬನಗರ ದಾವಣಗೆರೆ, ಶಶಿಕಲಾ ಸಾಯನ ತೆಮ್ಕೆಹಟ್ಟಿ, ಹಾಗೆ ಶೀಲಾ ಗಿರೀಶ್ ಅವರು ರತ್ನಮ್ಮ ವಿಪಾಳ್ಯ ಅಂತ ಹೇಳ್ತಾ ಇದ್ದಾರೆ, ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ಹಾಗೆ ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್, ವೀನಾ ವಸಂತರಾವ್ ವಸಂತಪುರ ಬೆಂಗಳೂರು, ವಿನಾಯಕ ಮತ್ತು ಕನ್ನಿಕ ಚೋರನೂರಿನಿಂದ, ಹಾಗೆ ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗ, ಲೋಕಮ್ಮ ಶಿಕ್ಷಕರು ಬೊಂಬೇರಹಳ್ಳಿ ಚಳ್ಳಕೆರೆ ತಾಲೂಕು, ಚಿನ್ಮಯಿ ಮಮತಾ ತಿಮ್ಮರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ಯಶೋಧ ಎರಳನಾಯಕ ಚಿರತಗುಂಡು, ಹಾಗೆ ಸುಜಾತ ಮಂಜುನಾಥ ಚಿತ್ರದುರ್ಗ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು, ಶ್ರೀಕಂಠ ಮೂರ್ತಿಯವರು ಸ್ಕಂದನ್ ಭಾಸ್ಕರ್ ಮೆದಹಳ್ಳಿ ರಸ್ತೆ ಚಿತ್ರದುರ್ಗ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿ ಪಿಲೌಟ್ ಆರನೇ ಕ್ರಾಸ್, ಹರ್ಷಿತಾ ಆರ್ ಓಬಳೇಶ್ ವಕೀಲರು ಜಗಳೂರು ತಾಲೂಕಿನಿಂದ, ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡು, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕು, ವಾಣಿಶ್ರೀ ಅಶ್ವಥ ರಾವ್ ನೆಹರೂ ನಗರ ಚಿತ್ರದುರ್ಗ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲದಿಂದ, ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಿಂದ ಹುಲಿ ಬೆಂಚಿಯಿಂದ ಅಂತ ಹೇಳ್ತಾ ಇದ್ದಾರೆ ವಿರೂಪಾಕ್ಷಪ್ಪ ಅವರು. ಪ್ರಕಾಶ್ ಟಿಎನ್ ಕೋಟೆ ಇಲ್ಲಿಂದ ಬಂದಿರುವಂತಹ ಸಂದೇಶ ಇದು. ಶಾಂತಕುಮಾರ್ ತಾಯಕನಹಳ್ಳಿಯಿಂದ, ಹಾಗೆ ಅಜಯ್ ಸರಸ್ವತಿ ದೊಡ್ಡಪೇಟೆಯಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರ್ ಅತ್ತಿಚೌಡೇನಹಳ್ಳಿ ಒಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ, ಇಂದ್ರಜಿತ್ ಸಾಯಿನ ತೆಮ್ಕೆಹಟ್ಟಿ ಇಲ್ಲಿಂದ ಬಂದಿದೆ ಇವರ ಸಂದೇಶ. ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಹಾಗೆ ಮಂಜುನಾಥ್ ಶೆಟ್ಟಿ ಗುಮಾಸ್ತ ಕಾಲೋನಿ ಚಿತ್ರದುರ್ಗ, ರಾಘವೇಂದ್ರ ಎಳೆಹೊಳೆ, ಶಶಿಕಲಾ ಸ್ಫೂರ್ತಿ ಆರ್ವೈ ಸಾರಥಿ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಲಕ್ಷ್ಮಣ ರೆಡ್ಡಿ ರಾವಲಕುಂಟೆ ಮೊಳಕಾಲ್ಮೂರು ತಾಲೂಕು, ಎ ಚಿದಾನಂದ ಟಿಎನ್ ಕೋಟೆಯಿಂದ, ಹಾಗೆ ಅಮೃತ ರಮೇಶ್ ಚಿತ್ರದುರ್ಗದಿಂದ, ಇದು ಅಕ್ಬಲಿನ ಇರಬಹುದು ಅಂದ್ಕೊಂಡಿದ್ದೀನಿ, ದತ್ತಾತ್ರೇಯ ಹಿರೇಹಡಗಲಿ ಮತ್ತು ಗಂಗಮ್ಮ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಶಶಿಧರ್ ಹಳ್ಳಿ ಕುಸುಗೂರು ಇದು ಹಾವೇರಿ ಜಿಲ್ಲೆಯಿಂದ, ಓಕೆ ಕುಸುಗೂರು ಊರು ಅವರು, ಶಶಿಧರ್ ಕಳುಹಿಸಿರುವಂಥದ್ದು. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಹಾಗೆ ಎರಡು ಸಂದೇಶ ಕಳುಹಿಸಬೇಡಿ, ಈ ರೀತಿ ಒಂದರಲ್ಲೇ ಕಳುಹಿಸಿ ಅಂತ ಹೇಳ್ತಾ ಇದ್ದೀನಿ. ನಾಗವೇಣಿ ಪಾತಲಿಂಗಪ್ಪ ಸೋಮಗುದ್ದು ಚಳ್ಳಕೆರೆ ತಾಲೂಕು, ಅಂಜನಪ್ಪ ಸುಟ್ಟಕರ್ನರ ಹಟ್ಟಿಯಿಂದ, ಹಾಗೆ ನೀಲಿ ಅಂತ ಓಕೆ ಇದು ಸುಧಾ ಅವರು ತಾಳ್ಯದಿಂದ ಕಳುಹಿಸಿರುವಂಥದ್ದು. ನಿರ್ಮಲ ಸತೀಶ್ ಕುಮಾರ್ ಎಂ ಆರ್ ನಗರ ಯಾವ ಊರು ಚಿತ್ರದುರ್ಗ. ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕ ಹಳೆ ಟೌನ್ ರಾಜಬೀದಿ ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆಯಿಂದ. ಚಂದ್ರಿಕಾ ಜಗನ್ನಾಥ್ ಅವರು ಎಲ್ಲಿಂದ ಕಳುಹಿಸಿದ್ದೀರಿ ಗೊತ್ತಾಗಲಿಲ್ಲ. ಇನ್ನು ಶಿಲ್ಪಾ ವಿದ್ಯಾನಗರ ಇಲ್ಲಿ ವಾಟರ್ ಓಕೆ ಶಿಲ್ಪಾ ವಿದ್ಯಾನಗರದಿಂದ ಕಳುಹಿಸಿರುವಂಥದ್ದು. ಹಾಗೆ ಎನ್ ಮಾರಣ್ಣ ಶಿಕ್ಷಕರು ತಾಲೂಕು ಚಳ್ಳಕೆರೆ ತಾಲೂಕು ಪಾರಿಜಾತ ಚಿತ್ರದುರ್ಗದಿಂದ ಕಳುಹಿಸಿರುವಂಥ ಸಂದೇಶ ಇದು. ಸ್ನೇಹಿತರೆ ಇಷ್ಟು ಸಂದೇಶಗಳು ನನಗೆ

0: ಬಂದು ತಲುಪಿವೆ ಇಲ್ಲಿಯವರೆಗೆ. ಹಾಗೆ ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಪಂಚ ಇರುವವರೆಗೂ ಉಳಿದುಕೊಳ್ಳುವಂತ ಒಂದು ಜೀವಿ ಯಾವುದು ಅಂತ ತಿಳ್ಕೊಳ್ಳೋಣ. ಒಂದು ಪ್ರಕಟಣೆ,
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಹಾಲಿವುಡ್ ಶೂಮಾರ್ಟ್ ಚಳ್ಳಕೆರೆ ಇವರ ಬಿಗ್ ಆಷಾಢ ಸೇಲ್, ಪ್ರಶ್ನೆ ಕೇಳಿ ಉತ್ತರ ಹೇಳಿ ಫ್ಲಾಟ್ 20% ಡಿಸ್ಕೌಂಟ್ ಪಡೆಯಿರಿ. ಸಂಪರ್ಕಿಸಿ ಹಾಲಿವುಡ್ ಶೂಮಾರ್ಟ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಿಂಭಾಗ ಚಳ್ಳಕೆರೆ 9342311526. ಹಾಲಿವುಡ್ ಶೂಮಾರ್ಟ್ ಚಳ್ಳಕೆರೆ ಇವರ ಪ್ರಶ್ನೆ, ಹೂವಿಂದ ಡ್ಯಾಶ್ ಸ್ವರ್ಗ ಸೇರಿತು. ಈ ಪ್ರಶ್ನೆಗೆ 9342311526ಗೆ ವಾಟ್ಸ್ಆಪ್ ಉತ್ತರದೊಂದಿಗೆ ನಿಮ್ಮ ಹೆಸರನ್ನ ಕಳುಹಿಸಿ. ಮೊದಲಿಗರಿಗೆ ವಿಶೇಷ ರಿಯಾಯಿತಿ, ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿ.
4: ಸ್ನೇಹಿತರೆ, ಸಂದೇಶ ಕಳುಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹೌದು ಸರಿಯಾದ ಉತ್ತರ ಏನು ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲಲ್ವಾ. ಸರಿಯಾದ ಉತ್ತರ ಬಂದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರಲ್ಲಿ ಒಬ್ಬರಾದ ಡಾಕ್ಟರ್ ಡೇವಿಡ್ ಸ್ಲೋನ್ ಅವರು ನಕ್ಷತ್ರ ಸ್ಫೋಟಗೊಂಡಂತಹ ದುರಂತಗಳು ನಡೆದು ಭೂಮಿಯ ಮೇಲಿನ ಜೀವ ಪ್ರಭೇದಗಳೆಲ್ಲ ನಾಶ ಆದ ಬಳಿಕ ಕೂಡ ಉಳಿಯಬಲ್ಲಂತ ಒಂದು ಜೀವಿ ಇದೆ ಅನ್ನುವಂಥದ್ದನ್ನ ಕಂಡುಹಿಡಿದಿದ್ದಾರೆ. ಅದು ಯಾವುದು ಅಂದ್ರೆ ಟಾರ್ಡಿ ಗ್ರೇಡ್ ಅನ್ನುವಂಥದ್ದು, ಕನ್ನಡದಲ್ಲಿ ನೀರಿನ ಕರಡಿಗಳು ಅಂತ ಹೇಳಿ ಇದನ್ನ ಕರೆಯಲಾಗುತ್ತೆ. ಟಾರ್ಡಿ ಗ್ರೇಡ್ ಅನ್ನುವಂಥದ್ದು ನೀರಿನ ಕರಡಿಗಳು ಅಂತ ಕರೆಯಲಾಗುತ್ತೆ ಕನ್ನಡದಲ್ಲಿ. ಹಾಗಾದ್ರೆ ಇದು ಎಲ್ಲಿ ಕಂಡು ಬಂತು ಅನ್ನುವಂಥದ್ದು ಕೂಡ ಕುತೂಹಲ. ತಮಿಳುನಾಡಿನ ಮಂಟಪ ಕರಾವಳಿ ಪ್ರದೇಶದಲ್ಲಿ ಕಂಡು ಬಂದಿರುವಂಥದ್ದು. ಹೀಗಾಗಿ ಇದಕ್ಕೆ ಮತ್ತೊಂದು ಹೆಸರಿದೆ, ಅಬ್ದುಲ್ ಕಲಾಂ ಅವರ ಸ್ಮರಣಾರ್ಥ ಇದಕ್ಕೆ ಪಟಲಿಪ್ಸ್ ಕಲಾಮಿ ಅಂತ ಕೂಡ ಹೆಸರಿಡಲಾಗಿದೆ. ಹಾಗಾದ್ರೆ ಇದನ್ನ ನಾವು ನೋಡಬಹುದಾ ಅಂತಂದ್ರೆ ಖಂಡಿತ. ಇದರ ಒಂದು ವಿಶೇಷತೆ ಏನ್ ಗೊತ್ತಾ, ಅಷ್ಟೊಂದು ಶಕ್ತಿ ಇರುವಂತ ಈ ಒಂದು ಪ್ರಾಣಿ ಆಹಾರ ಮತ್ತು ನೀರಿಲ್ಲದೆ 30 ವರ್ಷಗಳ ಕಾಲ ಬದುಕುತ್ತೆ. ನೀರಿನ ಕರಡಿಯ ಉದ್ದ ಕೇವಲ 0.5 mm ಮಾತ್ರ, ಹಾಗಾಗಿ ಬರಿಗಣ್ಣಿನಿಂದ ಇದನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಕುದಿಯುವ ನೀರಿನಲ್ಲಿ ಬೇಯಿಸಿದ್ರು ಕೂಡ, ಮಂಜುಗಡ್ಡೆಯಲ್ಲಿ ಹೆಪ್ಪು ಗಟ್ಟಿಸಿದ್ರು ಕೂಡ ಇದು 200 ವರ್ಷಗಳ ಕಾಲ ಬದುಕಬಲ್ಲಂತ ಒಂದು ಜೀವಿ ಆಗಿದೆ ಅಂತ ಹೇಳಿ. ಹಾಗಾಗಿ ಇದು ವಿಶೇಷವಾಗಿ 8 ಕಾಲಿನ ಈ ಪ್ರಾಣಿ ಪ್ರಪಂಚ ಇರುವವರೆಗೂ ಇರುತ್ತೆ ಅಂತ. ಜಲ್ಲಿ ಫಿಶ್ ಬಗ್ಗೆ ತುಂಬಾ ಜನ ಹೇಳಿದ್ರಿ. ಜಲ್ಲಿ ಫಿಶ್ ಬಗ್ಗೆ ಇರುವಂತದ್ದು ಏನಂದ್ರೆ, ಭೂಮಿ ತುಂಬಾ ಹಿಂದಿನಿಂದ, ಭೂಮಿ ಯಾವಾಗ ಇದೆ ಅಲ್ಲಿಂದ ಇರುವಂತ ಒಂದು ಹಿಂದಿನಿಂದ ಇರುವಂತ ಒಂದು ಪ್ರಾಣಿ ಅನ್ನುವಂಥದ್ದು ಅಥವಾ ಜೀವಿ ಅನ್ನುವಂಥದ್ದನ್ನು ಗುರುತಿಸಿರುವುದು ಜಲ್ಲಿ ಫಿಶ್ ಬಗ್ಗೆ. ಓಕೆ, ಸ್ನೇಹಿತರೆ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇನ್ನು 2-3 ನಿಮಿಷ ಟೈಮ್ ಇದೆ, ಅದರಲ್ಲಿ ಒಂದು ಹಾಡನ್ನು ಕೇಳೋಣ.

0: be played at Sophia Gardens in Cardiff today. The match will start at 5:30 p.m. Indian time. And now for a look at today's newspapers, it's over to Shagun Chopra.
1: Thank you, Anuja. All the dailies have noticed the India-UK historic FTA coming into effect, setting a new path, and also the cabinet clearing major projects pushing for semiconductor chips and mobile phone production. Iran threatens regional oil blockade over U.S. sanctions is a headline in the Hindu. Well, the paper quotes Iran saying oil and gas will either be for everyone or no one as U.S. claims waves of strife. As the world-famous Rath Yatra in Puri begins today, President Draupadi Murmu in an op-ed in Hindustan Times has written about her childhood memory of prayers and hints to Sri Jagannath. She has expressed her feelings, saying 13 festivals are also said to be celebrated during the 12 months of the year in Kshi Kshetra. But the splendor of Rath Yatra is unique and incomparable. And finally, under the headline, Power of Second Life, the Times of India writes about discarded X-ray sheets transformed into stylish dresses, orange peels creating fabric, and for use for shoes refurbished for school children in Ladakh, showing India's journey towards sustainability. And with that, it's back to you, Anuja.
0: Thank you, Shagun. And now before we end the bulletin, the headlines once again. Union Cabinet clears two elevated road projects worth over 25,000 crore rupees for Varanasi in Uttar Pradesh. Railway Ministry launches new beta version of IRCTC website to make train ticket booking simpler and more user-friendly. World-famous Rath Yatra of Lord Jagannath and his two siblings begins today at Puri in Odisha. U.S. says it launched new wave of strikes on Iran aimed at protecting vessels in Strait of Hormuz. In football, defending champions Argentina beat England 2-1 in second semi-final of FIFA World Cup to set up title clash with Spain. And in men's cricket, second ODI of three-match series between India and England to be played in Cardiff this evening. And with that, we end the morning news. Have a nice day.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ: ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಎಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ರಂಗಯ್ಯನ ಬಾಗಿಲು ಬಳಿ, ಚಿತ್ರದುರ್ಗ.
3: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಮಕ್ಕಳಲ್ಲಿ ಆಕಸ್ಮಿಕವಾಗಿ ಆಗುವಂತಹ ತೊಂದರೆಗಳು, ಗಾಯಗಳಿರಬಹುದು, ಈ ರೀತಿಯಾದ ಬೇರೆ ಬೇರೆ ತೊಂದರೆಗಳು, ಅವುಗಳನ್ನು ತಡೆಗಟ್ಟುವಿಕೆ ಹೇಗೆ, ಹಾಗೆ ಪ್ರಥಮ ಚಿಕಿತ್ಸೆ ಹೇಗೆ, ಜೊತೆಗೆ ಡಾಕ್ಟರ್ನ ಯಾವಾಗ ಕಾಣಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಸಂಭವಿಸುವಂಥ ಗಾಯಗಳು, ಬಿದ್ದು ಉಂಟಾಗುವಂಥ ಗಾಯಗಳು, ಹಾಗೆ ವಿಷಕಾರಿ ಪದಾರ್ಥಗಳ ಸೇವನೆ, ಉಸಿರುಗಟ್ಟುವಿಕೆ, ನೀರಿನಲ್ಲಿ ಮುಳುಗೋದು, ರಸ್ತೆ ಅಪಘಾತಗಳು, ಇಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬಹುದಾಗಿತ್ತು, ಪೋಷಕರ ಪಾತ್ರ ಏನಾಗಿತ್ತು, ತೊಂದರೆ ಆದ ನಂತರ ಏನ್ ಮಾಡಬೇಕು, ಎಲ್ಲ ಕುರಿತು ನಮಗೆ ಮಾಹಿತಿಯನ್ನು ನೀಡ್ತಾರೆ ಡಾಕ್ಟರ್ ಪಂಕಜ ಎಟಿ ಅವರು. ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾಗಿ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
2: ಓಕೆ, ನಾವಿವತ್ತು ಒಂದು ವಿಶೇಷವಾದಂತಹ ಮಾಹಿತಿಯ ಜೊತೆ ತಗೊಳ್ತಾ ಇರುವಂಥದ್ದು. ತುಂಬಾ ಸಾರಿ ಏನಾಗುತ್ತೆ ಅಂದ್ರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತ ಪ್ರತಿಯೊಬ್ಬರಲ್ಲೂ ಒಂದು ಮಗುವಿನ ಆಸೆ, ಆ ಮಗು ಅನ್ನುವಂಥದ್ದು ಆರೋಗ್ಯವಾಗಿರ್ಬೇಕು ದೈಹಿಕವಾಗಿ, ಮಾನಸಿಕವಾಗಿ. ಅದಾದ ನಂತರ ಹೌದು, ಎಷ್ಟೊಂದು ನಾವು ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಮಕ್ಕಳು ಚಿಕ್ಕವರಿದ್ದಾಗ ಅಂತ ಹೇಳಿ. ತುಂಬಾ ಸಾರಿ ಸಣ್ಣ ಪುಟ್ಟ ಒಂದು ಕ್ಷಣ ಮಾತ್ರದಲ್ಲಿ ಅಂತೀವಲ್ವಾ, ಅಂತಹ ಒಂದು ಸಂದರ್ಭಗಳಲ್ಲಿ ಉಂಟಾಗುವಂತ ತೊಂದರೆಗಳು ಆ ಮಗುವಿನ ಜೀವಮಾನವಿಡೀ ಕಾಡುವಂಥ ತೊಂದರೆಗೆ ಸಿಲುಕುವಂಥ ಸಾಧ್ಯತೆಗಳು ತುಂಬ ಸಾರಿ ಇದೆ.

0: ನಾವು ನೋಡಿರ್ತೀವಿ ಕೂಡ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾತಾಡೋಣ. ಏನೆಲ್ಲ ಎಚ್ಚರಿಕೆಯನ್ನು ವಹಿಸಿದ್ರೆ ಆ ಮಗುವಿಗೆ ತೊಂದರೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಡಾಕ್ಟ್ರೆ, ಈ ನಾವು ತಗೊಂಡಿರುವಂಥದ್ದು ಏನಿದೆ, ಮಕ್ಕಳಲ್ಲಿ ಆಕಸ್ಮಿಕವಾಗಿ ಆಗುವಂಥ ಗಾಯಗಳು ಯಾವೆಲ್ಲ ಸಂದರ್ಭಗಳನ್ನು ನಾವು ಇಲ್ಲಿ ಕಾಣಬಹುದು?
1: ಮಕ್ಕಳಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ಕಾಮನ್ ಆಗಿ ಫಾಲ್ಸ್, ಮೇಲಿಂದ ಬೀಳೋಂತದಾಗ್ಲಿ, ಕೆಲವೊಂದ್ಸಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲೆಲ್ಲ ಮನೆ ಇರುತ್ತೆ, ಗ್ರಿಲ್ಸ್ ಇರುತ್ತೆ, ಅಲ್ಲಿಂದ ಕೆಳಗ್ ಬೀಳೋದು. ಆಮೇಲೆ ಮನೆಯಲ್ಲಿ ನಿಮ್ಗೆ ಸೋಫಾ ಇರುತ್ತೆ, ಮಂಚ ಇರುತ್ತೆ, ಸೊ ಅಲ್ಲಿಂದ ಎಲ್ಲಾ ಮಕ್ಕಳು ಸಹ ಎದ್ದು ಜಂಪ್ ಮಾಡ್ತಾ ಇರ್ತಾರೆ ಅಲ್ಲಿಂದ ಬೀಳುವಂತದ್ದು. ಸೊ ಏನಾದ್ರೂ ಸ್ವಲ್ಪ ಶಾರ್ಪ್ ಆಬ್ಜೆಕ್ಟ್ಸ್ ಇರುತ್ತೆ, ಅದಕ್ಕೆ ಟಚ್ ಆಗ್ಬಿಟ್ಟು ಗಾಯ ಮಾಡ್ಕೊಳೋದಂತಿರೋದು, ಇವೆಲ್ಲ ಮನೇಲಿ ಆಗೋವಂಥದ್ದು. ಬೀಳೆ ಇದ್ರಂದು ಆಮೇಲೆ ಗಾಯ ಆಗೋವಂಥದ್ದು ಎಲ್ಲ ಸಹ ಮನೇಲಿ ಆಗೋವಂಥದ್ದು. ಸೊ ಇನ್ನೆಲ್ಲ ಅದು ಬಿಟ್ಟರೆ ನಿಮ್ಗೆ ಮನೇಲಿ ಮೋಸ್ಟ್ ಡೇಂಜರಸ್ ಅಂತಂದ್ರೆ ಎರಡು ಪ್ಲೇಸ್ಗಳು, ಒಂದು ನಿಮ್ಗೆ ಕಿಚನ್, ಇನ್ನೊಂದು ಬಾತ್ರೂಮ್. ಸೊ ಇವೆರಡು ಸೇಫ್ ಪ್ಲೇಸ್ ಅಲ್ಲಿ ನೀವು ಒಂದ್ ಸ್ವಲ್ಪ ಅಲರ್ಟ್ ಆಗಿರ್ಬೇಕಾಗುತ್ತೆ.
0: ಮಕ್ಕಳಿದ್ದಾಗ ಅಡುಗೆ ಮನೆಯಲ್ಲಿ ಮತ್ತು ಬಾತ್ರೂಮ್ ಅಲ್ಲಿ ತುಂಬಾ ಕೇರ್ ಆಗಿರ್ಬೇಕು ಅನ್ನುವಂಥದ್ದು. ಹಾಗಾದ್ರೆ ಅಡುಗೆ ಮನೆಯಲ್ಲಿ ಏನೆಲ್ಲ ಸಂಭವಿಸುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಡಾಕ್ಟ್ರೆ,
1: ಅಡುಗೆ ಮನೆಯಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದು ಏನಂತಂದ್ರೆ ಬಿಸಿನೀರು.
0: ಒಂದ್ ಕರೆ ಬರ್ತಿದೆ, ತಗೊಂಡು ಮತ್ತೆ ಮಾತಾಡೋಣ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ
2: ಮೇಡಮ್.
0: ನಮಸ್ತೆ,
2: ನಾನ್ ಮೇಡಮ್ ತಮಸ್ಕಲಿಂದ ಶಿಲ್ಪ ಅಂತ ಮಾತಾಡ್ತಿರೋದು.
0: ಶಿಲ್ಪನಾ? ಕೇಳಿ ಶಿಲ್ಪ, ಪ್ರಶ್ನೆ ಕೇಳಿ. ಮಕ್ಳ ಬಗ್ಗೆನಾ
2: ಮೇಡಮ್? ನನ್ ಮಗ ಒಂದು ವರ್ಷದ ಹಿಂದೆಯಿಂದ ಇದ್ದ, ಅವಾಗಿದ್ದ, ಇವಾಗ 13 ವರ್ಷ ಮೇಡಮ್ ಅವನಿಗೆ. ಅವಾಗಿದ್ದ ಬರಗಡೆ ದೌಡೆ ಮೇಲೆ ಮೇಡಮ್ ರೇ, ಅದು ಏನೋ ಹುಳ ತರ ಆಗಿ ನಾವು ಬಹಳ ಔಷಧಿ ಕೊಡ್ತಿದ್ವಿ, ಮೇಲಾಗಿ ಕಮ್ಮಿ ಆಗಿತ್ತು. ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ವಾರಿಸಿದ ಮೇಡಮ್ ರೇ, ಅದು ಏನೋ ಅರ್ಜೆಂಟ್ ಅಂತ ಹೇಳಿ ಡಾಕ್ಟರ್ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ವಿ. ಅಲ್ಲಿ ಅವರು ಒಂದ್ ವಾರ ಮಾತ್ರೆ ಕೊಡ್ದಾರೆ ಮತ್ತೆ ಆಯಿಂಟ್ಮೆಂಟ್ ಕೊಡ್ದಾರೆ ಮೇಡಮ್ ರೇ. ಈಗ ಒಂದು ಇವತ್ತಿಗೆ 4 ದಿನ, ನಾಳೆ 5 ದಿವಸ, ಅದು ನಾಳೆ ಬರ್ರಿ ಅಂದ್ರೆ ಮೇಡಮ್ ರೇ, ಅದಕ್ಕೆ ಏನಾರ ಸೊಲ್ಯೂಷನ್ ಹೇಳಿ.
0: ಈಗ ಓಕೆ, ಈಗ ಹೇಗಿದೆ ಮಗುವಿನ ಸ್ಥಿತಿ, ಅಂದ್ರೆ ನಿಮ್ಮ ಮಗ ಹೇಗಿದ್ದಾನೆ ಈಗ?
2: ನಾರ್ಮಲ್ ಇದೆ ಮೇಡಮ್ ರೇ. ಆಯಿಂಟ್ಮೆಂಟ್ ತಗೋಕಿನ ಮುಂಚೆ ಅಮ್ಮ ಇಲ್ಲೆಲ್ಲ ಓಡಾಡ್ತಮ್ಮ, ಇಲ್ಲಿ ಬರುತ್ತಮ್ಮ, ಇಲ್ಲಿ ಐತಮ್ಮ, ಇಲ್ಲಿ ಐತಮ್ಮ ಅಂತ ಹೇಳ್ತಿದಾರೆ ಮೇಡಮ್ ರ. ಎಷ್ಟು ತೋರ್ಸಿದ್ವಿ ಮೇಡಮ್ ರೇ, ಅದು ಕಮ್ಮಿ ಆಗಿತ್ತು ಸ್ವಲ್ಪ. ಈಗ ಈಗೊಂದು 6 ದಿವಸ ಇವತ್ತಿಗ ಹಂಗಾಗಿ.
0: ಓಕೆ ಡಾಕ್ಟರ್, ಏನ್ ಹೇಳ್ತಾರೆ?
1: ಅಲ್ಲ ಅದು ಉಂಡಿದ್ಯಾ ಏನು ಗಾಯ
0: ಇದೆಯಾ ಈಗ್ಲೂ
2: ಮೇಡಮ್ ರೇ? ಒಂದು ಬಟ್ಟು ಹೋಗೋ ಜಾಗ ಇತ್ತೆ, ಹೆಬ್ಬಟ್ಟು ಏನೋ ಒಂದು ಇಂಚ್ ಅಷ್ಟು ಜಾಗ ಆಗಿತ್ತು ಅವಾಗ ಸಣ್ಣನಿದ್ದಾಗ. ಅದು ಬೇರೆ ಎಲ್ಲ ನಾಟಿ ಔಷಧಿ ಕೊಡ್ಸಿರಂತ ಹೇಳಿದ್ಕೆ ನಾವು ಕೊಡ್ಸಿದ್ವಿ. ಅವಾಗ ಮೇಲಾಗಿತ್ತು ಸ್ವಲ್ಪ, ಮೇಲಾದ್ಮೇಲೆ ನಾವು ಆಲೂಗಡ್ಡೆ, ಬದನೆಕಾಯಿ, ಹಸಿಮೆಣಸಿನಕಾಯಿ ಏನು ಇದುವರೆಗೂ ತಿಂತಿದ್ದಿಲ್ಲ. ಈಗ ಮೊನ್ನೆಯಿಂದ ತಿಂತಾಗಿದ್ದ ಅವನಿಗೆ ಹಂಗ ತರ ಆಗ್ಬಿಡತ್ತೆ, ಕಡ್ತ ಆಗ್ತಾ ಇತ್ತಂತೆ. ಮತ್ತೆ ಮೇಲಾಗಿ ಉಡಾನು ಓಡಾಡ್ತೈತಮ್ಮ, ನನಗೆ ಇಲ್ಲಿ ಬರ್ತೈತೆ, ಇಲ್ಲಿ ಬರ್ತೈತೆ, ಅವ ಇಲ್ಲಿ ಬರ್ತೈತೆ, ನೋಡಿ ಹಿಡ್ಕೊಳಮ್ಮ ಅಂತ ಹೇಳ್ತಿದ್ದ ಮೇಡಮ್ ಅವರದು.
1: ಅಲ್ಲ ಅಲ್ಲಿ ಗಾಯ ಇದ್ದು ಮತ್ತೆ ಅದು ಮಾಯ್ತಾ ಇರ್ಬೇಕಾದ್ರೆ ಯೂಶಲಿ ಏನಾಗುತ್ತಂದ್ರೆ ನಿಮ್ಗೆ ಇಚ್ಚಿಂಗ್ ಆಗೋದು,
0: ಕೆರೆತ
1: ಆಗೋದು, ಅದೆಲ್ಲ ಕಾಮನ್ ಆಗಿ ಇರುತ್ತೆ. ಓಕೆ, ಅದ್ ಮಾಯ್ತಾ ಇದ್ದು
2: ಅಂತ ಮೇಡಮ್ ಹುಳ ಬರ್ತಾ ಇತ್ತಮ್ಮ ನನಗೆ ಇಡ್ಕಂತ ಹೇಳ್ತಿದ್ದ ಮೇಡಮ್ ಅವರೇ ದವಡೆ ಒಳಗೆ.
0: ಓಕೆ, ಈಗ ಡಾಕ್ಟರ್ ಹತ್ರ ಹೋಗಿದ್ರಲ್ವಾ?
1: ಕರ್ಕೊ ಬಂದು ತೋರಿಸಿ, ಅದು ಗೊತ್ತಾಗುತ್ತೆ ಏನಾಗ್ತಿದೆ ಎಕ್ಸಾಕ್ಟ್ ಆಗಿ ಅಂತಂದ್ರೆ. ಯಾಕಂದ್ರೆ ಗಾಯ ಮಾಯ್ತಾ ಇರೋ ಟೈಮಲ್ಲಿ ಯೂಶಲಿ ನಮ್ಗೆ ಇದು ಕೆರ್ತ ಆಗೋದು ಅದೆಲ್ಲ ಕಾಮನ್ ಆಗೇ ಇರುತ್ತೆ.
2: ನಾವು ಬಹಳ ಭಯಪಟ್ಟಿದೀವಿ ಮೇಡಮ್ ರೀ, ಇನ್ನೇನ್ ಮಗ ಸಿಗಲ್ಲ ನಮಗೆ
1: ಅಂತ. ಏನಾಗೋದಿಲ್ಲ, ನೀವು ಒಂದ್ಸಲಿ ಅದೇನ್
0: ತೋರಿಸಿ ಡಾಕ್ಟರ್ ಹತ್ರ ಬಂದು ತೋರಿಸಿ. ಓಕೆ, ಬೇಜಾರಾಯ್ತಾ ಶಿಲ್ಪ ಅವರೇ? ಭಾವುಕರಾಗ್ತಾ ಇದಾರೆ. ಓಕೆ, ಎಮೋಷನಲ್. ಓಕೆ, ಸರಿ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ತೋರಿಸಿ ಒಂದು ಸಾರಿ ಬಂದು ಡಾಕ್ಟರ್ನ ಭೇಟಿಯಾಗಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ನಾನು ಆರಂಭದಲ್ಲಿ ಹೇಳಿದೆ, ಮಗು ಅನ್ನುವಂಥದ್ದು ಎಲ್ಲಾ ರೀತಿಯಿಂದನೂ ಚೆನ್ನಾಗಿದ್ದಾಗ ನಮ್ಗೆ ಖುಷಿಯಾಗಿ ಇರ್ತೇವೆ, ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆಯ್ತು ಅಂದ್ರೆ ತುಂಬಾ ನೋವಾಗುವಂಥದ್ದು. ಹಾಗೆ ಕೆಲವೊಂದು ಸಾರಿ ಅನಿವಾರ್ಯವಾಗಿ ಏನೋ ಅದು ಅದಾಗೆ ಅದಾಗಿತ್ತು ಅಂದ್ರೆ ನಾವೇನು ಮಾಡೋಕ್ಕೋಗಲ್ಲ. ನಾವು ತಡೆಗಟ್ಟಬಹುದಾದಂತಹ ಸಮಸ್ಯೆಗಳನ್ನ ನಾವು ಜಾಗೃತಿ ವಹಿಸಿದ್ರೆ ಅದರಿಂದ ಹೊರಗೆ ಬರಬಹುದಾಗಿತ್ತು, ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ ಅಂತ ಹೇಳಿ. ಹಾಗಾಗಿ ನಾವು ಅದೇ ಬಗ್ಗೆ ಮಾತಾಡ್ತಾ ಇರುವಂಥದ್ದು, ಅಡುಗೆ ಮನೆಯಲ್ಲಿ ಆಗುವಂಥ ಒಂದಿಷ್ಟು ಏನು ಅಪಘಾತಗಳು ಅನ್ನುವಂಥದ್ದು ಅಥವಾ ತೊಂದರೆಗಳು ಮಾಡ್ಕೊಳ್ಳುವಂಥ ಮಕ್ಕಳು. ಅದ್ರ ಬಗ್ಗೆ ಹೇಳ್ತಾ ಇದ್ರು. ಏನೆಲ್ಲ ಕೇರ್ ತಗೊಳ್ಬೇಕಾಗುತ್ತೆ ಅಡುಗೆ ಮನೆಯಲ್ಲಿ?
1: ಅಡುಗೆ ಮನೆಯಲ್ಲಿ ಮಾಡ್ಬೇಕಾದ್ರೆ ಫಸ್ಟ್ ಮಕ್ಕಳು ಬರೋದೇ ಬೇಡ, ಆಯ್ತಾ? ಅಡುಗೆ ಮನೇಲಿ ಇಟ್ಕೊಳ್ಳೋದೇ ಬೇಡ, ಆಯ್ತಾ? ಅದು ಸೇಫ್ ಪ್ಲೇಸ್ ಅಲ್ಲ ಮಕ್ಕಳಿಗೆ, ಯಾಕಂದ್ರೆ ಅಲ್ಲಿ ಶಾರ್ಪ್ ಆಬ್ಜೆಕ್ಟ್ಸ್ ಇರುತ್ತೆ, ಲೈಕ್ ಇದು ಚಾಕು ಇರುತ್ತೆ, ಚಾಕು ಇಂದ ಕಟ್ ಮಾಡೋದಾಗ್ಲಿ, ಇಲ್ಗೆ ಮನೆ ಆಗ್ಲಿ, ಈ ತರ ಎಲ್ಲ ಯೂಸ್ ಮಾಡಿ.

0: ಇಟ್ಟಿರ್ತಾರೆ, ಎಲ್ಲಿಟ್ಟಿರ್ತಾರೆ ಗೊತ್ತಿಲ್ಲ. ಕೆಲವೊಂದ್ಸಲಿ ಮೇಲೆ ಏಚಿತ್ತು ಅಂತಂದ್ರೆ ಅಲ್ಲಿಟ್ಟಿರ್ತಾರೆ, ಕೆಲವೊಂದ್ಸಲಿ ಕೆಳಗಡೆ ಇಲ್ಗೆ ಮಣಿ ಅಂತಂದ್ರೆ ಅಲ್ಲಿಟ್ಟಿರ್ತಾರೆ. ಮಕ್ಳಿಗೆ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಸೊ ಶಾರ್ಪ್ ಆಬ್ಜೆಕ್ಟ್ ಶೈನಿಂಗ್ ಶೈನಿಂಗ್ ಇರುತ್ತೆ ಅವ್ರಿಗೆ, ಅದನ್ನ ಮುಟ್ಬೇಕು ಆ ತರದ್ ಇರುತ್ತೆ. ಸೊ ಅಡ್ಗೆ ಮನೆಗೆ ಫಸ್ಟ್ ಮಕ್ಳು ಬರೋದೇ ಬೇಡ. ಇನ್ ಕೇಸ್ ಬಂದ್ರು ಸಹ ಮಕ್ಳು ಸಹ ನೀವು ಅದು ಶಾರ್ಪ್ ಆಬ್ಜೆಕ್ಟ್ಸ್ ಏನಿರುತ್ತೆ ಚಾಕುಗಳಾಗ್ಲಿ ಇವೆಲ್ಲ ಸಹ ಅವ್ರಿಗೆ ಸಿಗ್ದಲ್ಲೇ ಮೇಲೆನೆ ಇಟ್ಕೋಬೇಕು. ಓಕೆ, ಅವ್ರಿಗೆ ಸಿಗ್ಬಾರ್ದು ಫಸ್ಟ್, ಅವ್ರಿಗೆ ಕಾಣಿಸ್ಲೂ ಬಾರ್ದು ಫಸ್ಟ್. ಓಕೆ, ಅದ್ ಬಿಟ್ಟು ಮತ್ತೇನಾದ್ರು ನೀವು ಒಲೆ ಮೇಲೆ ಏನಾದ್ರು ಕಾಯಿಸ್ಲಿಕ್ಕೆ ಇಟ್ಟಿರ್ತೀರಾ, ಟೀ ಸಪೋಸ್ ಟೀ ಮಾಡ್ತಾ ಇರ್ತಾರೆ ಅವಾಗ ಬಿಸಿನೀರು ಕಾಯಿಸ್ತಾ ಇರ್ತಾರೆ, ಈ ತರ ಇತ್ತು. ಸೊ ಟೀ ಮಾಡೋ ಟೈಮಲ್ಲಿ ಹ್ಯಾಂಡಲ್ ಇರುತ್ತೆ, ಎಷ್ಟೊಂದು ಟೀ ಕಾಫಿ ಇದರಲ್ಲಿ ಹ್ಯಾಂಡಲ್ ಇರುತ್ತೆ, ಕುಕ್ಕರ್ಗೆಲ್ಲ ಹ್ಯಾಂಡಲೇ ಇರುತ್ತೆ. ಸೊ ಆ ಹ್ಯಾಂಡಲ್ಸ್ ಮಕ್ಕಳಿಗೆ ಯೂಶಲಿ ಈಸಿಯಾಗಿ ರೀಚ್ ಆಗುತ್ತೆ. ಸೊ ಈಸಿಯಾಗಿ ರೀಚ್ ಆಗೋದಕ್ಕಿಂತ ಹ್ಯಾಂಡಲ್ನ ಗೋಡೆ ಕಡೆ ತಿರುಗಿಸಿ, ಆ ಕಡೆ ತಿರುಗಿಸಿದ್ರೆ ಮಗುಗೆ ರೀಚ್ ಸಹ ಆಗುತ್ತಿಲ್ಲ. ಸೊ ಅದ್ರ ಬಗ್ಗೆ ಅವರಿಗೆ ಕಾನ್ಸಂಟ್ರೇಷನ್ ಸಹ ಬರುತ್ತಿಲ್ಲ. ಇನ್ನೊಂದ್ಸಲಿ ಎಷ್ಟೊಂದ್ಸಲಿ ಮಕ್ಕಳನ್ನ ಇದು ಎತ್ಕೊಂಡು ಬಿಟ್ಟು ಅಡುಗೆ ಮಾಡ್ತಾ ಇರ್ತಾರೆ, ಸೊ ಅದು ಸಹ ಬೇಡ. ಸೊ ಹಾಗಾಗಿ ಮಕ್ಕಳನ್ನ ದೂರ ಇಡೋದೇ ಒಳ್ಳೇದು ಎಷ್ಟೇ.
1: ಈ ರೀತಿಯಾಗಿ ಒಂದು ಕೇರ್ ತಗೊಳ್ಬಹುದು
0: ಕಿಚನ್ ಅಲ್ಲಿ, ಇಷ್ಟೆಲ್ಲ ನಾವು ಪ್ರಿವೆನ್ಷನ್ ಮಾಡ್ಬೇಕು.
1: ಡಾಕ್ಟರ್, ಬಾತ್ರೂಮ್ಗೆ ಅದಕ್ಕಿಂತ ಮುಂಚೆ ನಾವು ಒಂದು ಕಾಣಿದೆ. ಹಲೋ, ನಮಸ್ತೆ. ನಮಸ್ತೆ, ರೇಡಿಯೋದಿಂದ ದೂರ ಬಂದು ಮಾತಾಡಿ, ನಿಮ್ಮ ಹೆಸರು ಹೇಳಿ.
2: ಮೀನಾಕ್ಷಿ ಅಂತ ಹೇಳ್ಬಿಟ್ಟು.
1: ಮೀನಾಕ್ಷಿ, ಎಲ್ಲಿಂದ ಕರೆ
2: ಮಾಡಿ?
1: ಓಕೆ, ಮೀನಾಕ್ಷಿ ಅವರ ಪ್ರಶ್ನೆ ಏನು?
2: ನಮ್ಮ ಮಗಳಿಗೆ ಯಾವಾಗ ಇದು ಮೈಯೆಲ್ಲ ಹಿಂದ್ಗಡೆ ಕಡಿತತೆ, ಕೆಳಗಡೆ ಬಾತ್ರೂಮ್ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಕಡಿತತೆ ಅಂತ ಏನನ್ನ ಮಾಡ್ತಾಳೆ, ಅದು ಮೊದ್ಲಿಂದ ಐತಮ್ಮ ನನಗೆ ಹಿಂಗೆ ಆಗ್ತದೆ ಅಂತಾಳೆ. ಡಾಕ್ಟರ್ ಹೋದಾಗ ಹಂಚಿಕೆಯಿಂದ ಹೇಳೋದಿಲ್ಲ ಡಾಕ್ಟರ್ ತಗೆ, ಸುಮ್ನೆ ಇರ್ತಾಳೆ.
1: ಎಷ್ಟು ವಯಸ್ಸು
2: ಮಾಡ್ತಾಳೆ
1: ಮಗಳಿಗೆ? ಎಷ್ಟು ವಯಸ್ಸು
2: ಆ ಮಗಳಿಗೆ? 13 ವರ್ಷ ಮೇಡಮ್. ಅರೆ,
1: ಓಕೆ ಡಾಕ್ಟರ್
2: ಹೇಳ್ತಾರೆ. ನಾಚಿಕೆ ಪಟ್ಟ ಅಂತ ಡಾಕ್ಟರ್ ತಗೆ ಹೋದಾಗ ಹೇಳಕ್ಕೆ ಕಾಯಿಲೆ ಬಗ್ಗೆ.
0: ನಮಸ್ಕಾರ ಮೀನಾಕ್ಷಿ ಅವರೇ.
2: ಮೂರು
0: ವರ್ಷ ಅಲ್ವಾ ಈಗ ಮಗು? ಹೆಣ್ಮಗು ಅಲ್ಲ?
1: ಹೆಣ್ಮಗು.
0: ಹಲೋ,
1: ರೇಡಿಯೋದು, ರೇಡಿಯೋ ಇದ್ರೆ ದೂರ ಬನ್ನಿ, ರೇಡಿಯೋದಿಂದ ದೂರ ಬನ್ನಿ. ರೇಡಿಯೋ ಹತ್ರ ಇದೆಯಾ? ರೇಡಿಯೋ ಹತ್ರ ಇದೆಯಾ? ಹೇಳಿ ಹೇಳಿ.
2: ಅದೇ ನಮ್ ಮಗಳಿಗೆ ಕಾಯಿಲೆ ಇರ್ಬೇಕನ್ನ ಗೊತ್ತಿಲ್ಲ, ಹಿಂದ್ಗಡೆ ಬಾತ್ರೂಮ್ ಹೋಗೋ ಜಾಗದಲ್ಲಿ ಕೆಂಪು ಗುರಿತತೆ ಅಂತ ಹೇಳ್ಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಕೊಂತಾಳೆ. ಕರ್ಕೊಂಡು ಹೋದ್ರೆ ಆ ಡಾಕ್ಟರ್ ತಗ ವಿಷಯನೇ ಹೇಳಲ್ಲ ನಾಚಿಕೆ ಪಟ್ಕೊಂಡು.
0: ಅದೇ ಅವರು ಮೋಷನ್ ಮಾಡ್ಬೇಕಾದ್ರೆ ಹೇಗೆ ಅಂತ ಟಾಯ್ಲೆಟ್ ಹೋಗ್ತಾ ಇರ್ತಾರಲ್ಲ, ಅವಾಗ ಏನಾದ್ರೂ
2: ಒಂದ್ಸಲಿ ಬೇಗ ಒಂದ್ಸಲ ಹೋಗ್ತಾರೆ, ಒಂದ್ಸಲ ಹೋಗಲ್ಲ. ಸ್ಕೂಲಿಗೆ ಟೈಮ್ ಹತ್ತಂದ್ರೆ ಹಂಗೆ ಓಡ್ ಹೋಗ್ಬಿಡ್ತಾಳೆ ಮೇಡಮ್. ಅರೆ ಒಂದ್ಸಲ ರಾತ್ರಿ ಹೋಗ್ತಾಳೆ, ಒಂದ್ಸಲ ಬೆಳಿಗ್ಗೆ ಹೋಗ್ತಾಳೆ, ಒಂದ್ಸಲ
0: ಅದು ಪ್ರಾಬ್ಲಮ್ ಇರ್ಬಹುದು. ಏನಕ್ಕೆ ಅಂತಂದ್ರೆ ಮಕ್ಳು ಡೈಲಿ ಹೋಗ್ಬೇಕು ಆಯ್ತಾ, ಮೋಷನ್ ಯಾವಾಗ ನಿಮ್ಗೆ ಒಳಗಡೆ ಇರುತ್ತೆ ಅದ್ರಷ್ಟು ಇನ್ನು ಇನ್ಫ್ಲಮೇಷನ್ ಆಗಿ ಜಾಸ್ತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಆಯ್ತಾ. ಸೊ ಅವರು ಸ್ಕೂಲ್ ಫಸ್ಟ್ ಆಫ್ ಆಲ್ ಇವಾಗೆಲ್ಲ ಸ್ಕೂಲ್ 8 ಗಂಟೆಗೆ ಬೇಗ ಸ್ಟಾರ್ಟ್ ಆಗೋದ್ರಿಂದ ಮಕ್ಳು 6 ಗಂಟೆಗೆ ಎದ್ದು ರೆಡಿ ಆಗಿ ಹೋಗೋದು ಎಲ್ಲ ಸುಮ್ಮನೆ ಅವಸರದಲ್ಲಿ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಟೈಮ್ ಸಿಗೋದಿಲ್ಲ ಬಾತ್ರೂಮ್ಗೆಲ್ಲ ಹೋಗ್ಲಿಕ್ಕೆ. ಸೊ ಅದ್ ಬಿಟ್ಟರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಬೆಳಿಗ್ಗೆ ಹೋಗ್ಲಿಕ್ಕಿನ ಅಟ್ಲೀಸ್ಟ್ ರಾತ್ರಿ ಊಟ ಆದ್ಮೇಲೆ ಒಂದು 20-30 ಮಿನಿಟ್ಸ್ ಬಾತ್ರೂಮ್ ಅಲ್ಲಿ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಅವಾಗ ಅದು ಏನು ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ಲಿ ಏನು ಮೋಷನ್ ಕಟ್ಕೊಳೋದಿರುತ್ತೋ ಅದೇ ಅವರಿಗೆ ಟೈಮ್ ಸಿಗುತ್ತೆ, ಆರಾಮಾಗಿ ಹೋಗ್ತಾರೆ. ಸೊ ಇದನ್ನ ಇದೆಲ್ಲ ಕಡಿಮೆ ಮಾಡಿಕೊಂಡ್ರೆ ನಿಮ್ಗೆ ಅದು ಇಚ್ಚಿಂಗ್ ತರ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ 13 ವರ್ಷ ಇರೋದ್ರಿಂದ ಕೆಲವೊಂದ್ಸಲಿ ಅವರಿಗೆ ಏನಾದರೂ ಅನಿಮಿಯಾ ಅಂದರೆ ರಕ್ತ ಕಡಿಮೆ ಇರೋವಂಥದ್ದು, ಆಮೇಲೆ ಹೊಟ್ಟೆ ಒಳಗಡೆ ಹುಳ ಎಂಥದ್ದು ಈ ಥರ ಎಲ್ಲ ಇರೋಕೆ ಚಾನ್ಸಸ್ಸು ಹುಳು ಇರುತ್ತೆ,
1: ಜಂತುಗಳದ್ದು.
0: ಸೊ ಜಂತುಳದ್ದು ಮಾತ್ರ ಎಲ್ಲ ಹಾಕ್ಸ್ಕೋಬೇಕಾಗತ್ತೆ ಆಯ್ತಾ.
2: ಮೇಡಮ್, ಅರೆ ಅದನ್ನು ಒಂದ್ಸಲ ಕೊಡ್ಸಿದ್ವಿ, ಆದ್ರೂ ಸ್ವಲ್ಪ ಕಡಿಮೆ ಆಗಿಲ್ಲ.
1: ಸ್ವಚ್ಛತೆ ಬಗ್ಗೆ ಗಮನ ಕೊಡ್ಬೇಕು ಡಾಕ್ಟರ್.
0: ಹೌದು, ಸ್ವಚ್ಛತೆ ನೋಡಿ, ಕ್ಲೀನ್ ಮಾಡ್ಕೊಳೋದಾಗ್ಲಿ, ಹೆಣ್ಮಗು ಅಲ್ವಾ. ಸೊ ಯೂಶಲಿ ಏನ್ ಕ್ಲೀನ್ ಮಾಡ್ಕೊಳೋದು ಸಹ ಸೋಪ್ ಅಂಡ್ ವಾಟರ್ ಅಲ್ಲಿ ಕ್ಲೀನ್ ಮಾಡೋದು, ಮತ್ತೆ ಮುಂದೆಯಿಂದ ಕ್ಲೀನ್ ಮಾಡೋದು, ಹಿಂದೆಯಿಂದ ಮುಂದೆ ಕ್ಲೀನ್ ಮಾಡೋದು ಎಲ್ಲ ಇರುತ್ತೆ. ಸೊ ಯಾವಾಗ್ಲೂ ನೀವು ಮುಂದೆಯಿಂದ ಕ್ಲೀನ್ ಮಾಡ್ಕೊಳೋದು ಬೆಟರ್. ಓಕೆ, ಸೊ ಅಲ್ಲಿಂದ ಇನ್ಫೆಕ್ಷನ್ಗಳು ಸಹ ಸ್ಪ್ರೆಡ್ ಆಗೋದಿಲ್ಲ. ಮೇನ್ ಆಗಿ ಮೋಷನ್ ಸಹ ಸರಿ ಆಗ್ತಾ ಇಲ್ಲ ಅನ್ನೋದೇ ಕಾರಣ ಇರ್ಬೋದು.
1: ಸರಿ, ಡಾಕ್ಟರ್ನ ಭೇಟಿ ಆಗೋದೇ ಒಳ್ಳೇದು ಅಂತ ಅನ್ಸುತ್ತೆ ಅಲ್ವಾ ಡಾಕ್ಟರ್, ಅವರು ಏನ್ ಸಮಸ್ಯೆ ಅನ್ನುವಂಥದ್ದು. ಓಕೆ ನೋಡಿ, ಓಕೆ ಮೀನಾಕ್ಷಿ, ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಓಕೆ ಡಾಕ್ಟ್ರಿ, ನಾವು ಇನ್ನು ಬಾತ್ರೂಮ್ ಅಲ್ಲಿ ಮಕ್ಕಳು ಮಾಡ್ಕೊಳ್ಳುವಂತಹ ಅವಾಂತರಗಳು ಅಥವಾ ಅಪಘಾತಗಳ ಬಗ್ಗೆ ಮಾತಾಡೋದಾದ್ರೆ,
0: ಬಾತ್ರೂಮ್ ಅಲ್ಲಿ ಮೇನ್ ಅಂತಂದ್ರೆ ನಾವು ನೀರಿಟ್ಟಿರ್ತಾ ಇರ್ತೀವಿ ಆಯ್ತಾ. ಸೊ ಮಕ್ಕಳು ನೀರ್ ಅಂತಂದ್ರೆ ತುಂಬಾ ಕ್ಯೂರಿಯಸ್, ಅವ್ರಿಗೆ ನೀರಲ್ಲೇ ಆಟ ಆಡ್ಬೇಕು ಅಂತ
1: ತುಂಬಾ ಪ್ರೀತಿ.
0: ನೀರ್ ಅಂದ್ರೆ ಓಡ್ಬಿಡ್ತಾರೆ ಎಲ್ಲಿದ್ರು ಸಹ, ಸಣ್ಣ ಮಕ್ಳು ಅಲ್ಲಿಗೂ ಸಹ ನೀರಲ್ಲಿ ಆಟ ಆಡ್ಕೊಂಡೇ ಸ್ನಾನ ಮಾಡೋದು ಎಲ್ಲ ಇರುತ್ತೆ. ಸೊ ಮಕ್ಳಲ್ಲಿ ಏನಂತಂದ್ರೆ ಅವ್ರದ್ದು ಹೆಡ್ ಜಾಸ್ತಿ ವೈಟ್ ಇರುತ್ತೆ. ಓಕೆ, ಸೊ ಬಾತ್ ಟಬ್ ಅಲ್ಲಿ ನೀವೇನಾದ್ರೂ ಅರ್ಧ ಬಕೆಟ್ ಇದ್ರು ಸಹ ಸಾಕು ಮಗು ನೀರಲ್ಲಿ ಮುಳುಗೋದಕ್ಕೆ. ಓಕೆ, ಸೊ ಏನಾಗುತ್ತಂದ್ರೆ ಮಗು

0: ಕ್ಯೂರಿಯಾಸಿಟಿಗೆ ಬಗ್ಬೋದು, ಬಗ್ಗಿ ಹಾಗೇನೆ ಟಾಪಲ್ ಆಗುತ್ತೆ, ಅಂದ್ರೆ ಉಲ್ಟಾ ಆಗ್ಬಿಟ್ಟು ಪಲ್ಟಿ ಆಗಿ ಬಕೆಟ್ ಅಲ್ಲಿ ಇಡುವಂತದ್ದು.
1: ತಲೆ ಭಾರ ಇರೋದ್ರಿಂದ ಈ ರೀತಿ ಆಗುತ್ತೆ.
0: ಚಿಕ್ಕ ಮಕ್ಕಳಲ್ಲಿ ನಮ್ಗೆ ಏನಾಗುತ್ತೆ, ನಮ್ದೆ ಬಾಡಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ದು ಬಾಡಿ ದೊಡ್ಡದು, ಹೆಡ್ ಚಿಕ್ಕದು, ಆದ್ರೆ ಮಕ್ಕಳಲ್ಲ, ಮಕ್ಕಳಲ್ಲಿ ಹೆಡ್ಡೆ ದೊಡ್ಡದಿರುತ್ತೆ, ಸೊ ತಲೆನೇ ಜಾಸ್ತಿ ಇರುತ್ತೆ. ಅವ್ರು ಸ್ವಲ್ಪ ಕ್ಯೂರಿಯಾಸಿಟಿಗೆ ಬಗ್ಗಿದ್ರು ಅಂತಂದ್ರೆ ಉಲ್ಟಾ ಆಗ್ಬಿಟ್ಟು ಮಗು ಬಕೆಟ್ ಅಲ್ಲೇ ಬೀಳೋ ಚಾನ್ಸಸ್ ಇರುತ್ತೆ.
1: ಡಾಕ್ಟ್ರೆ ಮಾತಾಡೋಣ, ಒಂದ್ ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಹೆಸರು ಹೇಳಿ.
2: ಮಂಜುಳಾ ಅಂತ ಮೇಡಮ್, ಗೋಪಾಲಪುರ ಭವಿ ಕಲ್ಯಾಣ ಚಿತ್ರದುರ್ಗದಿಂದ ಮಾತಾಡ್ತಿರೋದು.
1: ಕೇಳಿ ಮಂಜುಳಾ, ಪ್ರಶ್ನೆ ಕೇಳಿ.
2: ಮೇಡಮ್, ಸಾನ್ವಿಕಾ ಅಂತ ಹೇಳಿ ನಮ್ಮ ಮಗಳು, ಇದು 6 ವರ್ಷ. ಅವಳು ಹುಟ್ಟಿದಾಗ ಅದು ಕೆಳಗಡೆ 2 ಹಲ್ಲು ಇತ್ತು ಮೇಡಮ್, ಸಣ್ಣದಾಗಿ. ಅದು ಹುಟ್ಟಿದ 3 ದಿನಕ್ಕೆ ಹಲ್ಲು ಉದ್ರೋಗ್ಬಿಡ್ತು. ಈಗ ಅವಳಗ 6 ವರ್ಷ ಇದೆ, ಹಲ್ಲು ಇನ್ನೂ ಬಂದಿಲ್ಲ. ಡಾಕ್ಟರ್ಸ್ ಎಲ್ಲ ತೋರಿಸಿದ್ವಿ ದಾವಣಗೆರೆ ಅಲ್ಲೆಲ್ಲ, ಬರುತ್ತೆ ಅಂತ ಹೇಳ್ತಿದಾರೆ.
0: ಹುಟ್ಟಿದಾಗ ಹಲ್ಲಿತ್ತು ಅಂತಂದ್ರೆ ಕೆಲವೊಂದ್ ಮಕ್ಕಳಲ್ಲಿ ಇರುತ್ತೆ ಅದು, ಆಮೇಲೆ ಬಿದ್ಬಿಟ್ಟು ಕೆಲವೊಂದ್ ಟೈಮ್ ಅಲ್ಲಿ ಲೇಟ್ ಆಗಿ ಹೋಗಿ ಬರೋ ಚಾನ್ಸಸ್ ಇರುತ್ತೆ. ಇವಾಗೆಲ್ಲ ಬೇರೆ ಎಲ್ಲ ಹಲ್ಲ ಬಂದಿದೆ ಅಂತಂದ್ರೆ ಇದು ಸಹ ಬರೋ ಚಾನ್ಸಸ್ ಇರುತ್ತೆ. ಇನ್ 1 or 2 years ನೀವು ವೇಟ್ ಮಾಡ್ಬೋದು. ಡೆಂಟಲ್ ಅಲ್ಲಿ ಒಂದ್ಸಲಿ ಒಪಿನಿಯನ್ ತಗೊಂಡು ಅಲ್ಲಿ ಏನಿದೆ ಅಂತ ಒಂದ್ಸಲಿ ನೋಡ್ಬೇಕಾಗುತ್ತೆ.
1: ಓಕೆ, ಇದು ಡೆಂಟಲ್ ಡಾಕ್ಟರ್ ಭೇಟಿ ಆದ್ರೇನೆ ಒಳ್ಳೇದು ಅಂತ ಹೇಳ್ತೀರಲ್ವಾ? ಓಕೆ ಓಕೆ, ಥ್ಯಾಂಕ್ ಯು ಮಂಜುಳಾ, ಥ್ಯಾಂಕ್ ಯು ಕರೆ ಮಾಡಿದ್ದೆ. ಹಾ ಮೇಡಮ್, ನೀರಿನಲ್ಲಿ ಮುಳುಗುವ ಸಾಧ್ಯತೆ ಹೆಚ್ಚು
0: ಇರುತ್ತೆ ಅವರಿಗೆ. ಕ್ಯೂರಿಯಾಸಿಟಿಯಿಂದ ತಲೆ ಸ್ವಲ್ಪ ಉಲ್ಟಾದ ತಕ್ಷಣ ಸಾಕು, ನಿಮ್ಗೆ ಗೊತ್ತಲ್ವ, ಸ್ವಲ್ಪ ತಲೆ ಜಾಸ್ತಿ ಭಾರ ಇತ್ತು ಅಂತಂದ್ರೆ ಹಾಗೇನೆ ಉಲ್ಟಾಗಿ ಬಿದ್ದ್ಬಿಡ್ತಾರೆ ನೀರೊಳಗಡೆ. ಕೆಲವೊಂದ್ಸಲ ಎಷ್ಟೊಂದ್ಸಲಿ ಬಿಸಿನೀರೇ ಇಟ್ಕೊಂಡಿರ್ತಾರೆ ಸ್ನಾನಕ್ಕೆ ಅಂತಂದ್ಬಿಟ್ಟು, ಮಕ್ಕಳಿಗೆಲ್ಲ ಬಿಸಿನೀರ್ ಇಟ್ಟಿರ್ತಾರೆ. ಸೊ ಮಗು, ಈಗ ನಾವು ಸೂಪರ್ವಿಷನ್ ಮಾಡಲ್ಲ, ಕೆಲವೊಂದ್ಸಲ ಸ್ನಾನ ಮಾಡಿಸ್ತಾ ಇರ್ತಾರೆ ಮಕ್ಕಳಲ್ಲಿ, ಬಂದು ಯಾರೋ ಡೋರಲ್ಲಿ ಬಂದು ಮಾತಾಡಿಸ್ತಾರೆ, ಮಗುನ ಹಾಗೆ ಬಿಡ್ತಾರೆ, ಹೋಗ್ಬಿಟ್ಟು ಡೋರ್ ಹತ್ರ ಮಾತಾಡ್ಕೊಂತಾ ಇರ್ತಾರೆ, ಇಲ್ಲ ಏನಾದ್ರು ಅಟೆಂಡ್ ಮಾಡೋದಿರುತ್ತೆ ಅಲ್ಲಿ ನೋಡ್ಬಿಡ್ತಾರೆ, ಕಾಲ್ ಬಂದಿರುತ್ತೆ, ಕಾಲಲ್ಲಿ ಹೋಗ್ಬಿಡ್ತಾರೆ. ಆಗ ಮಕ್ಕಳು ಸೂಪರ್ವಿಷನ್ ಇರೋದಿಲ್ಲ, ಏನು ಬಾತ್ರೂಮ್ ಅಲ್ಲಿ ಒಂದೇ ಇರುತ್ತೆ ಮಗು. ಅವಾಗ ಕ್ಯೂರಿಯಾಸಿಟಿ ಹೆಚ್ಚಾದಾಗ ಏನಾಗುತ್ತೆ, ಮಗು ಅಲ್ಲಿ ಬಿದ್ದು ನೀರಲ್ಲಿ ಮುಳುಗೋ ಚಾನ್ಸಸ್ ಇರುತ್ತೆ, ಬಿಸಿನೀರು ಇಲ್ಲ ಮೈ ಮೇಲೆ ಬಿದ್ದು ಗಾಯಗಳಾಗೋ ಚಾನ್ಸಸ್ ಇರುತ್ತೆ.
1: ಓಕೆ, ಹಾಗಾಗಿ ಬಾತ್ರೂಮ್ ಅಲ್ಲಿ ಕೂಡ ನಾವ್ ಇದೆಲ್ಲ ಕಾಳಜಿಯನ್ನು ವಹಿಸಬೇಕಾಗುತ್ತೆ.
0: ಮಗುನ ಫಸ್ಟ್ ಆಫ್ ಆಲ್ ಬಾತ್ರೂಮ್ ಅಲ್ಲಿ ಒಂದೇ ಬಿಡೋಕೆ ಇಲ್ಲ, ಅಕಸ್ಮಾತ್ ಯಾರಾದ್ರೂ ಬಂದ್ರ ಮಗುನ ಎತ್ಕೊಂಡು ಹೋಗಿ ಹೊರಗಡೆ, ಫೋನ್ ಬಂತು ಮಗುನು ಎತ್ಕೊಂಡು ಹೊರಗಡೆ ಹೋಗಿ,
1: ಇಲ್ಲ ಬೇರೆ ಇನ್ನು ಯಾರಿಗಾದ್ರೂ ಹೇಳಿ ಆದ್ರೂ ಹೇಳಿ,
0: ಒಬ್ರು ಇದ್ರು ಇದೆಲ್ಲ
1: ಕಾಲ್ ಅಟೆಂಡ್ ಆದ್ರೂ ಮಾಡೋದಕ್ಕೆ ಬೇರೆ ಹೇಳಿ ಅಥವಾ ಮಗು ನೋಡ್ಕೊಳ್ಳೋದಕ್ಕಾದ್ರೂ ಬೇರೆಯವ್ರಿಗೆ ಹೇಳಿ ಅಂತ. ಓಕೆ, ಒಂದ್ ಕರೆ ಇದೆ. ಹಲೋ ನಮಸ್ತೆ.
3: ಹಲೋ
1: ನಮಸ್ತೆ.
3: ಹಲೋ ಮೇಡಮ್. ಹಲೋ ಮೇಡಮ್, ನಮಸ್ಕಾರ.
1: ನಮಸ್ತೆ, ಹೆಸರು ಹೇಳಿ.
3: ಡಾಕ್ಟರ್ ಮೇಡಮ್ ಅವ್ರಿಗೆ ನಮಸ್ಕಾರ.
1: ನಿಮ್ಮ ಹೆಸರು ಹೇಳಿ.
3: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು ಮೇಡಮ್. ಅರೆ
1: ಹೇಳಿ, ಪ್ರಶ್ನೆ ಕೇಳಿ
3: ಮೇಡಮ್. ಅರೆ ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ಯಾವ್ದೇ ಒಂದು ಗಾಯ ಆಗಿರ್ಲಿ, ಈಗ ಪಟಾಕಿ ಹೊಡಿಯಕರೆ ಒಂದು ಗಾಯ ಆಗಿರ್ಬೋದು, ಅಥವಾ ಒಲೆ ಮೇಲೆ ಇಟ್ಟಾಗ ಒಂದು ಹಾಲು ಅಥವಾ ಏನೋ ಒಂದ್ ಚೆಲ್ಕೊಂಡ್ ಗಾಯ ಆಗಿರ್ಬೋದು, ಅಥವಾ ಏಳ್ಕೆ ಮಣೆ ಮೇಲೆ ಕಾಲಿಟ್ಟು ಗಾಯ ಮಾಡ್ಕೊಂಡಿರ್ಬೋದು, ಇವಕ್ಕೆಲ್ಲ ಈ ಮನೆ ಮದ್ದನ್ನೆ ಮಾಡಕ್ಕೆ ಇದನ್ ಮಾಡ್ತಾರಲ್ಲ, ಅದು ಎಷ್ಟು ಸರಿ? ಆಮೇಲೆ ಈಗ ಯಾರೋ ಒಬ್ರು ಹೇಳ್ತಾರೆ, ಇಲ್ಲ ನಮ್ಗೂ ಅದೇ ತರ ಆಗಿತ್ತು, ನಮ್ ಮಗಿಗೂ ಅದೇ ತರ ಆಗಿತ್ತು, ನಾವ್ ಅದ ಆ ಔಷಧಿ ಹಚ್ಚಿದ್ವಿ, ನಾವು ಈ ತರ ಒಂದು ನಾಟಿ ಔಷಧಿ ಕೊಡ್ಸಿದ್ವಿ ಸರಿ ಆಯ್ತು ಅಂತ ಅಂತಾರಲ್ಲ, ಇದು ಎಷ್ಟು ಸರಿ ಅಂತ ನಾನ್ ಕೇಳ್ತಾ ಇರೋದ್ ಮೇಡಮ್. ಇದು ನಂಬದ ಅಥವಾ ಈಗ ಏನೇ ಒಂದಾದ್ರು ನಾವು ಡಾಕ್ಟರ್ ಹತ್ರ ಹೋದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ.
1: ಖಂಡಿತ ಇದ್ರ ಬಗ್ಗೆ ಮುಂದೆ ಮಾತಾಡ್ತಾ ಇದ್ದೀವಿ. ಸಮಸ್ಯೆ
3: ಔಷಧಿ ಕೊಟ್ರು ಸರಿ ಆಗ್ತಾ ಐತಿ ಅಂತಂದು ಬೇರೆಯವ್ರ ಮಾತು ಕೇಳಿ ಮತ್ತೆ ಗಾಯನ ತುಂಬಾ ಜಾಸ್ತಿ ಮಾಡ್ಕೊಳೋದು ಎಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ ಮೇಡಮ್.
0: ನಿಮ್ ಪ್ರಶ್ನೆ ಕರೆಕ್ಟ್ ಆಗಿ ಏನಂದ್ರೆ, ಇಂಜುರೀಸ್ ಏನಾದ್ರೂ ಆದ್ರೆ ಅದು ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಆಯ್ತಾ. ಸಣ್ಣದ್ರಲ್ಲೇ ಇದ್ಯಾ ಇಲ್ಲ ದೊಡ್ಡದಾಗಿದ್ಯಾ ಅಂತ, ಇವಾಗ ಕಟ್ ಆಗಿರ್ಬೋದು ಇಲ್ಲ ಏನಾದ್ರು ಬಿದ್ದು ಬರ್ನ್ಸ್ ತರ ಆಗಿರ್ಬೋದು, ಸುಟ್ಟಗಾಯಗಳೆಲ್ಲ ಅಂತ. ಸೊ ಇವೆಲ್ಲಾನು ಸಹ ನಾವು ಎಷ್ಟು ಮನೆಯಲ್ಲಿ ಕೇರ್ ಹೇಗೆ ತಗೊಂತೀವೋ ಅದ್ರ ಮೇಲೆ ಹೋಗುತ್ತೆ. ಓಕೆ, ಸೊ ಮೇನ್ ಆಗಿ ನೀವು ಡಾಕ್ಟರ್ಸ್ ಹತ್ರ ಹೋಗೋದೇ ಬೆಟರ್. ಓಕೆ, ಈಚ್ ಇದಕ್ಕೂ ಸಹ ನಮ್ಗೆ ಒಂದೊಂದು ಗಾಯಗಳಿಗೂ ಸಹ ಏನ್ ಮಾಡ್ಕೋಬಹುದು ಮನೇಲಿ. ಸಣ್ಣದಾಗಿ ಹೇಳ್ಬೇಕು ಅಂದ್ರೆ, ಸಣ್ಣ ಗಾಯ ಆಯ್ತು ಮನೇಲಿ ಏನೋ ಕಟ್ ಆಯ್ತು ಅನ್ನೋದಕ್ಕೆ ಇಮಿಡಿಯೇಟ್ ಆಗಿ ಮನೇಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅರಿಶಿನ ಪುಡಿ ಹಾಕೋದು, ಆಮೇಲೆ ಟೀ ಸೋಪ್ ಹಾಕೋದು, ಇದೆಲ್ಲ
1: ಮಾಡ್ತಾರೆ,
0: ಇದೆಲ್ಲ ಹಾಕ್ತಾರೆ. ಸೊ ಇದನ್ನ ಹಾಕೊಂಡು ಮನೆ ಡಾಕ್ಟರ್ ಹತ್ರ ಬರ್ತಾರೆ, ಬಟ್ ಆದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಆಗುತ್ತೆ ಅಲ್ವಾ. ಹಾಗೂ ಇನ್ನು ಮಗುಗೆ ಇನ್ನು ಜಾಸ್ತಿನೇ ನೋವಾಗೋದು, ಅಳೋದು ಎಲ್ಲ ಕಿತ್ತೋದೆಲ್ಲ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಬೇಡ, ಈ ತರ ಎಲ್ಲ ಹೋಮ್ ರೆಮಿಡಿ ಇದೆ ನಿಜ, ಆದ್ರೆ ಅದರಿಂದ ತೊಂದರೆ ಆಗ್ಬಾರ್ದು. ಇನ್ನು ಎಕ್ಸ್ಟ್ರಾ ಮಗುಗೆ ಅದಕ್ಕೆ ಏನಾದ್ರು

0: ಹೊಲಿಗೆ ಹಾಕ್ಬೇಕು, ಸುಚಾರ ಮಾಡೋದೇನಾದ್ರೂ ಇತ್ತು ಅಂತಂದ್ರೆ ನಮ್ಗದು ಕ್ಲೀನ್ ಮಾಡಿ ಅರ್ಶಿನ ಹಚ್ಚಿರೋದೆಲ್ಲ ತೆಗೆಯೋದು, ಊಟಿ ಸೊಪ್ಪು ತೆಗೆಯೋದು ಎಲ್ಲ ತುಂಬಾ ಕಷ್ಟ ಇರುತ್ತೆ. ಸೊ ಇದಕ್ಕೆಲ್ಲ ಎಕ್ಸ್ಪರ್ಟ್ ಯಾರು ಎಕ್ಸ್ಪರ್ಟ್ ಇರ್ತಾರೆ ಡಾಕ್ಟರ್ಸ್ ಹತ್ರ, ಅವ್ರ ಹತ್ರ ಹೋಗಿನೇ ಟ್ರೀಟ್ಮೆಂಟ್ ತಗೊಳೋದು ಬೆಟರ್. ಇನ್ನೊಂದು ನೀವು ಸುಟ್ಟ ಗಾಯ ಹೇಳಿದ್ರಿ, ಸುಟ್ಟದು ಅಷ್ಟೇನೆ, ಅಲ್ಲಿ ಮನೆಯಲ್ಲಿ ಸಹ ಸಡನ್ ಆಗಿ ಕೆಲವೊಂದ್ಸಲಿ ಟೂತ್ ಪೇಸ್ಟ್ ಹಚ್ತಾರೆ ಆಯ್ತಾ. ಟೂತ್ ಪೇಸ್ಟ್ ಹಚ್ಚೋದ್ರಿಂದ ಏನಾಗುತ್ತೆ, ಅದ್ರ ಥಿಕ್ ಲೇಯರ್ ಆಗ್ಬಿಟ್ಟು ಒಳಗಡೆ ಏನದು ಹೀಟ್ ಇರುತ್ತೋ ಅಲ್ಲೇ ಪ್ರಿಸರ್ವ್ ಆಗ್ಬಿಟ್ಟು ಇನ್ನೂ ಜಾಸ್ತಿ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದನ್ನ ತೆಗಿಯೋದು ಸಹ ಇನ್ನೂ ಒಂದು ದೊಡ್ಡ ಕಷ್ಟನೇ, ಅವಾಗ ಮಗುಗಿನ್ನೂ ಜಾಸ್ತಿ ನೋವಾಗುತ್ತೆ. ಸೊ ಇದೆಲ್ಲದಕ್ಕೂ ಮನೇಲಿ ರೆಮಿಡಿ ಮಾಡೋದಕ್ಕಿನ್ನ ಕೆಲವೊಂದು ರೆಮಿಡಿಗಳೆಲ್ಲ ಮಾತಾಡ್ಕೊಂತೀವಿ. ಸೊ ಅವ್ನ್ ಮಾಡ್ಕೊಂಡು ಬೇಕಾದ್ರೆ ಡಾಕ್ಟರ್ ಹತ್ರ ಕರ್ಕೊಂಡ್ಬರೋದು ಒಳ್ಳೆ.
1: ನಾವೇನು ಪ್ರಥಮ ಚಿಕಿತ್ಸೆ ಅಂತೀವಲ್ವಾ, ಮುಂದೆ ಮಾತಾಡ್ತಿದೀವಲ್ವಾ ಡಾಕ್ಟರ್, ಅದ್ರ ಬಗ್ಗೆ ಕೂಡ ಈಗೇನ್ ಸಮಸ್ಯೆಗಳು ಬರಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬಂದ್ವಿ. ಓಕೆ ಚಿಕ್ಕಪ್ಪ ಅವರೇ.
2: ಹಾ ಮೇಡಮ್, ಯಾಕೆ ಅಂದ್ರೆ ಈಗ ನಾವು ಮಕ್ಕಳಿಗೆ ನಾವ್ ಏನೇ ಒಂದ್ ಗಾಯ ಅದನ್ನು ತಕ್ಷಣವೇ ಆಸ್ಪತ್ರೆಗೆ ಹೋದಾಗ ಅದನ್ನ ಸರಿಯಾಗಿ ಬೇಗ ಗುಣಪಡಿಸಕ್ ಸಾಧ್ಯ. ನಾವು ಮನೆಯಲ್ಲೇ ಸ್ವವೈದ್ಯರಾದ್ರೆ ಏನಾಗುತ್ತೆ ಅಂದ್ರೆ ಅದು ಗಾಯ ವಿಕೋಪಕ್ಕೆ ಹೋಗಿ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತಲ್ಲ ಅನ್ನೋದೇ ನನ್ನ ಒಂದು ಪ್ರಶ್ನೆ ಆಗಿತ್ತು ಮೇಡಮ್. ಅರೆ
1: ಡಾಕ್ಟರ್ ಕೂಡ ಅದನ್ನೇ

0: ಬರಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬಂದ್ವಿ. ಓಕೆ ಚಿಕ್ಕಪ್ಪ ಅವರೇ.
1: ಹಾ ಮೇಡಮ್, ಅರೆ ಯಾಕೆಂದ್ರೆ ಈಗ ನಾವು ಮಕ್ಕಳಿಗೆ ನಾವ್ ಏನೇ ಒಂದ್ ಗಾಯ ಅದನ್ನು ತಕ್ಷಣವೇ ಆಸ್ಪತ್ರೆಗೆ ಹೋದಾಗ ಅದನ್ನ ಸರಿಯಾಗಿ ಬೇಗ ಗುಣಪಡಿಸಕ್ ಸಾಧ್ಯ. ನಾವು ಮನೆಯಲ್ಲೇ ಸ್ವವೈದ್ಯರಾದ್ರೆ ಏನಾಗುತ್ತೆ ಅಂದ್ರೆ ಅದು ಗಾಯ ವಿಕೋಪಕ್ಕೆ ಹೋಗಿ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತಲ್ಲ ಅನ್ನೋದೇ ನನ್ನ ಒಂದು ಪ್ರಶ್ನೆ ಆಗಿತ್ತು ಮೇಡಮ್. ಅರೆ
0: ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾ ಇದಾರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಉತ್ತಮ ಮಾಹಿತಿ ಸಿಕ್ಕಾಗಾಯ್ತು. ಇಂತ ಒಂದು ಒಳ್ಳೆ ಕಾರ್ಯಕ್ರಮ ನೀವು ಮಾಡ್ತಾ ಇರೋದು ನಮ್ಗೆ ಇನ್ನೂ ತುಂಬಾ ಖುಷಿ ವಿಚಾರ ಮೇಡಮ್. ಅರೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದಗಳು. ಓಕೆ,
1: ಧನ್ಯವಾದಗಳು ಮೇಡಮ್.
0: ಮತ್ತೊಂದು ಕರೆ ಇದೆ ಡಾಕ್ಟ್ರೆ. ಹಲೋ, ನಮಸ್ತೆ. ನಮಸ್ತೆ,
2: ಮಾತಾಡ್ತೀನಿ.
0: ನಿಮ್ಮ ಹೆಸರು ಹೇಳಿ.
2: ಸುಷ್ಮಿತಾ ಮೇಡಮ್.
0: ಸುಷ್ಮಿತಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೇಳಿ, ಪ್ರಶ್ನೆ ಕೇಳಿ.
2: ಮಕ್ಕಳಿಗೆ ಕಿಡ್ನಿ ದಪ್ಪ ಇರ್ತಾವಲ್ಲ, ಏನು ಕಂಗ ಆಗ್ತದೆ ಮೇಡಮ್?
0: ಓಕೆ,
3: ಹೌದು, ಕಿಡ್ನಿ ಓದ್ತದೆ. ಮಗು ಎಷ್ಟು ವಯಸ್ಸಿದೆ
2: ಮೇಡಮ್? ಮಗುಗೆ ಒಂದು ತಿಂಗಳು, ಅದು ಮುಂದೆ ಇದ್ದನು ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳ್ತಿದ್ರೆ.
3: ಓಕೆ, ಮಗುಗೆ ಒಂದು ತಿಂಗಳು ಇವಾಗ.
2: ಹಾ ಮೇಡಮ್.
3: ಅದೇ, ನಿಮ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಮುಂಚೆಯಿಂದನು ಸಹ ಕಿಡ್ನಿ ಊತ ಅಂತ ಹೇಳಿದ್ರು ಅಂತಂದ್ರೆ, ಸೊ ನೀವು ಮಗು ಹುಟ್ಟಿದ್ಮೇಲೂ ಸಹ ಅದನ್ನ ನೋಡ್ತೇವೆ ಸ್ಕ್ಯಾನಿಂಗ್ ಅಲ್ಲಿ. ಎಷ್ಟೊಂದು ಇದು ಮೆಜರ್ಮೆಂಟ್ ಇರುತ್ತೆ ನಮ್ಗೆ, ಇಷ್ಟು ಸೈಜ್ ಇದ್ರೆ ಅದಾಗ ಅದನ್ನೇ ನಾರ್ಮಲ್ ಆಗೋದೇ ಎಲ್ಲ ಇರುತ್ತೆ. ಸೊ ಮುಂಚೆಯಿಂದನು ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಆಮೇಲೆ ಮಗು ಹುಟ್ಟಿದ್ಮೇಲೂ ಸ್ಕ್ಯಾನಿಂಗ್ ಮಾಡ್ಕೊಂತ ಹೋದಂಗೆ ಎಲ್ಲ, ಸೊ ಅದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆಯ್ತಾ, ಕೆಲವೊಂದ್ಸಲಿ ಅದು ಹುಟ್ಟಿದಾಗಿಂದನೇ ಬಂದಿರುತ್ತೆ. ತುಂಬಾ 90% ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಇನ್ನು ಮಗು ಒಂದ್ ತಿಂಗಳು, ಅದು ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ನಿಮ್ಗೆ ಅದು ಕಡಿಮೆ ಆಗುತ್ತೆ ಕಿಡ್ನಿ ಊತ. ಅದೇ ಇಲ್ಲ, ಕಾರಣಗಳು ಇರೋದಿಲ್ಲ. ಕೆಲವೊಂದ್ಸಲಿ ಜೆನೆಟಿಕ್ ಆಗಿ ಬಂದಿರ್ಬೋದು. ಆಯ್ತಾ, ಸೊ ಆತರ ಮುಂಚೆ ನಿಮ್ದು ಇದು ಹೆಲ್ತ್ ಮೇಲೆ, ಪ್ರೆಗ್ನೆನ್ಸಿ ಮೇಲೆ ಹೇಗೆ ಹೆಲ್ತ್ ಇರುತ್ತೆ ಅದ್ರ ಮೇಲೆನೆ, ಮತ್ತೆ ಜೆನೆಟಿಕ್ ಕಾರಣಗಳು ಇರುತ್ತೆ. ಸೊ ಇವೆಲ್ಲ ಹಲವಾರು ಕಾರಣಗಳು ಇರುತ್ತೆ, ಅದಕ್ಕೆ ಇದೇ ಸ್ಪೆಸಿಫಿಕ್ ರೀಸನ್ ಅಂತ ಇರೋದಿಲ್ಲ. ಕೆಲವೊಂದ್ಸಲಿ ಏನಾದ್ರೂ ತೊಂದರೆ ಆಗಿತ್ತು, ನೀ ಇದು ಯೂರಿನ್ ಹೋಗೋ ಅಂತದ್ದು ಕಟ್ಕೊಂಡಿತ್ತು, ಅಲ್ಲಿ ಬ್ಲಾಕ್ ಆಗಿತ್ತು, ನಾರ್ಮಲ್ ಆಗಿ ಏನು ಡೆವಲಪ್ಮೆಂಟ್ ಆಗ್ಬೇಕಿರುತ್ತೋ ಇದು ಆರ್ಗನ್ಗಳು ಅವು ಡೆವಲಪ್ ಆಗದೆ ಇರುವಂಥದ್ದು, ಇಂಥದ್ದೇನಾದ್ರೂ ಆಗಿತ್ತು, ಮೂತ್ರ ಏನೋ ಹೋಗೋ ಜಾಗ ಏನಾದ್ರೂ ಬ್ಲಾಕ್ ಆಗಿತ್ತು, ಈ ಟೈಮಲ್ಲೆಲ್ಲ ನಿಮ್ಗೆ ಅದು ಕಿಡ್ನಿ ಊತ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ.
0: ಓಕೆ ಓಕೆ ಸುಷ್ಮಿತಾ.
2: ಓಕೆ ಮೇಡಮ್,
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿ.
2: ಒಳ್ಳೆ ಆಗಿರ್ತಾವಲ್ಲ ಮೇಡಮ್, ಅದು ಏನ್ ಮೆಡಿಸಿನ್ ಹಾಕಿದ್ರು ಎಲ್ಲಿ ತೋರಿಸಿದ್ರು ಹೋಗ್ತಿಲ್ಲ ಅವು.
0: ಮಗುವಿಗ
3: ಏನ್ ಗುಳ್ಳೆಗಳು ಹೇಳಿ, ಎಲ್ಲಿದೆ
2: ಗುಳ್ಳೆ ಅಂದ್ರೆ? ಅವು ಡಾಕ್ಟರ್ ಹತ್ರ ಹೋಗ್ತಾವು, ಒಂದೊಬ್ರು ಇದ್ದ ಏನೂ ಆಗಿಲ್ಲ, ಏನೋ ಕಡ್ದಿದ್ದಾವೆ ಅಂತ ಹೇಳ್ತಾರೆ. ದುರ್ಗ ತೋರಿಸಿದ್ವಿ. ದಾವಣಗೆರೆಯಲ್ಲಿ ಕೂಡ ಅದೇ ತರ ಹೇಳ್ತಿದ್ದಾರೆ.
3: ಅಲ್ಲ, ಮಗುಗೆ ಎಷ್ಟು ವಯಸ್ಸಿಂದು ಇದೇ ಮಗುಗೆ?
2: ಮತ್ತೆ ಬರ್ತವೆ
3: ಇದೇ ಮಗುಗೆನಾ?
0: ಈಗ ಕಿಡ್ನಿ ಸಮಸ್ಯೆ ಇದೆಯಲ್ಲ, ಅದೇ ಮಗುಗೆ ಗುಳ್ಳೆಗಳು ಸಮಸ್ಯೆ ಇರೋದಾ?
2: ಇಲ್ಲ ಮೇಡಮ್, ಇನ್ನೊಂದು ಮಗು. ಎರಡು ಮಗುಗೂ ಕಿಡ್ನಿ ಸಮಸ್ಯೆ ಇದೆ ಮೇಡಮ್, ಆದ್ರೂ ಗುಳ್ಳೆ ಹೋಗ್ತಿಲ್ಲ.
3: ಅದು ಕಿಡ್ನಿ ಸಮಸ್ಯೆ ಬೇರೆ ಇರುತ್ತೆ, ನಿಮ್ಗೆ ಸಮಸ್ಯೆ ಬೇರೆ ಇರುತ್ತೆ. ಎಷ್ಟೊಂದು ಮಕ್ಕಳಿಗೆ ಈಗೇನಾಗುತ್ತೆ ಅಂದ್ರೆ, ಎನ್ವೈರನ್ಮೆಂಟ್ ಜಾಸ್ತಿ, ವೆಹಿಕಲ್ಸ್ ಅಡ್ಡಾಡೋದು, ಪೊಲ್ಯೂಷನ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಮಕ್ಕಳಿಗೆ ಅಲರ್ಜಿ ಸಮಸ್ಯೆಗಳು ಇರುತ್ತೆ. ಅದು ಸ್ಕಿನ್ದು ಅಲರ್ಜಿ ಸಮಸ್ಯೆಗಳು ಒಂದಿನ ಎರಡು ದಿನ ಹೋಗಲ್ಲ, ಮಗು ಬೆಳೀತಾ ಬೆಳೀತಾ ಹೋಗುತ್ತೆ. ಅದಕ್ಕೆ ನೀವು ಅಷ್ಟು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಲೋಷನ್, ಬಾಡಿ ಲೋಷನ್, ಮಾಯಿಶ್ಚರೈಸರು ಇದನ್ನೇ ಯೂಸ್ ಮಾಡ್ಕೊಂಡಂಥದ್ದು ಒಳ್ಳೆಯದು. ಆಮೇಲೆ ಮಗು ಹೊರಗಡೆ ಹೋಗಿ ಆಟ ಆಡ್ತಾ ಇದೆ ಅಂದ್ರೆ, ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿಸೋದು, ಅದೇನು ಡಸ್ಟು ಅದೆಲ್ಲ ಎಕ್ಸ್ಪೋಜರ್ ಆಗಿರ್ತಾರೆ ಅವರು, ಅದೆಲ್ಲ ಕ್ಲೀನ್ ಮಾಡ್ಕೊಂಡಂಗೆ ಇವೆಲ್ಲ ಪ್ರಿವೆನ್ಷನ್ ಮಾಡ್ಕೋಬೇಕು.
0: ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದರು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು ತಡೆಗಟ್ಟುವಿಕೆ ಹಾಗೆ ಪ್ರಥಮ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಎಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.
4: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿ

0: ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ, ಸಂಪರ್ಕಿಸಿ 8152884845 8152884845.
1: ಕೆಲವರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಕಸ್ಮಿಕವಾಗಿ ಆಗುವಂತಹ ತೊಂದರೆಗಳ ಬಗ್ಗೆ ಹೇಗೆಲ್ಲ ಜಾಗೃತಿ ವಹಿಸಬಹುದಿತ್ತು, ತಡೆಗಟ್ಟಬಹುದಾಗಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಕರೆಗಳು ಕೂಡ ಬರ್ತಾ ಇದೆ. ನಮಸ್ತೆ. ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ,
1: ಹೆಸರು ಹೇಳಿ.
2: ನಾವು ದೊಡ್ಡ ಅಂತ.
1: ಓಕೆ, ಹೇಳಿ ಪ್ರಶ್ನೆ ಕೇಳಿ.
2: ಮ್ಯಾಮ್, ನಮ್ಮ ಮಗ 9 ವರ್ಷದ, ಅವನಿಗೆ ಮೈ ಮೇಲೆಲ್ಲ ಗಲ್ಲೆ ಗಲ್ಲೆ ತರ ಆಗ್ತಿದಾವೆ. ಹಾಸ್ಪಿಟಲ್ಗೆಲ್ಲ ತೋರ್ಸಿದೀವಿ, ಆಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತಾವೆ, ಮತ್ತೆ ಹಂಗೆ ಮೈ ಮೇಲೆಲ್ಲ ಫುಲ್ ಆಗ್ತಿದಾವೆ.
3: ಎಷ್ಟು ದಿನದಿಂದ ಇದೆ ಇದು?
2: ನಮ್ಮ ತಿಂಗಳುಗಟ್ಟಲೆ ಎಲ್ಲ ಇರ್ತವೆ, ಆಯಿಂಟ್ಮೆಂಟ್ ಹಚ್ಚಿದ್ರೆ ಮಾತ್ರ ಹೋಗ್ತವೆ.
1: ಅಲ್ಲ, ಶುರುವಾಗಿ ಎಷ್ಟು ದಿವಸ ಆಯ್ತು ಅಂತಿದ್ದಾರೆ ಡಾಕ್ಟರ್?
2: ಈಗ 1 ವರ್ಷ ಆಗ್ಬಂತು ಮೇಡಮ್. ಅವ್ರೆ ಎಲ್ಲ ತೋರ್ಸಿರ್ತೀವಿ ಹಾಸ್ಪಿಟ್ಲಿಗೆಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಫುಲ್ ಮೈ ಮೇಲೆಲ್ಲ ಗಲ್ಲೆ ಗಲ್ಲೆ ತರ ಆಗ್ತವೆ, ಬೆನ್ನ ಮೇಲೆ, ಹಣೆ ಮೇಲೆ, ತಲೆ ಮೇಲೆ ಎಲ್ಲ.
3: ಯಾವಾಗ್ಲೂ ಆಗುತ್ತಾ? ದಿನ ಪೂರ್ತಿ ಇರುತ್ತಾ? ಅದು ನೋಡ್ಕೋಬೇಕಾಗುತ್ತೆ.
2: ದಿನ ಪೂರ್ತಿ ಇರುತ್ತೆ, ಆಯಿಂಟ್ಮೆಂಟ್ ಹಚ್ಚಿದ್ರೆ ಮಾತ್ರ ಹೋಗುತ್ತೆ, ಇಲ್ಲದ್ರೆ ದಿನ ಪೂರ್ತಿ ಎಲ್ಲ ಇರ್ತವೆ, ಒಂದ್ ವಾರ ಆದ್ರೂ ಹೋಗಲ್ಲ.
3: ಏನಾದ್ರೂ ಪರ್ಟಿಕ್ಯುಲರ್
1: ಅಂತದ್ದು ಆಗ್ಬಹುದಾ, ಕಾರಣ ಆಗ್ಬಹುದಾ ಡಾಕ್ಟರ್? ಕೆಲವೊಂದು ಆಹಾರ ಪದಾರ್ಥಗಳು ಕೂಡ ಕೆಲವರ ಕರೆ ಕಟ್ ಆಗಿದೆ.
3: ಕೆಲವೊಂದ್ ಮಕ್ಕಳಿಗೆಲ್ಲ ಅಲರ್ಜಿ ಇರುತ್ತೆ, ಅದು ಫುಡ್ ಐಟಮ್ ಅಲ್ಲಿ ಅವರೇ ನೋಡ್ಕೊಂತ ಹೋಗ್ಬೇಕು.
1: ಯಾವ ತಿಂದಾಗ ಆಯ್ತು ಅನ್ನೋದ್ ಗಮನಿಸಿದ್ರೆ
3: ಬದನೆಕಾಯಿ ಹೇಳ್ತಾರೆ, ಆಮೇಲೆ ಗ್ರೌಂಡ್ ನಟ್ಸ್ ಇದು ಶೇಂಗಾ ಬೀಜ ಇರುತ್ತಲ್ಲ, ಆ ತರದ್ದು ತಗೊಂಡಾಗ ಅಲರ್ಜಿ ಇರುತ್ತೆ. ಇದಕ್ಕೆಲ್ಲ ಅವರು ಗಮನವಹಿಸ್ಬೇಕಾಗುತ್ತೆ, ಅವ್ರು ನೋಡ್ಬೇಕು ಯಾವತ್ತು ಅಲರ್ಜಿ ಆಗ್ತಾ ಇದೆ ಏನು ಅಂತ. ಇಲ್ಲ ಯಾವ್ದಾದ್ರು ಹುಳ ಕಚ್ತಾ ಇದೆಯಾ ಮನೇಲಿ, ಸುತ್ತಮುತ್ತ ಏನಾದ್ರೂ ಕಾಮನ್ ಆಗಿರೋಂತದ್ ಏನಾದ್ರು ಹುಳಗಳು ಇದಾವ, ಅದ್ರಿಂದ ಕಚ್ಚದಾಗ ಈ ತರ ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ.
1: ಕೆಲವೊಂದ್ಸರಿ ನಾನ್ ವೆಜ್ ತಿನ್ನೋರಾದ್ರೆ ಅದರಲ್ಲೂ ಕೂಡ ವ್ಯತ್ಯಾಸ ಆದಾಗ ಆಗಬಹುದು ಅಂತ. ಓಕೆ ಡಾಕ್ಟರ್, ಒಂದು ಮೆಸೇಜ್ ಇದೆ, ಮೆಸೇಜ್ಗಳು ವಾಟ್ಸಪ್ ಅಲ್ಲಿ ಕೂಡ ಕಳುಹಿಸ್ತಾ ಇದ್ದಾರೆ. ಗಾಯವಾದ್ರೆ 2 ಅಥವಾ 3 ನಿಮಿಷಗಳಲ್ಲಿ ರಕ್ತ ನಿಲ್ಲುತ್ತೆ, ಕೆಲವು ಮಕ್ಕಳಲ್ಲಿ ಗಾಯವಾದ್ರೆ ಬೇಗ ರಕ್ತ ನಿಲ್ಲೋದಿಲ್ಲ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಹೊನ್ನೂರಲ್ಲಿ ಅವರು ಹನುಮಂತಪುರ ಜಗಳೂರು ತಾಲೂಕಿನಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಡಾಕ್ಟ್ರೆ.
3: ಒಳ್ಳೆ ಪ್ರಶ್ನೆನೆ ಇದು. ಏನಾಗುತ್ತಂದ್ರೆ ಅದು ಬಾಡಿಯಲ್ಲಿ ಏನಾದ್ರು ಗಾಯ ಆಯ್ತು, ಎಲ್ಲೇ ಗಾಯ ಏನಾದ್ರು ಅಂತಂದ್ರೆ, ನಮ್ದು ಬಾಡಿಯಲ್ಲಿ 2 ತರದ್ದು ಇರುತ್ತೆ. ಬ್ಲಡ್ ನ ಕ್ಲಾಟ್ ಮಾಡುವಂತದ್ದು, ರಕ್ತ ಹೆಪ್ಪುಗಟ್ಟೋ ಅಂತ ಅಂಶಗಳು, ಒಂದು ಪ್ಲೇಟ್ಲೆಟ್ಸ್ ಬಿಳಿ ರಕ್ತ ಕಣ ಅಂತ ಹೇಳ್ತೀವಿ ಅದು, ಮತ್ತೆ ಏನದು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅವು ಎರಡೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ಬ್ಲಡ್ ಏನು ಲಾಸ್ ಆಗ್ತಾ ಇರುತ್ತೆ, ಅದು ರಕ್ತ ಹೆಪ್ಪುಗಟ್ಟೋಕೆ ಇವೆಲ್ಲ ಸಹಾಯ ಮಾಡುವಂತದ್ದು. ಇದ್ರಲ್ಲಿ ಏನಾದ್ರು ವೇರಿಯೇಷನ್ ಆಯ್ತು ಅಂತಂದ್ರೆ ಕೆಲವೊಂದ್ಸಲಿ ಬ್ಲೀಡಿಂಗ್ ಸಹ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ನಾರ್ಮಲ್ ಆಗಿತ್ತು ಅಂದ್ರೆ ಇಮಿಡಿಯೇಟ್ ಆಗೇನೆ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗುತ್ತೆ.
1: ಹಾಗಾಗಿ ಬೇಗ ನಿಲ್ಲಲಿಲ್ಲ ರಕ್ತ ಅನ್ನೋಂಥವ್ರಿಗೆ ಏನಾದ್ರೂ ವಿಶೇಷವಾಗಿ ಗಮನ ಹರಿಸ್ಬೇಕಾಗುತ್ತ?
3: ಅದು ನೋಡ್ಬೇಕು ಅವರಿಗೆ. ಅಕಸ್ಮಾತ್ ಅಲ್ಲಿ ಅಷ್ಟೇನಾ ಅಥವಾ ಎಲ್ಲಾದ್ರೂ ತಗಲ್ಸ್ಕೊಂಡ್ರು ಸಹ ಮಚ್ಚೆ ಮಚ್ಚೆ ತರ ಹಾಕ್ಬಿಟ್ಟು ಬಾಡಿಯಲ್ಲಿ ಏನಾದ್ರು ನೀಲಿ ಬಣ್ಣ ತರ ಟರ್ನ್ ಆಗೋದು, ಈ ತರ ಎಲ್ಲ ಸಹ ಮುನ್ಸೂಚನೆ ಇರುತ್ತೆ ಬ್ಲೀಡಿಂಗ್ ಆಗೋ ಸಮಸ್ಯೆಗಳಿಗೆ. ಸೊ ಇವನ್ನೆಲ್ಲ ನೋಡ್ಕೊಂತಾ ಇರ್ಬೇಕಾಗುತ್ತೆ. ಬ್ಲೀಡಿಂಗ್ ಸ್ಟಾಪ್ ಆಗ್ತಿಲ್ಲ, ಇಮಿಡಿಯೇಟ್ ಆಗಿ ಪ್ರೆಸ್ ಮಾಡಿ ಕಂಪ್ರೆಷನ್ ಮಾಡ್ಬಿಟ್ಟು ಪ್ರೆಷರ್ ಕೊಡಿ. ಅದ್ರಲ್ಲಿ ಏನಾದ್ರು ಬಟ್ಟೆ, ಕ್ಲೀನ್ ಬಟ್ಟೆ ಇಟ್ಬಿಟ್ಟು ಕೈಯಿಂದ ಸ್ವಲ್ಪ ಪ್ರೆಷರ್ ಕೊಟ್ರೆ ಯೂಶಲಿ ಇದು ನಿಮ್ಗೆ ಬ್ಲೀಡಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಅದು ಆದ್ರೂ ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಹಾಸ್ಪಿಟಲ್ ಆಗಿ ಎಮರ್ಜೆನ್ಸಿ ಇದಕ್ಕೆ ಬರ್ಬೇಕು.
1: ಓಕೆ ಡಾಕ್ಟ್ರೆ, ಓಕೆ ಧನ್ಯವಾದಗಳು ಹೊನ್ನೂರಲ್ಲಿ ಅವರಿಗೆ. ಮತ್ತೆ ಇನ್ನೊಂದು ಪ್ರಶ್ನೆ ಬಂದಿದೆ ಡಾಕ್ಟರ್ ಅವರಿಗೆ ಮತ್ತೆ ನಿರೂಪಕರಿಗೆ. ನಮಸ್ತೆ. ಪುಟ್ಟ ಮಗು ಹುಟ್ಟಿದ ಕೆಲವು ತಿಂಗಳ ನಂತರ ಯೂರಿನ್ ಪಾಸ್ ಆಗುವುದು ತುಂಬಾ ತೊಂದರೆ ಆಗುತ್ತೆ. ಮಗು ಆಗ ತುಂಬಾ ಅಳುತ್ತೆ. ಚಿಕಿತ್ಸೆ ಕೊಡಿಸಲು ಹೋದಾಗ ವೈದ್ಯರು ಕ್ರಮೇಣ ಸರಿಯಾಗುತ್ತೆ ಅಂತ ಚಿಕಿತ್ಸೆ ಕೊಟ್ಟು ಕಳಿಸ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಮೇಡಮ್ ಅಂತ ಹೇಳಿ ಸುರೇಶ್ ಬೇಣಿಯವರು ಹರಿಹರದಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ.
3: ಮಕ್ಕಳಲ್ಲಿ ಏನಂದ್ರೆ ಯೂರಿನ್ ಮಾಡೋದು ಅವರಿಗೆ ಅದು ಒಂದು ಸೆನ್ಸೇಷನ್ ಆಯ್ತಾ. ನಮ್ಗೆ ಅದು ಬ್ಲಾಡರ್ ಏನಿರುತ್ತೆ, ಯೂರಿನ್ ಕಲೆಕ್ಟ್ ಮಾಡೋ ಬ್ಯಾಗ್ ಇರುತ್ತೆ, ಅದು ಸ್ವಲ್ಪ ದೊಡ್ಡದಾದಾಗೇನೆ ಅವರಿಗೆ ಸೆನ್ಸೇಷನ್ ಗೊತ್ತಾಗುತ್ತೆ ಇವಾಗ ಯೂರಿನ್ ಮಾಡ್ಬೇಕು ಅಂತ. ಸೊ ಅದು ಸಹ ಅವ್ರ ಡಿಸ್ಕಂಫರ್ಟ್ ಇರುತ್ತೆ ಅವರಿಗೆ, ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅಳೋದೊಂದೇ ಅವ್ರಿಗೆ ಎಕ್ಸ್ಪ್ರೆಷನ್, ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿರೋದು ಒಂದೇನೆ
1: ಅಳೋದು.
3: ಆಮೇಲೆ ಯೂರಿನ್ ಮಾಡಿದ್ಮೇಲೆ ಸಹ ಒದ್ದೆ ಆಗುತ್ತೆ. ಸೊ ಒದ್ದೆ ಆದ ತಕ್ಷಣ ಅವರಿಗೆ ವೆಟ್ ಆಗುತ್ತೆ, ಅದು ಕ್ಲೀನ್ ಮಾಡ್ಬೇಕು ಇಮಿಡಿಯೇಟ್ ಆಗಿ. ಅವಾಗ ಹೇಳೋದು ಒಂದೇ ಇದು ಲ್ಯಾಂಗ್ವೇಜ್, ಅವರು ಅಳೋದು. ಸೊ ಇದಿಷ್ಟರಲ್ಲಿ ಮಾಡ್ತಾರೆ. ಇದು ಬಿಟ್ಟು ಇದು ನಾರ್ಮಲ್ ಇರುತ್ತೆ. ಅಕಸ್ಮಾತ್ ಇದು ಬಿಟ್ಟು ಬೇರೆ ತೊಂದರೆಗಳಿತ್ತು, ಕೆಲವೊಂದ್ಸಲಿ ಯೂರಿನ್ ಇನ್ಫೆಕ್ಷನ್ ಇದ್ದು ಊರ್ತ ಆಗಿದ್ದು, ಆಮೇಲೆ ಕೆಲವೊಂದ್ಸಲಿ ಸ್ಕಿನ್ ಅದು ಸ್ವಲ್ಪ ದೊಡ್ಡದಾಗೆ ಬೆಳ್ಕೊಂಡಾಗಿದ್ದು ಅಲ್ಲಿ ಊತ ಆಗ್ತಾ ಇದೆ, ಇದ್ರಿಂದ ಸಹ ಕೆಲವೊಂದ್ಸಲಿ ಸಮಸ್ಯೆ ಆಗುತ್ತೆ. ಅದಕ್ಕೆ ಸರಿಯಾಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸಿದ್ರೆ ನಿಮ್ಗೆ ಪ್ರಾಪರ್ ಆಗಿ ಮಾಹಿತಿ ಎಲ್ಲ ಸಿಗುತ್ತೆ.
1: ಮುಂದೆ ಸರಿ ಹೋಗುತ್ತೆ ಅನ್ನುವಂತ ಮಾತು ಹೇಳ್ತಾ ಇದಾರೆ ಅಂತ ಹೇಳಿದಾರೆ. ಹೌದಾ?
3: ಇದು ಸರಿ ಹೋಗುತ್ತೆ,
1: ಸರಿ ಹೋಗುತ್ತೆ ಅಂತ ಹೇಳಿ, ಹಾಗಾಗಿ ಏನು ಚಿಂತೆ ಬೇಡ ಅಂತ
3: ಹೇಳ್ತೀನಿ.
1: ಓಕೆ ಡಾಕ್ಟ್ರೆ, ಇನ್ನು ನಾವು ಮಕ್ಕಳಲ್ಲಿ ಆಕಸ್ಮಿಕವಾಗಿ ಸಂಭವಿಸುವಂತ ಅಪಘಾತಗಳು ಅಥವಾ

0: ತೊಂದರೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಬಾತ್ರೂಮ್ ಅಲ್ಲಿ ಏನೆಲ್ಲ ಸಮಸ್ಯೆ ಆಗಬಹುದು, ಹಾಗಾಗಿ ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಇದ್ವಿ. ಜೊತೆಗೆ ನೀರು ಮಾತ್ರ ಅಲ್ಲ, ಬಾತ್ರೂಮ್ಗೆ ಹೋದಾಗ ಅಲ್ಲಿ ನಾವು ಒಂದಿಷ್ಟು ಈ ಕ್ಲೀನರ್ಗಳು ಅಂತ ಇಟ್ಟಿರ್ತೀವಿ, ಆಸಿಡ್ ಬೇಸ್ಡ್ ಕ್ಲೀನರ್ಗಳು ಇರುತ್ತೆ, ಬಾತ್ರೂಮ್ ಕ್ಲೀನ್ ಮಾಡೋಕ್ಕಿರಬಹುದು ಅಥವಾ ಮನೆಗಳಲ್ಲಿ ಬೇರೆ ಬೇರೆ ಕಡೆ ಕೂಡ ನಾವು ಇವನ್ನೆಲ್ಲ ಬಳಸ್ತೇವೆ, ಒಂದು ರೀತಿ ವಿಷ ಪದಾರ್ಥಗಳು ಅಂತಾನೆ ಹೇಳಬಹುದು. ಅಂಥವುಗಳು ಕೂಡ ಮಕ್ಕಳು ತಗೊಂಡು ಸೇವಿಸುವಂಥದ್ದು ಅವ್ಗೆ ಗೊತ್ತಾಗಲ್ಲ ಬಾಟ್ಲಲ್ಲಿ ಏನಿದೆ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಗೆ ನಾವು ಯೋಚನೆ ಮಾಡ್ಬೇಕು?
1: ಇದು ಮಾತ್ರ ತುಂಬಾ ಡೇಂಜರಸ್ ಥಿಂಗ್. ಏನಕ್ಕೆ ಅಂತಂದ್ರೆ, ಎಲ್ಲ ನಿಮ್ದು ಕ್ಲೀನಿಂಗ್ ಏನ ಇಟ್ಟಿರ್ತಾರೋ ಅದೆಲ್ಲ ಕೆಲವೊಂದ್ ಮನೇಲಿ ಏನಾಗುತ್ತೆ, ನಾರ್ಮಲ್ ವಾಟರ್ ಬಾಟಲ್ ಅಲ್ಲೇ ಹಾಕಿರ್ತಾರೆ, ಎಷ್ಟೊಂದು ಆಸಿಡ್ಸ್ ಗಳನ್ನ ಅವರು ನಾರ್ಮಲ್ ವಾಟರ್ ಬಾಟಲ್ ಅಲ್ಲೇ ತಗೊಬಂದು ಇಟ್ಟಿರ್ತಾರೆ. ಇನ್ನು ಕೆಲವೊಂದು ಏನ್ ಮಾಡಿರ್ತಾರಂದ್ರೆ ಕಲರ್ ಕಲರ್ ಇರುತ್ತೆ, ಬ್ಲೂ ಕಲರ್ ಇರುತ್ತೆ, ಗ್ರೀನ್ ಇರುತ್ತೆ, ಆಮೇಲೆ ಪಿಂಕ್ ಕಲರ್ ಇರುತ್ತೆ. ಮಕ್ಳಿಗೆ ಅಟ್ರಾಕ್ಷನ್ನೇ ಕಲರ್,
0: ಆಕರ್ಷಣೆ.
1: ಅವ್ರು ಏನ್ ಅನ್ಕೊಂತಾರೆ, ಅದು ಇಟ್ಟಿರೋದು ಜ್ಯೂಸ್ ಅನ್ಕೊಂತಾರೆ, ಅವ್ರಿಗೆ ಐಡಿಯಾ ಇರಲ್ಲ. ಅದ್ರ ಮೇಲೆ ಡೇಂಜರ್ ಸಿಂಬಲ್ ಇದ್ರೆ ಅವ್ರಿಗೆ ಓದ್ಲಿಕ್ಕೆ ಗೊತ್ತಾಗೋದಿಲ್ಲ, ಕ್ಯೂರಿಯಾಸಿಟಿ ಒಂದೇ ಅವ್ರಿಗೆ ಗೊತ್ತು. ಸೊ ಇದು ಕಲರ್ಫುಲ್ ಆಗಿದ್ದೆ ಕುಡಿಯುವಂತದ್ದೇನೆ. ಫಸ್ಟ್ ಮಕ್ಳದ್ ಏನಂತಂದ್ರೆ ಎಕ್ಸ್ಪ್ರೆಸ್ ಮಾಡೋದು ಅವರಿಗೆ ಎಲ್ಲ ತಗೊಂಡೋದಂತಂದ್ರೆ ಬಾಯಲ್ಲಿ ಹಾಕೊಂಡ್ಬಿಡೋದು, ಆಯ್ತಾ? ಫಸ್ಟ್ ಅವ್ರು ಟೇಸ್ಟ್ ನೋಡ್ಬೇಕು, ಅದು ಏನ್ ತಗೊಂಡ್ರು ಸಹ ಟೇಸ್ಟ್ ನೋಡ್ಬಿಟ್ಟು ಅದ್ರ ಬಗ್ಗೆ ಅವರು ಕ್ಯೂರಿಯಾಸಿಟಿ ತೋರಿಸ್ಕೊಂತಾರೆ. ಸೊ ಈ ತರದ್ದೆಲ್ಲ ಇದ್ದಾಗ ಏನಾಗುತ್ತೆ, ಅವ್ ಮಕ್ಳ ಕೈಗೆ ಸಿಗ್ಬಾರ್ದು, ಆಯ್ತಾ? ಕಾಣಿಸ್ಬಾರ್ದು ಅಲ್ಲ, ಸಿಗ್ಲೇಬಾರ್ದು ಅವ್ರಿಗೆ. ಅದು ಅಂತವ್ ಎಲ್ಲ ನೀವು ಯಾವಾಗ್ಲೂ ಸಹ ಡೋರ್ ಅಲ್ಲಿ ಲಾಕ್ ಮಾಡಿ ಇಡ್ಬೇಕು. ನೀವು ಕ್ಲೀನ್ ಮಾಡ್ತೀರಾ ತಗೊಂಡ್ ಕ್ಲೀನ್ ಮಾಡ್ಬಿಟ್ಟು ವಾಪಸ್ ಡೋರ್ ಅಲ್ಲಿ ಲಾಕಲ್ ಆಗಿ ಇಡುವಂತದ್ದು. ವಾಟರ್ ಬಾಟಲ್ ಅಲ್ಲಿ ಇಡೋದು ಬೇಡವೇ ಬೇಡ. ಅವರು ಫಸ್ಟ್ ಆಫ್ ಆಲ್ ಅದು ನೋಡಿದ ತಕ್ಷಣ ಕ್ಲೀನ್ ಆಗಿರುತ್ತೆ, ವಾಟರ್ ಇರುತ್ತೆ, ನೀರ್ ಕುಡಿಬೇಕು ಅನ್ಸುತ್ತೆ, ನೀರ್ ಕುಡ್ಬಿಡ್ತಾರೆ ಎಷ್ಟೊಂದು. ಸೊ ಇದೆಲ್ಲ ಸಹ ಬೇಡ. ಸೊ ಯಾವಾಗ್ಲೂ ಸಹ ಕ್ಲೀನರ್ಸ್ ಏನೇನಿದೆ, ಕಲರ್ಫುಲ್ ಆಗಿರೋದೆಲ್ಲ ಥಿಂಗ್ಸ್ ಏನಿದೆ, ಅದು ಕ್ಲೀನಿಂಗ್ ಇದು ಒಳಗಡೆ ಕಬೋರ್ಡ್ ಅಲ್ಲಿ ಹಾಕಿ ಲಾಕ್ ಮಾಡುವಂತದ್ದು ಒಳ್ಳೇದು.
0: ಅಕಸ್ಮಾತ್ ಎತ್ತರದ ಜಾಗದಲ್ಲಿ ಇರ್ತೀವಿ ಅಂದ್ರೆ ಮಕ್ಳು ಎಷ್ಟು ಜಾಣರು ಇರ್ತಾರೆ ಅಂದ್ರೆ, ಏನಾದ್ರೂ ಅವಕ್ಕೆ ಹತ್ತದಕ್ಕೆ ವ್ಯವಸ್ಥೆ ಮಾಡ್ಕೊಂಡು
1: ತುಂಬಾನೇ ಬ್ರೈನ್ ಯೂಸ್ ಮಾಡ್ತಾರೆ. ಅವ್ರು ತುಂಬಾ ಇಂಟೆಲಿಜೆಂಟ್ ಇರ್ತಾರೆ, ಮಕ್ಳದು ಬ್ರೈನ್ ತುಂಬಾ ರಾಪಿಡ್ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಅವ್ರು ಥಿಂಕ್ ಮಾಡ್ತಿರ್ತಾರೆ, ಆಲ್ಟರ್ನೇಟ್ ಸೊಲ್ಯೂಷನ್ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿನೇ ಇರುತ್ತೆ ನಮ್ಗೆ, ದೊಡ್ಡವ್ರಿಗಿಂತ ಮಕ್ಳಲ್ಲಿ ಜಾಸ್ತಿ ಇರುತ್ತೆ. ಸೊ ಏನಾಗುತ್ತೆ ಅಂದ್ರೆ, ಅವರು ಸಡನ್ ಆಗಿ ಅದು ಸಿಗ್ತಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ನಾನು ಹೇಗೆ ರೀಚ್ ಮಾಡ್ಬೇಕು, ಅಲ್ಲಿಗೆ ಹೇಗೆ ಸಿಗ್ಬೇಕು ನನ್ಗೆ ಅದು ಅಂತ. ಅವಾಗ ಏನ್ ಮಾಡ್ತಾರೆ, ಟೇಬಲ್ ಹಾಕೊಂತಾರೆ, ಟೇಬಲ್ ಸಿಗ್ತಾ ಇಲ್ಲ ಅದ್ರ ಮೇಲೆ ಇನ್ನೊಂದು ಟೇಬಲ್ ಹಾಕೋದು, ಒಂದು ಅದನ್ನ ತಗೊಂಡ್ ಕುಡ್ದು ಒಂದ್ ಇಂಜುರಿ ಆಗ್ಬೋದು, ಇಲ್ಲ ಅಲ್ಲಿಂದ ಕೆಳಗಡೆ ಬಿದ್ದು ಇನ್ನೊಂದು ಇಂಜುರಿ ಆಗ್ಬೋದು, ಎರಡು ಸಹ ಡೇಂಜರ್.
0: ಇಲ್ಲ, ಎರಡು ಮೂರು ಮಕ್ಳಿದ್ರೆ ಒಬ್ರ ಮೇಲೆ ಒಬ್ರು ನಿಂತ್ಕೊಂಡಾದ್ರೂ ಅದನ್ನ ರೀಚ್ ಮಾಡ್ಕೊಳ್ಳೋದು ಮಾಡ್ತಾರೆ.
1: ಅವ್ರದ್ದು ತುಂಬಾ ಕೆಪಾಸಿಟಿ ಹಾಗೇನೆ ಇರುತ್ತೆ, ತುಂಬಾ ಇಂಟೆಲಿಜೆಂಟ್ ಇರ್ತಾರೆ. ಒಟ್ಟು ರೀಚ್ ಮಾಡೋಕ್ ಮಾತ್ರ ಅವರು ಯಾವ್ದೇ ಆಲ್ಟರ್ನೇಟ್ ಮೆಥಡ್ ಇರುತ್ತೆ ಎಲ್ಲ ಸಹ ಯೂಸ್ ಮಾಡ್ತಾರೆ.
0: ಹೌದು ಡಾಕ್ಟ್ರೆ. ಈಗ ಏನು ಅಂತಂದ್ರೆ, ನಾವು ಹೇಳ್ತಾ ಇದ್ವಿ ಕೆಲವೊಂದು ಸ್ಥಳಗಳಲ್ಲಿ ತೊಂದರೆ ಆಗಬಹುದು ಅಂತ, ಇನ್ನು ಮನೆಯಲ್ಲಿ ಇರುವಂತ ಸಣ್ಣ ಪುಟ್ಟ ವಸ್ತುಗಳನ್ನ ನುಂಗುವಂಥದ್ದು ಅಥವಾ ಕಣ್ಣಿಗೋ ಕಿವಿಗೋ ಮೂಗಿಗೋ ಹಾಕೊಳ್ಳುವಂಥದ್ದು, ಇವು ಕೂಡ ಮಕ್ಕಳಲ್ಲಿ ತುಂಬಾ ಸರಿ ನಾವು ನೋಡ್ತೇವೆ. ಅದ್ರ ಬಗ್ಗೆ ಹೇಳೋದಾದ್ರೆ,
1: ಸಣ್ಣ ಮಕ್ಳು ಅಂದ್ರೆ 9 ತಿಂಗಳು ಆಲ್ರೆಡಿ, 1 ವರ್ಷದಿಂದ ಮಕ್ಳು ಏನ್ ಮಾಡುತ್ತೆ ಅಂತ, ಅವ್ರಿಗೆ ಆಲ್ರೆಡಿ ಪಿಕ್ ಮಾಡುವಂತದ್ದು ಶಕ್ತಿ ಬಂದಿರುತ್ತೆ ಆಲ್ರೆಡಿ, ಸಣ್ಣ ಸಣ್ಣ ವಸ್ತು ತಗೊಳೋದು ಬಾಯಲ್ಲಿ ಇಟ್ಕೊಳೋದು ಅಂತ. ಸೊ ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಏನ್ ಕಾಣಿಸುತ್ತೆ, ಫಸ್ಟ್ ಅವ್ರು ಎಕ್ಸ್ಪ್ಲೋರ್ ಮಾಡೋದೇ ಹಾಗೇನೆ, ಟೇಸ್ಟ್ ಮಾಡಿನೇ ಅವ್ರಿಗೆ ಅದ್ರ ಬಗ್ಗೆ ತಿಳ್ಕೊಬೇಕು. ಅವ್ರಿಗೆ ನೋಡಿ ಸಮಾಧಾನ ಆಗಲ್ಲ, ಬಾಯಲ್ಲಿ ಇಟ್ಕೊಂಡ್ರೆ ಸಮಾಧಾನ ಆಗುತ್ತೆ. ಸೊ ಇಂಥ ವಸ್ತುಗಳು ಏನ್ ಚಿಕ್ಕದಿರುತ್ತೆ, ಮಣಿಗಳಾಗ್ಲಿ, ಸಣ್ಣ ಸಣ್ಣ ಟಾಯ್ಸ್ ಇರುತ್ತೆ. ಸೊ ಎಷ್ಟೊಂದು ಆಟದ ಗೊಂಬೆಲಲ್ಲಿ ಬಿಚ್ಚೋ ಅಂತ ಟಾಯ್ಸ್ ಗಳು ಇರ್ತವೆ, ಆಮೇಲೆ ಚಿಕ್ಕ ಚಿಕ್ಕವ್ ಇರುತ್ತೆ. ಸೊ ಆತರ ಟಾಯ್ಸ್ ಕೊಡ್ಸೋದೇ ಬೇಡ. ಸೊ ಆತರ ಟಾಯ್ಸ್ ಗಳು ಏನಾದ್ರೂ ಇತ್ತು ತಗೋಬೇಕಾರನೆ ಅವ್ರು ಯೋಚನೆ ಮಾಡ್ಬೇಕು, ಇದು ಸೇಫ್ ಇದೆಯೋ ಇಲ್ಲ ಅಂತಂದ್ಬಿಟ್ಟು ಆತರ ಟಾಯ್ಸ್ ಗಳನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸಣ್ಣ ಎಷ್ಟೊಂದು ಮಣಿಗಳಿರುತ್ತೆ ಮನೇಲಿ, ಕಸ ಹೊಡಿಬೇಕಾರ ಅವನ್ನೆಲ್ಲ ಸಹ ನೋಡ್ಕೋಬೇಕಾಗುತ್ತೆ, ಮಕ್ಳಿಗೆ ಅದೆಲ್ಲ ಸಿಗದೇ ಇರಂಗ್ ನೋಡ್ಕೋಬೇಕು. ಕೆಲವೊಂದ್ ಮಗು ಏನ್ ಮಾಡುತ್ತೆ, ಮೂಗಲ್ ಹಾಕೊಳುತ್ತೆ, ಕೆಲವೊಂದ್ಸಲಿ ಕಣ್ಣಲ್ಲಿ ಹಾಕೊಳುತ್ತೆ, ಆಮೇಲೆ ಕಿವಿಯಲ್ಲಿ ಹಾಕೊಳುತ್ತೆ. ಎಷ್ಟೊಂದ್ ಮಕ್ಳಿಗೆ ಅದು ಗೊತ್ತು ಇರೋದಿಲ್ಲ, ಹಾಕೊಂಡಿದೆ ಅಂತಾನು ಗೊತ್ತಿರಲ್ಲ, 2 ದಿನ 3 ದಿನ ಆದ್ಮೇಲೆ ಬಂದ್ ಹೇಳ್ತಾರೆ ಕಿವಿ ನೋವ್ತಾ ಇದೆ ಅಂತ, ಏನು ಅಂತ ಗೊತ್ತಿರೋದಿಲ್ಲ, ಅವ್ರು ಯಾರು ನೋಡಿರಲ್ಲ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದ್ರೆ,
0: ತಕ್ಷಣ ನಂಬೋದು ಇಲ್ಲ, ಮಗು ಏನೋ ಹೇಳ್ತಾ ಇದೆ ಅಂದ್ರೆ ನಂಬೋದು ಇಲ್ಲ ಅಲ್ವಾ,
1: ಮಕ್ಳು ಮಾತ್ ನಂಬೇಕು, ಸತ್ಯನೇ ಹೇಳ್ತಾರೆ ಅವ್ರು, ನಂಬ್ಲೇಬೇಕಾಗತ್ತೆ. ಈ ತರದ್ದೆಲ್ಲ ಅವ್ರ ಯಾವತ್ತು ಸುಳ್ಳು ಹೇಳೋದಿಲ್ಲ, ಹೇಳ್ತಾರೆ ಕರೆಕ್ಟ್ ಆಗಿ, ನಾನು ಇದು ಹಾಕೊಂಡೆ ಅಂತಾನೆ ಹೇಳ್ತಾರೆ ಎಷ್ಟೊಂದ್ ಮಕ್ಳುಗಳು. ಸೊ ಮುಂಚೆ ಏನಾಗ್ತಿತ್ತು ಅಂತಂದ್ರೆ, ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು, ಅಜ್ಜ ಅಜ್ಜಿಗಳು ಎಷ್ಟು ಜನ ಮನೇಲಿ ಇರ್ತಾ ಇದ್ರು, ಆಮೇಲೆ ಕಸಿನ್ಸ್ಗಳು ಅಣ್ಣ ತಮ್ಗಳು ಅವರೆಲ್ಲಾನು ಜಾಸ್ತಿ ಜನ ಮಕ್ಳು ಆಟಾಡ್ಕೊಂಡೇ ಇರ್ತಾ ಇದ್ರು. ಸೊ ಏನೇ ಆಟಾಡ್ಬೇಕಾದ್ರು ನೋಡ್ತಾ ಇದ್ರು, ಅವ್ರನ್ನ ಗೈಡ್ ನೋಡೋಕೆ ಒಬ್ರು ಇರ್ತಾ ಇದ್ರು. ಈಗ ಏನಾಗುತ್ತೆ ಅಂದ್ರೆ, ಒಬ್ರೇ ಇರ್ತಾರೆ, ಒಬ್ರೇ ಆಟಾಡ್ತಾ ಇರ್ತಾರೆ, ಹಾಕೊಂಡಿದ್ದು ಸಹ ಯಾರಿಗೂ
0: ಗೊತ್ತಿರೋದಿಲ್ಲ. ಒಂದ್ ಕರೆ ಇದೆ, ಹಲೋ ನಮಸ್ತೆ. ನಮಸ್ತೆ,
2: ಹಲೋ ನಮಸ್ತೆ,
0: ಹೆಸರು ಹೇಳಿ.
2: ಗೌರಿ ಅಂತ ಮ್ಯಾಮ್, ಗುಮಾಸ್ತ್ರಿ ಕಾಲೋನಿಯಿಂದ.
0: ಪ್ರಶ್ನೆ ಕೇಳಿ ಗೌರಿ ಅವರೇ.
2: ಮೇಡಮ್, ನನ್ ಮಗಳು ಋತುಮತಿ ಆಗಿ ಇವಾಗ 3 ತಿಂಗಳಾಯ್ತು. ತುಂಬಾ ಎದೆ ನೋವು ಅಂತ ಇರ್ತಾಳೆ ಮ್ಯಾಮ್. ಈ 3 ತಿಂಗಳ ಅವಧಿಯಲ್ಲಿ ಅವಳಿಗೆ ತುಂಬಾನೇ ಗ್ರೋತ್ ಆಗಿದಾವೆ, 2 ಚೆಸ್ಟ್ ದೊಡ್ಡವರಿಗಿರೋ ಅಷ್ಟು ಚೆಸ್ಟ್ ಬೆಳೆದ್ಬಿಟ್ಟಿದೆ.

0: ಅದು ನಾರ್ಮಲ್ ವಾ ಅಂತ.
1: ನಮಸ್ಕಾರ ಗೌರಿ ಅವರೇ, ಮಗುಗೆ ಎಷ್ಟು ವರ್ಷ ಅಂತ ಹೇಳಿದ್ರಿ?
2: ಮಗುಗೆ ಎಷ್ಟು, ನಿಮ್ಮ ಮಗಳಿಗೆ ಎಷ್ಟು ವರ್ಷ?
1: 13 ವರ್ಷ. ಮೆಚುರಿಟಿ ಆದ್ಮೇಲೆ ಕಾಮನ್ ಆಗಿ ಅದು ಪೇನ್ ಇದ್ದೇ ಇರುತ್ತೆ. ಅವ್ರಿಗೆ ಇಷ್ಟು ದಿನ ಸೆನ್ಸೇಷನ್ ಗೊತ್ತಿರೋದಿಲ್ಲ, ಈಗಲೇ ಎಲ್ಲ ಇದು ಹೊಸದ ಅವರಿಗೆ ಪೂರ್ತಿ. ಅದಾಗಿ ಸ್ವಲ್ಪ ನೋವಿರುತ್ತೆ, ಆಮೇಲೆ ಗ್ರೋತು ಇರುತ್ತೆ. ಇದಕ್ಕೇನು ತಲೆ ಕೆಡ್ಸ್ಕೊಳೋದು ಬೇಡ, ನಾರ್ಮಲ್ ಆಗೇ ಇರುತ್ತೆ. ಅಕಸ್ಮಾತ್ ನೋವು ಜಾಸ್ತಿ ಆಯಿತು, ತಡ್ಕೊಳಕ್ ಆಗ್ತಾನೆ ಇಲ್ಲ, ನಾರ್ಮಲ್ ಆಗಿ ಆಕ್ಟಿವಿಟೀಸು ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಡಾಕ್ಟರ್ ಹತ್ರ ಬಂದ್ಬಿಟ್ಟು ಒಂದ್ಸಲಿ ತೋರಿಸೋದು ಒಳ್ಳೇದಿತ್ತು. ಸ್ವಲ್ಪ
0: ನೋವಿರುತ್ತೆ,
1: ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಎಲ್ಲ ಇರುತ್ತೆ ಅಲ್ವಾ, ಆಗುತ್ತೆ. ನೋವು ಜಾಸ್ತಿ ಇತ್ತು, ಆಗ್ತಾ ಇಲ್ಲ, ತಡ್ಕೊಳಕ್ ಆಗ್ತಿಲ್ಲ, ನಾರ್ಮಲ್ ಆಗಿ ಆಕ್ಟಿವಿಟೀಸ್ ಆಗ್ತಾ ಇಲ್ಲ ಅಂತ ಅನ್ನೋದ್ರೆ ಇದ್ರೆ ಮಾತ್ರ ಕನ್ಸಲ್ಟ್ ಮಾಡ್ಲೇಬೇಕಾಗುತ್ತೆ.
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನೊಂದು ತುಂಬಾ ತಪ್ಪಾಗುವಂಥದ್ದು ಇಲ್ಲಿ ಮನೆಯಲ್ಲಿ ದೊಡ್ಡವರಿಂದ ಮಕ್ಕಳ ವಿಷಯದಲ್ಲಿ ಅಂತಂದ್ರೆ, ಈ ಔಷಧಿಗಳ ಸೇವನೆ ಸಂದರ್ಭ ಏನಿದೆ, ದೊಡ್ಡವರು ತಗೊಳ್ತಾ ಇರ್ತಾರೆ, ಕೆಲವೊಂದು ನಿದರ್ಶನಗಳು ಕೂಡ ಇದೆ. ಮಗುವಿಗೆ ತಗೊಂಡಂತ ಟಾನಿಕ್ ಅನ್ನ ತಾನೇ ಎಲ್ಲ ಒಂದೇ ಸರಿ ಕುಡಿದು ತೊಂದರೆ ಮಾಡ್ಕೊಂಡಂತದ್ದು ಕೂಡ ಇದೆ. ಹಾಗಾಗಿ ಈ ಒಂದು ಮೆಡಿಸಿನ್ ಅನ್ನುವಂಥದ್ದನ್ನ ಅದ್ರ ಬಗ್ಗೆ ಒಂದಷ್ಟು ನಾವು ಮಾತಾಡಬಹುದು ಡಾಕ್ಟರ್, ನಮ್ಮ ಕೇಳುಗರಲ್ಲಿ ಅರಿವು ಮೂಡಿಸಬಹುದು.
1: ಹೌದು, ಮೆಡಿಸಿನ್ ಅಂತಂದ್ರೆ ಮನೇಲಿ ಈಗ ದೊಡ್ಡವರು ಇದ್ದೇ ಇರ್ತಾರೆ, ಇಲ್ಲ ಮಕ್ಕಳಿಗೆ ತಗೊಬಂದಿರೋದೇ ಇರುತ್ತೆ. ನಾರ್ಮಲ್ ಆಗಿ ಅದು ಮಕ್ಕಳಲ್ಲಿ ದೊಡ್ಡವರಲ್ಲಾದ್ರೆ ಒಂದು ಡೋಸ್ ಹತ್ತರನೇ ಅಂತಾನೆ ಕೊಡ್ತೀವಿ, ಆದ್ರೆ ಮಕ್ಕಳಲ್ಲೆಲ್ಲ ಕೆಜಿಗೂ ಕೆಜಿಗೂ ಚೇಂಜ್ ಆಗುತ್ತೆ, ಅವ್ರದ್ದು ವೆಯ್ಟ್ ಬೇಸ್ ಮೇಲೆ ಹೋಗುತ್ತೆ. ಸೊ ನಾರ್ಮಲ್ ಆಗಿ ಒಂದು ತಿಂಗಳು ಮಗುಗೆ ಹಾಕೋ ಡೋಸ್ ಸಹ ಮತ್ತೆ 3 ವರ್ಷದ ಮಗುಗೆ ಹಾಕೋ ಡೋಸ್ ಸಹ ಚೇಂಜ್ ಇರುತ್ತೆ. 3 ವರ್ಷಗ ಹಾಕೋದು ಒಂದು ತಿಂಗಳು ಮಗುಗೆ ಹಾಕಿದ್ರೆ ಅದೇ ದುಡ್ಡು ಪಾಯ್ಸನಿಂಗ್. ನಾವು ನಾರ್ಮಲ್ ಆಗಿ ಏನ್ ಮೆಡಿಸಿನ್ ಕೊಡ್ತೀವೋ ಅದನ್ನೇ ಪಾಯ್ಸನಿಂಗ್ ಆಗ್ಬಿಡುತ್ತೆ. ಸೊ ಏನೇ ಮೆಡಿಸಿನ್ ತರ್ತಾರೆ ಅಂತಂದ್ರು ಸಹ ಮನೆಯಲ್ಲಿ ಅದು ಹೇಳ್ದಂಗೆ ಆಗ್ಲೇ ಹೇಗೆ ನಾವು ಬಾತ್ರೂಮ್ ಕ್ಲೀನರ್ ಹೇಗೆ ಅವಾಯ್ಡ್ ಮಾಡ್ತಾ ಇದ್ವಿ, ಇದು ಪ್ರಿಕಾಷನ್ ಹೇಗೆ ತಗೊಂತ ಇದ್ವಿ, ಅದೇ ತರನೇ ಎಲ್ಲ ಮೆಡಿಸಿನ್ ಸಹ. ಈಗ ದೊಡ್ಡವ್ರದ್ದು ಏನ್ ಟ್ಯಾಬ್ಲೆಟ್ಸ್ ಗಳಿರುತ್ತೆ, ಬಿ ಪಿ ಮೆಡಿಸಿನ್ಸ್ ಇರುತ್ತೆ, ಅದು ಶುಗರ್ದು ಮಾತ್ರೆಗಳಿರುತ್ತೆ, ಅವೆಲ್ಲರೂ ಸಹ ಅವ್ರು ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಅದು ಸಹ ಕಬೋರ್ಡ್ ಅಲ್ಲಿ ಇಡೋದು ಒಳ್ಳೇದು. ಕೈಗೆ ಕಣ್ಣಿಗೆ ಮಾತ್ರ ಕಾಣಿಸ್ಬಾರ್ದು ಅವರಿಗೆ, ಮಕ್ಕಳಿಗೆ ಮೇನ್ ಅದೇನೆ ಪ್ರಿಕಾಷನ್ ಮಕ್ಕಳಲ್ಲಿ ಸಹ.
2: ಹಾಗಾಗಿ ಆದಷ್ಟು ಅವುಗಳ ಬಗ್ಗೆ ಕೂಡ ನಾವು ಎಚ್ಚರಿಕೆ ವಹಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಮಾತನ್ನ ಹೇಳಿದ್ರು ಅಲ್ವಾ. ಓಕೆ, ಈಗ ಏನು ನಾವು ಕ್ಲೀನರ್ ಗಳ ಬಗ್ಗೆ ಮಾತಾಡಿದ್ವಿ, ಬಾತ್ರೂಮ್ಗಳಲ್ಲಿ ಅಥವಾ ಮನೆ ಫ್ಲೋರ್ ಕ್ಲೀನ್ ಮಾಡೋದ್ರ ಬಗ್ಗೆ ಬಳಸುವಂತ ಅವುಗಳ ಬಗ್ಗೆ, ಕೆಲವೊಂದು ಸಾರಿ ವಿಷ ಪದಾರ್ಥಗಳು ಅಂತಂದ್ರೆ, ಈಗ ಉದಾಹರಣೆಗೆ ಇಲಿ ಇರುತ್ತೆ ಅಂತ ಇಟ್ಕೊಳ್ಳಿ, ಇಲಿಗೆ ಅಂತ ಏನೋ ಒಂದು ಕೇಕ್ ತರದ್ದು ಏನೋ ಇಟ್ಬಿಡ್ತೀವಿ, ಅದು ತುಂಬಾ ದೊಡ್ಡವ್ರಿಗೆ ಆಕರ್ಷಣೆಯಾಗಿರುತ್ತೆ, ಚಾಕ್ಲೇಟ್ ತರ ಇರುತ್ತೆ, ಮಕ್ಕಳಿಗಂತೂ ಇನ್ನೂ ಆಕರ್ಷಣೆ.
1: ಇಲ್ಲಿ ಈ ಪಾಶನಗಳು ಈ ತರ ಏನಿರುತ್ತೆ ಅಂತಂದ್ರೆ ಅದು ತುಂಬಾನೇ ಡೇಂಜರ್ ಆಯ್ತಾ, ಕೆಲವೊಂದಕ್ಕೆ ಅದು ಟ್ರೀಟ್ಮೆಂಟೇ ಇಲ್ಲ ಆಯ್ತಾ, ಬೇಗನೆ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಒಂದು ಎರಡು ದಿನದಲ್ಲೇ ಕಾಣಿಸ್ಕೊಳಲ್ಲ, ಎಷ್ಟೊಂದ್ಸಲಿ 3-4 ದಿನದಲ್ಲಿ ಲಿವರ್ ಎಫೆಕ್ಟ್ ಆಗ್ಬಿಟ್ಟು ಲಿವರ್ ಫೇಲ್ಯೂರನೆ ಆಗ್ಬಿಡುತ್ತೆ ಈ ಇಲಿ ಪಾಶನಗಳಿಂದ. ಮಕ್ಕಳಿರೋ ಮನೇಲಿ ಇಲಿ ಪಾಶನೇ ಬೇಡ ಆಯ್ತಾ, ಬೇರೆ ಮೆಥಡ್ಸ್ ಇದೆ. ಇಲಿ ಬೋನ್ಸ್ ಇದೆ ಆಯ್ತಾ, ಅದು ಬೋನ್ಸ್ ಅದು ಏನಿರುತ್ತೆ ಅದ್ರೊಳಗಡೆನೆ ಹಾಕ್ಬಿಟ್ಟು ಇಲಿನ ಇದು ಕ್ಯಾಚ್ ಮಾಡ್ಬಿಟ್ಟು ಹೊರಗಡೆ ಬಿಡೋದು ಒಳ್ಳೇದು. ಈ ತರದೆಲ್ಲ ಡೇಂಜರ್ಸ್ ಥಿಂಗ್ಸ್ ತಗೊಬಂದು ಇಟ್ಟು ಮಗು ಅದನ್ನ ತಗೊಳೋದು, ಯಾಕಂದ್ರೆ ಎಷ್ಟೊಂದ್ಸಲಿ ಏನ್ ಮಾಡ್ತಾರೆ ಇಲಿ ಇಡೋ ಅಂತಂದ್ರೆ ಬ್ರೆಡ್ ಅಲ್ಲಿ ಇಡೋದು, ಊಟದಲ್ಲಿ ಇಡೋದು, ಈ ತರದ ಈ ತರದಲ್ಲಿ ಇಟ್ಟು ಮೂಲೆಯಲ್ಲಿ ಇಟ್ಟಿರ್ತಾರೆ. ಮಕ್ಕಳು ರೀಚ್ ಆಗದೆ ಎಲ್ಲಿ ರೀಚ್ ಆಗ್ಬಾರ್ದು ಅಲ್ಲಿ ರೀಚ್ ಆಗ್ತಾರೆ ಅವರು. ಸೊ ಈ ತರ ಮೂಲೆಯಲ್ಲಿ ಇಟ್ಟಿರೋದೇ ಅವ್ರು ಹೋಗ್ಬಿಟ್ಟು ಅವರಿಗೆ ಆಕರ್ಷಣೆ ಅನ್ಸೋದು, ಅದು ಹೋಗ್ಬಿಟ್ಟು ತಗೊಂಡ್ಬಿಟ್ಟು ತಿನ್ನೋದನ್ನು ಬೇಡ. ಸಣ್ಣ ಮಕ್ಳಿರೋ ಆಗ್ಲಿ ಮಕ್ಳಿರೋ ಮನೇಲಿ ಇಲಿ ಪಾಶನ ತರೋದೇ ಬೇಡ ಆಯ್ತಾ. ಸೊ ಬೇರೆ ಆಲ್ಟರ್ನೇಟಿವ್ ಆಗಿ ಏನು ಬೋನ್ಸ್ಗಳು ಏನು ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡ್ಬಿಟ್ಟು ಕ್ಯಾಚ್ ಮಾಡ್ಬಿಟ್ಟು ಇಲ್ಲಿನ ಬೇರೆ ಕಡೆ ಬಿಡೋದೇ ಒಳ್ಳೇದು.
2: ಒಂದು ಉದಾಹರಣೆ ಇಲ್ಲಿ ಪಾಷಾಣದ ಬಗ್ಗೆ ಹೇಳಿದ್ವಿ ಡಾಕ್ಟರ್, ಇನ್ನು ತುಂಬಾ ಈ ರೀತಿಯಾದಂತ ವಸ್ತುಗಳನ್ನ ಮನೇಲಿ ಇಡ್ತಾರೆ. ಈಗ ರೈತರ ಮನೆ ಆದ್ರಂತೂ ಸಾಕಷ್ಟು ಕೆಮಿಕಲ್ ಇರುವಂತದ್ದು, ಕೀಟನಾಶಕ ಕಳೆನಾಶಕ ಇಂಥದನ್ನೆಲ್ಲ ಬಳಸ್ತಾರೆ. ಅಲ್ಲೂ ತುಂಬಾ ಹುಷಾರಾಗಿರ್ಬೇಕು, ಯಾಕಂದ್ರೆ ರೈತರ ಮನೇಲಿ ಎಲ್ಲಂದ್ರಲ್ಲೇ ಹಾಕುವಂತದ್ದು, ಮಕ್ಕಳು ಕೂಡ ಓಡಾಡ್ತಾ ಇರ್ತಾರೆ
1: ಕೀಟನಾಶಕಗಳು. ಆಮೇಲೆ ನಾವ್ ಆಗ್ಲೇ ಬಾತ್ರೂಮ್ ಕ್ಲೀನರ್ ಏನ್ ಮಾತಾಡಿದ್ರು ಅದಕ್ಕೂ ಇದಕ್ಕೂ ಸಹ ಸೇಮ್ ಆಯ್ತಾ. ಸೊ ಅದು ಯಾವ್ದು ಸಹ ಮಕ್ಳಿಗೆ ರೀಚ್ ಆಗ್ದಂಗ್ ಇರ್ಲೇಬಾರ್ದು, ಎಲ್ಲಾನು ಸಹ ನೀವು ಕಬೋರ್ಡ್ ಅಲ್ಲಿ ಹಾಕಿ ಲಾಕ್ ಮಾಡಿ, ಇದೇ ಮೇನ್ ಅಡ್ವೈಸ್ ಅವ್ರಿಗೆ.
2: ಕರೆ ಇದೆ, ಹಲೋ. ಓಕೆ, ಕರೆ ಕಟ್ ಆಯ್ತು. ಹೌದು ಡಾಕ್ಟರ್, ನಾವು ಮಾತಾಡ್ತಾ ಇದೀವಿ, ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ ಕುರಿತು ಡಾಕ್ಟರ್ ಪಂಕಜ ಏಟಿ ಅವರು ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ನಮಗೆ ಮಾಹಿತಿಯನ್ನು ಕೊಡ್ತಾ ಇರೋದು. ಈ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಆರೋಗ್ಯ ಸೇವೆ

0: ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445 8152848445.
1: ಸ್ನೇಹಿತರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕರೆಗಳು ಬರ್ತಾ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಹೌದು ಡಾಕ್ಟ್ರಿ, ಏನೆಲ್ಲ ಸಂಭವಿಸಬಹುದು ಅನ್ನುವಂಥದ್ದು ಒಂದಷ್ಟು ಉದಾಹರಣೆಗಳ ಜೊತೆಗೆ ನೋಡ್ತಾ ಇದ್ದೀವಿ. ಹಾಗಾದರೆ ತಕ್ಷಣ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಪ್ರಶ್ನೆ. ಈಗೇನೋ ಆಯಿತು, ಆಗಬಾರ್ದಿತ್ತು, ಆಕಸ್ಮಿಕವಾಗಿ ಆಗು ಹೋಗಿದೆ, ಏನು ಮಾಡಬೇಕು ತಕ್ಷಣ ಅಂತ?
2: ತಕ್ಷಣ ಫಸ್ಟ್ ನಾವು ಬಂದು ಮಾತಾಡಿದ್ದು ಅಂತಂದ್ರೆ ಬಿದ್ದಿದ್ದು, ಆಯ್ತಾ, ಬಿದ್ದಿದ್ದು ಮತ್ತೆ ಕಟ್ ಆಗಿತ್ತು ಅಂತ. ಇಮಿಡಿಯೇಟ್ ಆಗಿ ಎಲ್ಲಿ ಮಗು ಎಲ್ಲಿಂದ ಬಿದ್ದಿದೆ
1: ಮಾತಾಡೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ. ಓಕೆ ಓಕೆ, ಹಾಂ ಡಾಕ್ಟರ್.
2: ಮಗು ಎಲ್ಲಿಂದ ಬಿದ್ದಿದೆ, ಈಗ ಹೈಟು ಇಂಪಾರ್ಟೆಂಟ್ ಆಗುತ್ತೆ. ಮಗುದು ಎಷ್ಟು ಹೈಟ್ ಇದೆಯೋ ಅದರದ್ದು 2 ಹೈಟ್ ಇಂದ ಬೀಳ್ತಾ ಇದೆ ಮಗು ಅಂತಂದ್ರೆ, ಅವ್ರು ಈಗಿರೋ ಹೈಟಿಗೆ 2 ಹೈಟ್ ಅಲ್ಲಿಂದ ಮೇಲಿಂದ ಬೀಳ್ತಾ ಇದೆ ಅಂದ್ರೆ ಅದು ಸಿಗ್ನಿಫಿಕೆಂಟ್ ಆಗಿ ಇಂಜುರಿ ಇರುತ್ತೆ. ಅದು ತುಂಬಾ ಮುಖ್ಯವಾದ ಅಂತ ಇಂಜುರೀಸ್ಗಳು ಏನಾದ್ರು ತಲೆಗೆ ಏಟ್ ಬಿದ್ದಿತ್ತು, ಕೆಲವೊಂದ್ಸಲಿ ತಲೆಗೆ ಏಟ್ ಬಿದ್ದು ಅದು ಸ್ವೆಲ್ಲಿಂಗ್ ಆಗಿರುತ್ತೆ. ಸೊ ಈ ತರ ಎಲ್ಲ ಇಂಜುರಿಸ್ ಇದ್ದಾಗ ಹಾಸ್ಪಿಟ್ಲಿಗೆ ತಕ್ಷಣ ಕರ್ಕೊಂಡ್ಬರೋದು ಒಳ್ಳೇದು. ಎಷ್ಟೊಂದ್ಸಲಿ ತಲೆಗೆ ಏಟ್ ಬಿದ್ದಿರೋದ್ರಿಂದ.
1: ಓಕೆ, ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
1: ಹೆಸರು ಹೇಳಿ.
3: ನಾವು ಬಸವರಾಜ ಸ್ವಾಮಿ ರಂಗಸಮುದ್ರದಿಂದ.
1: ಕೇಳಿ, ಪ್ರಶ್ನೆ ಕೇಳಿ.
3: ಪ್ರಶ್ನೆ ಇದೆ ಮೇಡಮ್ ಅವರೇ. ನನ್ನ ಮಗಳಿಗೆ ಈಗ 18 ಮೇಡಮ್ ಅವರೇ. ಈ ತಲೆಯಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಕಾಣಿಸ್ತಾ ಇದಾವೆ, ಅದು ಏನಂತರಿಂದ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಫೋನ್ ಮಾಡಿ.
2: ನಮಸ್ಕಾರ ಬಸವರಾಜ್ ಅವ್ರೆ. ಅದು ಮಗು 18 ಅಂತ ಹೇಳಿದ್ರಲ್ವಾ, ತಲೆಯಲ್ಲಿ ಗುಳ್ಳೆಗಳು ಕಾರಣಗಳು ಕೆಲವೊಂದ್ಸಲಿ ನಾರ್ಮಲ್ ಆಗಿ ಈ ತರ ಏಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಡ್ಯಾಂಡ್ರಫ್ ಇರೋದು, ತಮ್ಮ ತಲೆಯಲ್ಲಿ ಒಟ್ಟುಗಳು ಕಾರಣ. ಆಮೇಲೆ ತಲೆ ಸ್ನಾನ ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡ್ತಿದ್ದಾರೆ ಅದು ಸಹ ನೋಡ್ಬೇಕಾಗುತ್ತೆ. ಕೆಲವೊಂದ್ಸಲಿ ವಾರಕ್ಕೆ ಒಂದ್ಸಲಿ ಮಾಡೋದು ಬೇಕಾಗೋದಿಲ್ಲ, ಆಯಿಲ್ ಎಲ್ಲ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇತ್ತು ಆಯಿಲ್ ಅಂತ ಅಂದ್ರೆ ತಲೆಯಲ್ಲಿ ಒಟ್ಟಿನ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಈ ತರದ್ದೆಲ್ಲ ನೀವು ತಲೆ ಸ್ನಾನ ಮಾಡೋದು ಎಲ್ಲನೂ ಸಹ 2 ಸಲ ಮಾಡುವಂಥದ್ದು, ಮತ್ತೆ ತಲೆಯಲ್ಲಿ ಜಾಸ್ತಿ ಇದೆ ತರನೇ ಗುಳ್ಳೆ ಆಗ್ತಾನೆ ಇದೆ ಅಂತಂದ್ರೆ ಸೊ ಚರ್ಮ ರೋಗಿಗೆ ಇಲ್ಲ ಮಕ್ಕಳ ಡಾಕ್ಟರ್ಗೆ ಒಂದ್ಸಲಿ ಬಂದು ತೋರಿಸಿ
1: ಒಳ್ಳೇದು ಅಂತ. ಓಕೆ ಬಸವರಾಜ ಸ್ವಾಮಿಯವರೇ, ಎಲ್ಲ ತೋರಿಸಿದೀರಾ ಈಗಾಗ್ಲೇ? ಹೌದಾ, ಹಾ. ತುಂಬಾ ಅನ್ಸಿದ್ರೆ ಒಂದ್ಸಲಿ ಡಾಕ್ಟರ್ನ ಭೇಟಿಯಾಗಿ, ಡಾಕ್ಟರ್ ಹೇಳ್ತಾರೆ ಚರ್ಮ ರೋಗ ತಜ್ಞರನ್ನ ಭೇಟಿ ಆದ್ರೆ ಚೆನ್ನಾಗಿ ಅಂತ ಹೇಳ್ತಾ ಇದಾರೆ.
3: ಇನ್ನೊಂದು
1: ಹೇಳಿ.
3: ಮುಖದಲ್ಲಿ ಗುಳ್ಳೆ ಕಾಣಿಸ್ತಾವಲ್ಲ, ಅದು ಏನು ಪ್ರಾಬ್ಲಮ್?
2: ಯಾರಿಗೆ?
3: ಅವರು
2: ಏಜ್ ಆಗಿದೆ, ಇದು ಟೀನೇಜ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಇರುತ್ತೆ, ಆಯ್ತಾ. ಸೊ ಈ ಏಜ್ ಅಲ್ಲಿ ಕಾಮನ್ ಆಗೇನೆ ಅದು ಮುಖದಲ್ಲಿ ಮೊಡವೆಗಳಾಗೋದು ಎಲ್ಲ ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಇಂದಾನೆ ಆಗ್ತಾ ಇರುತ್ತೆ. ಸೊ ಅದು ಹೋಗ್ತಾ ಹೋಗ್ತಾ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅದಕ್ಕೆ ಜಾಸ್ತಿನೇ ಆಗ್ತಾ ಇದೆ ಅವರಿಗೆ, ಇವಾಗ ಒಂದು ಕಾನ್ಶಿಯಸ್ನೆಸ್ ಬಂದ್ಬಿಡುತ್ತೆ ನನ್ನ ಮುಖ ಚೆನ್ನಾಗಿಲ್ಲ. ಈ ಏಜ್ ಬೇರೆ ಟೀನೇಜ್ ಇರುತ್ತೆ, 18 ಇವರೆಲ್ಲ ಸಹ ಅವರು ಇಲ್ಲ ತುಂಬಾ ಕಾನ್ಶಿಯಸ್ ಇರೋದ್ರಿಂದ ಅವ್ರು ತುಂಬಾನೇ ಚರ್ಮ ರೋಗಿಗೆ ಒಂದ್ಸಲಿ ತಜ್ಞ ಅವರಿಗೆ ಒಂದ್ಸಲಿ ತೋರಿಸೋದು ಒಳ್ಳೇದು.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ಓಕೆ, ಆ ಡಾಕ್ಟರ್, ಈಗ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ.
2: ಎಲ್ಲಿಂದ ಬೀಳ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣದು ಸೋಫಾ ಇಂದ ಬಿದ್ದಿದ್ಯಾ, ಮಗು ಹೈಟ್ ಎಷ್ಟಿದೆ, ಅದ್ರದ್ದು ಹೈಟ್ ಇಂದ 2 ಹೈಟ್ ಇಂದ ಬಿದ್ದಿದೆ ಅಂದ್ರೆ ಅದು ಸಿಗ್ನಿಫಿಕೆಂಟ್ ಆಗಿ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತ ಇಂಜುರೀಸ್ ಗಳೇನಿದ್ರು ಸಹ ಇಮಿಡಿಯೇಟ್ ಆಗಿ ಏನ್ ಸಿಂಪ್ಟಮ್ಸ್ ಮೇಲೆ ನೋಡ್ಕೋಬೇಕಾಗುತ್ತೆ. ಗಾಯ ಆಗಿದ್ಯಾ ಅಥವಾ ತಲೆಗೆ ಏಟ್ ಬಿದ್ದಿದ್ಯಾ, ಹಾಗೆ ಈಗ ಕೆಲವೊಂದ್ಸಲಿ ತಲೆಗೆ ಏಟ್ ಬಿದ್ದಿರುತ್ತೆ, ಇಮಿಡಿಯೇಟ್ ಆಗಿ ಎಷ್ಟೊಂದ್ ಮಕ್ಳು ಎಚ್ಚರ ತಪ್ಪುತ್ತೆ. ಓಕೆ, ಎಚ್ಚರ ತಪ್ಪು ಹೋಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ ಮಕ್ಳು ಪದೇ ಪದೇ ವಾಂತಿ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ತಲೆಯಲ್ಲೂ ಸಹ ಗಾಯ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಕಾರಣಗಳು ಏನಾದ್ರು ವಾಮಿಟ್ ಜಾಸ್ತಿ ಆಗ್ತಾ ಇದೆ, ವಾಂತಿ ಜಾಸ್ತಿ ಮಾಡ್ಕೊತಾ ಇದೆ, ಇಲ್ಲ ಕೆಲವೊಂದ್ಸಲಿ ಫಿಟ್ಸ್ ಆಗೋ ಚಾನ್ಸಸ್ ಇರುತ್ತೆ, ಮಗು ಎಚ್ಚರ ತಪ್ಪು, ಫಿಟ್ಸ್ ಬಂತು, ವಾಂತಿ ಆಗ್ತಾ ಇದೆ ಅಂತಂದ್ರೆ ಒಳಗಡೆ ಬ್ರೈನ್ ಒಳಗಡೆ ಪ್ರಾಬ್ಲಮ್ ಅಷ್ಟು ಇಂಜುರಿ ಆಗಿದೆ ಅಂತ. ಈ ತರ ಏನಾದ್ರು ಸಹ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬರೋದು ಒಳ್ಳೇದು. ಅಲ್ಲಿ ಎಮರ್ಜೆನ್ಸಿ ಏನಂತಂದ್ರೆ ಫಸ್ಟ್ ಎಲ್ಲಿ ನಿಯರ್ ಬೈ ಇದೆಯೋ ಅಲ್ಲಿಗೆ ಹೋಗ್ಬೇಕು, ಫಸ್ಟ್ ಏಡ್ ಏನಿದೆಯೋ ಅದು ತಗೊಂಡ್ಬಿಟ್ಟು ಆಮೇಲೆ ಅದು ಒಳಗಡೆ ಸ್ಕ್ಯಾನ್ ಮಾಡೋದಾಗ್ಲಿ ಅದೆಲ್ಲ ಡಿಸೈಡ್.

0: ಹಾಕಾಗುತ್ತೆ. ಇನ್ನು ಕೆಲವೊಂದ್ಸರಿ ಕಟ್ ಆಗುತ್ತೆ. ಇಂಜುರಿ ಕಟ್ ಆದಾಗೆಲ್ಲ ಏನಾಗುತ್ತೆ ಅಂದ್ರೆ ಎಷ್ಟು ಇಂಜುರಿ ದೊಡ್ಡದಿದೆ, ಬ್ಲೀಡಿಂಗ್ ಆಗ್ತಿದೆಯಾ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್. ಜಾಸ್ತಿ ಬ್ಲೀಡಿಂಗ್ ಆಗ್ತಿದೆಯಾ, ಪ್ರೆಷರ್ ಹಾಕಿ ಕ್ಲೀನ್ ಆಗಿರೋ ಬಟ್ಟೆಯಿಂದ ತೆಗೆದ್ಬಿಟ್ಟು ಒತ್ತಬಿಡಿ, ಸ್ವಲ್ಪ ಹೊತ್ತಿಗೆ ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ. ಒಂದು ಜಾಸ್ತಿ ದೊಡ್ಡದಿದೆಯಾ ಬಂದು ತೋರಿಸಿ ಎಮರ್ಜೆನ್ಸಿಲಿ, ಅದಕ್ಕೇನಾದರೂ ಸೂಚರಿಂಗ್ ಆಗೋದು ಹೊಲಿಗೆ ಹಾಕೋದು ಈ ಥರ ಏನಾದರೂ ಇತ್ತು ಅಂದರೆ ಮಾಡ್ಬೋದು. ಮನೇಲೇ ಸಹ ಅರಿಶಿನ ಪುಡಿ ಈ ಥರ ಆವಾಗಲೇ ಮಾತಾಡಿದಾಗೆ ನಾವು ಕಾಫಿ ಪೌಡರ್ ಈ ಥರ ಎಲ್ಲ ಹಾಕೋದೆಲ್ಲ ಬೇಡ. ಮನೇಲೇ ಆಂಟಿಬಯೋಟಿಕ್ ಆಯಿಂಟ್ಮೆಂಟ್ ಕೆಲವೊಂದ್ಸಲ ಇರುತ್ತೆ, ಅದು ಬೇಕಾದ್ರೆ ಅಪ್ಲೈ ಮಾಡಿಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡ್ಬರೋದು ಒಳ್ಳೇದು.
1: ಓಕೆ, ಇನ್ನೊಂದು ಕರೆ ಇದೆ ಡಾಕ್ಟ್ರೆ, ತಗೊಂಡು ಮಾತಾಡೋಣ. ಹಲೋ ನಮಸ್ತೆ.
2: ನಮಸ್ತೆ,
1: ಹೆಸರು ಹೇಳಿ. ಪ್ರಶ್ನೆ ಕೇಳಿ ಬ್ರಹ್ಮಾನಂದ ಅವರೇ.
2: ಮೇಡಮ್, ಈಗ ನನ್ನ ಮಗಳಿಗೆ 18 ವರ್ಷ, ಅವಳಿಗೆ ಡಸ್ಟ್ ಅಲರ್ಜಿ ಜಾಸ್ತಿ ಇರುತ್ತೆ ಮೇಡಮ್. ಯಾವಾಗಲೂ ಬರೀ ಸ್ಕ್ರೀನ್ ತಯಾರದು, ಮತ್ತೆ ಒಂಥರ ಬರೀ ಒಂಥರ ಕಡತ ಅಂತ.
0: ನಮಸ್ಕಾರ ಬ್ರಹ್ಮಾನಂದ ಅವರೇ.
2: ಮೇಡಮ್ ನಮಸ್ತೆ.
0: ಸೀನು ಅಂತಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಇರುತ್ತೆ ಯಾವಾಗ್ಲೂ?
1: ಬೆಳಿಗ್ಗೆ ಎದ್ದ ತಕ್ಷಣ
2: ಇರುತ್ತೆ, ಮಧ್ಯಾಹ್ನ ಸಾಯಂಕಾಲ ತನಕ ಹಂಗೆ ಇರುತ್ತೆ.
0: ಅದು ಡಸ್ಟ್ ಅಲರ್ಜಿ ಅವ್ರಿಗೆ ಮುಂಚೆಯಿಂದನೂ ಇದೆನಾ?
2: ಹಾ ಮೇಡಮ್, ಮುಂಚೆಯಿಂದ ಇದೆ. ಕುಮಾರ್ ಡಾಕ್ಟರ್ ಹತ್ರ ತೋರಿಸ್ತಿದ್ದೀವಿ. ಅವ್ರಿಗೆ ಕ್ರಿಮಿನೆ ಆಗ್ತಾ ಇಲ್ಲ ಮೇಡಮ್.
0: ಅದೇ ಬರೀ ಸೀನ್ತಾ ಇದ್ದಾರೆ, ಡಸ್ಟ್ಗೆ ಆಗ್ತಾ ಇದೆ ಅಂತಂದ್ರೆ ಮೇನ್ ಆಗಿ ಪ್ರಿಕಾಷನ್ ಮಾಡ್ಬೇಕಾಗಿರೋದೇ ನೀವು ಡಸ್ಟ್ ಅವಾಯ್ಡ್ ಮಾಡಲೇಬೇಕು. ಎಷ್ಟೊಂದ್ಸಲಿ ಮನೇಲಿ ಏನಾಗುತ್ತೆ ಅಂತಂದ್ರೆ ತುಂಬಾನೇ ಡಸ್ಟ್ ಇರುತ್ತೆ, ಕರ್ಟನ್ಸ್ಗಳಾಗ್ಲಿ ಇರುತ್ತೆ, ಸೋಫಾ ಮೇಲೆ ಇರುತ್ತೆ, ಮತ್ತೆ ನೆಲದ ಮೇಲೆಲ್ಲ ಇರುತ್ತೆ. ಮನೇಲಿ ಅವರು ಡಸ್ಟ್ ಅಲರ್ಜಿ ಇರೋರು, ನಾವು ಯಾವಾಗ ಕಸ ಉಡಿಸ್ತಾ ಇರ್ತೀವಿ ಅವಾಗ ಅವರು ಹತ್ರ ಇರೋದು ಬೇಡ. ಒಂದ್ಸಲಿ ಅವರು ಡಸ್ಟಿಗೆ ಅದು ಎಕ್ಸ್ಪೋಜರ್ ಆದ್ರೆ ಒಂದಿನ ಪೂರ್ತಿ ಅದ್ರದ್ದು ಸೆನ್ಸಿಟಿವಿಟಿ ಇರುತ್ತೆ, ಹಾಗಾಗಿ ಅವ್ರ ಅಕ್ಷಿ ಅದೆಲ್ಲ ಮಾಡೋ ಚಾನ್ಸಸ್ ಇರುತ್ತೆ.
1: ಕಸ ಧೂಳು ಅಂತ ಏನ್ ಹೇಳ್ತೀವಿ ಅದಕ್ಕೆ,
0: ಸೊ ನೀವು ಕಸ ಧೂಳು ಎಲ್ಲ ಏನ್ ಮಾಡ್ಬೇಕಾದ್ರೆ ಒರ್ಸ್ಬೇಕಾದ್ರೆ ಕಸ ಜೋರಾಗಿ ಒಡ್ಸೋದಕ್ಕಿಂತ ಮಾಪ್ ಮಾಡೋದು ಅಂತ ಹೇಳ್ತೀವಿ, ಕೆಲವೊಂದ್ಸಲಿ ಬಟ್ಟೆಲ್ಲೇ ಒರ್ಸೋದು ಆಯ್ತಾ. ಇದರಿಂದ ಡಸ್ಟ್ ಅಲ್ಲಿ ಏನು ಒದ್ದೆ ಬಟ್ಟೆಗಿರುತ್ತೆ ಅಷ್ಟು ಕಂಡ್ಕೊಳುತ್ತೆ. ಕೆಲವೊಂದ್ಸಲಿ ನೀವು ಕಸ ಜೋರಾಗಿ ಹೊಡಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲ ಧೂಳು ಹೋಗ್ಬಿಟ್ಟು ಮನೆ ಗೋಡೆಗೆ ಅಂಟ್ಕೊಳೋದು, ಕರ್ಟನ್ಸ್ ಅಂಟ್ಕೊಳೋದು ಇದೆಲ್ಲ ಆಗುತ್ತೆ.
2: ಜಾಸ್ತಿ ಬಿಡಲ್ಲ, ಏನು ಮನೆ ಕೆಲಸ ಕಸ ಮಾತ್ರ ನಿಧಾನಕ್ಕೆ ಹೊಡಿತಾ ಇರ್ತಾರೆ ಮೇಡಮ್. ಅದ್ ಏನಾಗುತ್ತೆ, ಈಗ ಬಿಸಿನೀರು ಕುಡಿತಾರೆ, ಈ ಡಸ್ಟ್ ಅಲರ್ಜಿ ಇದ್ರಿಂದ ಸ್ವಲ್ಪ ಬಿಸಿನೀರು ಅವಾಯ್ಡ್ ಮಾಡ್ತಾ ಇದ್ದಾರೆ.
0: ಅಲ್ಲ, ಬಿಸಿನೀರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಕಾದಾರಿಸಿದ ನೀರು ಕುಡಿಬಹುದು, ಅದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ.
1: ಅಲ್ಲ, ಅದು ಸೊಲ್ಯೂಷನ್ ಅಂದ್ಕೊಂಡಿದ್ದಾರೆ ಅವರು ಡಸ್ಟ್ ಅಲರ್ಜಿಗೆ, ಅದೇ ಪರಿಹಾರ ಅನ್ನೋ ಹಾಗೆ ಬಿಸಿನೀರು ಕುಡಿತಾ ಇದ್ದಾರೆ.
0: ಏನು ಅಲರ್ಜಿ ಇದೆಯೋ ನೀವು ಡಸ್ಟ್ ಅವಾಯ್ಡ್ ಮಾಡ್ಬೇಕು, ಅದು ಸೊಲ್ಯೂಷನ್ ಆಗುತ್ತೆ. ನಾನು ಹೇಳ್ತಾ ಇರೋದು ಅದೇನೆ ನಿಮಗೆ, ಮನೇಲಿ ಡಸ್ಟ್ ನ ಪ್ರಿವೆನ್ಷನ್.
1: ಅವರು ಕಸ ಹೊಡಿಲೇಬೇಕು ಅಂದ್ರೆ ಮಾಸ್ಕ್ ಏನಾದ್ರೂ
0: ಹಾಕೊಳ್ಬೇಕು. ಆಮೇಲೆ ಮಗು ಹೊರಗಡೆ ಇರೋದು ಒಳ್ಳೇದು, ಅವರು ಬೇರೆ ಕಡೆ ಹೋಗ್ಬಿಟ್ಟು ಆಮೇಲೆ ಕಸ ಎಲ್ಲ ಆದ್ಮೇಲೆ ಮನೆಗೆ ಬರ್ಬೋದು. ಈಗ ಹೊರಗಡೆಯಿಂದ ಬರ್ತಾ ಇದಾರೆ ಡಸ್ಟಿಗೆಲ್ಲ ಹೋಗಿ ಬರ್ತಾ ಇದಾರೆ ಅಂತಂದ್ರೆ ಬೆಳಿಗ್ಗೆ ಸ್ನಾನ ಮಾಡ್ತಾರೆ ಎಷ್ಟೊಂದ್ಸಲಿ, ಕ್ಲೀನ್ ಆಗಿದ್ದಾಗ ಹೊರಗಡೆ ಹೋಗ್ತಾರೆ, ಸಂಜೆ ಬಂದು ಡಸ್ಟ್ ಎಲ್ಲ ಇಟ್ಕೊಂಡು ಬಂದು ಮನೇಲಿ ಮಲ್ಕೊಂತಾರೆ. ಅದಕ್ಕಿಂತ ಹೊರಗಡೆಯಿಂದ ಬಂದ ಮೇಲೆ ಸ್ನಾನ ಮಾಡ್ಬೋದಲ್ಲ, ಹಾಗಾಗಿ ನೀವು ಡಸ್ಟ್ ಏನಿರುತ್ತೆ ಅದೆಲ್ಲ ಪಾರ್ಟಿಕಲ್ ರಿಮೂವ್ ಮಾಡ್ಕೋಬಹುದು.
2: ಮೊನ್ನೆ ಇವರು ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಹತ್ರ ಇದು ಹೋಗ್ತೀವಿ ಮೇಡಮ್, ಅಲ್ಲಿ ಮೂಗಿಗೆ ಒಂದು ಇದು ಕೊಟ್ಟಿದ್ದಾರೆ,
0: ತಗೋಬಹುದು ಸ್ಪ್ರೇ. ಅದೇನ್ ಕೊಟ್ಟಿರ್ತಾರೆ ಡಾಕ್ಟರ್ ನೋಡಿನೇ ಅಡ್ವೈಸ್ ಮಾಡಿರ್ತಾರೆ ನಿಮ್ಗೆ, ಅದು ಸ್ಪ್ರೇ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದೇನು ಅಲರ್ಜಿಕ್ ಸಿಂಪ್ಟಮ್ಸ್ ಏನಿರುತ್ತೆ ನಿಮ್ಗೆ ಅದು ಕಡಿಮೆ ಆಗ್ತಾ
2: ಹೋಗುತ್ತೆ.
0: ಇಲ್ಲ, ಕೆಲವೊಂದ್ಸಲಿ ಡಿಪೆಂಡ್ಸ್ ಆಗುತ್ತೆ ನಿಮ್ಗೆ, ಕೆಲವೊಂದ್ ಮಕ್ಕಳಿಗೆ 1 ತಿಂಗಳು 2 ತಿಂಗಳು, ಕೆಲವೊಂದ್ಸಲಿ 3 ತಿಂಗಳು ವರ್ಗೂ ಕೊಡ್ತೀವಿ, ಸಿಂಪ್ಟಮ್ಸ್ ಎಲ್ಲ ರಿಲೀವ್ ಆಗುತ್ತೆ. ಆಯ್ತಾ,
2: ಇವರು 3 ತಿಂಗಳಿಂದ ತೋರ್ತಾ ಇದ್ದಾರೆ
0: ಕೆಲವೊಂದು ಬೇರೆ ಏನಾದ್ರು. ನೀವು ಬೇರೆ ಡಸ್ಟ್ ಇಂದು ಫಸ್ಟ್ ಪ್ರಿವೆನ್ಷನ್ ಮಾಡ್ಕೋಬೇಕು, ಅದ್ರ ಜೊತೆ ಇದು ಟ್ರೀಟ್ಮೆಂಟ್ ತಗೋಬೇಕು. ಪ್ರಿವೆನ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಆಯ್ತಾ, ಆಮೇಲೆ ನೀವು ಟ್ರೀಟ್ಮೆಂಟ್ ಸಹ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ.
1: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಧೂಳು, ಕೆಲವೊಂದು ಗಿಡಗಳು ಕೂಡ ಅಲರ್ಜಿಯನ್ನು ಉಂಟು ಮಾಡುವಂತ ಸಾಧ್ಯತೆಗಳಿರುತ್ತೆ, ಅವುಗಳು ಅಕ್ಕಪಕ್ಕ ಇದ್ರೆ ಅವುಗಳನ್ನು ಕೂಡ ಅವಾಯ್ಡ್ ಮಾಡಬಹುದು ಅಂತ ಅಲ್ವಾ ಡಾಕ್ಟ್ರೆ? ಓಕೆ, ನಾವಿನ್ನು ಇದಕ್ಕೆ ಬರೋದಾದ್ರೆ
0: ಗಾಯಗಳದ್ದು ಮಾತಾಡ್ತಾ ಇದ್ವಿ ನಾವು, ಅದು ಗಾಯದೆಲ್ಲ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಪ್ರೆಷರ್ ಹಾಕಿ ಬ್ಲೀಡಿಂಗ್ ಸ್ಟಾಪ್ ಮಾಡ್ಬಿಟ್ಟು ಅದು ಬೇರೆ ಏನೂ ಆಗ್ದಂಗೆ ಮನೇಲಿ, ಆಮೇಲೆ ನೀವು ಆಯಿಂಟ್ಮೆಂಟ್ ಏನಾದ್ರು ಆಂಟಿಬಯೋಟಿಕ್ ಆಯಿಂಟ್ಮೆಂಟ್ ಇತ್ತಂದ್ರೆ ಅದನ್ನ ಅಪ್ಲೈ ಮಾಡ್ಕೊಂಡ್ಬಂದು ಬಂದ್ರೆ ಅದು ನೋಡ್ಬಿಟ್ಟು ಗಾಯಕ್ಕೆ ಏನ್ ಬೇಕು ಅನ್ನೋದು ಸೂಕ್ತ ಚಿಕಿತ್ಸೆ ಕೊಡ್ಬೋದು. ಒಂದು ಕೆಲವೊಂದ್ಸಲಿ ಬರೀ ಸ್ಟ್ರಿಪ್ ಹಾಕೋದು, ಸ್ಟೆರಿ ಸ್ಟ್ರಿಪ್ ಅಂತ ಇರುತ್ತೆ, ಜಸ್ಟ್ ಅಷ್ಟು ಪ್ಲಾಸ್ಟರ್ ಹಾಕಿದ್ರೆ ಕೆಲವೊಂದ್ಸಲಿ ಗಾಯ ಕೂಡ್ಕೊಳುತ್ತೆ, ಕೆಲವೊಂದ್ಸಲಿ ಇದು ಗಮ್ ಅಂಟ್ಸೋದಿರುತ್ತೆ ನಮ್ಗೆ, ಗ್ಲೂ ಇರುತ್ತೆ, ಅದು ಗಮ್ ಅಂಟ್ಸಿದ್ರೆ ಗಾಯ ಕೂಡ್ಕೊಂಡು, ಕೆಲವೊಂದು ಗಾಯಗಳು ತುಂಬಾ ಡೀಪ್ ಇತ್ತು ಅಂತಂದ್ರೆ ಅವಾಗ ನಿಮ್ಗೆ ಸೂಚರ್ ಬೇಕಾಗುತ್ತೆ,
1: ಹೊಲಿಗೆ
0: ಹಾಕ್ಬೇಕಾಗುತ್ತೆ. ಇಲ್ಲ ತಲೆಯಲ್ಲಿ ಏನಾದ್ರು ಜಾಸ್ತಿ ಇತ್ತಂದ್ರೆ ಕೆಲವೊಂದ್ಸಲಿ ಸ್ಟ್ಯಾಪಲ್ ಅಂತ ಹೇಳುತ್ತೆ, ಸ್ಟೇಪಲ್ ಹಾಕಿ ನಾವೇಗೆ ಬುಕ್ಸಿಗೆ ಸ್ಟ್ಯಾಪಲ್ ಹಾಕ್ತೀವಿ ಅದೇ ತರಾನೇ ಸ್ಟೇಪಲ್ ಸಹ ಇರುತ್ತೆ. ಎಲ್ಲಿ ಗಾಯ ಎಷ್ಟು

0: ಇದೆ ಅಂತ ನೋಡ್ಕೊಂಡ್ ಸಹ ಅದಕ್ಕೆ ಸಹ ಇದು
1: ಟ್ರೀಟ್ಮೆಂಟ್ ಓಕೆ. ಹಲೋ ನಮಸ್ತೆ, ನಮಸ್ತೆ, ಮಾತಾಡಿ.
2: ಹಲೋ
1: ನಮಸ್ತೆ, ಹೆಸರು ಹೇಳಿ.
2: ನಮಸ್ತೆ ಮೇಡಮ್, ನಾವು ಪರಶಾಪುರದಿಂದ ಪುನೀತ್ ಅಂತೇಳಿ.
1: ಪ್ರಶ್ನೆ ಕೇಳಿ ಪುನೀತ್.
2: ಇದು ಮಕ್ಕಳ ಬಗ್ಗೆ ಅಲ್ವಾ ಮೇಡಮ್?
1: ಹೌದು ಹೌದು.
2: ಇದು ಸರಿ ಮೇಡಮ್. ಮೇಡಮ್, ಇವರು ಪೇರೆಂಟ್ಸ್ ಯಾವ್ದಾರ ಅಂಗಡಿಗೆ ಇದು ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇರ್ತಾರೆ, ಅವರು ಇದು ಮಕ್ಕಳಲ್ಲಿ ತಗೊಳೋದ್ರಲ್ಲೇನೆ, ಐಟಮ್ಸ್ ತಗೊಳೋದ್ರಲ್ಲೇನೆ, ಪರ್ಚೇಸ್ ಮಾಡೋದ್ರಲ್ಲೇ ಬಿಜಿ ಆಗ್ಬಿಡ್ತಾರೆ. ಆ ಹುಡುಗರು ಎಲ್ಲೂ ಹೋಗಿದ್ದಾರೆ, ಏನ್ ಮಾಡ್ತಾ ಇದಾರೆ ಅನ್ನೋದು ಕೂಡ ಗಮನ ಕೊಡಲ್ಲ ಅವರು ಪೇರೆಂಟ್ಸ್. ಮತ್ತೆ ಮೊನ್ನೆ ಇದು ಟಿವಿಯಲ್ಲಿ ಒಂದು ಇದ್ರಲ್ಲಿ ನೋಡಿದೆ, ಟಿವಿಯಲ್ಲಿ ನ್ಯೂಸ್ ನಲ್ಲಿ ನೋಡಿದೆ, ಕಂಬಿ ಇದೆ, ಅವ್ರು ಒಳಗಡೆ ಪರ್ಚೇಸ್ ಮಾಡಿದಿದ್ದಾರೆ. ಆ ಹುಡುಗಿ ಫಸ್ಟ್ ಫ್ಲೋರ್ ಇಂದನ ಸೆಕೆಂಡ್ ಫ್ಲೋರ್ ಇಂದನ ಎಗರಿ ಜಂಪ್ ಮಾಡಿ ಕೆಳಗಡೆ ಬಿದ್ದೋಯ್ತು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಮೇಡಮ್?
1: ಅದನ್ನೇ ಹೇಳ್ತಾ ಇದಾರೆ ಡಾಕ್ಟರ್.
0: ಡಿಸ್ಕಸ್ ಮಾಡ್ತಾ ಇದ್ದೆ. ಏನಾಗುತ್ತೆ ಅದೇ, ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದೀವಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಯಾರ್ದು ನಮ್ದಲ್ಲ, ಆಯ್ತಾ? ಮಗು ವೀಕ್ ಇರುತ್ತೆ, ಮೆಂಟಲಿಗೂ ಮಾನಸಿಕವಾಗೂ ಮಗು ವೀಕ್, ಅವ್ರಾಗ ಅವ್ರ ಏನು ಡಿಸಿಷನ್ ಮಾಡೋಕ್ ಶಕ್ತಿ ಇರಲ್ಲ. ಫಿಸಿಕಲ್ ಆಗೂ ಸಹ ದೇಹನು ಸಹ ಅವ್ರದ್ದು ಚಿಕ್ಕದು, ಅವ್ರಿಗೆ ಏನು ಡಿಸಿಷನ್ ಇದ್ ಮಾಡೋಕು ಬರ್ತಾ ಇರಲ್ಲ. ಸೊ ದೊಡ್ಡವರು ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ನಮ್ದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಇವಾಗ ನಿಮ್ಗೆ ಶಾಪಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ, ಮಗು ಕೈಲಿ ಹಿಡ್ಕೊಂಡೇ ಹೋಗ್ಬೇಕು, ಆಕ್ಚುಲಿ ಅವ್ರನ್ನ ಜೊತೆಗೆ ಇಟ್ಕೋಬೇಕು. ಅವ್ರನ್ನ ಬಿಟ್ಟು ಶಾಪಿಂಗ್ ಅಲ್ಲಿ ಬಿಸಿ ಆಗ್ತಾರೆ ಅಂದ್ರೆ ಮಗು ಎಲ್ಲಿ ಹೋಗ್ತಾರ ಅಂತಾನು ಗೊತ್ತಿರಲ್ಲ. ಕೆಲವೊಂದು ಎಷ್ಟೊಂದ್ಸಲ ಇದಕ್ಕೆಲ್ಲ ಹೋಗ್ತಾರೆ, ನಿಮ್ಗೆ ಆಟ ಆಡೋದು ಇದು ಕಡೆ ಎಲ್ಲ ಹೋಗಿರ್ತಾರೆ, ಮಗು ಸಿಗದೇ ಇಲ್ಲ ಎಲ್ಲೋ ಹೋಗಿರ್ತಾರೆ. ಈ ಕಡೆ ಇಂಥ ಕಡೆ ಹೋಗೋ ಕಡೆ ನಮ್ದು ಅಡ್ವೈಸ್ ಏನ್ ಮಾಡ್ತೀವಿ ಅಂತಂದ್ರೆ, ಮಗು ಕಾಣಿಸೋ ತರ ಹಾಕೋ ಬಟ್ಟೆಗಳು ಒಳ್ಳೇದು, ಆಯ್ತಾ? ಕೆಲವೊಂದ್ಸಲಿ ತುಂಬಾ ಗ್ರೀನ್ ಇರೋಂಥದ್ದು, ಆಯ್ತಾ, ಫ್ಲೂರೋಸೆಂಟ್ ಕಲರ್ಸ್ ಅಂತ ಹೇಳ್ತೀವಿ ನಾವು. ಈ ತರ ಕಲರ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಐಡೆಂಟಿಫಿಕೇಶನ್ ಈಸಿ ಆಗುತ್ತೆ ನಿಮ್ಗೆ. ಎಲ್ಲಾದ್ರೂ ಕಳೆದ್ರು ಸಹ ಅಲ್ಲಿ ಇದ್ದಾರೆ ಮಗು ಅಂತಂದ್ಬಿಟ್ಟು ಹುಡುಕ್ಬಹುದು. ಇದು ಒಂದು ಪ್ರಿವೆನ್ಷನ್ ಆಗಿ ಯೂಸ್ ಮಾಡ್ಕೋಬಹುದು ನಾವು ಈ ತರದ ಹೊರಗಡೆ ಕರ್ಕೊಂಡು ಹೋದಾಗ ಅವ್ರನ್ನ.
1: ಆದಷ್ಟು ಕೈ ಬಿಡಬೇಡಿ, ಮಕ್ಕಳ ಕೈ ಬಿಡಬೇಡಿ. ತೀರಾ ಅಂತ ಸಂದರ್ಭ ಇದ್ರೆ ಈ ರೀತಿಯಾಗಿ ಬೇಗ ನಮ್ಮ ಮಗು ಅಂತ ಗೊತ್ತಿಡೋ ಅಂತ ಬಟ್ಟೆನ ಧರಿಸೋದು ಒಳ್ಳೇದು ಅಂತ ಹೇಳ್ತೀರಿ. ಓಕೆ ಪುನೀತ್, ಕಾಳಜಿಯಿಂದ ಕೇಳಿರುವಂತ ಪ್ರಶ್ನೆ ಇದು ಪುನೀತ್ ಅವರು. ಥ್ಯಾಂಕ್ ಯು. ಹೌದು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಾವು ತುಂಬಾ ಹಿಂದೆ ಒಂದು ಪ್ರಕರಣ ಕೇಳಿದ್ದು ಏನಂದ್ರೆ, ಟಿವಿನಲ್ಲಿ ಧಾರಾವಾಹಿ ನೋಡ್ಕೊಳ್ತಾ ಕೂತಿದ್ರು, ಮಗು ನಿಧಾನಕ್ಕೆ ಹೊರಗಡೆ ಹೋಗಿದೆ, ಮನೆ ಮುಂದೆ ಬಾವಿ ಇತ್ತು, ಆ ಮಗು ಅನಾಹುತ ಆಯ್ತು ಅನ್ನುವಂಥದ್ದು. ಈ ರೀತಿಯಾಗಿ ನಾವು ಗಮನ ಹರಿಸುವಂಥದ್ದು ಎಷ್ಟು ಮುಖ್ಯ ಅಂದ್ರೆ, ನಾವು ಮೈ ಮರೆಯುವಂಥದ್ದು ಕೂಡ ಅಲ್ಲಿ ಬೇಕಾಗಿಲ್ಲ ಅಲ್ವಾ? ಹಾಗಾಗಿ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವಿ ಅಂತ ಹೇಳ್ತೀವಿ ನಮ್ಮ ಮಕ್ಕಳನ್ನ, ಆ ರೀತಿಯಾಗಿ ತುಂಬಾ ಜಾಗೃತಿಯಿಂದ ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಇನ್ನೊಂದು ಮೆಸೇಜ್ ಇದೆ. ಅತ್ಯುತ್ತಮ ಕಾರ್ಯಕ್ರಮ, ಚಿಕ್ಕ ಮಕ್ಕಳನ್ನ ಲಾಲನೆ ಪಾಲನೆ ಮಾಡೋದು ಮತ್ತು ಅವ್ರ ಕಡೆ ಗಮನ ಕೊಡೋದು ತುಂಬಾ ಮುಖ್ಯ. ಅರಿವಿಲ್ಲದ ಮಕ್ಕಳು ಚಿಕ್ಕ ವಸ್ತುಗಳನ್ನ ಬಾಯಲ್ಲಿ ಇಟ್ಕೊಳ್ತವೆ, ಆ ಕಡೆ ಪೋಷಕರು ಗಮನ ಹರಿಸೋದು ತುಂಬಾ ಒಳ್ಳೆಯದು ಅಂತೇಳಿ ಸುರೇಶ್ ಬೆಣ್ಣಿಯವರ ಹರಿಹರದಿಂದ ಅವರು ಕೂಡ ಅದನ್ನೇ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಖಂಡಿತ ಅದೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡಾಕ್ಟರ್, ಮುಂದುವರಿಸೋಣ ನಮ್ಮ ಮಾತನ್ನ.
0: ಹೌದು, ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ಕಿಚನ್ ಸೇಫ್ಟಿ ಮಾತಾಡಿದ್ವಿ, ಅಡಿಗೆ ಮನೆಯಲ್ಲಿ ಏನೆಲ್ಲ ಗಾಯಗಳಾಗ್ಬೋದು ಮತ್ತೆ ಬಾತ್ರೂಮ್ ಅಲ್ಲಿ ಆಗೋದು ಅಂತದೆಲ್ಲ ಗಾಯ ಮಾತಾಡಿದ್ವಿ ನಾವು. ಹಾಗೆಲ್ಲ ಏನಂತಂದ್ರೆ ಬರ್ನ್ಸ್ ಆಗೋದು ಮೇನ್, ಸುಟ್ಟ ಗಾಯಗಳೇ.
1: ಆಯ್ತಾ?
0: ಸೊ ಫಸ್ಟ್ ಪ್ರಿವೆನ್ಷನ್ ನಾವ್ ಹೇಳಿದ್ವಿ, ಮಗು ಫಸ್ಟ್ ಕಿಚನ್ಗೆ ಹೋಗೋದೆ ಬೇಡ, ಅಲ್ಲಿ ಮಗುನ ಎತ್ಕೊಂಡು ಬಿಸಿ ಟೀ ಕುಡಿಯುವಂತ ಅವಶ್ಯಕತೆ ಏನಿರೋದಿಲ್ಲ, ಆಯ್ತಾ? ಬಿಸಿ ನೀರ್ ಇಟ್ಕೊಳ್ಳೋಂತ ಅವಶ್ಯಕತೆನೂ ಏನಿರಲ್ಲ, ಮಗುನ ಸೇಫ್ ಝೋನ್ ಅಲ್ಲಿ ಇರಿ. ಆಮೇಲೆ ನಿಮ್ಗೆ ಬಿಸಿದೇನ್ ಇರುತ್ತೋ ಅದನ್ನ ನೀವು ವರ್ಕ್ ಮಾಡ್ಕೋಬಹುದು. ಅದಾದ್ಮೇಲೆ ಆದ್ರೂ ಸಹ ಇಷ್ಟು ಪ್ರಿಕಾಷನ್ ಇದ್ದಾಗೂ ಆಗುತ್ತೆ, ಆಕಸ್ಮಿಕ ಅಂದ್ರೆ ಅದು ಗೊತ್ತಿಲ್ದೇನೆ ಆಗುವಂತದ್ದು ಇದೆಲ್ಲಾನು ಸಹ. ಸೊ ಆತರ ಏನಾದ್ರು ಆಯ್ತು ಅಂತಂದ್ರೆ, ಸುಟ್ಟ ಗಾಯಗಳಿಗೆ ಎಷ್ಟೊಂದ್ಸಲಿ ಮನೇಲಿ ಪೇಸ್ಟ್ ಹಚ್ಚಿಬಿಡ್ತೀವಲ್ಲ, ಸೊ ಅದು ಬೇಡ, ಪೇಸ್ಟ್ ಆಗ್ಲಿ ಅರಿಶಿನ ಆಗ್ಲಿ ಹಚ್ಚೋದು ಬೇಡ. ಸೊ ಪೇಸ್ಟ್ ಹಚ್ಚೋದ್ರಿಂದ ಏನಾಗುತ್ತೆ, ಅದ್ರ ತಿಕ್ಕ ಆಗಿರುತ್ತೆ, ಗಟ್ಟಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಏನ್ ಹೀಟ್ ಇರುತ್ತೋ ಅದೇ ಸಹ ಒಳಗಡೆನೆ ಉಳ್ಕೊಂಡು ಇನ್ನು ಇಂಜುರಿ ಏನು ಫಸ್ಟ್ ಲೇಯರ್ಲ್ಲಿ ಇರೋದು ಕೆಳಗಡೆ ಲೇಯರ್ ಏನ್ ಲೇಯರ್ ಸ್ಕಿನ್ ಇರುತ್ತೋ ಅದು ಜಾಸ್ತಿ ಆಗೋ ಚಾನ್ಸಸ್,
1: ಚರ್ಮದ ಕೆಳಭಾಗದಲ್ಲಿ ಇರುವಂತ ಪ್ರತಿ ಒಂದು ಲೇಯರ್ಗೂ ಹೋಗ್ಬಿಡುತ್ತೆ.
0: ಸೊ ಅದು ಪೇಸ್ಟ್ ಎಲ್ಲ ಬೇಡೇ ಬೇಡ. ಆಮೇಲೆ ಅಕಸ್ಮಾತ್ ಏನಾದ್ರು ನಿಮ್ಗೆ ಆತರ ಬರ್ನ್ಸ್ ಆಯ್ತು ಅಂದ್ರೆ, ಫಸ್ಟ್ ಮಾಡುವಂತದ್ದು ತಣ್ಣೀರಲ್ಲಿ ಹೋಗ್ಬಿಟ್ಟು, ತಣ್ಣೀರು ಅಂತಂದ್ರೆ ನಾರ್ಮಲ್ ವಾಟರ್, ತುಂಬಾ ಕೋಲ್ಡ್ ಐಸ್ ವಾಟರ್ ಬೇಡ, ನಾರ್ಮಲ್ ವಾಟರ್ ಅಲ್ಲಿ ಹೋಗ್ಬಿಟ್ಟು ಅಟ್ ಲೀಸ್ಟ್ ಒಂದು 10-15 ಮಿನಿಟ್ಸ್ ನೀರ್ ಪೋರ್ ಮಾಡ್ಬಿಟ್ಟು ಮಗುನ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ಬೇಕಾಗತ್ತೆ.
1: ಓಕೆ, ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯ ದರವು ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಚಿತ್ರದುರ್ಗ.
3: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ

0: ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152484445.
1: ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಸುಮಾರು ವಿಷಯಗಳನ್ನ ಮಾತಾಡ್ತಾ ಇದೀವಿ. ಇನ್ನು ಕೆಲವೊಂದು ನಾವಾಗ್ಲೇ ಹೇಳಿದ್ವಿ, ಕಣ್ಣಲ್ಲಿ ಬಾಯಲ್ಲಿ ಎಲ್ಲ ಹಾಕೊಳ್ತಾರೆ, ಕಿವಿನಲ್ಲಿ ಅಂತ. ಅವಾಗ ಏನು ಮಾಡ್ತೀವಿ, ಬಾಯಲ್ಲಿ ಹಾಕೊಂಡ್ರು ಅಂದರೆ ನಾವು ಆದಷ್ಟು ಅಲ್ಲೇ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೇವೆ. ನಾವೇ ಕೈ ಇಟ್ಟು ಅಂದರೆ ಪೋಷಕರು ಕೈ ಇಟ್ಟು ತೆಗೆಯುವಂಥದ್ದು, ಆ ರೀತಿ ಎಲ್ಲ ಮಾಡ್ತಾ ಮಾಡ್ತಾ ಅದಿನ್ನೂ ಒಳಗೋಗೋ ಸಾಧ್ಯತೆನೇ ಹೆಚ್ಚು. ಇಂಥವುಗಳ ಬಗ್ಗೆ ಏನೆಲ್ಲ ಅರಿವನ್ನು ಮೂಡಿಸಬಹುದು?
2: ಡೆಫಿನೆಟ್ಲಿ ಡೇಂಜರ್ ಇದು. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ಬಾಯಲ್ಲಿದೆ ಅಂತಂದ್ರೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನಮ್ಗೆ, ಗೊತ್ತಾಗಿರೋದು. ಒಂದು ಉಸಿರಾಟ ಪೈಪ್ ಇರುತ್ತೆ ನಮ್ಗೆ, ಇನ್ನೊಂದು ಫುಡ್ ಪೈಪ್ ಇರುತ್ತೆ, ಎರಡು ಪೈಪ್ ಅಲ್ಲಿ ಇರುತ್ತೆ. ಆಯ್ತಾ? ಸೊ ಉಸಿರಾಟ ಪೈಪಿಗೆ ಹೋದ್ರೆ ಅದ್ರದ್ದೇ ಡೇಂಜರ್ ಇರುತ್ತೆ. ಆಮೇಲೆ ನೀವು ಊಟ ಮಾಡೋ ಪೈಪ್ ಅಲ್ಲಿ ಹೋಗಿದ್ರೆ ಅದ್ರದ್ದು ಡೇಂಜರ್ ಇರುತ್ತೆ. ಆಯ್ತಾ? ಉಸಿರಾಟನೇ ಮೇನ್. ನೀವು ಹೋಗಿ ತೆಗಿತೀವಿ ಅಂತ ಎಷ್ಟೊಂದ್ಸಲಿ ಫಿಂಗರ್ಸ್ ಹಾಕ್ಬಿಟ್ಟು ಮಾಡಕ್ ಹೋಗ್ಬಿಟ್ಟು ಇನ್ನೂ ಪುಷ್ ಮಾಡ್ಬಿಡ್ತಾರೆ ಒಳಗಡೆ. ಒಳಗಡೆ ಹೋಗಿ ಅದು ಉಸಿರಾಟ ಪೈಪಿಗೆ ಹೋದಾಗ ಏನ್ ತಗೊಂಡಿದೆ, ಏನ್ ಒಳಗೋಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದ್ಸಲ ಎಷ್ಟೊಂದ್ ಮಕ್ಳು ಕಾಯಿನ್ಸ್, ಸಣ್ಣ ಸಣ್ಣ 1 rupee ಕಾಯಿನ್, 5 rupee ಕಾಯಿನ್ಸ್ ಎಲ್ಲ ಆಟಾಡ್ತಿರ್ತಾರೆ, ನುಂಗ್ಬಿಡ್ತಾರೆ. ಅದು ಹೊಟ್ಟೆ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಎಷ್ಟು ನುಂಗ್ತಾರೆ ಅದ್ರ ಮೇಲೆ ಇಂಪಾರ್ಟೆಂಟ್. ಅದ್ರ ಜೊತೆ ಕೆಲವೊಂದ್ಸಲಿ ಮ್ಯಾಗ್ನೆಟ್ ಸಹ ತೊಗೊಂಡ್ಬಿಡ್ತಾರೆ. ಮೆಟಲ್ ಮ್ಯಾಗ್ನೆಟ್ ಎರಡು ಜೊತೆಗೆ ಹೋದಾಗ ಕೆಲವೊಂದ್ಸಲಿ ಕರಳುಗಳೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಅವೆಲ್ಲ ಡೇಂಜರ್ ಇರುತ್ತೆ. ನಮ್ದು ನಾರ್ಮಲ್ ಆಗಿ ಬಾಡಿಯಲ್ಲಿ ಏನಾಗುತ್ತೆ, ಒಂದು 4 point ಅಲ್ಲಿ ಜಾಗ ಇರುತ್ತೆ, ಗೇಟ್ ಇದ್ದಂಗೆ ನಮ್ಗೆ. ಅದು ಪಾಸ್ ಆಯ್ತು ಅಂತಂದ್ರೆ ಮೋಷನ್ ಒಳಗಡೆ ಬರುತ್ತೆ ಅಂತ ಅನ್ಕೊಂತ. 5-6 days ಬೇಕಾಗುತ್ತೆ ಇದು ಸಮಸ್ಯೆ. ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ ಮೇಲೇನೆ ಸ್ಟಕ್ ಆಗ್ಬಿಡುತ್ತೆ. ಈ ತರ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಎಂಡೋಸ್ಕೋಪಿ ಅಂತ ಇರುತ್ತೆ, ಅದರಲ್ಲಿ ತೆಗ್ದ್ಬಿಟ್ಟು ಎಲ್ಲಿದೆ ಅಂತ ನೋಡ್ಕೊಂಡು ತೆಗಿಬೇಕಾಗುತ್ತೆ. ಮಗುನ ಆ ತರ ಏನಾದ್ರು ನುಂಗ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೋಬೇಕು. ನಾವು ಅದನ್ನ ಎಕ್ಸ್ರೇ ಎಲ್ಲ ಮಾಡ್ಬಿಟ್ಟು ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ತೀವಿ. ಕೆಳಗಡೆ ಕರಳ ಹತ್ರ ಇದೆಯಾ ಅಥವಾ ಮೇಲೆ ಸ್ಟೊಮಕ್ ಹತ್ರನೇ ಇದೆಯಾ, ಇಲ್ಲ ಇನ್ನು ಫುಟ್ ಪೈಪ್ ಅಲ್ಲೇನೆ ಉಳ್ಕೊಂಡಿದ್ಯಾ ಅಂತ ಎಲ್ಲ ನೋಡ್ಬೇಕು. ಎಲ್ಲಿದೆ ಪೊಸಿಷನ್ ಅಂತ ನೋಡ್ಕೊಂಡು ಅದನ್ನ ತೆಗಿಬಹುದಾ ಅಥವಾ ಅದಾಗ ಅದೇ ಪಾಸ್ ಆಗುತ್ತಾ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಕೆಲವೊಂದ್ಸಲ ಇದು ಫುಟ್ ಪೈಪ್ ಅಲ್ಲೇ ಮೇಲೆ ಇತ್ತು, ಸ್ಟೊಮಕ್ ಅಲ್ಲಿ ಇತ್ತು ಅಂತಂದ್ರೆ ತೆಗೆದ್ಬಿಡ್ತೇವೆ. ಅದು ಪಾಸ್ ಆಗ್ಬಿಟ್ಟು ಕರಳ ಒಳಗಡೆ ಕೆಳಗಡೆ ಹೋಗಿತ್ತು ಅಂತಂದ್ರೆ ಅದು ಅದಾಗೆ ಪಾಸ್ ಆಗ್ಲಿ ಅಂತಂದ್ಬಿಟ್ಟು ನಾವು ಹೈಪ್
1: ಮೋಷನ್ ಅಲ್ಲಿ ಬರುತ್ತೆ,
2: ಮೋಷನ್ ಅಲ್ಲಿ ಬರುವಂತದ್ದು. ಅದಕ್ಕೆ ಹೆಲ್ಪ್ ಆಗ್ಲಿಕ್ಕೆ ಫೈಬರ್ ಡಯಟ್ಗಳು, ಮನೇಲಿ ಹಣ್ಣು ತಿನ್ಸಾಗ್ಲಿ, ಬಾಳೆಹಣ್ಣು, ಪಪ್ಪಾಯ ಈ ತರ ಆಗ್ಲಿ, ಆಮೇಲೆ ಕೆಲವೊಂದ್ಸಲಿ ಇದು ಸಿರಪ್ಗಳು ಬರುತ್ತೆ, ಅದನ್ನ ಕೊಟ್ಬಿಟ್ಟು ಮೋಷನ್ ಬೇಗ ಇದ್ ಮಾಡ್ಬಿಟ್ಟು ಆತರ ಪಾಸ್ ಮಾಡ್ಕೋಬಹುದು. ಸೊ ಈ ತರ ಒಂದಾದ್ರೆ ಇನ್ನೊಂದೇನಂದ್ರೆ ಡೇಂಜರ್ ಅಂತಂದ್ರೆ ಉಸಿರಾಟ ಪೈಪಿಗೆ ಹೋಗೋದು. ಸೊ ಅವೆಲ್ಲ ನಾವು ಸುಮ್ನೆ ಕುತ್ಕೊಳಕ್ ಆಗಲ್ಲ, ಅದು ಇಮಿಡಿಯೇಟ್ ಆಗಿ ಏನಂತ ಉಸಿರಾಟನೇ ಮೇನ್, ನಮ್ಗೆ ಬಾಡಿಗೆ ಆಕ್ಸಿಜನ್ ಮೇನ್ ಇರುತ್ತೆ. ಸೊ ಒಳಗಡೆ ಹಾಕಿತ್ತು, ಮಗು ಚೋಕ್ ಆಗ್ತಾ ಇದೆ, ಉಸಿರಾಟಕ್ ಆಗ್ತಾ ಇಲ್ಲ, ಮಗು ಮಾತಾಡ್ತಾ ಇಲ್ಲ, ಕೆಮ್ತಾ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ ಅಂತಂದ್ರೆ ನೀವೇನ್ ಕೊಟ್ಟಿದ್ದೀರ ಅದು ಉಸಿರಾಟಕ್ ಹೋಗಿರುತ್ತೆ. ಸೊ ಈ ತರ ಸಮಸ್ಯೆಗಳಿದ್ದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಬರ್ಬೇಕಾಗತ್ತೆ. ಬಂದ್ಬಿಟ್ಟು ಅದು ಮತ್ತೆ ಅದನ್ನು ಸಹ ಟ್ಯೂಬ್ ಹಾಕಿ ತೆಗೆಯೋದು ಅದೆಲ್ಲ ನೋಡ್ಬೇಕಾಗತ್ತೆ. ಸೊ ಹಾಗಾಗಿ ಸಣ್ಣದು ಕಡಲೆ ಬೀಜಗಳಾಗ್ಲಿ ಏನೇ ಇರ್ತವೆ ಚಿಕ್ಕ ಚಿಕ್ಕದು, ಅದೆಲ್ಲ ಮಕ್ಳಿಗೆ ಸಿಕ್ದಂಗೆನೆ ಇಡ್ಬೇಕು. ಊಟದಲ್ಲೇನೆ ಮೇನು, ಎಷ್ಟೊಂದ್ ಮಕ್ಳು ಸಣ್ಣದಾಗ ಆರಿಸ್ಕೊಂಡು ತಿಂತಾರೆ ಅಂತಂದ್ಬಿಟ್ಟು ಕೊಡ ಬಟಾಣಿಗಳಾಗ್ಲಿ ಕೊಡ್ತಾ ಇರ್ತೀವಿ, ಕಡಲೆ ಬೀಜ ಎಲ್ಲ ಕೊಡ್ತಾ ಇರ್ತೀವಿ. ನಾವು ನಾರ್ಮಲ್ ಆಗಿ ಏನಂದ್ರೆ 3 years ಮಕ್ಳಿಗೆ ಈ ತರ ಕೊಡೋದು ಬೇಡ. ಎಲ್ಲಾನು ಸಹ ಏನೇ ಮಕ್ಳಿಗೆ ಊಟ ಕೊಡ್ತೀವಿ ಅನ್ನೋದು ಸ್ವಲ್ಪ ಮ್ಯಾಶ್ ಮಾಡ್ಬಿಟ್ಟು ಕೊಡ್ಬೇಕು.
1: ಗಟ್ಟಿ ಪದಾರ್ಥಗಳು ಬೇಡ,
2: ಗಟ್ಟಿ ಪದಾರ್ಥಗಳು ಬೇಡ, ಸಿಕ್ಕಾಕೊಂಡು ಅಂತದವೆಲ್ಲ ಬೇಡ.
1: ಓಕೆ ಡಾಕ್ಟರ್, ಇನ್ನೊಂದು ಮೆಸೇಜ್ ಇದೆ, ಇದನ್ನು ತಗೊಂಡ್ಬಿಡೋಣ. ಮಾಣಿಕ್ಯ ಅವರು ಬುರ್ಜನರೊಪ್ಪದಿಂದ ಕೇಳ್ತಾ ಇರೋದು, 2 years ಮುಗೀತು, ಓಕೆ ಅವ್ರ ಮಗು ಇರಬೇಕು, 3 years ನಡೀತಾ ಐತೆ, ಓಡಲ್ಲ ಮಾತಾಡಲ್ಲ. ಮಗುವಿನ ಅಪ್ಪ ಅಮ್ಮ ಇಬ್ರು ಸಂಬಂಧಿಕರಲ್ಲಿ ವಿವಾಹ ಆಗಿದ್ರು, ಜೆನೆಟಿಕ್ ಸಮಸ್ಯೆ ಇದೆ, ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಇದಕ್ಕೆ ಏನ್ ಕಾರಣ? ತುಂಬಾ ಅದ್ಭುತವಾದ ಕಾರ್ಯಕ್ರಮ ನಡೀತಾ, ಏನು ತೊಂದರೆ ಇಲ್ಲ ಮೇಡಮ್, ತಿಳಿಸಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.
2: ಅದು ಮಗುದು ಸಂಬಂಧ ಮದ್ವೆ ಏನಾಗಿರುತ್ತೆ, ಮೋಸ್ಟ್ ಆಗಿ ಏನಾಗುತ್ತೆ ಅಂದ್ರೆ ಅವರಿಗೆ ಜೆನೆಟಿಕ್ ಅಲ್ಲೇ ಕಾಯಿಲೆಗಳು ಬರುತ್ತೆ. ಅದು ಮಗು ಹುಟ್ಟಿದ ತಕ್ಷಣ ಹತ್ತಿದ್ಯೋ ಇಲ್ಲೋ ಅದ್ರದ್ದು, ಆಮೇಲೆ ಜೆನೆಟಿಕ್ ಸಮಸ್ಯೆಗಳು. ಇದರಿಂದ ಏನಾಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಸ್ವಲ್ಪ ನಿಧಾನ ಆಗಿರುತ್ತೆ. ಯಾವ ಜೆನೆಟಿಕ್ ಕಾಯಿಲೆ ಹೇಗೆ ಅಫೆಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಅವ್ರದ್ದು ಬೆಳವಣಿಗೆ ಎಲ್ಲ ಆಗ್ತಾ ಹೋಗುತ್ತೆ. ಓಕೆ, ಸೊ ಅವರಿಗೆ ಕೆಲವೊಂದ್ಸಲಿ ಬೆಳವಣಿಗೆ ಆಗ್ತಾ ಇಲ್ಲ ಅಂದ್ರೆ ಎಲ್ಲ ಬರ್ತಾ ಇದೆ, ಬೇರೆ ಎಲ್ಲ ಬರ್ತಾ ಇದೆ, 1-2 ಮಾತಾಡ್ತಾ ಇದೆ, ಸ್ವಲ್ಪ ಹಿಡ್ಕೊಂಡು ನಡೀತಾ ಇದೆ, ಇಂಥ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಫಿಸಿಯೋಥೆರಪಿಗಳು, ರಿಹಾಬಿಲಿಟೇಷನ್ ಅಂತ ಇರುತ್ತೆ. 6-7 years ನಮ್ಗೆ ಟೈಮ್ ಇರುತ್ತೆ. ಬ್ರೈನ್ ಅಲ್ಲಿ ನ್ಯೂರೋ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ, ಬ್ರೈನ್ಗೆ ನಾವು ಫಂಕ್ಷನ್ ಮಾಡಿದಷ್ಟು ಅವ್ರು ಬೇಗ ರಿಕವರಿ ಆಗ್ತಾರೆ. ಈ ತರ ಇದ್ರೆ ಮಾಡ್ಬೋದು, ಇಲ್ಲ ಜೆನೆಟಿಕ್ ಆಗೇನೆ ಬಂದಿದೆ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋದಕ್ಕೆ ಮಾತ್ರ ಏನ್ ಮಾಡೋಕ್ಕಾಗೋದಿಲ್ಲ, ಅದು ಮುಂಚೆನೆ ಬಂದ್ಬಿಟ್ಟಿರುತ್ತೆ.
1: ಓಕೆ ಡಾಕ್ಟ್ರೆ, ಕಾರ್ಯಕ್ರಮ ಮುಗಿಸುವಂತ ಅವಧಿ ಆಗಿದೆ, ಹಾಗಾಗಿ ಈ ಒಂದೇನು ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು, ಅದನ್ನು ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ ಕುರಿತು ನಮ್ಮ ಕೇಳುಗರಿಗೆ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಒಂದು ಕಿವಿ ಮಾತು ಹೇಳೋದಾದ್ರೆ,
2: ಕಿವಿ ಮಾತು ಅಂತಂದ್ರೆ ಮಗು ಚೈಲ್ಡ್ ಸೇಫ್ಟಿ ನಮ್ದು.

0: ಚಾಯ್ಸ್ ಅಲ್ಲ, ನಮ್ ರೆಸ್ಪಾನ್ಸಿಬಿಲಿಟಿ. ಮಗು ಮನೇಲಿ ಇದೆ ಅಂತಂದ್ರೆ ನಮ್ ರೆಸ್ಪಾನ್ಸಿಬಲ್ ಆಗಿ ನೋಡ್ಕೊಂತಾ ಇರ್ಬೇಕಾಗುತ್ತೆ.
1: ಜವಾಬ್ದಾರಿ ನಮ್ಮದದು, ಮುಖ್ಯವಾಗಿ ಪೋಷಕರದ್ದು, ತಂದೆ ತಾಯಿಗಳದ್ದು ಮಕ್ಕಳನ್ನ ನೋಡ್ಕೊಳ್ಳುವಂತದ್ದು ಜವಾಬ್ದಾರಿ ಅಂತ ಹೇಳ್ತೀರಿ. ಓಕೆ, ಮುಗಿಸೋಣ ಡಾಕ್ಟ್ರೆ ಕಾರ್ಯಕ್ರಮನ. ಓಕೆ, ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ, ಇದರ ಹೊರತಾಗಿ ಕೂಡ ನಮ್ಮ ಕೇಳುಗರು ಪ್ರಶ್ನೆಗಳನ್ನು ಕೇಳಿದರು, ಅವುಗಳಿಗೂ ಕೂಡ ಸಮಾಧಾನವಾಗಿ ಉತ್ತರವನ್ನು ಹೇಳಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆ, ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಆಕಸ್ಮಿಕ ಗಾಯಗಳು ತಡೆಗಟ್ಟುವಿಕೆ ಮತ್ತು ಪ್ರಥಮ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದವರು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜಾ ಎಟಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.
2: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152284845, 8152844845.

ಇದುವರೆಗೂ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ದ್ಯಾಮಲಾಂಬಿಕಾ ಎಂಎಸ್. ತಾಂತ್ರಿಕ ಸಹಕಾರ ಪ್ರಶಾಂತ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಕೇಳಿದಿರಿ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಸಮಯ 9:31. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಆರಾಧನಾ ಚಿತ್ರದ ಗೀತೆಯನ್ನು

ಸ್ನೇಹಿತರೆ, ಹಿಂದಿ ಚಿತ್ರಗೀತೆಗಳ ಸಮಯ ಅಂತ ಅಂದ್ರೆ ಜೊತೆಗೆ ನಿಮ್ಮ ಸಂದೇಶಗಳನ್ನ ತಗೊಳ್ಳುವಂತ ಸಮಯ ಕೂಡ ಹೌದು. ಹಾಗಾಗಿ ನೀವು ಕೂಡ ಸಂದೇಶಗಳನ್ನ ಕಳುಹಿಸ್ತಾ ಇದ್ದೀರಿ, ಜೊತೆಗೆ ನಾನು ಕೂಡ ಆ ಒಂದು ಸಂದೇಶಗಳನ್ನ ತಗೊಳ್ತಾ ಇದ್ದೀನಿ. ಯಾರೆಲ್ಲ ಕಳುಹಿಸಿದ್ದಾರೆ ಅಂತ ನೋಡೋಣ, ಏನೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದನ್ನ ಕೂಡ ತಿಳ್ಕೊಳ್ಳೋಣ. ಶುಭೋದಯ ಮೇಡಮ್ ಅಂತ ಹೇಳಿ ಪ್ರತಿಭಾ ರಾಘವೇಂದ್ರ ಚೋರನೂರು ಅವರು ಹೇಳ್ತಾ ಇದ್ದಾರೆ, ನಮನದಲ್ಲಿ ಪುಷ್ಕರಣಿಯ ಮಾಹಿತಿ ಮತ್ತು ಇದು ಸ್ನಾನ ಇದು ಸ್ನಾನವಯ ಭಕ್ತಿ ಹಾಡು ಇಷ್ಟ ಆಯ್ತು. 7:45 ಪ್ರಶ್ನೆಗೆ ಸಂಬಂಧ ನೀವು ಕೊಟ್ಟ ಮಾಹಿತಿ ಗೊತ್ತಿರಲಿಲ್ಲ, ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ 8:30 ಪ್ರಸಾರವಾದ ಮಕ್ಕಳ ಆಕಸ್ಮಿಕ ತೊಂದರೆಗಳ ಬಗ್ಗೆ ವೈದ್ಯರು ನೀಡಿದ ಮಾಹಿತಿ ಚೆನ್ನಾಗಿತ್ತು, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಒಂದು ಗಾದೆ ಮಾತು ಅಂತ ಕೂಡ ಸೇರಿಸಿದ್ದಾರೆ, ಹುತ್ತ ಬಡಿದರೆ ಹಾವು ಸಾಯುವುದೇ ಅಂತ ಪ್ರಶ್ನೆ ಅಂತ ಇಟ್ಟಿದ್ದಾರೆ. ಓಕೆ, ಇನ್ನು ಈ ದಿನದ ವಿಶೇಷ ಅಂತ ಹೇಳಿ ವಿಶ್ವ ಹಾವುಗಳ ದಿನ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಕನ್ನಡದ ವಿಚಾರ ಅಂತ ಹೇಳಿ ಮತ್ತೊಂದು ಹೇಳಿದ್ದಾರೆ, ದ ರಾ ಬೇಂದ್ರೆಯವರು ಹುಟ್ಟಿದ್ದು 1893 January 31 ಪಂಚಾಂಗದ ಪ್ರಕಾರ ಮನ್ಮಥ ನಾಮ ಸಂವತ್ಸರದ ಗುರು ಪ್ರತಿಪದ ಮಾಘವದ್ಯ ಅಂತ ಹೇಳಿದರೆ ಪ್ರತಿಪದ ದಿನದಂದು ಧಾರವಾಡದಲ್ಲಿ ಅಂತ ಹೇಳಿ ಶುಭ ದಿನ ಎಲ್ರಿಗೂ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ದಿನ. ಹಾಗೆ ಇದು ಸಂದೇಶವನ್ನು ಕಳುಹಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಏನ್ ಹೇಳ್ತಾ ಇದ್ದಾರೆ, ಮೇಡಮ್ ನಮಸ್ತೆ, ಬೆಳಗಿನ ಶುಭೋದಯಗಳು. ನಿಮ್ಮ ನಿರೂಪಣೆಯಲ್ಲಿ ಬಂದ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದು, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಮಲ್ಲಿಕಾರ್ಜುನ್ ಜಿ ಮಾರಮ್ಮನಹಳ್ಳಿಯಿಂದ ಕಳುಹಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಹೀಗೆ ಕಾರ್ಯಕ್ರಮಗಳನ್ನ ಎಲ್ಲರೂ ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶ ತಗೊಳ್ತಾ ಇದ್ದೀನಿ. ಬೆಳಗಿನ ಶುಭೋದಯ ದ್ಯಾಮಲಂಬಿಕಾ ಮೇಡಮ್ ಅವರಿಗೆ, ಹೇಗಿದ್ದೀರಿ, ಬಿಸಿ ಬಿಸಿ ಕಾಫಿ ಆಯ್ತಾ ಅಂತಿದ್ದೀರಿ. ಓಕೆ ಆಯ್ತು. ಈ ದಿನ ನೀವು ಡಾಕ್ಟರ್ ಜೊತೆ ಮಕ್ಕಳ ಗಾಯದ ಬಗ್ಗೆ ನೇರ ಫೋನಿಂಗ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಡಾಕ್ಟರ್ ಮೇಡಮ್ ಅವರು ಕೇಳುಗರ ಪ್ರಶ್ನೆಗಳಿಗೆ ಅವರು ತುಂಬಾ ಖುಷಿಯಿಂದ ಉತ್ತರಿಸ್ತಾ ಇದ್ರು. ಈ ಕಾರ್ಯಕ್ರಮ ನಮಗೆ ತುಂಬಾ ಇಷ್ಟ ಆಯ್ತು, ಜೊತೆಗೆ ಹಿಂದಿ ಹಾಡುಗಳು ನಿಮ್ಮ ಸುಮಧುರ ನಿರೂಪಣೆ ಇವೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟವು ಮೇಡಮ್, ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಖಂಡಿತ ಹೀಗೆ ಕಾರ್ಯಕ್ರಮಗಳನ್ನು

ಹೇಳ್ತಾ ಇರಿ, ಧನ್ಯವಾದಗಳು ಸಂದೇಶವನ್ನ ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ, ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರ ಒಂದು ಸಂದೇಶ ಏನ್ ಹೇಳ್ತಾ ಇದೆ ಅಂದ್ರೆ, ನಮಸ್ತೆ ಮೇಡಮ್, ಶುಭ ದಿನ. ಮಾಹಿತಿ ಜೊತೆಗೆ ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿವೆ, ಮುಂಜಾನೆಯಿಂದ ಕೇಳ್ತಾ ಇದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಪ್ರಸಾರ ಮಾಡ್ತಾ ಇರೋ ನಿಮಗೂ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೂ ತುಂಬಾ ಹೃದಯದ ಧನ್ಯವಾದಗಳು ಅಂತ ಕೂಡ ಹೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಓಕೆ, ಒಂದು ಹಾಡನ್ನ ಕೇಳಿ, ನಂತರ ಇನ್ನೂ ಸಾಕಷ್ಟು ಸಂದೇಶಗಳಿದೆ, ಅವುಗಳನ್ನ ತಗೊಳ್ಳೋಣ. ತ್ರೀ ಇಡಿಯಟ್ಸ್ ಚಿತ್ರದ ಗೀತೆ.

ಸ್ನೇಹಿತರೆ ಅನಿತಾ ಅನಂತರಾಜು ಬೆಳಗಿನ ಶುಭೋದಯ ಮೇಡಮ್. ಇಂದು ಪ್ರಸಾರ ಆದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಡಾಕ್ಟರ್ ನೀಡಿದ ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು. ನಡೆಸಿಕೊಟ್ಟ ನಿಮಗೂ ಸಹ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮಗೂ ಕೂಡ ಧನ್ಯವಾದ ಮೆಸೇಜ್ ಅನ್ನು ಹಾಕಿದ್ದಕ್ಕಾಗಿ ಅಂತ. ಇನ್ನೊಂದು ಮೆಸೇಜ್ ಬಂದಿದೆ, ಡಾಕ್ಟರ್ ಅವರು ಕಾರ್ಯಕ್ರಮದ ವೇಳೆ ತುಂಬಾ ಭಾವುಕರಾಗಿದ್ರು. ಮಗುವಿನ ಚಿಕಿತ್ಸೆ ಬಗ್ಗೆ ಕೇಳುಗರು ಕೇಳಿದ, ನನಗೂ ಸಹ ಸ್ವಲ್ಪ ಭಾವುಕನಾದೆ ಅಂತ ಹೇಳಿ ಹರಿಹರದಿಂದ ಸುರೇಶ್ ಬೆಣ್ಣಿಯವರು ಕಳುಹಿಸಿರುವಂಥದ್ದು. ಮಕ್ಕಳ ವಿಷಯ ಅಂದರೆ ಯಾರು ಕೂಡ ಹಾಗೆ ಅಲ್ವಾ, ಆದಷ್ಟು ಒಂದಿಷ್ಟು ಏನೋ ಒಂದು ಭಾವನಾತ್ಮಕವಾದ ಸಂಬಂಧ ಅನ್ನುವಂಥದ್ದು ಮಕ್ಕಳಲ್ಲಿ ವಿಶೇಷವಾಗಿರುತ್ತೆ ಮಕ್ಕಳ ಜೊತೆ ಅಂತ. ಓಕೆ, ಧನ್ಯವಾದಗಳು ಸುರೇಶ್ ಬೆಣ್ಣಿಯವರೇ, ನೀವು ಇಂಥದ್ದೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ ಅನ್ನುವಂಥದ್ದು ಖುಷಿ ಆಯಿತು. ಇನ್ನು ಮೇಡಮ್ ನಮಸ್ತೆ, ಬೆಳಗಿನ ಶುಭೋದಯಗಳು. ನಿಮ್ಮ ನಿರೂಪಣೆಯಲ್ಲಿ ಬಂದ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿವೆ. ಓಕೆ, ಇದು ಈಗಾಗಲೇ ತಗೊಂಡಿದ್ದೆ ಈ ಸಂದೇಶವನ್ನು. ಇನ್ನು ಮುಂದಿನ ಸಂದೇಶ ಯಾರು ಕಳುಹಿಸಿದ ಅಂದರೆ ಮೀರಾ ನಾಡಿಗವರು ಉಪನ್ಯಾಸಕ್ಕೆ ಅಂತ ಹೇಳ್ತಾ ಇದ್ದಾರೆ ಚಿತ್ರದುರ್ಗದಿಂದ. ಪ್ರೀತಿಯ ನಿರೂಪಕರಿಗೆ ಹಾಗೆ ಕೇಳುಗರಿಗೆ ಶುಭೋದಯ. ಬೆಳಗಿನ ದುರ್ಗೋದಯದ ಎಲ್ಲ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಿದೆ.

ಕಥಮನ ಚಿಂತನ ಅರ್ಥಪೂರ್ಣವಾಗಿತ್ತು. ಹಾಗೆ ಪ್ರಶ್ನೋತ್ತರ, ಸುಂದರವಾದ ಚಿತ್ರಗೀತೆ ಇಷ್ಟ ಆಯಿತು. ಮಕ್ಕಳಿಗೆ ಆಕಸ್ಮಿಕವಾಗಿ ಆಗುವ ಗಾಯಗಳು ಪರಿಹಾರ ಇವುಗಳನ್ನು ಕುರಿತು ಮಾಹಿತಿ, ಜೊತೆಗೆ ಡಾಕ್ಟರ್ ಜೊತೆ ಸಂದರ್ಶನ ಉತ್ತಮವಾಗಿತ್ತು. ಹಿಂದಿ ಚಲನಚಿತ್ರ ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಮೀರಾ ನಾಡಿಗೆ ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನು ಅಂತ ಹೇಳ್ತಾ. ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಅವರು ಕಳುಹಿಸಿರುವಂಥದ್ದು, ಇವರ ಜೊತೆ ಮನೆಯವರು ಕೂಡ ಅಂತತೆ ಸೇರಿಸಿದ್ದಾರೆ. ಆತ್ಮೀಯ ನಿರೂಪಕರಾದ ಅಂಬಿಕಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರಗಳು. ಬೆಳಗಿನ ಇಂದ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ, ನಮ್ಮನ್ನ ಕಾರ್ಯಕ್ರಮದಲ್ಲಿ ಭಕ್ತಿ ಹಾಡುಗಳು ತುಂಬಾ ಇಷ್ಟ ಆದವು, ಹಾಗೆ ಡಾಕ್ಟರ್ ಕಾರ್ಯಕ್ರಮ ತುಂಬಾ ಉಪಯುಕ್ತ ಆಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಡಾಕ್ಟರ್ ಹೇಳಿರುವಂತಹ ಸಾಕಷ್ಟು ಪುಟ್ಟ ಪುಟ್ಟ ಮಾಹಿತಿ ಅನ್ನುವಂಥದ್ದು ಏನಿದೆ ಅದು ಕಿವಿ ಮಾತು ಅನ್ನುವಂಥದ್ದು ಟಿಪ್ಸ್ ಅವನ್ನೆಲ್ಲರೂ ಪಾಲಿಸಬೇಕು ಅನ್ನುವಂಥದ್ದು ಕೂಡ ನಾನು ಮನವಿ ಮಾಡ್ತೇನೆ. ಇನ್ನು ಮಾಣಿಕ್ಯ, ಓಕೆ, ಇವರ ಒಂದು ತಗೊಂಡಿದ್ವಿ. ಮುಂದಿನ ಸಂದೇಶ ಯಾರು ಕಳುಹಿಸಿದಾರೆ ಅಂದರೆ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಅಂಥೇಳಿ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ, ಬಿ ವಿ ಕೆ ಎಸ್ ಲೇಔಟ್ ಇವರು ಕಳುಹಿಸಿರುವಂಥದ್ದು. ಶುಭೋದಯ ದ್ಯಾಮಲಂಬಿಕಾ ಎಂ ಎಸ್ ಮೇಡಮ್ ಅಂತಿದ್ದಾರೆ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮ್ಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹುಲಿಕೆರೆಯ ಐತಿಹಾಸಿಕ ಪುಷ್ಕರಣಿ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ತುಂಬ ವಿವರವಾಗಿ ಮತ್ತು ಅರ್ಥಪೂರ್ಣವಾಗಿ ಮೂಡಿ ಬಂತು. ಭಕ್ತಿಗೀತೆಗಳು ಹಾಗೆ ಚಿತ್ರಗೀತೆಗಳು ತುಂಬಾ ಮಧುರವಾಗಿ ಮೂಡಿ ಬಂದವು. 8:30 ಡಾಕ್ಟರ್ ಜೊತೆ ನಡೆಸಿದ ಸಂದರ್ಶನ ತುಂಬಾ ಉಪಯುಕ್ತವಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ನಿಮಗೂ ಕೂಡ ಧನ್ಯವಾದಗಳು, ಕಾರ್ಯಕ್ರಮವನ್ನು ಕೇಳಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಓಕೆ ಮತ್ತೊಂದು ಹಾಡನ್ನ ಕೇಳೋಣ, ನಂತರ ಉಳಿದ ಸಂದೇಶಗಳನ್ನ ತಗೊಳ್ಳೋಣ ಅಂತ ಹೇಳ್ತಾ, ಏಕ್ ಫೂಲ್ ದೋ ಮಾಲಿ ಚಿತ್ರದ ಗೀತೆ.

ಜುಲೈ 16 ವಿಶ್ವ ಹಾವುಗಳ ದಿನ. ಹಾವು ಅಂದರೆ ನಮಗೆ ಬರೀ ಪ್ರಾಣಿಯಲ್ಲ, ಅದೊಂದು ದೈವಿಕ ಶಕ್ತಿ. ಎಲ್ರಿಗೂ ವಿಶ್ವ ಹಾವುಗಳ ದಿನದ ಶುಭಾಶಯಗಳು ಅಂತ ಹೇಳಿ ಸಂದೇಶ ಕಳುಹಿಸಿದ್ದಾರೆ ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ. ಓಕೆ, ಥ್ಯಾಂಕ್ ಯು. ಇನ್ನು ಸವಿನುಡಿ ಅಂತ ಹೇಳಿ, ಸೂರ್ಯನು ಪ್ರತಿದಿನ ಹುಟ್ಟುವುದು ಬೆಳಕಿಗಾಗಿ ಅಲ್ಲ, ಕತ್ತಲೆಯಲ್ಲೂ ಬೆಳಕಿದೆ ಎಂದು ನಂಬಿಕೆ ಹುಟ್ಟಿಸಲು. ಹಾಗೆಯೇ ಕಷ್ಟಗಳು ಬರುವುದು ನಮ್ಮನ್ನು ಸೋಲಿಸಲು ಅಲ್ಲ, ನಮ್ಮೊಳಗಿನ ಶಕ್ತಿಯನ್ನು ಜಗಕ್ಕೆ ತೋರಿಸಲು ಬರುತ್ತವೆ ಅಲ್ಲವೇ ಅಂತಿದ್ದಾರೆ. ಹೌದಲ್ವಾ? ಈ ಒಂದು ಸಂದೇಶವನ್ನು ಕಳುಹಿಸಿರೋದು ಹೊನ್ನೂರಲ್ಲಿ ಅವರು, ಹನುಮಂತಾಪುರದಿಂದ. ಓಕೆ, ಮುಂದಿನ ಸಂದೇಶ ನೋಡೋಣ ಯಾರು ಕಳುಹಿಸಿದ್ದಾರೆ ಅಂತ ಹೇಳಿ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂಥ ಭಕ್ತಿಗೀತೆಗಳ ಜೊತೆಗೆ ಹಳೆಬೀಡಿನ ಹತ್ತಿರ ಇರುವಂಥ ಹುಲಿಕೆರೆ ಪುಷ್ಕರಣಿ ಮತ್ತು ಅಲ್ಲಿರುವ ದೇವಾಲಯಗಳ ಮೂಲಕ ತಿಳಿಸುವ ಹಾಗೆ ತಿಳಿಸ್ತಾ, ಚಿಂತನದಲ್ಲಿ ಡಾಕ್ಟರ್ ಶಿವರಾಜ್ ಅವರು ಇಂದಿನ ಯುವಕರಿಗೆ ಸಮಾಜದ ಸುಧಾರಣೆ ಬಗ್ಗೆ, ದೇಶದ ಆಗು ಹೋಗುಗಳ ಬಗ್ಗೆ ತಿಳಿಸ್ತಾ, ನೇಗಿಲ ಮಿಡಿತದಲ್ಲಿ ಪಂಚಗವ್ಯಗಳಾದ ಹಾಲು, ಮೊಸರು, ಸಗಣಿ, ಗೋಮೂತ್ರ, ತುಪ್ಪ ಇವುಗಳ ಬಗ್ಗೆ ತಿಳಿಸ್ತಾ, ಹಾಗೆ ರೈತರಿಗೆ ಸಲಹೆಯಲ್ಲಿ ಸಾವಯವ ಕೃಷಿಯ ಬಗ್ಗೆ ತಿಳಿದು, ಜೊತೆಗೆ ಆರೋಗ್ಯ ಬಿಂದುವಿನಲ್ಲಿ ತಾಯ್ತನದ ಮತ್ತು ಗರ್ಭಿಣಿಯರ ಆರೋಗ್ಯದ ಬಗ್ಗೆ ತಿಳಿಸ್ತಾ, ಭಾವಗೀತೆಗಳ ಮೂಲಕ ಚಿತ್ರಗೀತೆಗಳನ್ನು ಕೇಳ್ತಾ, 8:30 ಡಾಕ್ಟರ್ ಪಂಕಜ್ ಅವರಿಂದ ಮಕ್ಕಳ ಪೋಷಣೆ, ಮನೆಯಲ್ಲಿ ಮಕ್ಕಳ ಚಟುವಟಿಕೆಗಳ ಬಗ್ಗೆ ನಿಮ್ಮ ಸಂದರ್ಶನದ ಮೂಲಕ ತಿಳಿದು, ಇವತ್ತಿನ ದಿನ ಹಲವಾರು ವಿಷಯಗಳ ಕುರಿತು ಪ್ರಸಾರ ಮಾಡುತ್ತಿರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ದಿನ, ಥ್ಯಾಂಕ್ ಯು ಮೆಸೇಜ್ ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ, ಇನ್ನು ಮುಂದಿನ ಸಂದೇಶವನ್ನು ತಗೊಳ್ಳೋಣ, ಯಾರು ಕಳುಹಿಸಿದ್ದಾರೆ ಅಂತ ಕೂಡ ನೋಡೋಣ. ಈ ಒಂದು ಸಂದೇಶ ರೂಪಾ ಪರಮೇಶ್, ರಶ್ಮಿತಾ ಧನ್ಯ, PSM ಲೇಔಟ್ ಚಿತ್ರದುರ್ಗದಿಂದ. ಶುಭೋದಯ, ನಮಸ್ತೆ ಅಂಬಿಕಾ ಮೇಡಮ್ ಅಂತಿದ್ದಾರೆ. ನಿಮಗೂ ಕೂಡ ನಮಸ್ತೆ, ಹೇಗಿದ್ದೀರಿ ಅಂದಿದ್ರೆ ಖಂಡಿತ ತುಂಬ ಚೆನ್ನಾಗಿದ್ದೀವಿ. ಇನ್ನು ದಿನನಿತ್ಯದ ಕೆಲಸದ ಜೊತೆಗೆ ನಾವು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಸರ್ಜಿ ವೇದಾಂತ ಆಸ್ಪತ್ರೆ ಡಾಕ್ಟರ್ ಪಂಕಜ ಮೇಡಮ್ ಅವರು ಮಕ್ಕಳ ಕಾಳಜಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿಕೊಟ್ರು. ನಮ್ಮಲ್ಲಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಡ್ತಾ ಇರುವ ಅಂಬಿಕಾ ಮೇಡಮ್ ಅವರಿಗೆ, ಹಾಗೆ ಹಿಂದಿ ಗೀತೆಗಳು ಸೂಪರ್, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂದೇಶ. ಓಕೆ, ಅಚ್ಚುಮೆಚ್ಚಿನ ನಿರೂಪಕರಿಗೆ ಬೆಳಗಿನ ಶುಭೋದಯ ಮೇಡಮ್. ಬೆಳಗಿನ ಕಾರ್ಯಕ್ರಮ ಒಂದಕ್ಕಿಂತ ಒಂದು ಭಿನ್ನ ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ಮೂಡಿ ಬಂದು, ಆರೋಗ್ಯ ಕಾರ್ಯಕ್ರಮ ಅದ್ಭುತವಾಗಿತ್ತು, ನಿಮ್ಮ ನಿರೂಪಣೆ ಸೂಪರ್ ಅಂತ ಹೇಳಿ ಭರ್ಜನರೊಪ್ಪದಿಂದ ಮಾಣಿಕ್ಯ ಅವರು ಈ ಒಂದು ಸಂದೇಶ ಕಳುಹಿಸಿದ್ದಾರೆ. ಓಕೆ, ಥ್ಯಾಂಕ್ ಯು. ಹಾಗೆ ಮತ್ತೊಂದು ಸಂದೇಶ, ಅನಿತಾ ಅನಂತರಾಜು, ಬೆಳಗಿನ ಶುಭೋದಯ ಮೇಡಮ್. ಇಂದು ಪ್ರಸಾರವಾದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಡಾಕ್ಟರ್ ನೀಡಿದ ಮಾಹಿತಿ ಉಪಯುಕ್ತವಾಗಿತ್ತು, ನಡೆಸಿಕೊಟ್ಟ ನಿಮಗೂ ಸಹ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸಂದೇಶವನ್ನು ಕಳುಹಿಸಿದ ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಓಕೆ, ಇನ್ನು ಮತ್ತೊಂದು ಹಾಡನ್ನು ಕೇಳೋಣ.

ಸ್ನೇಹಿತರೆ ಇನ್ನೊಂದು ಸಂದೇಶ ಇದೆ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ವರು, ನಮಸ್ತೆ ಮೇಡಮ್. ಶುಭ ದಿನ. ಮಾಹಿತಿ ಜೊತೆಗೆ ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬರ್ತಾ ಇರೋ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿವೆ, ಮುಂಜಾನೆಯಿಂದ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಸಾರ ಮಾಡ್ತಾ ಇರೋ ನಿಮಗೂ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಥ್ಯಾಂಕ್ ಯು ನೀವೊಂದು ಸಂದೇಶವನ್ನು ಕಳುಹಿಸಿದ್ದಕ್ಕೆ. ಸ್ನೇಹಿತರೆ, ಹೀಗೆ ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿದ್ದೀರಿ, ಇಷ್ಟಪಟ್ಟಿದ್ದೀರಿ ಕಾರ್ಯಕ್ರಮಗಳನ್ನು. ಅದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಒಂದೇ ಒಂದು 2 ನಿಮಿಷದ ಹಾಡು ಬರ್ತಾ ಇದೆ.

0: ಸ್ನೇಹಿತರೆ, ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮಂಗಲ ಭವನ ಮಂಗಲ ಹಾರಿ ದ್ರವಹು ಸುದರ್ಶನ.
3: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ನನಗೆ ಹೇಗೆ ಬೇಕೋ ಅದನ್ನು ಬಳಸ್ಕೊಳ್ಳೋ ಒಂದು ರೀತಿಯಲ್ಲಿ ನಾನು
1: ರೈತ ಬಾಂಧವರಿಗೆ ಗಮನಿಸಿ ಇಂದು ಸಂಜೆ 6:51 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ 2026-27 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ.

ಚಿತ್ರದುರ್ಗದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ಉಪನಿರ್ದೇಶಕರಾದ ಡಾಕ್ಟರ್ ಯಶವಂತ್ ಕುಮಾರ್ ಟಿಆರ್ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141972722 ಜೊತೆಗೆ ಲ್ಯಾಂಡ್ಲೈನ್ ಸಂಖ್ಯೆ 29569 ಎಸ್ಟಿಡಿ ಕ್ರಮಾಂಕ 0814ಕ್ಕೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಕಿಸಾನ್ ವಾಣಿ, ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:51 102.6 FM ಕಂಪನಾಂಕಗಳಲ್ಲಿ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ, ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರದಿಂದ. ಸಮಯ 10:05. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಹಾಡುಗಳನ್ನು ಕೇಳ್ತಾ ಇರಿ. ಹಾಗೆ ನಾನು ಇನ್ನು ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ, ದ್ಯಾಮಲಾಂಬಿಕಾ MS ಇನ್ನು ಮುಂದೆ ನಿಮಗೆ ಜೊತೆ ಆಗ್ತಾರೆ ಸುಷ್ಮಾ. ಕೇಳೋಣ ವಿಷ್ಣುವರ್ಧನ ಚಿತ್ರದ ಈ ಗೀತೆ.

ಇದೀಗ ಕೇಳೋಣ ವರದನಾಯಕ ಚಿತ್ರದಿಂದ ಆಯ್ದ ಗೀತೆಗೆ ಧ್ವನಿಯಾಗಿದ್ದಾರೆ ಅನುರಾಧ ಭಟ್ ಮತ್ತು ಅರ್ಜುನ್ ಜನ್ಯ. ಸಾಹಿತ್ಯ ಚೇತನ್ ಕುಮಾರ್ ಅವರದು, ಸಂಗೀತ ಸಂಯೋಜನೆ ಎಪಿ ಅರ್ಜುನ್ ಜನ್ಯ.

ಇದೀಗ ಮೂಡಿ ಬಂದ ಗೀತೆ ಸಾರಥಿ ಚಿತ್ರದು. ಕೇಳುಗರೆ ಗಮನಿಸಿ, ದಿನಾಂಕ 18/7/2026 ಅಂದರೆ ಶನಿವಾರ ಬೆಳಗ್ಗೆ 10-11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ. ಅರಳಿದ ಹೂವುಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ. ಇದೀಗ ಕೇಳೋಣ ವಜ್ರಕಾಯ ಚಿತ್ರದ ಈ ಗೀತೆಯನ್ನು.

ಇದೀಗ ಪ್ರಸಾರವಾದ ಗೀತೆ ನ್ಯೂಸ್ ಚಿತ್ರದ ಕೇಳುಗರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಹಲವು ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಚಿತ್ರದುರ್ಗ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ಉಪನಿರ್ದೇಶಕರಾದ ಡಾಕ್ಟರ್ ಯಶವಂತ್ ಕುಮಾರ್ ಟಿಆರ್. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಇದೀಗ ಕೇಳೋಣ ಉಪೇಂದ್ರ ಚಿತ್ರದಿಂದ ಆಯ್ದ ಈ ಗೀತೆ.

0: ಕೇಳುಗರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ನಮ್ಮ ನಿಲಯದಿಂದ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೀವುಗಳು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272. ಇದೀಗ ಕೇಳೋಣ ಜೋಗಯ್ಯ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಕೈಲಾಶ್ ಖೇರ್, ಶ್ರೇಯಾ ಘೋಷಾಲ್ ಮತ್ತು ವಿಜಯ್ ಪ್ರಕಾಶ್. ಸಾಹಿತ್ಯ ಪ್ರೇಮ ಅವರದು, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.
1: ಆಸ್ಮೈಲೇ ಅಬ್ಜಲ್ ಯಾ ಯಾ ಬೋ

ಹೇಳಿದಿರಿ? ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನ. ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ಇದೀಗ ಜನಪದ ಗೀತೆಗಳ ಕಾರ್ಯಕ್ರಮ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೇಳುಗರೆ ಗಮನಿಸಿ, ದಿನಾಂಕ 18/7/2026, ಅಂದರೆ ಇದೇ ಶನಿವಾರ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz.

0: ಕೇಳುಗರೆ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಹಲವು ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ 2026-2027 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಈ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಚಿತ್ರದುರ್ಗ ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಟಿಆರ್ ಯಶವಂತ್ ಕುಮಾರ್. ಆತ್ಮೀಯ ರೈತ ಬಾಂಧವರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಸಂಖ್ಯೆ 9141970722, ಸ್ಥಿರ ದೂರವಾಣಿ ಸಂಖ್ಯೆ 2956-49, ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇದೀಗ ಕೇಳೋಣ ಮತ್ತೊಂದು ಜನಪದ ಗೀತೆಯನ್ನ.

ಕೇಳುಗರೆ, ಇಂದು ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತದಲ್ಲಿ ಚಿತ್ರದುರ್ಗ ತಾಲೂಕು ಅಲಗವಾಡಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಕೊರವಂಜಿ ಕುರಿತು ಪದವನ್ನ ಕೇಳುವಿರಿ. ಇದೀಗ ಕೇಳೋಣ ಮತ್ತೊಂದು ಜನಪದ ಗೀತೆಯನ್ನ.

0: ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: Mysore sandal.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸ್ನೇಹಿತರೆ, ಸುಮಾರು 68 ವರ್ಷದ ಮಹಾಲಿಂಗಪ್ಪ ಎನ್ನುವ ವ್ಯಕ್ತಿಯು ದಿನಾಂಕ 6/1/2026 ಅಮೃತಾಪುರ ಗ್ರಾಮ ಹೊಳಲ್ಕೆರೆ ತಾಲೂಕಿನಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೌಲುಮುಖ, ಎಣ್ಣೆಗೆಂಪು ಬಣ್ಣ, ತೆಳ್ಳನೆಯ ಮೈಕಟ್ಟನ್ನು ಹೊಂದಿದ್ದು ಕಾಣೆಯಾದಾಗ ಬಿಳಿ ಬಣ್ಣದ ಪಂಚೆ, ಬಿಳಿ ಬಣ್ಣದ ಟವಲನ್ನು ಧರಿಸಿರುತ್ತಾರೆ. ಈ ಚಹರೆಯುಳ್ಳ ವ್ಯಕ್ತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಕೇಳುಗರೆ, ರುಕ್ಮಿಣಿ ಎಂಬ ಸುಮಾರು 20 ವರ್ಷದ ಯುವತಿಯು ದಿನಾಂಕ 27/12/2025 ಜೋಗಿಮಟ್ಟಿ ರಸ್ತೆ ಮಾರಮ್ಮ ದೇವಸ್ಥಾನದ ಹಿಂಭಾಗ ಜಟ್ಪಟ್ ನಗರ ಚಿತ್ರದುರ್ಗದಿಂದ ಕಾಣೆಯಾಗಿರುತ್ತಾರೆ. ಕಪ್ಪು ಬಣ್ಣ, ದುಂಡು ಮುಖ, ಸುಮಾರು 4.8 ಎತ್ತರವಿದ್ದು ಕನ್ನಡ ಭಾಷೆಯನ್ನ ಬಲ್ಲವರಾಗಿರುತ್ತಾರೆ. ಕಾಣೆಯಾದಾಗ ಗುಲಾಬಿ ಬಣ್ಣದ ಟಾಪ್, ಬಿಳಿ ಬಣ್ಣದ ಲೆಗ್ಗಿನ್ಸ್ ಅನ್ನ ಧರಿಸಿರುತ್ತಾರೆ. ಈ ಚಹರೆಯುಳ್ಳ ಯುವತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಕೇಳುಗರೆ, ನೆಂಗಮ್ಮ ಎಂಬ 26 ವರ್ಷದ ಮಹಿಳೆಯು ದಿನಾಂಕ 29/1/2026 ಹೊಳಲ್ಕೆರೆಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೇಗಿದೆ? ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣವನ್ನು ಹೊಂದಿದ್ದು ಸುಮಾರು 5.1 ಅಡಿ ಎತ್ತರವಿರುತ್ತಾರೆ. ಕಾಣೆಯಾದಾಗ ನೀಲಿ ಬಣ್ಣದ ಚುಡಿದಾರನ್ನ ಧರಿಸಿರುತ್ತಾರೆ. ಕನ್ನಡ ಭಾಷೆಯನ್ನ ಬಲ್ಲವರಾಗಿರುತ್ತಾರೆ. ಈ ಚಹರೆಯುಳ್ಳ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಕೇಳುಗರೆ, ಹೇಮಲತಾ ಎಂಬ 16 ವರ್ಷದ ಯುವತಿಯು ದಿನಾಂಕ 2/2/2026 ಹೊಳಲ್ಕೆರೆಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಕೋಲು ಮುಖ, ಸಾಧಾರಣ ಮೈಕಟ್ಟನ್ನು ಹೊಂದಿದ್ದು ಸುಮಾರು 5 ಅಡಿ ಎತ್ತರವಿದ್ದು ಬಿಳಿಯ ಮೈ ಬಣ್ಣವನ್ನು ಹೊಂದಿರುತ್ತಾರೆ. ಕಾಣೆಯಾಗುವಾಗ ನೀಲಿ ಬಣ್ಣದ ಟೀಶರ್ಟ್, ಕೆಂಪು ಬಣ್ಣದ ನೈಟ್ ಪ್ಯಾಂಟ್ ಅನ್ನು ಧರಿಸಿರುತ್ತಾರೆ. ಈ ಚಹರೆಯುಳ್ಳ ಯುವತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಇದೀಗ ಸಮಯ ಆಗಿದೆ 11:30 20 ಸೆಕೆಂಡುಗಳು. ಇದೀಗ ಕಾರ್ಯಕ್ರಮ ಮಾಹಿತಿ ಕಣಜ.

ಕೇಳುಗರೆ, ಇಂದಿನ ಪುಸ್ತಕ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಅನಸೂಯ ಶಂಕರ್ ತ್ರಿವೇಣಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧವಾದ ಲೇಖಕಿ. ಇವರು ಸೆಪ್ಟೆಂಬರ್ 1, 1928 ಮೈಸೂರಿನ ಚಾಮರಾಜನಗರದಲ್ಲಿ ಜನಿಸುತ್ತಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಮಹಿಳಾ ಸಂವೇದನೆ ಹಾಗೂ ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಬರೆದ ಮೊದಲಿಗರಲ್ಲಿ ಇವರು ಪ್ರಮುಖರು. ಮಾನವನ ಸುಪ್ತ ಮನಸ್ಸಿನ ಆಲೋಚನೆಗಳನ್ನು ಕಥೆಯಾಗಿಸುವಲ್ಲಿ ಸಿದ್ಧಹಸ್ತರು. ಬೆಳ್ಳಿಮೋಡ, ದೂರದ ಬೆಟ್ಟ, ಹೂವು ಹಣ್ಣು, ಕಾಶಿಯಾತ್ರೆ, ಶರಪಂಜರ, ಕಂಕಣ ಮುಂತಾದ 20ಕ್ಕೂ ಹೆಚ್ಚು ಜನಪ್ರಿಯ ಕಾದಂಬರಿಗಳು 3 ಸಣ್ಣ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಕೇಳುಗರೆ, ತ್ರಿವೇಣಿಯವರ ರಚನೆಯ ಶರಪಂಜರ ಕಾದಂಬರಿಯ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. 1962 ಈ ಪುಸ್ತಕ ಪ್ರಕಟ ಆಗುತ್ತೆ. ಈ ಶರಪಂಜರ ಕಾದಂಬರಿಯು 1971 ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದಲ್ಲಿ ಚಲನಚಿತ್ರವಾಗಿ ಮೂಡಿಬಂದು ಅಪಾರ ಯಶಸ್ಸನ್ನು ಕೂಡ ಕಾಣುತ್ತೆ. ಈ ಶರಪಂಜರ ಕಾದಂಬರಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಪುಸ್ತಕದ ಪರಿಚಯದ ಜೊತೆ ಶರಪಂಜರ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳೋಣ.

ಸ್ನೇಹಿತರೆ, ಶರಪಂಜರ ಎನ್ನುವ ಮನೋವೈಜ್ಞಾನಿಕ ಕಾದಂಬರಿಯ ಮುಖ್ಯ ಪಾತ್ರಧಾರಿ ಕಾವೇರಿ. ಸಮಾಜದ ಎದುರಿಗೆ ಒಂದು ಹೆಣ್ಣಿನ ಮನಸ್ಸಿನ ಭಾವನೆಗಳ ಹೋರಾಟವೇ ಶರಪಂಜರ ಕಾದಂಬರಿಯ ಮುಖ್ಯ ವಸ್ತು. ಈ ಕಾದಂಬರಿಯ ಕಥಾ ಹಂದರದ ಬಗ್ಗೆ ಹೇಳೋದಾದ್ರೆ, ಕಾವೇರಿ ಮತ್ತು ಸತೀಶ್ ಅನ್ನೋರು ಆಕಸ್ಮಿಕವಾಗಿ ಭೇಟಿಯಾಗ್ತಾರೆ, ಸ್ನೇಹಿತರಾಗ್ತಾರೆ, ನಂತರ ಪರಸ್ಪರ ಪ್ರೀತಿಸಿ ಕುಟುಂಬದ ಒಪ್ಪಿಗೆಯೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ತಮ್ಮ ಸುಂದರವಾದ ಕನಸಿನ ಮನೆಯನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಸುಂದರವಾದ ಮಗುವಿನ ತಾಯಿಯಾಗ್ತಾಳೆ ಕಾವೇರಿ. ಬದುಕು ತುಂಬಾ ಸುಂದರವಾಗಿ ಸಂತೋಷದಾಯಕವಾಗಿ ಸಾಕ್ತಾ ಇರಬೇಕಾದ್ರೆ ಏನಾಗುತ್ತೆ ನಂತರ ತಿಳಿಸ್ತೇನೆ. ಇದೀಗ ಕೇಳೋಣ ಮತ್ತೊಂದು ಗೀತೆಯನ್ನ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ.

0: ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಕೇಳುಗರೆ, ಸುಂದರವಾದ ಬದುಕನ್ನ ಕಟ್ಟಿಕೊಂಡಿದ್ದ ಕಾವೇರಿಯು ತನ್ನ ಎರಡನೇ ಮಗುವಿಗೆ ಜನ್ಮ ನೀಡಿದಂತ ನಂತರ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಪ್ರಸವದ ನಂತರದ ಅವಧಿಯಲ್ಲಿ ದುರ್ಬಲವಾಗಿದ್ದ ಕಾವೇರಿಯ ಮನಸ್ಸು ತಾನು ಇನ್ನು ಹದಿಹರೆಯಳ ಚಿಕ್ಕೋಳಿದ್ದಾಗ ತನಗೆ ಸಂಭವಿಸಿದ ಭಯಾನಕ ಘಟನೆಯನ್ನ ನೆನಪಿಸಿಕೊಳ್ತಾಳೆ. ಆ ಕಹಿ ನೆನಪುಗಳನ್ನ ತಾಳಲಾರದೆ ಮಾನಸಿಕ ಸ್ಥೈರ್ಯವನ್ನ ಕಳೆದುಕೊಳ್ತಾಳೆ. ಕಾಳಜಿಯಿಂದ ನೋಡಿಕೊಳ್ಬೇಕಾಗಿದ್ದ ಸತೀಶ್ ಅವಳನ್ನ ಮಾನಸಿಕ ಆಸ್ಪತ್ರೆಗೆ ಸೇರಿಸ್ತಾನೆ. ಆ ನಂತರ ಏನಾಗುತ್ತೆ ಅಂತ ತಿಳಿಸ್ತೇನೆ. ಇದೀಗ ಕೇಳೋಣ ಶರಪಂಜರ ಚಿತ್ರದಿಂದ ಆಯ್ದ ಮತ್ತೊಂದು ಗೀತೆಯನ್ನ.

ಸ್ನೇಹಿತರೆ, ಮಾನಸಿಕ ಆಸ್ಪತ್ರೆಯಿಂದ ಹೊರಬಂದ ನಂತರ ಸಮಾಜ ಕಾವೇರಿಯನ್ನ ಹೇಗೆ ನಡೆಸಿಕೊಳ್ಳುತ್ತೆ, ಅಗಲಿಕೆಯು ಅವಳ ದಾಂಪತ್ಯದ ಮೇಲೆ ಯಾವ ಪರಿಣಾಮವನ್ನ ಬೀರಿತ್ತು, ಸತೀಶನ ನಡವಳಿಕೆ ಆಗಿರ್ಬೋದು, ಕಾವೇರಿಯ ಮಕ್ಕಳು ಅವಳನ್ನ ಹೇಗೆ ನಡೆಸಿಕೊಳ್ತಾ ಇದ್ರು, ಕಾವೇರಿ ಶಾಂತಿಯುತ ಮತ್ತೆ ಸಂತೋಷದ ಜೀವನವನ್ನ ನಡೆಸಲು ಅವರ ಮನೆಯವರು ಮತ್ತೆ ಸಮಾಜ ಬಿಡುತ್ತಾ, ಸತೀಶನು ಕಾವೇರಿಯ ಜೊತೆ ನಿಷ್ಠೂರತೆಯಿಂದ ವರ್ತಿಸ್ತಾನೆ, ಮಾನಸಿಕ ಆರೈಕೆಯ ಸುತ್ತಲಿನ ಕಳಂಕದ ಕಾರಣ ಕಾವೇರಿ ತನ್ನ ಕುಟುಂಬದಿಂದ, ನೆರೆಹೊರೆಯವರಿಂದ, ಸಮಾಜದಿಂದ ತಿರಸ್ಕಾರವನ್ನ ಎದುರಿಸ್ತಾಳೆ. ಕಾವೇರಿಯ ಬದುಕು

ಕೇಳುಗರೆ, ಈ ಶರಭಂಜರ ಕಾದಂಬರಿಯು ಎರಡು ಸಾಮಾಜಿಕ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತೆ. ಒಂದು, ಸತೀಶನು ಕಾವೇರಿಯ ಮೇಲೆ ತನ್ನ ಹಕ್ಕನ್ನ ಚಲಾಯಿಸ್ತಾನೆ. ಅವಳ ಹಿಂದಿನ ಘಟನೆಯ ಕಾರಣ ಅವಳನ್ನ ತಿರಸ್ಕರಿಸಿ ಅವಳಿಗೆ ವಿಶ್ವಾಸ ದ್ರೋಹ ಮಾಡ್ತಾನೆ. ಇನ್ನೊಂದು, ಮಾನಸಿಕ ರೋಗಿಗಳನ್ನ ಸಮಾಜ ಹೇಗೆ ಸ್ವೀಕರಿಸುತ್ತೆ, ಹೇಗೆ ಸಮಾಜವು ಕಾವೇರಿಯಂತಹ ಮಾನಸಿಕ ಖಿನ್ನತೆ ಉಂಟಂತಹ ವ್ಯಕ್ತಿಗಳ ಬಳಿ ನಡೆದುಕೊಳ್ಳುವ ರೀತಿಯನ್ನ ಈ ಕಾದಂಬರಿ ಚಿತ್ರಿಸುತ್ತೆ. ಇದೀಗ ಕೇಳೋಣ ಮತ್ತೊಂದು ಗೀತೆಯನ್ನ.

ಓಕೆ ಸ್ನೇಹಿತರೆ, ಮಾಹಿತಿ ಕಣಜ ಕಾರ್ಯಕ್ರಮವನ್ನ ಕೇಳ್ತಾ ಇರೋ ಕೇಳುಗರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ, ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಎಚ್ಎಲ್ಕೆ ರೋಡ್. ನಮಸ್ತೆ ಮೇಡಮ್. ಇವತ್ತಿನ ಮಾಹಿತಿ ಕಣಜದಲ್ಲಿ ಕಲ್ಪನಾ ಮತ್ತೆ ಅಭಿನಯಿಸಿದ ಶರಪಂಜರ ಸಿನಿಮಾ ಕಾದಂಬರಿಯಲ್ಲಿನ ಕಥೆಯಲ್ಲಿನ ಭಿನ್ನವಾಗಿರುವ ಕನಸುಗಳನ್ನು ನಮ್ಮ ನೆನಪಿನಲ್ಲಿ ಉಳಿಯುವ ಹಾಗೆ ಕಾವೇರಿಯ ಬದುಕಿನಲ್ಲಿ ಸಹ ಪ್ರಭಾವ ಬೀರುವ ಮಾನಸಿಕ ಚಿಂತನೆಗಳನ್ನು ಸತೀಶ್ ಎಂಬ ಪಾತ್ರಧಾರಿಯ ಮೂಲಕ ಈ ಕಾದಂಬರಿಯನ್ನು ಬಹಳ ವಿಭಿನ್ನವಾಗಿ ಚಿತ್ರಿಸಿ ಸಿನಿಮಾ ಪ್ರೇಕ್ಷಕರಿಗೆ ಇವತ್ತಿಗೂ ಸಹ ಕಲ್ಪನಾ ಅವರ ಅಭಿನಯ ಬಹಳ ಅಮೋಘವಾಗಿ ಇರುವ ಪಾತ್ರವನ್ನು ಇವತ್ತು ಜನಮನದಲ್ಲಿ ನೆನಪಿರಲಿ, ನೆನಪಿರುವಂತೆ ನಟಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಇವತ್ತು ಈ ಕಥೆಯನ್ನು ವಿಸ್ತಾರವಾಗಿ ತಿಳಿಸ್ತಾ ಹಾಗೂ ಎಕ್ಸಲೆಂಟ್ ಸಾಂಗ್ಸ್ ಇರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ನಿಮಗೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ ಸವಳಂಗ, ನೀವು ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕಿನಿಂದ ದಾವಣಗೆರೆ ಜಿಲ್ಲೆ, ಆತ್ಮೀಯ ನಿರೂಪಕರಾದ ಸುಷ್ಮಾ ಮೇಡಮ್ ಅವರಿಗೆ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ತೆ. ಮತ್ತೆ 11 ಗಂಟೆಗೆ ಜನಪದ ಗೀತೆಗಳು ಮತ್ತು 11:30ಕ್ಕೆ ಪ್ರಸಾರವಾದ ಮಾಹಿತಿ ಕಣಜ ಚೆನ್ನಾಗಿತ್ತು. ಶರಪಂಜರ ಚಿತ್ರದ ಹಾಡುಗಳಂತೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆಯೇ ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್ ಅವರು ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ತೆ. ನಿಮ್ಮ ನಿರೂಪಣೆಯಲ್ಲಿ ಮೂಡಿಬಂದ ಜನಪದ ಗೀತೆಗಳು ಹಾಗೂ ಮಾಹಿತಿ ಕಣಜದ ಪುಸ್ತಕ ಪರಿಚಯದಲ್ಲಿ ಪ್ರಸಿದ್ಧ ಕನ್ನಡ ಲೇಖಕಿ ತ್ರಿವೇಣಿಯವರ ಅತ್ಯಂತ ಜನಪ್ರಿಯವಾದ ಶರಪಂಜರ ಕಾದಂಬರಿ ಬಗ್ಗೆ ಕೊಟ್ಟ ಮಾಹಿತಿ ಚೆನ್ನಾಗಿತ್ತು. ಮಾಹಿತಿ ಜೊತೆ ಶರಪಂಜರ ಚಿತ್ರಗೀತೆಗಳು ಕೇಳಿ ಖುಷಿಯಾಯಿತು. ಧನ್ಯವಾದ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್, ಎಫ್ಎಂ ಚಿತ್ರದುರ್ಗದಲ್ಲಿ ಪ್ರಸಾರವಾಗುವ ಜನಪದ ಗೀತೆಗಳನ್ನು ಕೇಳುವುದು ಇಂದಿಗೂ ಮನಸ್ಸಿಗೆ ಸಂತಸ ನೀಡುತ್ತೆ. ಅದೇ ರೀತಿ ಇಂದು ಪ್ರಸಾರವಾದ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕ ಪರಿಚಯದ ಮೂಲಕ ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಲೇಖಕಿ ಮಹಿಳಾ ಸಂವೇದನೆ ಹಾಗೂ ಮಾನವನ ಮನಸ್ಸಿನ ಆಲೋಚನೆಗಳನ್ನು ತಮ್ಮ ಕಾದಂಬರಿಗಳಲ್ಲಿ ಅರ್ಥಪೂರ್ಣವಾಗಿ ಚಿತ್ರಿಸಿದ ತ್ರಿವೇಣಿಯವರ ಶರಪಂಜರ ಕೃತಿಯ ಕುರಿತು ಸರಳವಾಗಿ, ಸ್ಪಷ್ಟವಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾಹಿತಿಯನ್ನ ನೀಡಿದ್ರಿ. ಅದೇ ಕಾದಂಬರಿಯನ್ನು ಆಧರಿಸಿದ ಶರಪಂಜರ ಚಿತ್ರದ ಹಾಡುಗಳು ಕೂಡ ತುಂಬ ಚೆನ್ನಾಗಿತ್ತು. ಕಾರ್ಯಕ್ರಮದ ಮೂಲಕ ಸಾಹಿತ್ಯ, ಕಾದಂಬರಿ ಹಾಗೂ ಚಲನಚಿತ್ರದ ಕುರಿತು ಜ್ಞಾನವರ್ಧಕ ಮಾಹಿತಿಯನ್ನು ಕೇಳುಗರಿಗೆ ತಲುಪಿಸುತ್ತಿರುವ ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಓಕೆ, ಇದೀಗ ಕೇಳೋಣ ಮತ್ತೊಂದು ಗೀತೆಯನ್ನು.

ಕೇಳುಗರೆ, ಕಾಳಜಿಯಿಂದ ಪ್ರೀತಿಯಿಂದ ನೋಡಿಕೊಳ್ಬೇಕಾಗಿದ್ದ ಸತೀಶನು ಕಾವೇರಿಗೆ ಕೂಡ ಮೋಸ ಮಾಡ್ತಾನೆ. ಮನೆಯವರು ಕೂಡ ಕಾವೇರಿಯಿಂದ ದೂರವಿರಲು ಪ್ರಯತ್ನ ಮಾಡ್ತಾರೆ. ಖಿನ್ನತೆಯಿಂದ ಹೊರಬಂದು ಹೊಸ ಬದುಕನ್ನ ಕಟ್ಟಿಕೊಳ್ಳಲು ಈ ಸಮಾಜ ಮತ್ತೆ ಕುಟುಂಬದವರು ಕಾವೇರಿಗೆ ಬಿಡ್ತಾರೆಯಾ? ಕೊನೆಗೆ ಕಾವೇರಿಯ ಬದುಕು ಯಾವ ಸ್ಥಿತಿಗೆ ತಲುಪುತ್ತೆ, ಏನಾಗುತ್ತೆ ಎಂಬುದನ್ನ ಶರಪಂಜರ ಕಾದಂಬರಿಯಲ್ಲಿ ಅರ್ಥಪೂರ್ಣವಾಗಿ ಚಿತ್ರಿಸಲಾಗಿದೆ.

ಇದುವರೆಗೂ ಕಾರ್ಯಕ್ರಮ ಮಾಹಿತಿ ಕಣಜ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಹಾವು ದಿನ. ಭಯಕ್ಕಿಂತ ಜಾಗೃತಿ, ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಮಾನವ ಹಾವು ಸಂಘರ್ಷಗಳನ್ನು ಕಡಿಮೆ ಮಾಡುವ ಜನಜಾಗೃತಿ ಸಂದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಕೇರಳದ ಭಾರತ್ ವಿಜ್ಞಾನ ತಂತ್ರ

0: ವಿಜ್ಞಾನ ಮತ್ತು ಪರಿಸರ ರಾಜ್ಯ ಮಂಡಳಿ ಈ ವರ್ಷ ಶೂನ್ಯ ಹಾವು ಕಡಿತ ಸಾವುಗಳು ಎಂಬ ಮಿಷನ್ ಅನ್ನು ನಡೆಸುತ್ತಿದೆ. ಧಾರವಾಡದ ಕೆಇ ಬೋರ್ಡ್ಸ್ ಪ್ರೌಢಶಾಲೆಯಲ್ಲಿ ನೇಚರ್ ರಿಸರ್ಚ್ ಸೆಂಟರ್ ವನ್ಯಜೀವಿ ತಜ್ಞ ಪ್ರೊಫೆಸರ್ ಗಂಗಾಧರ್ ಕಲ್ಲೂರ್ ಮಾರ್ಗದರ್ಶನದಲ್ಲಿ ಇಂದು ಮಧ್ಯಾಹ್ನ 2:30 ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಹನುಮಂತಪ್ಪ ಮಾಹಿತಿ ನೀಡಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನ್ಯಾನೋ ಗೊಬ್ಬರ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾನೋ ಗೊಬ್ಬರಗಳ ವೈಜ್ಞಾನಿಕ ಬಳಕೆಯಿಂದ ಪೋಷಕಾಂಶ ಲಭ್ಯತೆ, ಉತ್ಪಾದನಾ ವೆಚ್ಚ ಕಡಿತಗೊಂಡು ಇಳುವರಿ ಹೆಚ್ಚಲು ಸಹಕಾರಿ ಎಂದರು. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ 2022-24 ಮೂರು ವರ್ಷಗಳ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಗಳನ್ನು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡದ ಡಾ ಬಿಎ ವಿವೇಕ್ ರೈ, ಕಲಬುರಗಿಯ ಪ್ರೊಫೆಸರ್ ಎಚ್ ಟಿ ಪೋತೆ, ಬೆಂಗಳೂರು ನಗರ ಜಿಲ್ಲೆಯ ಶ್ರೀಮತಿ ನೇಮಿಚಂದ್ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಪ್ರಶಸ್ತಿಗೆ ವಿಜಯಪುರದ ಡಾ ವಿನಯ್ ನಂದಿಹಾಳ್, ತುಮಕೂರಿನ ಡಾ ಕೆಎಂ ಗೋವಿಂದರಾಜು ಹಾಗೂ ಬೆಂಗಳೂರು ವಿಜಯನಗರದ ಶಶಿ ತರೀಕೇರಿ ಆಯ್ಕೆಯಾಗಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ ಪ್ರಕಟವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 143ರಲ್ಲಿ ಒಟ್ಟು 1283 ಮತದಾರರಿದ್ದು, ಗಣಕೀಕರಣ ಕಾರ್ಯವನ್ನು ಜಿಲ್ಲೆಯಲ್ಲೇ ಮೊದಲು ಪೂರ್ಣಗೊಳಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಶೀಲಾ ಹಾಗೂ ತಂಡ ಯಶಸ್ವಿಯಾಗಿದೆ. ಮತಗಟ್ಟೆ ಸಂಖ್ಯೆ 16 ವಡ್ಡರಹಟ್ಟಿಯ ಮತಗಟ್ಟೆ ಅಧಿಕಾರಿ ಯಲ್ಲಮ್ಮ ವಿಶೇಷ ಚೇತನರಾಗಿದ್ದು ವಿಶೇಷ ಮತದಾರರ ಪರಿಷ್ಕರಣೆ ಹಾಗೂ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ. ಒಟ್ಟು 560 ಮತದಾರರ ಪೈಕಿ 537 ಮತದಾರರ ಮಾಹಿತಿಯನ್ನು ಅವರು ಯಶಸ್ವಿಯಾಗಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164ರ ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ 99% ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೇನೆ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ ಪಡ್ಕೊಂಡಿರ್ತೇನೆ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ. ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಷನ್ ಮಾಡ್ರಿ. ಥ್ಯಾಂಕ್ ಯು.
0: ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಬಿಸಿಲಿನ ಪ್ರಖರ ಝಳದ ಹಿನ್ನೆಲೆ ಹವಾಮಾನ ಇಲಾಖೆ ಇಂದಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬರುವ 4 ದಿನ 3-5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತಗಳು ಮನವಿ ಮಾಡಿವೆ. ಬೀದರ್ನಲ್ಲಿ ಸಾಮಾನ್ಯಕ್ಕಿಂತ 7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚು ದಾಖಲಾಗಿದ್ದು 37 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ 38.2 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ 2-4 ಡಿಗ್ರಿಗಳಷ್ಟು ಉಷ್ಣಾಂಶ ಹೆಚ್ಚಳವಾಗಿದೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ರಾಜ್ಯಸಭೆ ಸಂಸದರಾದ ಸುಧಾಮೂರ್ತಿ ಅವರನ್ನು ಪ್ರಥಮ ಬಾರಿಗೆ ಸಂಸ್ಥೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ನಾಡಿದ್ದು 18ರಂದು ಮಧ್ಯಾಹ್ನ 3 ಗಂಟೆಗೆ ಐಐಟಿಯ ಪ್ರೇಕ್ಷಾಗೃಹದಲ್ಲಿ 7ನೇ ಘಟಿಕೋತ್ಸವ ನಡೆಯಲಿದೆ. ಹೊಸದಿಲ್ಲಿ ಐಐಟಿ ಪ್ರಾಧ್ಯಾಪಕ ಡಾ ಭೀಮ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತಿನ ಈ ಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಈಗ ವಾಗೀಶ್ವರಿ ಮಹಿಳಾ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಕೇಳೋಣವೇ. ಮೊದಲಿಗೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ.

0: ಗಣಪತಿಯ ಸ್ತುತಿಯನ್ನು ಕೇಳಿದ್ರಲ್ಲ, ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾವು ಇಲ್ಲಿ ಎಲ್ಲರೂ ಸೇರಿದ್ದು ಯಾಕೆ ಹೇಳಿ? ದಾಸರ ಕೀರ್ತನೆಗಳಲ್ಲಿ ಅಧ್ಯಾತ್ಮ ತತ್ವಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಯಾವ ರೀತಿಯಲ್ಲಿ ಹಾಸುಹೊಕ್ಕಾಗಿವೆ ಎಂದು ನೋಡಲಿಕ್ಕೆ 15-16 ಶತಮಾನದಲ್ಲಿ ಪ್ರಾರಂಭವಾದ ಈ ದಾಸ ಸಾಹಿತ್ಯ ಸಂಸ್ಕೃತ ಭಾಷೆಯಲ್ಲಿರುವ ವೇದ ಉಪನಿಷತ್ತಿನ ಸಾರವನ್ನು ಕನ್ನಡದಲ್ಲಿ ಬಹಳ ಸರಳವಾಗಿ ಹಾಡಿನ ರೂಪದಲ್ಲಿ ಹೇಳಿ ಜನಸಾಮಾನ್ಯರಿಗೆ ಅವರೆಲ್ಲ ಹತ್ತಿರವಾದರು. ಏನಂತೀರಿ ನಳಿನಕ್ಕ?
1: ಹೌದು, ದಾಸರು ಮಾನವನ ನಡೆ ನುಡಿಗಳ ಓರೆ ಕೋರೆಗಳನ್ನು ಕುರಿತು ಹೇಳಿದರು. ಜೀವನ ನಿರ್ವಹಣೆಗೆ ಅಮೂಲ್ಯ ಸಲಹೆಗಳನ್ನು ನೀಡಿದರು. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದು ಹೇಳಿದರು. ಮಾನವ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ನಜನ್ಮ ಬಂದಾಗ ಕೃಷ್ಣನ ಸ್ಮರಿಸಿ ಎಂದು ನಾಮಸ್ಮರಣೆಯ ಮಹತ್ವವನ್ನು ತಿಳಿಸಿದರು. ನಿನ್ನ ವಿಚಾರ ಏನು ಕಿರಣ?
2: ಹೌದು, ನಾಮಸ್ಮರಣೆಯನ್ನ ಮಾಡಿರಿ, ಆದರೆ ಭೂಟಿಗೆ ಡಂಭಾಚಾರ ಬೇಡ ಎಂದು ಕಿವಿಮಾತು ಹೇಳಿದರು. ಉದಯ ಕಾಲದಲ್ಲಿದ್ದು ಗಡಗಡ ನಡಗುತ್ತಾ ನದಿಯಲ್ಲಿ ಮಿಂದೆವೆಂದು ಹೇಳುತ್ತಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಉಳಿದವರಿಗೆ ತಾವು ಮಹಾಭಕ್ತರು ಎಂದು

0: ಸ್ಮರಿಸುವ ಪರಿಯನ್ನ ಟೀಕಿಸಿದರು. ನಿನಗೆ ಹೇಗೆ ಅನಿಸುತ್ತದೆ?
1: ನಾವು ಹರಿದಾಸರಿಂದ ಬಹಳ ಕಲಿಯುವುದು ಇದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ಹೇಳಿ ಮಾತಿನಲ್ಲಿ ಹಿಡಿತವಿರಲಿ ಎಂದು ಬೋಧಿಸಿದ್ದಾರೆ. ಚಾಡಿ ಹೇಳುತ್ತಾ ಕುರಬೇಡ, ಸತತವಾಗಿ ಹರಿಯ ಸ್ಮರಣೆಯನ್ನು ಮಾಡು ಎಂಬ ಹಿತವಚನವನ್ನು ಹೇಳಿದ್ದಾರೆ. ಅಲ್ಲವೇ ಪ್ರತಿಮಕ್ಕ?
2: ಶ್ರೀ ವ್ಯಾಸರಾಯರಿಂದ ಅಂಬೆಗಾಲಿಟ್ಟ ಕೀರ್ತನಾ ಸಾಹಿತ್ಯ ಕನಕದಾಸರು, ಪುರಂದರದಾಸರು, ಜಗನ್ನಾಥದಾಸರಂತಹ ಮೇಧಾವಿಗಳಿಂದ ಹುಲಾಗಿ ಬೆಳೆಯಿತು. ಮಾನವ ಜನ್ಮ ಬಂದಾಗ ಅದನ್ನು ಸಾರ್ಥಕ ಪಡಿಸಿಕೋ. ಅದು ಸ್ಥಿರವಲ್ಲ. ಯಾಕೆಂದರೆ ಸತ್ತಾಗ ನಿನ್ನ ಹಿಂದೆ ಸತಿ ಸುತರು ಧನ ಧಾನ್ಯ ಯಾವೂ ಬರುವುದಿಲ್ಲ ಎಂದು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ. ಕೇಳಿ.

0: ಪುರಂದರ ದಾಸರು ಸಂಸಾರದ ನಿಸ್ಸಾರತೆಯನ್ನು ಮನಗಂಡು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯುವ ಹಂಬವನ್ನು ಈ ಹಾಡಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಭಕ್ತ ಮತ್ತು ಪರಮಾತ್ಮನ ಸಂಬಂಧ ತಮ್ಮ ಕೀರ್ತನೆಗಳಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ. ಅಲೆಮಾರಿಯಂತೆ ಅವಧುರಂತೆ ತಿರುಗುತ್ತಿದ್ದ ದಾಸರಿಗೆ ಜನಜೀವನದ ಆಳವಾದ ಗ್ರಹಿಕೆ, ಜನರ ಜೀವನದ ನಾಡಿ ಮಿಡಿತದ ಅರಿವಿತ್ತು. ಆದ್ದರಿಂದ ಅವರು ಸಮಾಜದ ಓರೆ ಕೊರೆಗಳನ್ನು ತಮ್ಮ ಗೀತೆಯಲ್ಲಿ ಸರಿಪಡಿಸಲು ಯತ್ನಿಸಿದ್ದಾರೆ.
1: ಮನುಷ್ಯ ಜನ್ಮ ಬಲು ಅಪರೂಪ. ಯಾಕೆ ಗೊತ್ತೇ? ಈ ಜೀವ 83,99,999 ಜೀವರಾಶಿಗಳನ್ನು ದಾಟಿ ಬರಬೇಕು. ಯಾವಾಗ ನಿನಗೆ ಮನುಷ್ಯ ಜನ್ಮ ಸಿಕ್ಕಿ ನೀನು ಪರಮಾತ್ಮನನ್ನು ಹೊಂದಲು ಪ್ರಯತ್ನ ಮಾಡುವುದಿಲ್ಲವಾದರೆ ಮತ್ತೆ ಪುನಃ ಯುಗ ಯುಗಗಳು ಬೇಕು ನೀನು ಪರಮಾತ್ಮನನ್ನು ಸೇರಿಸಲಿಕ್ಕೆ ಎಂದು ಈ ಹಾಡಿನ ಮೂಲಕ ಎಚ್ಚರಿಸಿದ್ದಾರೆ.
0: ಈಗ ಹಾಡು ಕೇಳೋಣ.

0: ಈ ಹಾಡಿನಲ್ಲಿ ಜೀವನು ಪರಮಾತ್ಮನಲ್ಲಿ ಲೀನವಾಗುವ ಪ್ರಯತ್ನ ಮಾಡಬೇಕು, ಪರಮಾತ್ಮನಲ್ಲಿ ಶರಣು ಹೋಗು, ನಿನ್ನ ಬಂಧನವನ್ನು ಕಳಚಿಕೋ ಎಂದು ಈ ಹಾಡಿನ ಮೂಲಕ ಕನಕದಾಸರು ಹೇಳಿದ್ದಾರೆ. ಬರಿಯ ತೀರ್ಥಕ್ಷೇತ್ರ ಪರ್ಯಟನ, ಗಂಗಾ ಗೋದಾವರಿ ನದಿಗಳಲ್ಲಿ ಸ್ನಾನ, ಹೋಮ ವ್ರತಗಳನ್ನು ಮಾಡಿ ಫಲವಿಲ್ಲ. ಮಾಯಾ ಮೋಹಕ್ಕೆ ಬಲಿಯಾಗದೆ ಕಮಲೇಶನನ್ನು ನೆನೆಯುತ್ತಾ ಅವನಲ್ಲಿ ಶರಣು, ಆಗ ಮಾತ್ರ ನೀನು ಮೋಕ್ಷ ಪಡೆಯುವೆ ಎಂದು ಕನಕದಾಸರು ಈ ಹಾಡಿನ ಮೂಲಕ ತಿಳಿಸಿದ್ದಾರೆ.
1: ಪುರಂದರದಾಸರು ಈ ಹಾಡಿನ ಮೂಲಕ ಅನ್ನದಾನ ಮಾಡಿರಿ, ಮಾತಾಪಿತರನ್ನು ಸೇವಿಸಿರಿ, ಗುರುವಿನ ಸ್ಮರಣೆ ಮಾಡಿರಿ, ಕಾಮಕ್ರೋಧವ ತ್ಯಾಗ ಮಾಡಿರಿ, ಯಾವಾಗಲೂ ಸಿರಿರಮಣನ ಸ್ಮರಿಸಿರಿ ಎಂದು ಹೇಳಿದ್ದಾರೆ.
0: ರಾಗಿ ತಂದೀರಾ ಈ ಹಾಡು ಕೇಳಿ.

0: ಜ್ಞಾನ, ಭಕ್ತಿ, ವೈರಾಗ್ಯ ನಮಗೆ ದಾಸ ಸಾಹಿತ್ಯದಲ್ಲಿ ದೊರೆಯುತ್ತದೆ. ದಾಸರು ಸಂಗೀತದ ರೂಪದಲ್ಲಿ ನೀತಿ ಬೋಧನೆಗಳನ್ನು ಸಾಮಾನ್ಯ ಜನರ ಹೃದಯಕ್ಕೆ ನೀಡಿದರು. ಬೇವು ಬೆದೊಡನೆ ಇದ್ದರೆ ಏನು ಫಲ, ಹಾವಿಗೆ ಹಾಲರದರೇನು ಫಲ, ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೇನು ಫಲ, ಹಾವಿಗೆ ಹಾಲೆರೆದರೆ ಅದು ಅಮೃತವಾಗುವುದಿಲ್ಲ, ವಿಷವಾಗುತ್ತದೆ. ಹಾಗೆಯೇ ಕೆಟ್ಟ ಗುಣಗಳಿರುವ ವ್ಯಕ್ತಿ ದಿನಾಗಲೂ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಅವನ ಮನಸ್ಸು ಪರಿವರ್ತನೆಯಾಗುವುದಿಲ್ಲ. ನಾಯಿ ಬಾಲ ಯಾವಾಗಲೂ ಡೊಂಕೆ. ಹೀಗೆ ಜನರ ಗುಣ ಮೌಲ್ಯಗಳನ್ನು ವೃದ್ಧಿಸುವ ದಾಸ ಸಾಹಿತ್ಯದ ಅಪಾರ ಕೊಡುಗೆಯನ್ನು ನೀಡಿದೆ ಎಂದು ಹೇಳಬಹುದು.
1: ಭಗವಂತನಲ್ಲಿ ನಿಷ್ಠೆ ಇಟ್ಟು ಬದುಕಿ ಬಾಳು ಎಂಬುವುದು ದಾಸರನ್ನು. ಬದುಕು ಸಹ್ಯವಾಗಬೇಕಾದರೆ ಮನುಷ್ಯ ಕೆಲವೊಂದು ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಜ್ಞಾನದ ಹಸಿವು ಧೈರ್ಯವಂತಿಕೆ, ನಯನೀತಿಯ ಸೊಗಡು, ಪರಮಾತ್ಮನಲ್ಲಿ ಭಕ್ತಿ ಇವೆಲ್ಲ ಇದ್ದಾಗ ಆ ಬದುಕು ನಿಜವಾದ ಬದುಕು ಎನಿಸುತ್ತದೆ.
2: ಆಧ್ಯಾತ್ಮ ನಿಷ್ಠೆಯಿಂದ ಆತ್ಮೋದ್ಧಾರ ಆಗುತ್ತದೆ. ಮಾಧ್ಯಮ ಕಾವ್ಯವಾದರೆ ಅದು ಪಂಡಿತರ ಸೊತ್ತಾಗುತ್ತದೆ, ಮಾತುಗಳಲ್ಲಿ ಹೇಳಿದರೆ ಕ್ರಮೇಣ ಮರೆತು ಹೋಗುತ್ತದೆ. ಅದಕ್ಕಾಗಿಯೇ ದಾಸರು ತಮ್ಮ ಬೋಧನೆಗಳಿಗೆ ಸಂಗೀತವನ್ನು ಆರಿಸಿ ತಾಳ ತಂಬೂರಿಯ ಮೂಲಕ ಗೀತೆಯಾಗಿ ಹಾಡಿದರು. ರಾಗ ಲಯಬದ್ಧವಾದಂತಹ ರಚನೆ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಈ ಕಾರಣವಾಗಿಯೇ ದಾಸ ಸಾಹಿತ್ಯ ಇನ್ನೂ ಜೀವಂತವಾಗಿ ಇದೆ.
3: ಅಲ್ಲವೇ, ಪುರಂದರದಾಸರು ರಾಗಿ ತಂದೀರಾ ಅಂತ ಹೇಳಿದ್ರು. ಈ ಹಾಡನ್ನು ನೀವು ಕೇಳಿದಿರಿ, ಅದು ಚೆನ್ನಾಗಿದೆ ಅಲ್ಲವೇ? ಕುಡಿಯುವ ನೀರು, ಸುಡುವ ಬೆಂಕಿ, ಉಸಿರಾಡುವ ಗಾಳಿ ಒಂದೇ ಆಗಿರುವಾಗ ಜಾತಿ ಭೇದ ಮಾಡಬೇಡಿರಿ ಎಂದು ನಮ್ಮನ್ನು ಎಚ್ಚರಿಸಿದ್ದಾರೆ. ಜಪ ತಪ ತೀರ್ಥಯಾತ್ರೆ ಮಂತ್ರ ಪಠನಗಳ ಹೊರ ವಲಯದಲ್ಲಿಯೇ ಸುತ್ತೋ ಜನರಿಗೆ ಅಂತರಂಗ ಶುದ್ಧಿ ಇಲ್ಲದಿದ್ದರೆ ಫಲವಿಲ್ಲ. ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣು ಎಂದು ಸಮಾಜವನ್ನು ಜಾಗೃತಗೊಳಿಸಿದ್ದಾರೆ.
2: ಇನ್ನೊಂದು ಮಾತು ಇಲ್ಲಿ ಹೇಳಲೇಬೇಕು. ಕಲಿಯುಗದಲ್ಲಿ ದೇವರನ್ನು ತಲುಪಲು ಸುಲಭ ಮಾರ್ಗ ಭಕ್ತಿ ಮಾರ್ಗ ಎಂದು ಹೇಳಿದ್ದಾರೆ. ನಮಗೆ ಈ ಯುಗದಲ್ಲಿ ಕಷ್ಟದ ತಪಸ್ಸು ಮಾಡಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಅರ್ಥೈಸಿ ಪರಮಾತ್ಮನೆಡೆಗೆ ಸಾಗುವ ಹಾದಿಯೂ ಅಷ್ಟು ಸುಲಭವಲ್ಲ. ಆದ್ದರಿಂದ ಭಜನೆ ಬಹಳ ಸುಲಭದ ಹಾದಿ ಎನ್ನುತ್ತಾರೆ. ಈಗ ಒಂದು ಪುರಂದರದಾಸರ ಹರಿನಾ ಜಿಹ್ವೆಯೊಳಗೆ ಇರಬೇಕು ನರನಾದ ಮೇಲೆ ಈ ಹಾಡನ್ನು ಕೇಳೋಣವೇ.

0: ಮನುಷ್ಯನು ಯಾವಾಗಲೂ ಹರಿಯನ್ನು ಸ್ಮರಿಸುತ್ತಾ ಇರಬೇಕು. ಎಲ್ಲ ಜೀವಿಗಳಲ್ಲಿಯೂ ದಯೆ ಇರಬೇಕು. ಸಾತ್ವಿಕ ರಾಜಸ ತಾಮಸ ಗುಣಗಳನ್ನು ಮೀರಬೇಕು. ತನ್ನಲ್ಲಿ ಏನು ಇದೆಯೋ ಅದರಲ್ಲಿ ತೃಪ್ತಿ ಪಟ್ಟುಕೊಳ್ಳಬೇಕು. ನಿಂದಾಸ್ತುತಿಗಳನ್ನು ಒಂದೇ ರೀತಿಯಲ್ಲಿ ತೆಗೆದುಕೊಳ್ಳಬೇಕು. ಅದು ಆಗ ಸ್ಥಿತಪ್ರಜ್ಞ ಮನಸ್ಸಾಗುತ್ತದೆ. ಈ ರೀತಿಯ ಮನಸ್ಥಿತಿಯಿಂದ ಮನವನ್ನು ಖಿನ್ನತೆಗೆ ಒಳಗಾಗುವುದಿಲ್ಲ. ಭಗವದ್ಗೀತೆ ಈ ತತ್ವವನ್ನು ಎಷ್ಟು ಸರಳವಾಗಿ ಈ ಹಾಡಿನಲ್ಲಿ ಹೇಳಿದ್ದಾರಲ್ಲವೇ.
1: ಹೌದು, ಕಠಿಣವಾದ ಉಪನಿಷತ್ತು, ವೇದ, ಭಗವದ್ಗೀತೆಗಳ ಸಾರವನ್ನು ಅದ್ಭುತವಾಗಿ ಕೀರ್ತನೆಗಳ ಮೂಲಕ ನಮ್ಮ ಸರಳವಾಗಿ ದಾಸರು ಪ್ರಸ್ತುತಪಡಿಸಿದ್ದಾರೆ. ಅದೂ ಅಲ್ಲದೆ ಈ ಮಾತನ್ನು ನಾವು ಒಪ್ಪಲೇಬೇಕು. ಭಜನೆ ಮಾಡುವುದರಿಂದ ಧನಾತ್ಮಕ ಶಕ್ತಿ ಸುತ್ತಲೂ ಮೂಡುತ್ತದೆ. ಕೇಳುವವರಿಗೂ ಹೇಳುವವರಿಗೂ ಒಂದು ತರಹದ ಶಾಂತಿ ನೆಮ್ಮದಿ ಸಿಗುತ್ತದೆ ಎಂದು ನನ್ನ ಅನಿಸಿಕೆ. ನೀವೇನೇ ಅಂತೀರಾ ಪ್ರತಿಮಕ್ಕ?
2: ಹೌದು, ಅವರ ಕೀರ್ತನೆಗಳಲ್ಲಿ ಭಕ್ತಿ ಮಾತ್ರವಲ್ಲದೆ ಸುತ್ತಲಿನ ಪರಿಸರ ಮತ್ತು ಸಮಾಜವನ್ನು ಹಸನಾಗಿಸುವ ಕಾಳಜಿಯೂ ಇದೆ. ಹರಿದಾಸರು ನಾದೋಪಾಸನೆಯ ಮಾರ್ಗ ಹಿಡಿದು ಶ್ರೇಷ್ಠ ಬದುಕಿನ ವೈಶಿಷ್ಟ್ಯವನ್ನು ಎತ್ತಿ ಹಿಡಿದರು. ಸಮಾಜ ಸುಧಾರಣೆಯೇ ಮನುಷ್ಯರಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳುವ ಬದುಕಿನ ಸವಾಲನ್ನು ಎದುರಿಸುವ ಹಲವು ವಿಷಯಗಳಿವೆ. ಒಟ್ಟಿನಲ್ಲಿ ದಾಸ ಸಾಹಿತ್ಯವು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ, ಸಾಮಾನ್ಯರಿಗೆ ನೀತಿ ಪಾಠಗಳನ್ನು ಹೇಳುವ ದಾರಿ ದೀಪಗಳು ಎಂದು ಹೇಳಬಹುದು. ಈ ಸಾಹಿತ್ಯದ ಅಂದವನ್ನು ಎಲ್ಲರೂ ಸವಿಯೋಣ ಅಲ್ಲವೇ? ಇದುವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರು. ಭಾಗವಹಿಸಿದವರು ಶ್ರೀಮತಿಯರಾದ ನಳಿನಿ ರಾವ್, ಸಂತೃಪ್ತಿ ನಾಯಕ್, ಹಾರ್ಮೋನಿಯಂ ಶ್ರೀದೇವಿ ನಾಯಕ್, ತಬಲ ಕಿರಣ್ ಪೈ, ನಿರ್ವಹಣೆ ಮತ್ತು ನಿರೂಪಣೆ ಪ್ರತಿಮಾ ನಾಯಕ್. ಎಲ್ಲರಿಗೂ ನಮಸ್ಕಾರ.
3: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ.

0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೇಳುಗರೆ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ 2026-2027 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ, ಈ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಚಿತ್ರದುರ್ಗ ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ಟಿಆರ್ ಯಶವಂತ್ ಕುಮಾರ್. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ತಪ್ಪದೇ ಕೇಳಿ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:51.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ
7: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
8: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
9: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
10: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
9: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
11: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
12: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
11: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
13: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
12: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
11: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ.
2: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, ಬಳಿಕ 1:00 ಪ್ರಗತಿಪಥ, ಆನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
14: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ, ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
15: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ

0: ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜೀವನ ಶೈಲಿ ಸಂಬಂಧಿತ ಅಂದ್ರೆ ಹೃದಯಕ್ಕೆ ಜೀವನ ಶೈಲಿಯಿಂದ ಉಂಟಾಗುವಂತಹ ಸಮಸ್ಯೆಗಳ ಕುರಿತಾಗಿ ಮಾತಾಡೋಣ. ಯಾವ ರೀತಿ ನಮ್ಮ ಆಹಾರ ಸಮತೋಲನದಿಂದ ಕೂಡಿರಬೇಕು, ನಿಯಮಿತವಾದ ವ್ಯಾಯಾಮವನ್ನು ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ಆರಂಭದ ಲಕ್ಷಣಗಳೇನು, ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಸಂಪರ್ಕ ಮಾಡಬೇಕು. ಕೆಲವೊಂದು ಕಡೆ ತಪ್ಪು ನಂಬಿಕೆಗಳು ಕೂಡ ಇರುತ್ತೆ, ಚೆಸ್ಟ್ ಪೇನ್ ಬಂದ್ರೆ ಇದು ಹಾರ್ಟ್ಗೆ ಸಂಬಂಧಪಟ್ಟಿದ್ದೆ ಅಂತ ಅನ್ಕೊಂತಾರೆ. ಹೀಗಾಗಿ ಈ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇವುಗಳ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಕಲಬುರಗಿಯ ಜಯದೇವ ಹೃದ್ರೋಗ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಸರ್. ಆರಂಭದಲ್ಲಿ ಈ ಹೃದಯದ ಆರೋಗ್ಯ ಅನ್ನೋದು ನಮ್ಮ ಓವರ್ಆಲ್ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಹೀಗಾಗಿ ಹೃದಯದ ಆರೋಗ್ಯದ ಪ್ರಾಮುಖ್ಯತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ.
1: ಹೃದಯ ನಮ್ಮ ದೇಹದ ಒಂದು ಅದ್ವಿತೀಯ ಅಂಗ, ಅಂದ್ರೆ ಇದು ಜೀವನ ಪರ್ಯಂತ ಹುಟ್ಟಿದಾಗಿನಿಂದ ಸಾಯುವವರೆಗೂ ನಮ್ಮ ದೇಹಕ್ಕೆ ಬೇಕಾಗುವ ಪೋಷಕಾಂಶಗಳನ್ನು ಸರಬರಾಜು ಮಾಡುವ ಒಂದು ಅದ್ಭುತ ಅಂಗವೇ ಸರಿ. ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಮೊಟ್ಟ ಮೊದಲ ಒಂದು ಅಂಗ ಕೆಲಸ ಪ್ರಾರಂಭ ಮಾಡುವುದೆಂದರೆ ಅದು ಹೃದಯ. ನಮ್ಮ ಸಾವಿನಲ್ಲಿ ಅಂತಿಮವಾಗಿ ಕೆಲಸ ನಿಲ್ಲಿಸುವ ಅಂಗ ಅಂದರೆ ಅದು ಹೃದಯ. ಈ ಹೃದಯವನ್ನು ನಾವು ತುಂಬಾ ಎಚ್ಚರಿಕೆಯಿಂದ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಬಯಸ್ತೀನಿ.
0: ಸರ್, ಇತ್ತೀಚೆಗೆ ನಾನು ಆಗ್ಲೇ ಹೇಳಿದಾಗೆ ಜೀವನ ಶೈಲಿ ಬದಲಾವಣೆಯಿಂದ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸರ್? ಯಾವ ರೀತಿ ಜೀವನ ಶೈಲಿಯಿಂದ ಇದು ಪರಿಣಾಮ ಬೀರ್ತಾ ಇದೆ?
1: ನಿಜ, ಇತ್ತೀಚಿನ ಒಂದು ಏನು ಒಂದು ಅಸಮಂಜಸ ಜೀವನ ಶೈಲಿ ಅಂತ ಏನು ಹೇಳ್ತೀವಲ್ಲ, ಅದರಿಂದನೇ ಬಹಳಷ್ಟು ಹೃದಯದ ಕಾಯಿಲೆಗಳು ಹೆಚ್ಚು ಹೆಚ್ಚಾಗಿ ಕಂಡು ಬರ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಯುವಕರಲ್ಲಿ ಇದು ಈ ಹೃದಯದ ಕಾಯಿಲೆ ಅಥವಾ ಹೃದಯಘಾತ, ಹೃದಯ ಸ್ಥಗಿತ ಅಂತ ಏನು ಒಂದು ಕಾಯಿಲೆಗಳು ಬರ್ತಾ ಇದ್ದೀವಿ, ತುಂಬಾನೇ ಚಿಂತಾಜನಕ. ಮುಖ್ಯವಾಗಿ ಕಾರಣಗಳಲ್ಲಿ ಒಂದಾಗಿರೋದು ಒತ್ತಡ. ಅಂದ್ರೆ ಈಗ ಜನರಲ್ಲಿ ಒತ್ತಡ ಜೀವನ, ಒತ್ತಡ ಅಂದ್ರೆ ನಾನಾ ರೀತಿಯ ಒತ್ತಡ, ಒಂದು ಕೆಲಸದ ಒತ್ತಡವಾಗಿರಬಹುದು, ಹಣಕಾಸಿನ ಒತ್ತಡ ಆಗಿರಬಹುದು, ಅಥವಾ ಕೌಟುಂಬಿಕ ಒತ್ತಡ, ಅಥವಾ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಒತ್ತಡ. ಈ ಒತ್ತಡದಿಂದ ಅಪರೋಕ್ಷವಾಗಿ ಹೃದಯದ ರಕ್ತದ ನಾಳಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿ ಅಂದರೆ ಒಂದು ಅಸಮತೋಲಿತ ಆಹಾರ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರುವುದು, ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅಂದ್ರೆ ಜಡ ಜೀವನ, ಇದರಿಂದ ಬರುವಂತ ಒಂದು ಸ್ಥೂಲ ಕಾಯತೆ ಅಥವಾ ಒಬೆಸಿಟಿ, ಇದು ನಮ್ಮ ರಕ್ತದೊತ್ತಡ ಹೆಚ್ಚು ಮಾಡುತ್ತದೆ, ಮಧುಮೇಹ ಬರುವಂತೆ ಮಾಡುತ್ತದೆ, ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಹೃದಯದ ಸಂಬಂಧ ಕಾಯಿಲೆ ಬರುವುದರಲ್ಲಿ ಸಹಾಯ ಮಾಡುತ್ತವೆ.
0: ಸರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಕೆಲವೊಂದ್ಸರ್ತಿ ಹಾರ್ಟ್ ಅಟ್ಯಾಕ್ ಅಂತಾರೆ, ಇನ್ನೊಂದ್ಸರ್ತಿ ಕಾರ್ಡಿಯಾಕ್ ಅರೆಸ್ಟ್ ಅಂತಾರೆ, ಇವೆರಡಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ?
1: ಹಾ, ತುಂಬಾನೇ ವ್ಯತ್ಯಾಸ. ಅವೆರಡು ಬೇರೆ ಬೇರೆ ಪದಗಳು. ಹೃದಯಘಾತ ಅಂದಾಗ ನಮ್ಮ ಹೃದಯದ ರಕ್ತ ನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜುನಿಂದ ಏನು ಅಡೆತಡೆಗಳು ಉಂಟಾಗಿ ರಕ್ತ ಸರಬರಾಜಿನಲ್ಲಿ ಅಡೆತಡೆ ಉಂಟಾಗುತ್ತಲ್ವಾ, ಅದಕ್ಕೆ ನಾವು ಹೃದಯಘಾತ ಅಂತೀವಿ. ಅಂದ್ರೆ ಒಂದು ಭಾಗದ ಹೃದಯದ ಮಾಂಸಖಂಡಕ್ಕೆ ಸಂಪೂರ್ಣವಾಗಿ ರಕ್ತ ಪರಿಚಲನೆ ನಿಂತಾಗ ಆ ಭಾಗದ ಜೀವಕೋಶಗಳು ಸಾವನ್ನೊಪ್ಪುತ್ತವೆ, ಅದಕ್ಕೆ ಹೃದಯಘಾತ ಅಂತ ಹೇಳ್ತೀವಿ. ಇದರಲ್ಲಿ ಮನುಷ್ಯನಿಗೆ ಹೆಚ್ಚಾಗಿ ಅಂದರೆ ಎದೆನೋವು ಬರಬಹುದು, ಆದರೆ ಅವನು ಸಂಪೂರ್ಣವಾಗಿ ಜೀವಂತವಾಗಿರ್ತಾನೆ ಮತ್ತು ಕಾನ್ಶಿಯಸ್ ಆಗಿರ್ತಾನೆ. ಕಾರ್ಡಿಕ್ ಅರೆಸ್ಟ್ ಅಂದರೆ ಹೃದಯ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದು, ಅಂದರೆ ಈ ಸ್ಥಗಿತಗೊಂಡ ತಕ್ಷಣ ಮನುಷ್ಯನು ಪ್ರಜ್ಞೆ ತಪ್ಪಿಕೊಳ್ಳುತ್ತಾನೆ. 3 ನಿಮಿಷದಲ್ಲಿ ಒಂದು ಸರಿಯಾದ ಚಿಕಿತ್ಸೆ ಕೊಡದೇ ಇದ್ದರೆ ಅವನು ಸಾವನ್ನು ಒಪ್ಪುತ್ತಾನೆ. ಹೃದಯಘಾತವು ಹೃದಯ ಸ್ಥಗಿತಕ್ಕೆ ಕಾರಣ. ಅದಾಗಿ ಹೃದಯ ಸ್ಥಗಿತಕ್ಕೆ ಹೃದಯಘಾತವೇ ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿಂದ ನಮ್ಮ ಹೃದಯ ಸ್ಥಗಿತಗೊಳ್ಳುತ್ತದೆ.
0: ಸರ್, ಈಗ ನಾವು ಜನನ ಬಗ್ಗೆ ಮಾತಾಡೋದಾದ್ರೆ, ಈಗ ತಾಯಿಯ ಗರ್ಭದಲ್ಲೇ ಮಗುವಿಗೆ ಏನಾದರೂ ಹೃದಯ ಸಂಬಂಧಿ ಡಿಫೆಕ್ಟ್ಸ್ ಇದ್ರೆ ಅದನ್ನ ಕಂಡುಹಿಡಿಬಹುದು ಸರ್, ಮತ್ತೆ ಟ್ರೀಟ್ಮೆಂಟ್ ಕೊಡಬಹುದು?
1: ಕೊಡಬಹುದು ನಿಜವಾಗಿ. ಗರ್ಭಾವಸ್ಥೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇದಕ್ಕಿಂತ ಮುಂಚೆ ಇದೇ ತರ ಮಕ್ಕಳಲ್ಲಿ ಒಂದು ಜನ್ಮಾತೀತ ಹೃದಯದ ರೋಗವಿದ್ದರೆ, ಅಥವಾ ತಾಯಿಯ ವಯಸ್ಸು ಹೆಚ್ಚಾಗಿದ್ದರೆ, ಅಥವಾ ತಾಯಿಯು ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಮೆಡಿಕೇಶನ್ ಔಷಧಿ ಇದ್ದು ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಂಡರೆ, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸಗಳು ಇದ್ದರೆ, ಇಂಥ ತಾಯಂದಿರಿಗೆ ಒಂದು ಜನ್ಮಾತೀತ ಹೃದಯ ಸಂಬಂಧದ ಕಾಯಿಲೆಗಳು ಅವರ ಮಕ್ಕಳಲ್ಲಿ ಬರುವುದು ತುಂಬಾ ಸುಲಭ. ಆದ್ದರಿಂದ ಇದನ್ನು ತಡೆಹಿಡಿಯಲು ಮುಖ್ಯವಾಗಿ ಒಂದು ಅಂದರೆ ಒಂದು ಗರ್ಭಾವಸ್ಥೆಯ 16ನೇ ವಾರದಲ್ಲಿ ಒಂದು ಏನಂತ ಫೀಟಲ್ ಇಕೋ ಕಾರ್ಡಿಯೋಗ್ರಫಿ ಅಂತ ಒಂದು ಏನು ಟೆಸ್ಟ್ ಮಾಡ್ತೀವಲ್ಲ, ಇದರಲ್ಲಿ ಆ ಮಗುವಿಗೆ ಹೃದಯದಲ್ಲಿ ಯಾವುದಾದ್ರೂ ಒಂದು ಡಿಫೆಕ್ಟ್ ಇದೆಯಾ ಅಂತ ನಾವು ಕಂಡು ಹಿಡಿಯಬಹುದು. ಇದರಿಂದ ಸಿಂಪಲ್ ಆಗಿ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಆ ಗರ್ಭಾವಸ್ಥೆಯನ್ನು ಕಂಟಿನ್ಯೂ ಮಾಡಿ ಅದಾದ ನಂತರ ಅಂದರೆ ಡೆಲಿವರಿ ಆದಮೇಲೆ ಮಗುವಿಗೆ ಸರ್ಜರಿ ಮುಖಾಂತರ ಅದನ್ನು ಗುಣಪಡಿಸಬಹುದು. ಇಲ್ಲವೇ ತುಂಬಾ ಕಾಂಪ್ಲೆಕ್ಸ್ ಆದಂತಹ ಒಂದು ಹೃದಯದ ಡಿಫೆಕ್ಟ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದ್ರೆ ಆಪರೇಷನ್ ಸಹ ಮಾಡುವುದರಿಂದ ತಾಯಿಯ ಒಂದು ಆರೋಗ್ಯವನ್ನು

0: ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ.
1: ಸರ್, ಈಗ ಹುಟ್ಟಿದ ನಂತರ, ಡೆಲಿವರಿ ಆದ ನಂತರ ಕೆಲವೊಬ್ಬರಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ನಾವು ಕೇಳ್ತೀವಿ ಸರ್, ಇದು ಎಲ್ರಿಗೂ ಸಾಮಾನ್ಯವಾಗಿರುತ್ತಾ? ಕೆಲವರು ಹೇಳ್ತಾರೆ ಇದು ನ್ಯಾಚುರಲ್ ಆಗಿ ಕ್ಲೋಸ್ ಆಗುತ್ತೆ ಅಂತ ಎಲ್ಲ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
0: ನಿಜ ನಿಜ,
1: ಅದ್ರ ಬಗ್ಗೆ
0: ಸಾಮಾನ್ಯವಾಗಿ ಹೃದಯದಲ್ಲಿ ನಾನಾ ರೀತಿಯಾಗಿ ಅಂದ್ರೆ ಕೋಣೆಗಳ ಮಧ್ಯೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಹೋಲ್ಗಳು ಇರುವುದು ಸಹಜ. ಅದು ಅಂದ್ರೆ ಮಗು ಬೆಳೆದಂಗೆ ಆ ಹೋಲ್ಗಳು ನಿಧಾನ ಕ್ಲೋಸ್ ಆಗ್ತವೆ. ಕೆಲವು ಹೃದಯದಲ್ಲಿ ರಂಧ್ರಗಳು ಈ ಕ್ಲೋಸ್ ಆಗದೇನೆ ಇರ್ಬೋದು, ಅದನ್ನು ನಾವು ASD ಅಂತ ಹೇಳ್ತೀವಿ, ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಅಥವಾ VSD ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಅಥವಾ PDA ಅಂತ. ಇವು ಸರ್ವ ಸಾಮಾನ್ಯವಾಗಿ ಕಾಣುವಂತ ಒಂದು ರಂಧ್ರಗಳು. ಇವು ಮಗು ಬೆಳೆದಂತೆ ಕೆಲವು ಮಕ್ಕಳಲ್ಲಿ ತಾನಾಗಿಯೇ ಅವು ಕ್ಲೋಸ್ ಆಗುವ ಸಾಧ್ಯತೆಗಳು ಉಂಟು. ಇಲ್ಲದಿದ್ದರೂ ಸಹ ಇದನ್ನು ನಾವು ಒಂದು ಶಸ್ತ್ರಚಿಕಿತ್ಸೆ ಮೂಲಕ ಅಥವಾ ಇತ್ತೀಚಿನ ದಿನಗಳಲ್ಲಿ ಡಿವೈಸ್ ಅಂತ ಬಂದಿದೆ, ಅಂದ್ರೆ ಒಂದು ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಸಹ ಈ ರಂಧ್ರಗಳನ್ನು ನಾವು ಕ್ಲೋಸ್ ಮಾಡುವುದರಿಂದ ಆ ಮಕ್ಕಳು ಜೀವನ ಪರ್ಯಂತ ನಾರ್ಮಲ್ ಆಗಿ ಜೀವನ ಮಾಡುವುದು ಸಾಧ್ಯತೆ ಉಂಟು.
1: ಈಗ ತಂದೆ ತಾಯಿಗೆ ಹೇಗೆ ಗೊತ್ತಾಗುತ್ತೆ ಸರ್, ಮಗುವಿಗೆ ಹೃದಯ ಸಂಬಂಧಿ ಈ ಹೋಲ್ ಇರಬಹುದಪ್ಪ ಅನ್ನೋದಕ್ಕೆ ಲಕ್ಷಣಗಳು ಏನೆಲ್ಲ ಕಾಣಬರುತ್ತೆ ಸರ್ ಮಕ್ಕಳಲ್ಲಿ?
0: ಮಗು ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಇವರಿಗೆ ತಿರ್ಗಾ ಒಂದು ಏನಂತ ಜ್ವರ ಬರೋದಾಗ್ಲಿ ಕೆಮ್ಮು ಬರುವುದಾಗ್ಲಿ ಅಂತ, ಅಂದ್ರೆ ರಿಕರೆಂಟ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರ್ತದೆ. ಅಂದ್ರೆ ವರ್ಷಕ್ಕೆ 4-6 ಬಾರ ಬಂದರೆ ಅಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಂದು ಎಕೋಕಾರ್ಡಿಯೋಗ್ರಫಿ ಮಾಡಿಸಿ ಹೃದಯದಲ್ಲಿ ಯಾವ್ದಾದ್ರು ರಂಧ್ರ ಇದೆಯಾ ಅಥವಾ ಯಾವುದೇ ರೀತಿಯ ಡಿಫೆಕ್ಟ್ ಇದೆ ಅಂತ ಕಂಡು ಹಿಡಿಯೋದು ಉತ್ತಮ.
1: ಸರ್, ಈಗ ನಾವು ಹೃದಯದ ಬಗ್ಗೆ ಮಾತಾಡೋದಾದ್ರೆ ಈ ಮಹಿಳೆಯರ ಹೃದಯ ಮತ್ತೆ ಪುರುಷರ ಹೃದಯ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆ, ಒಂದೇ ತರ ಇರುತ್ತೆ ಸರ್?
0: ಇಲ್ಲ, ಹೃದಯದ ಸ್ಟ್ರಕ್ಚರ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಬಟ್ ಅವರಿಗೆ ಕಾಯಿಲೆ ಬರುವುದರಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಅಂದರೆ ಗಾದೆ ಇದೆ, ಅಂದ್ರೆ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ಸ್ ದ ಮ್ಯಾನ್ ಬಟ್ ಪ್ರೊಟೆಕ್ಟ್ಸ್ ದ ವಿಮೆನ್ ಅಂತ ಹೇಳ್ತೀವಿ. ಅಂದ್ರೆ ಋತುಮಾಸ ಆಗುವವರೆಗೂ ಮಹಿಳೆಯರಲ್ಲಿ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್ ಒಂದು ಪ್ರೊಜೆಸ್ಟ್ರಾನ್ ಹೃದಯವನ್ನು ತುಂಬಾ ಕಾಪಾಡುತ್ತದೆ. ಏಕೆಂದರೆ ಇವರಲ್ಲಿ ರಕ್ತನಾಳಗಳಲ್ಲಿ ಯಾವ ಅಡೆತಡೆಗಳು ಬರುತ್ತವಲ್ಲ ಅದನ್ನು ಆಗದಂತೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸ್ಟಾಪ್ ಮಾಡ್ತದೆ. ಇದರಿಂದ ಋತುಮಾಸ ಆಗುವವರೆಗೂ ಅವರಲ್ಲಿ ಶೇಕಡವಾರು ಹೃದಯಘಾತದ ಸಂಖ್ಯೆ ಅಂದ್ರೆ ಗಂಡಸರಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ. ಆದರೆ ಒಂದು ಸಲ ಅಂದ್ರೆ ಮೆನೋಪಾಸ್ ಅಟೆಂಡ್ ಮಾಡಾದ್ಮೇಲೆ ಅಂದ್ರೆ ಋತುಮಾಸ ನಿಂತ ಆದ್ಮೇಲೆ ಅವರಲ್ಲಿ ಬರುವಂತ ಹೃದಯದ ಕಾಯಿಲೆಯು ಮತ್ತು ಗಂಡಸರಲ್ಲೂ ಬರುವಂತ ಹೃದಯ ಕಾಯಿಲೆಯು ಸರಿ ಸಮಾನವಾಗಿಯೇ ಇರುತ್ತದೆ.
1: ಈಗ ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ಕೆಲವೊಬ್ಬರು ಇಲ್ಲ ನಾನು ಸ್ಟೆಂಟ್ ಹಾಕೊಂಡಿದ್ದೀನಿ ಅಂತ ಹೇಳ್ತಾರೆ, ಕೆಲವೊಬ್ಬರು ಬೈಪಾಸ್ ಸರ್ಜರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ, ಇವುಗಳು ಏನ್ ಸರ್, ಇವೆಲ್ಲ ಯಾವಾಗ ಅವಶ್ಯಕತೆ ಬರುತ್ತೆ?
0: ಹೃದಯದ ರಕ್ತನಾಳಗಳ ಅಡೆತಡೆಗಳು ಬಂದಾಗ ಅಂದ್ರೆ ಬ್ಲಾಕ್ಸ್ ಅಂತ ನಾವು ಏನ್ ಎಂಜಿಯೋಗ್ರಾಮ್ ಮುಖಾಂತರ ಕಂಡು ಹಿಡಿತೀವಿ, ಅದಾದ್ಮೇಲೆ ಆ ಮನುಷ್ಯನ ಟ್ರೀಟ್ಮೆಂಟ್ ನಾವು ಡಿಸೈಡ್ ಮಾಡ್ತೀವಿ. ಯಾವ ರೀತಿ ಬ್ಲಾಕ್ ಇದೆ, ಎಷ್ಟು ಮಟ್ಟದಲ್ಲಿ ಆ ರಕ್ತನಾಳದಲ್ಲಿ ಬ್ಲಾಕ್ ಇದೆ, ಎಷ್ಟು ರಕ್ತನಾಳಗಳು ಬ್ಲಾಕ್ ಆಗಿವೆ, ಅದರ ಮೇಲೆ ಅವರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಮುಖ್ಯವಾಗಿ ಒಂದು ರಕ್ತನಾಳ ಒಂದೇ ಅಥವಾ ಎರಡು ರಕ್ತನಾಳ ಒಂದೇ ಜಾಗದಲ್ಲಿ ಬ್ಲಾಕ್ ಇದ್ದರೆ ಸ್ಟೆಂಟಿಂಗ್ ಅಂತ ಹೇಳ್ತೀವಿ ಅಥವಾ ಎಂಜಿಯೋಪ್ಲಾಸ್ಟಿನ್ ಸ್ಟೆಂಟಿಂಗ್ ತುಂಬಾನೇ ಉತ್ತಮ. ಅದಕ್ಕಿಂತ ಹೆಚ್ಚಾಗಿ ರಕ್ತನಾಳಗಳು ಬ್ಲಾಕ್ ಆಗಿದ್ದರೆ ಅವರಿಗೆ ಬೈಪಾಸ್ ಆಪರೇಷನ್ ಮಾಡೋದ್ರಿಂದ ಅಂದ್ರೆ ಹೊಸ ರಕ್ತನಾಳಗಳ ಜೋಡಣೆಯಿಂದನೇ ಹೆಚ್ಚಾಗಿ ಬೆನಿಫಿಟ್ ಸಿಗುತ್ತದೆ. ಇತ್ತೀಚಿನ ದಿನದಲ್ಲಿ ಜನರು ಆಪರೇಷನ್ ಅಂದ್ರೆ ಹೆದ್ಕೊಂಡ್ಬಿಡ್ತಾರೆ. ಆಪರೇಷನ್ ಬೇಡ, ಈ ಹೇಗಾದ್ರೂ ಮಾಡಿ ಸ್ಟೆಂಟಿಂಗ್ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ಹೇಳ್ತಾರೆ. ಬಟ್ ಅದು ಒಂದು ತಪ್ಪು ಭಾವನೆ. ಯಾಕೆಂದ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ಅಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ತಾವು ಸ್ಟೆಂಟಿಂಗ್ ಏನಾದ್ರೂ ಮಾಡಿಸ್ಕೊಂಡ್ರೆ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ, ನಿಮ್ಮ ರಿಸ್ಕ್ ಕಂಟಿನ್ಯೂ ಆಗುತ್ತದೆ. ಆದ್ದರಿಂದ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ನಿಮ್ಗೆ ಬೇಕು ನಿಮ್ ಲೈಫ್ ಅಲ್ಲಿ ಅಂತಂದ್ರೆ 3-3 ಹೆಚ್ಚು ರಕ್ತನಾಳ ಬ್ಲಾಕ್ ಆದಾಗ ನಿಮಗೆ ಹೃದಯದ ಬೈಪಾಸ್ ಆಪರೇಷನ್ನೇ ಒಳಿತು. ಇನ್ನು ಕೆಲವರಿಗೆ ಮಾತ್ರೆ ಮೇಲೆನೆ ನಾವು ಟ್ರೀಟ್ಮೆಂಟ್ ಕೊಡಬಹುದು, ಆ ಚಿಕಿತ್ಸೆ ಸುಲಭ. ಅಂದ್ರೆ ಒಂದು ಅಡೆತಡೆಗಳು ಕಡಿಮೆ ಇದ್ರೆ ಅಂದ್ರೆ 20-30% ಅಡೆತಡೆಗಳು ಇದ್ರೆ ಅಥವಾ ತುಂಬಾನೇ ಜಾಸ್ತಿ ರಕ್ತ ಅಡೆತಡೆಗಳು ಇದ್ದು ಸ್ಟೆಂಟಿಂಗ್ ಅಥವಾ ಬೈಪಾಸ್ ಆಪರೇಷನ್ ಸಾಧ್ಯವಿಲ್ಲ ಅಂದರೂ ಸಹ ಅವರಲ್ಲೂ ಸಹ ಒಂದು ಒಳ್ಳೆಯ ಮಾತುಗಳ ಮೂಲಕ ಅವರ ಕಾಯಿಲೆಯನ್ನು ನಾವು ಗುಣಪಡಿಸಬಹುದು.
1: ಸರ್, ಇವಾಗ ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಸೇವನೆ ಯಾವ ರೀತಿ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತೆ?
0: ತುಂಬಾನೇ ದುಷ್ಪರಿಣಾಮ. ಯಾವುದೇ ಒಂದು ಮನುಷ್ಯ ಧೂಮಪಾನ ಅಥವಾ ತಂಬಾಕು ಸೇವನೆ ಯಾವುದೇ ರೀತಿಯಲ್ಲಿ ಇರ್ಬೋದು, ಅದು ಮೆಲುವುದಾಗ್ಬೋದು, ಸಿಗಾರು, ಸಿಗರೇಟು, ಬೀಡಿ ಮುಖಾಂತರ ಏನ್ ಮಾಡ್ತಾರೆ ಅದು ನಮ್ಮ ದೇಹಕ್ಕೆ ತುಂಬಾನೇ ದುಷ್ಪರಿಣಾಮ ಬೀರುತ್ತದೆ. ಇದರಲ್ಲಿ ಮುಖ್ಯವಾಗಿ 4,000 ಹೆಚ್ಚು ಕೆಮಿಕಲ್ ಇರ್ತವೆ, ವಿಷಪೂರಿತ ಕೆಮಿಕಲ್ಸ್. ಅದರಲ್ಲಿ 200 ಹೆಚ್ಚು ವಿಷಪೂರಿತ ರಾಸಾಯನಿಕ ವಸ್ತುಗಳು ಇರ್ತವೆ. ಇದು ನಮ್ಮ ಹೃದಯಘಾತಕ್ಕೆ, ಹೃದಯ ಸ್ಥಗಿತಕ್ಕೆ, ಪಾರ್ಶ್ವವಾಯು ಮತ್ತು ನಾನಾ ರೀತಿಯ ಕ್ಯಾನ್ಸರ್, ಯಾವುದೇ ಅಂಗದ ಕ್ಯಾನ್ಸರ್ಗೂ ಈ ಧೂಮಪಾನ ಅಥವಾ ತಂಬಾಕು ಕಾರಣ ಅಂತ ಈ ಸಮಯದಲ್ಲಿ ಹೇಳ್ತೇನೆ. ಅದೇ ಮಟ್ಟಿಗೆ ಇನ್ನೊಂದು ಹೇಳ್ಬೇಕು

0: ಆಲ್ಕೋಹಾಲ್ ಮದ್ಯಪಾನ ಅಂತ ಏನ್ ಹೇಳ್ತೀವಲ್ಲ, ಮದ್ಯಪಾನ ಅಂತ ಏನ್ ಹೇಳ್ತೀವಿ, ತುಂಬಾ ಜನರಿಗೇನು ಕಡಿಮೆ ಮಟ್ಟದಲ್ಲಿ ಮದ್ಯಪಾನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ಬಟ್ ಅದು ತಪ್ಪು. ಜಾಸ್ತಿ ಮದ್ಯಪಾನ ಮಾಡೋದ್ರಿಂದ ಹೃದಯಘಾತದ ಸಂಖ್ಯೆಯು ಹೆಚ್ಚಾಗುತ್ತದೆ, ಇವರಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಹೆಚ್ಚು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಕಲೆಕ್ಟ್ ಆಗೋದು ಸಹ ಒಂದು ಸಾಧ್ಯತೆ ಉಂಟು.
1: ಸರ್, ಈಗ ನೀವಾಗಲೇ ರಕ್ತನಾಳಗಳ ಬ್ಲಾಕಿಂಗ್ ಬಗ್ಗೆ ಹೇಳ್ತಾ ಇದ್ದೆ, ಬ್ಲಾಕ್ ಆಗುತ್ತೆ ಅಂತ. ಇದು ಬ್ಲಾಕ್ ಆಗಬಾರದು, ನಮ್ಮ ಆಹಾರ ಆ ರೀತಿ ಇರಬೇಕು, ನಮ್ಮ ವ್ಯಾಯಾಮ ನಿಯಮಿತವಾಗಿರ್ಬೇಕಂದ್ರೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಮತ್ತೆ ಯಾವ ರೀತಿಯ ಒಂದು ವ್ಯಾಯಾಮವನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಸರ್?
0: ಹೌದು, ಒಂದು ಉತ್ತಮ ಜೀವನ ಶೈಲಿ ಈ ರಕ್ತನಾಳದಲ್ಲಿ ಬರುವಂತಹ ಅಡೆತಡೆಗಳನ್ನು ಕೆಲಮಟ್ಟಿಗೆ ಅಂದ್ರೆ ಕಡಿಮೆ ಮಾಡುತ್ತದೆ. ಮುಖ್ಯವಾಗಿ ಆಹಾರದಲ್ಲಿ ಬಂದಾಗ ಒಂದು ಸಮತೋಲಿತ ಆಹಾರ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಒಂದು ಸಮತೋಲಿತ ರೂಪದಲ್ಲಿ ಇಟ್ಟುಕೊಂಡು ಊಟ ಮಾಡೋದ್ರಿಂದ ಈ ಅಡೆತಡೆಗಳು ಬರುವುದು ಅಥವಾ ಹೆಚ್ಚಾದಂತಹ ರಕ್ತದ ಒತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಕಡಿಮೆ ಮಾಡಬಹುದು. ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಒಂದು 50%, 30% ಪ್ರೋಟೀನ್ ಮತ್ತು 20% ಫ್ಯಾಟ್ ಇರುವಂತಹ ಆಹಾರವನ್ನು ನಾವು ದಿನನಿತ್ಯ ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚಾಗಿ ತರಕಾರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಇರೋದ್ರಿಂದ, ಈ ಫೈಬರ್ ಇರೋದ್ರಿಂದ ನಮ್ಮ ಹೃದಯಕ್ಕೆ ಒಂದು ಒಳ್ಳೆಯ ಆಹಾರ. ವೈಟ್ ಮೀಟ್ ಅಂತ ಅಂದ್ರೆ ನಾನ್ ವೆಜಿಟೇರಿಯನ್ ಇದ್ರೆ ತಾವು ಬಿಳಿ ತತ್ತಿಯ ಒಂದು ಬಿಳಿ ಭಾಗ ಅಥವಾ ಚಿಕನ್ ಅಂತ ಹೇಳ್ಬೋದು, ಅಥವಾ ಸ್ಮಾಲ್ ಒಂದು ಮೀಡಿಯಂ ಸೈಜ್ ಫಿಶು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ರೀತಿ ರೆಡ್ ಮೀಟ್ ಅಂದ್ರೆ ಮಟನ್ ಆಗಿರ್ಬೋದು, ಬೀಫ್ ಆಗಿರ್ಬೋದು, ಅಥವಾ ದೊಡ್ಡ ಪ್ರಮಾಣದ ಮೀನುಗಳಲ್ಲಿ ಇವು ನಮ್ಮ ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ.
1: ಸರ್, ಇವಾಗ ಮೊಟ್ಟೆಯಲ್ಲಿ ಈ ಯೆಲ್ಲೋ ಪಾರ್ಟ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ. ಕೆಲವೊಬ್ರು ಹಾರ್ಟಿಗೆ ಒಳ್ಳೇದಂತಾರೆ, ಕೆಲವೊಬ್ರು ಇಲ್ಲ ಒಂದು ವಯಸ್ಸಾದ್ಮೇಲೆ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತಾರೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್.
0: ನಿಜ ನಿಜ, ಇದು ಅವಳ ಯೋಕ್ ಅಂತ ಏನ್ ಹೇಳ್ತೀವಲ್ಲ, ಇದರಲ್ಲಿ ಆಕ್ಚುಲಿ ಒಂದು ಒಳ್ಳೆಯದು ಅಂದರೆ ವಿಟಮಿನ್ B12 ಇರ್ತದೆ ಮಕ್ಕಳಲ್ಲಿ, ಒಳ್ಳೆಯದು ಕೊಡೋದ್ರಿಂದ ಅದರಲ್ಲಿ ಏನು ತಪ್ಪೇನಿಲ್ಲ, ಆದರೆ ಅತಿ ಹೆಚ್ಚಾಗಿ ಸೇವನೆ ಒಳ್ಳೆಯದಲ್ಲ. ಇದರಲ್ಲಿ ಮುಖ್ಯವಾಗಿ ಟ್ರೈಗ್ಲಿಸರೈಡ್ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದ್ರಿಂದ, ಈಗ ಪರ್ಟಿಕ್ಯುಲರ್ಲಿ ಜಿಮ್ ಹೋಗೋರು ಇರ್ತಾರಲ್ಲ, ತುಂಬಾ ಮೊಟ್ಟೆ ತಿನ್ನುವ ಒಂದು ಅಭ್ಯಾಸ ಅವರಿಗೆ, ಮಸಲ್ ಬಿಲ್ಡಿಂಗ್ ಅಲ್ಲಿ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಅದು ತಪ್ಪು. ವೈಟ್ ಅದು ಏನಿರ್ತದಲ್ಲ, ಅದು ಪ್ಯೂರ್ ಪ್ರೋಟೀನ್, ಅದು ಸೊ ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಎಲ್ಲೋ ಹೆಚ್ಚಾದ ಪ್ರಮಾಣದಲ್ಲಿ ಒಳಿತಲ್ಲ, ಅದನ್ನು ಕಡಿಮೆ ಮಾಡೋದು ಒಳ್ಳೆಯದು.
1: ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಈ ಸ್ಟ್ರೆಸ್ ಕೂಡ ತುಂಬಾ ಪರಿಣಾಮ ಬೀರುತ್ತೆ ಹೃದಯದ ಆರೋಗ್ಯದ ಮೇಲೆ ಅಂತ, ಇದು ನಿದ್ರಾಹೀನತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್?
0: ಹೌದು, ಸ್ಟ್ರೆಸ್ ಎಷ್ಟು ಮುಖ್ಯವೋ ನಿದ್ರೆಯು ನಮ್ಮ ದೇಹಕ್ಕೆ ತುಂಬಾನೇ ಮುಖ್ಯ. ಅಂದ್ರೆ ಪ್ರತಿದಿನ ಒಂದು ಮನುಷ್ಯನಿಗೆ 6-8 ಗಂಟೆ ಒಂದು ತುಂಬಾ ಒಳ್ಳೆಯ ನಿದ್ರೆ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಡಿಕ್ಷನ್ ಜಾಸ್ತಿನೇ ಆಗ್ತಾ ಇದೆ, ರೀಲ್ ಎಲ್ಲ ನೋಡ್ತಾ ತುಂಬಾ ಜನ ತಡರಾತ್ರಿ ಮಲಗುವಂದು ಕಾಮನ್ ಆಗಿ ನೋಡ್ತಾ ಇದೀವಿ. ಅಂದ್ರೆ 12 ಗಂಟೆ 1 ಗಂಟೆಗಿಂತ ಮುಂಚೆ ಯಾರು ಮಲಗೋದೇ ಇಲ್ಲ. ಸೊ ಈ ಮಲಗದೇ ಇರೋದ್ರಿಂದ ನಮ್ಮ ಅಂಗಗಳು, ಹೃದಯವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಮೆದುಳು, ಲಿವರ್, ಕಿಡ್ನಿ ಎಲ್ಲದಕ್ಕೂ ಒಂದು ಕಂಟಿನ್ಯೂಸ್ ಕೆಲಸ ಅಂದ್ರೆ ಅವಕ್ಕೆ ಯಾವುದು ವಿಶ್ರಾಂತಿನೇ ಸಿಗ್ತಾ ಇಲ್ಲ. ರಾತ್ರಿ ಒಂದು ನೇಚರ್ ರಾತ್ರಿ ಯಾಕೆ ಮಾಡಿದೆ ಅಂದ್ರೆ ಒಂದು ನಮ್ಮ ಅಂಗಗಳಿಗೆ ಒಂದು ರೆಸ್ಟ್ ಕೊಡಬೇಕಂತಾನೆ, ಮತ್ತೆ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಫ್ರೆಶ್ ಆಗಿ ಮತ್ತೆ ತಿರ್ಗಾ ಸಾಮಾನ್ಯ ರೂಪದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೂ ಸಹ ರೆಸ್ಟ್ ಬೇಕು. ಅದೇ ರೀತಿ ಹೃದಯಕ್ಕೂ ಸಹ ರೆಸ್ಟ್ ಬೇಕೇ ಬೇಕು. ಅಂದ್ರೆ ಒಂದು ಹೃದಯ ನಿರಂತರ ಕೆಲಸ ಮಾಡ್ತಾ ಇದ್ರು ರಾತ್ರಿ ಅದು ಒಂದು ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡಲು ಪ್ರಯತ್ನ ಮಾಡ್ತದೆ, ಸೊ ದಟ್ ಅದು ಮತ್ತೆ ನೆಕ್ಸ್ಟ್ ಡೇ ರಿಕವರಿ ಆಗಿ ದಿನನಿತ್ಯದ ಕಾರ್ಯಕ್ಕೆ ಹೆಲ್ಪ್ ಮಾಡ್ಬೇಕಂತ. ಬಟ್ ಈಗ ನಿದ್ದೆ ಇರದೇ ಇದ್ದಕ್ಕೆ ಆ ಹೃದಯದ ಮೇಲೆ ಸ್ಟ್ರೆಸ್ ಹೆಚ್ಚಾಗಿ, ಸೊ ಅದ ಅಪರೋಕ್ಷವಾಗಿ ಡೈರೆಕ್ಟ್ಲಿ ಅಲ್ಲ ಇನ್ಡೈರೆಕ್ಟ್ಲಿ ಅದು ಹೃದಯದ ಮೇಲೆ ಮತ್ತು ಇತ್ತೀಚಿನ ಹೃದಯಘಾತಕ್ಕೂ ಕಾರಣವಾಗಿದೆ.
1: ಸರ್, ಆಗ್ಲೇ ನೀವು ಜಿಮ್ ಮತ್ತೆ ಬೇರೆ ಬೇರೆ ಎಕ್ಸೈಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ರಿ. ನಾವು ನೋಡ್ತಾ ಇರ್ತೀವಿ ಜಿಮ್ ಅಲ್ಲಿ ರಿಗ್ರೆಸ್ ಆಗಿ ಎಕ್ಸೈಸ್ ಮಾಡಿ ಅಲ್ಲೇ ಹೃದಯ ನೋವು ಅಥವಾ ಎದೆ ನೋವಿನಿಂದ ಅಸ್ವಸ್ಥರಾಗೋದನ್ನ ನೋಡಿದೀವಿ. ಈ ವ್ಯಾಯಾಮ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಸರ್?
0: ಹೌದು, ನಿಜ. ಆಕ್ಚುಲಿ ಒಂದು ನಿಯಮಿತ ರೂಪದಲ್ಲಿ ನಮ್ಮ ದೇಹದ ವ್ಯಾಯಾಮ ತುಂಬಾ ಉತ್ತಮ. ಅದು ಅತಿ ಆದಾಗ ಅಂದ್ರೆ ಇತ್ತೀಚೆಗೆ ತಾವು ನೋಡಿರ್ಬೋದು ಜಿಮ್ ಜಾಯ್ನ್ ಆಗಿರೋ ಯುವಕರಲ್ಲಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಅವರು ಅತಿ ಹೆಚ್ಚು ಹೆಚ್ಚಾಗಿ ಒಂದು ವ್ಯಾಯಾಮ ಮಾಡೋದ್ರಿಂದ ಅವರ ಹೃದಯದಲ್ಲಿ ನಾನಾ ರೀತಿಯ ಬದಲಾವಣೆಗಳು ಬರ್ತವೆ. ಮುಖ್ಯವಾಗಿ ಇದರಲ್ಲಿ ಏನಾಗ್ತಿದೆ ಅಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈದಲ್ಲಿ ಒಂದು ಡಿಸ್ಪ್ಯಾರಿಟಿ ಬರ್ತದೆ. ಅಂದ್ರೆ ಏನು ರಕ್ತ ಬೇಕು ಮತ್ತು ಸರಬರಾಜಿನಲ್ಲಿ ವ್ಯತ್ಯಯ ಆದಾಗ, ಪರ್ಟಿಕ್ಯುಲರ್ಲಿ ಯಾರಿಗೆ ರಕ್ತನಾಳಗಳು ಅಡೆತಡೆ ಆದಾಗ ಅವರ ಸರಬರಾಜು ಕಡಿಮೆ ಆದಾಗ ಇವರಿಗೆ ಹೃದಯಘಾತ ಬರ್ತದೆ. ಅದೇ ರೀತಿ ಹೆಚ್ಚು ವ್ಯಾಯಾಮ ಮಾಡಿದಾಗ ಆ ಅಡೆತಡೆಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಅಥವಾ ಈ ಕೊಬ್ಬಿನ ಅಂಶದ ಬೊಜ್ಜುಗಳು ಬಸ್ಟ್ ಆಗಿ ಆ ರಕ್ತನಾಳ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಾಗ್ಲಿ ಅಥವಾ ಹೃದಯದ ಬಡಿತದಲ್ಲಿ ಏರುಪೇರುಗಳು ಆಗ್ತವೆ, ಆ ಸಡನ್ ಏರುಪೇರು ಆದಾಗ ಹೃದಯಘಾತ ಅಥವಾ ಹೃದಯ ಸ್ಥಗಿತ ಆಗುತ್ತದೆ. ಆದ್ದರಿಂದ ಎಲ್ಲರೂ ಒಂದು ನಿಯಮಿತ ಅಂದ್ರೆ ವಾರಕ್ಕೆ 100-150

0: ಇವತ್ತು ನಿಮಿಷ ಒಂದು ವಾರಕ್ಕೆ ಹೇಳೋದು, ದಿನಕ್ಕೆಲ್ಲ ವಾರಕ್ಕೆ ಅಷ್ಟು ವ್ಯಾಯಾಮ ಮಾಡಿದರೆ ಸಾಕು. ಸಾಮಾನ್ಯವಾದ ನಡಿಗೆ ಅಂದರೆ ಬ್ರಿಸ್ಕ್ ವಾಕ್ ಅಷ್ಟು ಮಾಡಿದರೆ ಸಾಕು. ಅದರ ಒಟ್ಟಿಗೆ ಸೈಕ್ಲಿಂಗ್ ಆಗಿರ್ಬೋದು, ಸ್ಕಿಪ್ಪಿಂಗ್ ಆಗಿರ್ಬೋದು, ಇನ್ನು ಇಂತಹ ಸಾಮಾನ್ಯ ರೂಪದ ಒಂದು ವ್ಯಾಯಾಮ ನಮ್ಮ ದೇಹಕ್ಕೆ ಆರೋಗ್ಯಕರ. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಒಂದು ಬ್ರಿಸ್ಕ್ ಅಂದರೆ ತುಂಬ ವಿಗರೆಸ್ ಎಕ್ಸಸೈಸ್ ಮಾಡುವಂಥ ಅವಶ್ಯಕತೆ ಇದ್ದರೆ, ಅಂದರೆ ನೀವು 40 ವರ್ಷ ಅದಕ್ಕಿಂತ ಹೆಚ್ಚಾಗಿದ್ದರೆ, ನಿಮಗೆ ರಕ್ತದೊತ್ತಡ ಇದ್ದರೆ, ಮಧುಮೇಹ ಇದ್ದರೆ, ಹೆಚ್ಚಿನ ಕೊಲೆಸ್ಟ್ರಾಲ್ ಇದ್ದರೆ, ಸ್ಮೋಕಿಂಗ್ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ, ಮುಂಚೆಯಿಂದನೇ ನಿಮಗೆ ಯಾವುದಾದರೂ ಹೃದಯದ ಕಾಯಿಲೆಗಳು ಇದ್ದರೆ, ತಾವು ಪರೀಕ್ಷೆ ಮಾಡಿಸಿಕೊಂಡು ಹತ್ತಿರದ ಒಂದು ಹೃದಯ ತಜ್ಞರ ಒಂದು ತಾವು ಈ ರೀತಿಯಾದಂತ ಎಕ್ಸಸೈಸ್ ಮಾಡಲು ಫಿಟ್ ಇದ್ದೀರಾ ಅಥವಾ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ಒಳಿತು.
1: ಸರ್, ಈಗ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ, ಈಗ ತಂದೆಯವರಿಗೆ ಅಥವಾ ತಾಯಿಯವರಿಗೆ ಸಮಸ್ಯೆ ಇದ್ರೆ ಮಕ್ಕಳಿಗೆ ಅದು ಖಡಾಖಂಡಿತವಾಗಿ ಬರುತ್ತಾ ಅಥವಾ ಅವರು ಹೇಗೆ ಪ್ರಿವೆನ್ಷನ್ ಮಾಡ್ಕೋಬೇಕು ಸರ್?
0: ಖಡಾಖಂಡಿತವಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಅವರಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದ್ರೆ ಅವ್ರ ತಂದೆ ತಾಯಿಲಿ ಹೃದಯಘಾತ, ಹೃದಯ ಸ್ಥಗಿತವಾಗಿದ್ದರೂ ಆ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳಲ್ಲೂ ಸಹ ಕಾಣುವ ಒಂದು ಚಾನ್ಸ್ ಇದೇ ಇರುತ್ತದೆ. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಬರುತ್ತೆ ಅಂತ ಏನಿಲ್ಲ, ಒಂದು ಒಳ್ಳೆಯ ಜೀವನ ಶೈಲಿ ಮಾಡಿ ರೆಗ್ಯುಲರ್ ಆಗಿ ಒಂದು ಹೃದಯ ತಜ್ಞರ ತಪಾಸಣೆಯನ್ನು ಮಾಡಿ.

0: ಇದ್ರೆ ಮಕ್ಕಳಿಗೆ ಅದು ಖಡಾಖಂಡಿತವಾಗಿ ಬರುತ್ತಾ ಅಥವಾ ಅವರು ಹೇಗೆ ಪ್ರಿವೆನ್ಷನ್ ಮಾಡ್ಕೋಬೇಕು ಸರ್?
1: ಖಡಾಖಂಡಿತವಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಅವರಲ್ಲಿ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದ್ರೆ ಅವ್ರ ತಂದೆ ತಾಯಿಯಲ್ಲಿ ಹೃದಯಘಾತ ಹೃದಯ ಸ್ಥಗಿತವಾಗಿದ್ದರು ಆ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳಲ್ಲೂ ಸಹ ಕಾಣುವ ಒಂದು ಚಾನ್ಸ್ ಇದೇ ಇರುತ್ತದೆ. ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಬರುತ್ತೆ ಅಂತ ಏನಿಲ್ಲ, ಒಂದು ಒಳ್ಳೆಯ ಜೀವನ ಶೈಲಿ ಮಾಡಿ ರೆಗ್ಯುಲರ್ ಆಗಿ ಒಂದು ಹೃದಯ ತಜ್ಞರ ತಪಾಸಣೆಯನ್ನು ಮಾಡಿಕೊಂಡು ಏನಾದರೂ ಕಾಯಿಲೆಗಳು ಇದ್ದರೆ ಅದಕ್ಕೆ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡರೆ ಅವರು ಸಹ ಸಾಮಾನ್ಯ ಜನರಂತೆ ಜೀವನ ಮಾಡಬಹುದು.
0: ಸರ್, ನಿಯಮಿತ ಆರೋಗ್ಯ ತಪಾಸಣೆ ಬಗ್ಗೆ ಹೇಳ್ತಾ ಇದ್ರೆ, ಈಗ ನಮ್ಮ ಜನರು ಹೇಗಂದ್ರೆ ಸಣ್ಣ ಪುಟ್ಟ ಲಕ್ಷಣಗಳು ಕಂಡು ಬರುವವರೆಗೂ ಆಸ್ಪತ್ರೆ ಕಡೆ ಹೋಗಲ್ಲ.
1: ನಿಜ,
0: ಸಣ್ಣ ಪುಟ್ಟ ಕಂಡು ಬಂದ್ರೂ ಹೋಗ್ಲಾರದೆ ಇರುವಂತವ್ರು ಇದಾರೆ.
1: ಹೌದು,
0: ಹೀಗಾಗಿ ಯಾವಾಗ ಅವರು ತಪಾಸಣೆಗೆ ಬರಬೇಕು ಸರ್? ಆರೋಗ್ಯವಾಗಿದ್ದಾಗ ಬರಬೇಕಾ ಅಥವಾ ಸ್ವಲ್ಪ ಮಟ್ಟಿನ ಎದೆ ನೋವು ಅಥವಾ ಏನಾದರೂ ಸಂಕಟ ಆಗ್ತಿದ್ರೆ ಬರಬೇಕಾ, ಹೇಗೆ ಸರ್?
1: ಮುಖ್ಯವಾಗಿ ನಾವು ಹೇಳೋ ಪ್ರಕಾರ 40 ವರ್ಷ ಅದಕ್ಕಿಂತ ಹೆಚ್ಚಾದವರು, ಅವರ ಹತ್ರ ಲಕ್ಷಣಗಳು ಇದಾವೆ ಅಥವಾ ಇಲ್ಲ, ಅವರು ಪ್ರತಿ ವರ್ಷ ಒಂದು ಹೃದಯದ ತಪಾಸಣೆ ಮಾಡಿಕೊಳ್ಳುವುದು ಒಳಿತು. ಅದರಲ್ಲಿ ಮುಖ್ಯವಾಗಿ ಯಾರಿಗಾದರೂ ಎದೆನೋವು ಬರ್ತಾ ಇದ್ದರೆ, ಯಾರಿಗಾದರೂ ರಕ್ತದೊತ್ತಡ ಇದ್ದರೆ, ಮಧುಮೇಹ ಅಥವಾ ಡಯಾಬಿಟೀಸ್ ಇದ್ದರೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದರೆ, ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ರೆ, ಮತ್ತೆ ಯಾವುದಾದ್ರು ದುರಭ್ಯಾಸಗಳು ಇದ್ದಾಗ ತಾವು ಅಟ್ಲೀಸ್ಟ್ 1 ವರ್ಷಕ್ಕೆ 1 ಸಲ ಹೃದಯ ತಜ್ಞರ ತಪಾಸಣೆ ಮಾಡಿಕೊಂಡು ಹೃದಯದ ಕಾಯಿಲೆ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ತುಂಬಾನೇ ಒಳಿತು.
0: ಸರ್, ಈಗ ಸರ್ಜರಿ ಮಾಡಿಸ್ಕೊಂಡವರು, ಸ್ಟೆಂಟ್ ಅಳವಡಿಸ್ಕೊಂಡವರು, ಇವರು ನಂತರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗುತ್ತೆ ಸರ್?
1: ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಸ್ಟೆಂಟ್ ಆದ ತಕ್ಷಣ, ಆಪರೇಷನ್ ಆದ ತಕ್ಷಣ ತಮ್ಗೆ ಯಾವುದೇ ರೀತಿಯ ಮಾತ್ರೆಗಳ ಅವಶ್ಯಕತೆ ಇಲ್ಲ ಅನ್ನೋದೇ ಒಂದು ಭಾವನೆ. ಅದು ತುಂಬಾನೇ ತಪ್ಪು. ಅಂದ್ರೆ ನಾವು ಸ್ಟೆಂಟ್ ಹಾಕೋಕ್ಕಿಂತ ಮುಂಚೆ ಅಥವಾ ಆಪರೇಷನ್ ಮಾಡೋ ಮುಂಚೆ ಯಾವ ಮಾತ್ರೆ ತಗೊಳ್ತಾ ಇದ್ರು ತಾವೆಲ್ಲರೂ ಅದು ಕಂಟಿನ್ಯೂ ಮಾಡಲೇಬೇಕು. ಯಾವುದೇ ರೀತಿಯಿಂದ ಸಡನ್ ಆಗಿ ಅಂದ್ರೆ ವೈದ್ಯರ ಒಂದು ಸಲಹೆ ಇಲ್ಲದೆ ನಿಲ್ಲಿಸಲೇಬಾರದು. ಮುಖ್ಯವಾಗಿ ಸ್ಟೆಂಟ್ ಅಲ್ಲಿ ಬ್ಲಡ್ ಥಿನ್ನರ್ಸ್ ಅಂತ ಕೊಡ್ತೀವಿ ನಾವು. ಆ ಬ್ಲಡ್ ಥಿನ್ನರ್ಸ್ ಬಹಳ ಅಂದ್ರೆ 1 ಅಥವಾ 2 ದಿವಸ ತಾವು ಬ್ಲಡ್ ಥಿನ್ನರ್ಸ್ ಮರ್ತು ಹೋದ್ರೆ ಆ ಸ್ಟೆಂಟ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ್ರೆ ಮತ್ತೆ ತಮಗೆ ಹೃದಯಘಾತ ಬರೋ ಚಾನ್ಸ್ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬ್ಲಡ್ ಥಿನ್ನರ್ಸ್ ಅಥವಾ ರಕ್ತದೊತ್ತಡ, ಹತೋಟಿಯಲ್ಲಿ ಇರೋದು ಮಾತ್ರೆಗಳು, ಮಧುಮೇಹದ ಮಾತ್ರೆಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಮಾತ್ರೆಗಳು ತಾವು ಜೀವನ ಪರ್ಯಂತ ಕಂಟಿನ್ಯೂ ಮಾಡಬೇಕು. ಅದೇ ರೀತಿ ಬೈಪಾಸ್ ಆಪರೇಷನ್ ಆದವರು ಸಹ ಇವೆಲ್ಲ ಮಾತ್ರೆ ನಾವು ಕೊಡ್ತೇವೆ, ಅವೆಲ್ಲಾನು ಅವರಿಗೆ ಆರೋಗ್ಯಕರ ಇಡಲು ಸಹಾಯ ಮಾಡ್ತವೆ. ಆದ್ದರಿಂದ ಒಂದು ವೈದ್ಯರ ಸಲಹೆ ಇಲ್ಲದೆ ದಯಮಾಡಿ ತಾವೆಲ್ಲರೂ ಈ ಮಾತುಗಳನ್ನು ನಿಲ್ಲಿಸಬಾರದು.
0: ಸರ್, ಇನ್ನೊಂದು ಪ್ರಮುಖವಾದ ವಿಷಯ, ಈಗ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಎದೆನೋವು ಬಂದು ಕುಸಿದ್ರೆ ಸುತ್ತಮುತ್ತ ಇರೋರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಬ್ರೀಫ್ ಆಗಿ ಫಸ್ಟ್ ಏಡ್ ಬಗ್ಗೆ ಹೇಳಿ ಸರ್, ಯಾವ ರೀತಿ ಅಲ್ಲಿ?
1: ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಆಕ್ಚುಲಿ ತುಂಬಾ ಜನ ಹೃದಯಘಾತ ಆದಾಗ ಅಥವಾ ಹೃದಯ ಸ್ಥಗಿತ ಆದಾಗ ಏನ್ ಮನುಷ್ಯನ ಕುಸಿದು ಬೀಳ್ತಾನೆ, ಅದಕ್ಕೆ ನಾವು ತಕ್ಷಣ CPR ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರಿಸಾಸ್ಟೇಷನ್ ಅಂತ ಹೇಳೋದು ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅದರಲ್ಲಿ ಏನಿಲ್ಲ, ಒಂದು ಎದೆ ಅದುಮುವ ಒಂದು ಕ್ರಿಯೆ ಇದು. ಆಕ್ಚುಲಿ ಸ್ಕೂಲಲ್ಲಿ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡಬೇಕಿದು. ನಮ್ಮ ದೇಶದಲ್ಲಿ ತುಂಬಾನೇ ಕಡಿಮೆ ಅಂತಾನೆ ಹೇಳ್ತೀವಿ. ಸೊ ಈ ಎದೆ ಅದುಮೋದು ಅಥವಾ ಇಮಿಡಿಯೇಟ್ಲಿ ಈ ತರ ಏನಾದ್ರೆ ತಾವು ಆಂಬುಲೆನ್ಸ್ ಗೆ ಕರೆ ಮಾಡ್ಬೇಕು. ನಿಂತು ನೋಡುವ ಬದಲು ಆಂಬುಲೆನ್ಸ್ ಗೆ ಕರೆ ಮಾಡಿ ಅವನನ್ನು ಆದಷ್ಟು ಬೇಗ ಹತ್ತಿರದ ಒಂದು ಹೃದಯದ ಆಸ್ಪತ್ರೆಗೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಇನ್ನು ಕೆಲವು ಮಾಲ್ಗಳಲ್ಲಿ ಇತ್ತೀಚೆಗೆ AED ಅಂತ ಅಂದ್ಬಿಟ್ಟು ಆಟೋಮೆಟಿಕ್ ಡಿಫಿಬ್ರಿಲೇಟರ್ ಮಷಿನ್ಸ್ ಅಂತ ಬರ್ತದೆ. ಅಂದ್ರೆ ನೀವು ಅಲ್ಲಲ್ಲಿ ನೇತು ಹಾಕಿರ್ತಾರೆ, ಅದು AED ಅಂತ ಬರ್ದಿರ್ತೀವಿ. ಅದನ್ನು ಉಪಯೋಗಿಸುವುದು ಹೇಗೆ ಅಂತ ತಾವು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಅದು ಆ ಶಾಕ್ ಕೊಡೋದ್ರಿಂದ ತುಂಬಾ ಜನರಿಗೆ ಮತ್ತೆ ಹೃದಯದ ಬಡಿತ ವಾಪಸ್ ಬರುತ್ತದೆ. ಬಟ್ ತುಂಬಾ ನಮ್ಮ ಇಂಡಿಯನ್ ಜನಕ್ಕೆ ಅದನ್ನ ಹೇಗೆ ಉಪಯೋಗಿಸೋದು ಅಂತಾನೆ ಗೊತ್ತಿಲ್ಲ. ಆದ್ರೆ ಇದು ಕಂಪಲ್ಸರಿ ಇದೆ. ಅಂದ್ರೆ ಎಲ್ಲಾ ಮಾಲಲ್ಲೂ ಇತ್ತೀಚೆಗೆ AED ಇಡ್ತಾರೆ. ಅದನ್ನು ಉಪಯೋಗ ತೆಗೆದುಕೊಳ್ಳೋದ್ರಿಂದ ತುಂಬಾ ಜನರ ಜೀವನ ನಾವು ಉಳಿಸಬಹುದು. 3 ನಿಮಿಷ ಅಂದ್ರೆ ಒಂದು ಮನುಷ್ಯನ ಹೃದಯ ಸ್ಥಗಿತ ಆದಾಗ ಆ 3 ನಿಮಿಷದಲ್ಲಿ ಮತ್ತೆ ರಿವೈವ್ ಮಾಡದೇ ಇದ್ರೆ ಅವನ ಬ್ರೈನ್ ಸಂಪೂರ್ಣವಾಗಿ ಸಾವನ್ನೊಪ್ಪಿ ಅವನು ಕಂಪ್ಲೀಟ್ ಆಗಿ ಸಾವನ್ನೊಪ್ಪೋದು ಚಾನ್ಸ್ ಜಾಸ್ತಿ ಇರುತ್ತದೆ.
0: ಸರ್, ಈಗ ವೈದ್ಯಕೀಯ ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂತ ನಾವು ಓದ್ತೀವಿ, ಕೇಳಿದೀವಿ. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತರ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಏನಾದ್ರೂ ಬೆಳವಣಿಗೆಗಳಾಗ್ತಾ ಇದೆಯಾ ಸರ್?
1: ತುಂಬಾನೇ ಇದೆ. ರೆಗ್ಯುಲರ್ ಆಗಿ ಈಗ ಪ್ರಪಂಚದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾದಲ್ಲೂ ಸಹ ಮೆನಿ ಆಫ್ ದ ಬಿಗ್ಗರ್ ಸೆಂಟರ್ಸ್ ಅಲ್ಲಿ ನಾವು ಈ ಹೃದಯದ ಕಸಿ ಅಥವಾ ಲಂಗ್ಸ್ ಕಸಿಯನ್ನು ಸಾಮಾನ್ಯ ರೂಪದಲ್ಲೇನೆ ಮಾಡ್ತಾ ಇದೀವಿ. ಹೇಗೆ ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಾಮಾನ್ಯ ರೂಪದಲ್ಲಿ ತಾವು ಕೇಳ್ತಾ ಇರ್ತೀರೋ, ಹೃದಯದ ಟ್ರಾನ್ಸ್ಪ್ಲಾಂಟೇಶನ್ ಆಗ್ಬೋದು, ಈವನ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಸಹ ನಾವು ಮಾಡ್ತೀವಿ. ಸೊ ಅದರಲ್ಲಿ ಒಂದು ವಿಶೇಷತೆ ಏನಿಲ್ಲ. ಸಾಮಾನ್ಯ ರೂಪದಲ್ಲಿ ಹೇಗೆ ನಾವು ಹೃದಯದ ಆಪರೇಷನ್ ಮಾಡ್ತಾ ಇದೀವಿ, ಹಾಗೇನೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಟ್ರೈನಿಂಗ್ ಆಗಿರುತ್ತೆ ನಮಗೆ.
0: ಈಗ ತಾವು ತುಂಬಾ ವರ್ಷಗಳಿಂದ ಈಗ ನಮ್ಮ ಕಲಬುರಗಿ ಜಯದೇವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಸಂಕ್ಷಿಪ್ತವಾಗಿ ಇಲ್ಲಿ ಸಿಗುವಂತ ಫೆಸಿಲಿಟಿ ಬಗ್ಗೆ ಜನರಿಗೆ ಹೇಳೋದಾದ್ರೆ,
1: ಕಲಬುರಗಿ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆ ಇದು.

0: ನೂರು ಬೆಡ್ ಇರುವಂತ ಒಂದು ಆಸ್ಪತ್ರೆ. ಇಲ್ಲಿ ವ್ಯವಸ್ಥಿತ ರೂಪದಲ್ಲಿ ಎಲ್ಲಾ ಕಾಯಿಲೆಗಳು ಅಂದ್ರೆ ಹೃದಯದ ಸಂಬಂಧಿಸಿದ ಅಥವಾ ರಕ್ತನಾಳದ ಸಂಬಂಧಿಸಿದ ಕಾಯಿಲೆಗಳಿಗೆ ವಿವಿಧ ರೂಪದ ಚಿಕಿತ್ಸೆಗಳ ಸೌಲಭ್ಯ ಇದೆ. ಅಂದ್ರೆ ಮೋಸ್ಟ್ ಅಡ್ವಾನ್ಸ್ಡ್ ಈ ನೀವು ಬ್ಯಾಂಗ್ಳೂರು ಹೈದರಾಬಾದ್ ಅಲ್ಲಿ ಸಿಗುವಂತ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಯೋಚನೆ ಮಾಡಿದ್ರು ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗುಲ್ಬರ್ಗಾ ವಿಭಾಗದ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ. ಇದು 24 ಗಂಟೆ 7 ದಿವಸ ಇದು ಕೆಲಸ ಮಾಡುತ್ತದೆ. ಅಂದ್ರೆ ಒಂದು ವೆಲ್ ಟ್ರೈನ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಇದೀವಿ. ಅರೌಂಡ್ 25 ಅದಕ್ಕಿಂತ ಹೆಚ್ಚಾದಂತ ಒಂದು ಹೃದಯ ತಜ್ಞರು ಇರುವಂತ ಒಂದು ಜಾಗ. ಇದರಲ್ಲಿ ಹೃದಯ ಘಾತಕ್ಕೆ ಮತ್ತು ಸ್ಟ್ರೆಂಥಿಂಗ್ ಎಂಜಿಯೋಪ್ಲಾಸ್ಟಿ ಆಗಿರ್ಬೋದು ಅಥವಾ ಹೃದಯಕ್ಕೆ ಬೇಕಾಗಿರುವ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಅಂದ್ರೆ ದೊಡ್ಡವರಲ್ಲಿ ಆಗಿರ್ಬೋದು ಮಕ್ಕಳಲ್ಲಿ ಆಗಿರ್ಬೋದು ನಾವು ಮಾಡುವಂತ ಇಲ್ಲಿ ವ್ಯವಸ್ಥೆ ಇದೆ. ಯಾವುದೇ ರೀತಿಯಿಂದ ತಾವು ಬೇರೆ ಊರಿಗೆ ಹೋಗುವ ಅವಶ್ಯಕತೆನೇ ಇಲ್ಲ. ಅಂದ್ರೆ ಅಷ್ಟು ಒಂದು ಒಳ್ಳೆಯ ಸೌಲಭ್ಯ ಇರುವಂತ ಆಸ್ಪತ್ರೆ ಅಂದ್ರೆ ಜಯದೇವ ಹೃದ್ರೋಗ ಆಸ್ಪತ್ರೆ.
1: ಸರ್, ಕಾರ್ಯಕ್ರಮದ ಕೊನೆಗೆ ಉತ್ತಮವಾದ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಸಂಕ್ಷಿಪ್ತವಾಗಿ ಜನರಿಗೆ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ದಯಮಾಡಿ ಎಲ್ಲರೂ ಒಂದು ಒತ್ತಡ ರಹಿತ ಜೀವನವನ್ನು ಮಾಡಲು ಪ್ರಯತ್ನ ಮಾಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಅದಕ್ಕಿಂತ ಹೆಚ್ಚು ಆಸೆ ಪಡುವುದರಿಂದ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ತಾವು ಕೆಟ್ಟ ಅಭ್ಯಾಸಗಳು ಧೂಮಪಾನ ಆಗ್ಬೋದು, ತಂಬಾಕು ಸೇವನೆ ಅಥವಾ ಮದ್ಯಪಾನ ಮಾಡುವುದರಿಂದಲೂ ಸಹ ಹೃದಯದ ಕಾಯಿಲೆ ಬರುತ್ತದೆ. ಅದರಿಂದ ತಾವು ದೂರ ಇರುವುದೇ ಅತಿ ಉತ್ತಮ ಅಂತ ಹೇಳ್ತೀನಿ. ಸಮತೋಲಿತ ಆಹಾರ ಸೇವನೆ ಆಗ್ಬೋದು, ನಿಯಮಿತ ರೂಪದಲ್ಲಿ ಮಿತಿಯಾದ ವ್ಯಾಯಾಮ ಮಾಡುವುದು ಅಥವಾ ರಕ್ತದೊತ್ತಡ ಮಧುಮೇಹ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಒಳ್ಳೆಯ ನಿಯಂತ್ರಣದಲ್ಲಿ ಇಟ್ಟುಕೊಂಡು ತಾವು ಹೃದಯದ ಯಾವುದಾದ್ರೂ ಔಷಧ ತೆಗೆದುಕೊಳ್ತಾ ಇದ್ರೆ ಅಂದ್ರೆ ವೈದ್ಯರ ಸಲಹೆ ಇಲ್ಲದೆ ಆ ಔಷಧಗಳು ನಿಲ್ಲಿಸದೆ ಇರುವುದರಿಂದ ತಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಬರೋದ್ರಿಂದ ತಾವು ಜೀವನ ಪರ್ಯಂತ ಆರೋಗ್ಯಕರ ಜೀವನ ನಡೆಸಬಹುದು.
1: ಕೇಳುಗರ, ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಹೃದಯದ ಆರೋಗ್ಯದ ಕುರಿತು ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನೀಡಿದವರು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೂ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಆರೋಗ್ಯ ಈ ಕುರಿತು ಕಲಬುರಗಿಯ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ.
1: ವಿಬಿಜಿ ರಾಮ್ಜಿ ಯೋಜನೆಯು ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ಅಧಿಕೃತವಾಗಿ 2026 ಇದೇ ಜುಲೈ 1ರಂದು ರಾಷ್ಟ್ರವ್ಯಾಪಿಯಾಗಿ ಜಾರಿಗೆ ಬಂದಿತು. ವಿಬಿಜಿ ರಾಮ್ಜಿ ಎಂದರೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ. ಇದು ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ರಾಷ್ಟೀಯ ಯೋಜನೆಯಾಗಿದ್ದು ಜುಲೈ 2ರಂದು ಆಂಧ್ರದ ತಿರುಪತಿ ಜಿಲ್ಲೆಯಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಲೋಕಾರ್ಪಣೆಗೊಳಿಸಿದರು. ವಿಬಿಜಿ ರಾಮ್ಜಿ ಬಿಲ್ 2025 ಎಂದರೆ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ ಮತ್ತು ಆತ್ಮನಿರ್ಭರ ಮಿಷನ್ ಗ್ಯಾರಂಟಿ ಮಸೂದೆ. ಈ ಮೊದಲು ಯುಪಿಎ ಸರ್ಕಾರವು 2006 ಅನುಷ್ಠಾನಗೊಳಿಸಿದ್ದ ಎಂಜಿ ನರೇಗಾ ಯೋಜನೆಯೇ ಇಂದು ಎನ್ಡಿಎ ನೇತೃತ್ವದ ಸರ್ಕಾರವು ಅದರ ಸ್ವರೂಪ ಬದಲಿಸಿ ಕೆಲವು ಪ್ರಮುಖ ಸುಧಾರಣೆಗಳನ್ನು ತಂದಿದೆ. ಸುದೀರ್ಘ 20 ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ ಎಂಜಿ ನರೇಗಾ ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ಅಲ್ಲಿನ ಬಡ ಕೂಲಿ ಕಾರ್ಮಿಕರ ಆರ್ಥಿಕ ಸುಧಾರಣೆಗೆ ಬಲ ತುಂಬಿ ಮಾದರಿಯಾಗಿತ್ತು.

ಹೀಗಾಗಿ ಈ ಒಂದು ಯೋಜನೆಯನ್ನು ಇನ್ನಷ್ಟು ಪ್ರಯೋಜನಕಾರಿಯಾಗಿಸಲು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಬದಲಾವಣೆ ಜತೆಗೆ ವಿಬಿಜಿ ರಾಮ್ಜಿ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಹೊಸ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ವಿಕಸಿತ್ ಭಾರತ್ 2047 ಗುರಿಯ ಭಾಗವಾಗಿ ಯೋಜನೆಯನ್ನು ಭವಿಷ್ಯತ್ತಿನಲ್ಲಿ ಶಾಸನಬದ್ಧ ಚೌಕಟ್ಟಿನೊಂದಿಗೆ ಸಕ್ರಿಯವಾಗಿ ಬದಲಾವಣೆ ತರುವುದಾಗಿದೆ. 2025 ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಪಾಸ್ ಆದ ಈ ಕಾಯ್ದೆಯು ಇದೇ ಜುಲೈ 2 ಒಂದೇ ದಿನದಲ್ಲಿ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಜಾರಿಯಾಯಿತು. 2026 ಜೂನ್ 28 ವೇಳೆಗೆ ಒಟ್ಟು 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅಧಿಸೂಚನೆಗಳನ್ನು ಹೊರಡಿಸಿದ್ದವು. ಉಳಿದ ರಾಜ್ಯಗಳೂ ನಂತರ ಕ್ರಮವಾಗಿ ಜಾರಿಗೆ ತಂದಿವೆ. ಈ ನಿಮಿತ್ತ ಕೇಂದ್ರ ಸರ್ಕಾರವು 2025-26 ಸಾಲಿಗಾಗಿ 95,692 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಜುಲೈ 5 ಮೊದಲ ಕಂತಿನ 25,863 ಕೋಟಿ ಹಣವನ್ನು ರಾಜ್ಯಗಳಿಗೆ ಬಿಡುಗಡೆ ಮಾಡಿದೆ. ಪ್ರತಿ ರಾಜ್ಯದಲ್ಲಿ ಎಷ್ಟು ಜಾಬ್ ಕಾರ್ಡ್ಗಳು, ಎಷ್ಟು ಕೆಲಸದ ಬೇಡಿಕೆ ಇದೆ, ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಆರಂಭವಾಗಿದೆ ಎಂಬುದನ್ನು ಗಮನಿಸಿ ಆಯಾ ರಾಜ್ಯಗಳಿಗೆ ಹಣ ಬಿಡುಗಡೆಯಾಗುತ್ತದೆ. ಕರ್ನಾಟಕಕ್ಕೆ 1,750 ಕೋಟಿ, ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚು 3,210 ಕೋಟಿ ರೂಪಾಯಿಗಳು. ತೆಲಂಗಾಣವು ಈಗಾಗಲೇ ಈ ಯೋಜನೆಯನ್ನು ಜಾರಿಗೊಳಿಸಿ 12 ಕೋಟಿ ಮಾನವ ದಿನಗಳ ಗುರಿಯನ್ನು ಘೋಷಿಸಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಮೂಲ ಧ್ಯೇಯವು ಮೊದಲಿನಂತೆಯೇ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವುದು, ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದು, ಹಾಗೆ ವಲಸೆ ಹೋಗುವುದನ್ನು ತಪ್ಪಿಸಿ ನಿರುದ್ಯೋಗವನ್ನು ಹಿಮ್ಮೆಟ್ಟಿಸುವುದೂ ಆಗಿದೆ. ಆದರೆ ಈ ಹೊಸ ಕಾಯ್ದೆಯಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು, ಹೊಸ ನೀತಿಗಳನ್ನು ಅಳವಡಿಸಿ ಜನರಿಗೆ ಹೇಗೆ ಮತ್ತಷ್ಟು ಅನುಕೂಲ ಕಲ್ಪಿಸಲಾಗಿದೆ ಎಂಬುದನ್ನು ನೋಡೋಣ. ಎಂಜಿ ನರೇಗಾದಲ್ಲಿ ವರ್ಷಕ್ಕೆ 100 ದಿನಗಳು ಮಾತ್ರ ಕೆಲಸ ನೀಡಲಾಗುತ್ತಿತ್ತು. ಆದರೆ ವಿಬಿಜಿ ರಾಮ್ಜಿಯಲ್ಲಿ ಪ್ರತಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳು, ಎಂದರೆ ಮೊದಲಿಗಿಂತ 25 ದಿನಗಳ ಹೆಚ್ಚಿನ ಕೆಲಸ ಕಡ್ಡಾಯಗೊಳಿಸಲಾಗಿದೆ. ಜಾಬ್ ಕಾರ್ಡ್ ಪಡೆದ ಫಲಾನುಭವಿಗಳು ವರ್ಷದಲ್ಲಿ ಒಟ್ಟು 125 ದಿನಗಳು ಕೌಶಲ್ಯರಹಿತ, ಎಂದರೆ ಕೈಯಿಂದ ಮಾಡುವ ಕೂಲಿ ಕೆಲಸವನ್ನು ಪಡೆಯುವುದರಿಂದ ಗ್ರಾಮೀಣ ಜನರಿಗೆ ಮತ್ತಷ್ಟು ಲಾಭವಾಗಲಿದೆ. ಕೆಲಸಗಾರರಿಗೆ ನೀಡುತ್ತಿದ್ದ 300 ರೂಪಾಯಿಗಳ ಮೂಲ ವೇತನವನ್ನು ಹೆಚ್ಚಿಸಿ ದಿನಕ್ಕೆ ಈಗ 327 ರೂಪಾಯಿಗಳನ್ನು ನಿಗದಿಗೊಳಿಸಲಾಗಿದೆ. ಈ ಯೋಜನೆಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ನಡೆಯುತ್ತಿದ್ದು, ಕೇಂದ್ರವು 60% ಹಣ ಬಿಡುಗಡೆಗೊಳಿಸಿದರೆ ರಾಜ್ಯ ಸರ್ಕಾರವು 40% ನಿಧಿ ವಿನಿಯೋಗಿಸಬೇಕಾಗುವುದು. ಆದರೆ ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ 90-10 ಅನುಪಾತದೊಂದಿಗೆ ಜಾರಿಗೊಳಿಸಲಾಗಿದೆ. ಈ 8 ರಾಜ್ಯಗಳು ಪರ್ವತ ಪ್ರದೇಶ, ಸಂಪರ್ಕ ಕಡಿಮೆ ಇರುವುದರಿಂದ ಇಲ್ಲಿ ಹೆಚ್ಚಿನ ಹಣವನ್ನು ಕೇಂದ್ರವು 90% ಪಾಲನ್ನು ನೀಡುತ್ತದೆ. ಕೃಷಿ ರಕ್ಷಣೆಗಾಗಿ ಬಿತ್ತನೆ ಕಟಾವು ಸಮಯದಲ್ಲಿ ಗ್ರಾಮಗಳಲ್ಲಿ ಕೃಷಿ ಕಾರ್ಮಿಕರು ಲಭ್ಯವಾಗುವಂತೆ ನೋಡಿಕೊಳ್ಳಲು ರಾಜ್ಯಗಳು ವರ್ಷಕ್ಕೆ 60 ದಿನಗಳವರೆಗೆ ಅಧಿಸೂಚನೆ ಹೊರಡಿಸಬಹುದು, ಎಂದರೆ ಕೆಲಸ ಸ್ಥಗಿತಗೊಳಿಸಬಹುದು. ಇದರಿಂದ ರೈತರಿಗೂ ಕೂಡ ಅನುಕೂಲವಾಗುವುದು. ಇನ್ನು ಕಾರ್ಮಿಕರ ಸಂಬಳವು ಮೊದಲಿನಂತೆ 15 ದಿನಗಳವರೆಗೆ ಕಾಯಬೇಕಿಲ್ಲ. ವೇತನವು 1 ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಇನ್ನು ಮುಂದೆ ಪಾರದರ್ಶಕತೆ ಮತ್ತು ಟೆಕ್ನಾಲಜಿ ಮೂಲಕ ಈ ಯೋಜನೆಯಲ್ಲಿ ಅವ್ಯವಹಾರವು ನಡೆಯದಂತೆ ತಡೆಯಲು ಜಿಯೋ ಟ್ಯಾಗ್ ಫೋಟೋ ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿ ಕೆಲಸದ ಬಗ್ಗೆ ಸೋಷಿಯಲ್ ಆಡಿಟಿಂಗ್ ನಡೆಯುತ್ತದೆ. ಕೆಲಸ ಆರಂಭವಾದಾಗಿನಿಂದ ಕೊನೆಯವರೆಗೂ ನಡೆದ ಕೆಲಸದ ವಿವರವೆಲ್ಲ ಪೋರ್ಟಲ್ನಲ್ಲಿ ದಾಖಲಾಗುತ್ತದೆ. ಇದರ ಮೇಲ್ವಿಚಾರಣೆಯನ್ನು ಆಯಾ ರಾಜ್ಯಗಳ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿರ್ವಹಿಸುತ್ತದೆ. ಫೇಸ್ ಅಥೆಂಟಿಕೇಶನ್ ಹಾಜರಿ, ನಕಲಿ ಜಾಬ್ ಕಾರ್ಡ್, ಬೋಗಸ್ ಹಾಜರಾತಿ ತಡೆಯಲು ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಜಿಪಿಎಸ್ ಆಧಾರಿತ ಎಐ ಆಧಾರಿತ ವಂಚನೆಯ ಪತ್ತೆಯನ್ನು ಬಳಸಿಕೊಳ್ಳುವ ಮೇಲ್ವಿಚಾರಣೆಯ ಮೂಲಕ ಪಾರದರ್ಶಕತೆ ಹೆಚ್ಚಿಸುವುದು ವಿಬಿಜಿ ರಾಮ್ಜಿ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇದು ಉದ್ಯೋಗ ಗ್ಯಾರಂಟಿ ಯೋಜನೆಯಾಗಿದ್ದರಿಂದ ನಿರೀಕ್ಷಿತ ಕುಟುಂಬದಿಂದ ಉದ್ಯೋಗ ಅರ್ಜಿಯನ್ನು ಸ್ವೀಕರಿಸಿದ 15 ದಿನಗಳೊಳಗಾಗಿ ಗ್ರಾಮ ಪಂಚಾಯಿತಿಯು ಕೆಲಸ ಒದಗಿಸಬೇಕು. ಒಂದು ವೇಳೆ ಕೆಲಸ ಕೊಡದಿದ್ದರೆ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ನೇರವಾಗಿ ಬ್ಯಾಂಕ್ ಮೂಲಕ ಹಣ ಪಾವತಿಸಬೇಕಾಗುತ್ತದೆ. ದಿನಕ್ಕೆ ವೇತನದ 1/4 ರಿಂದ 1/2 ಎಂದರೆ 82 ರೂಪಾಯಿಗಳಿಂದ 164 ರೂಪಾಯಿಗಳವರೆಗೆ ಭತ್ತೆ ನೀಡಬೇಕಾಗುತ್ತದೆ. ಹೀಗಾಗಿ ಇದು ಜನಜೀವನ ಸುಧಾರಣೆಯ ಯೋಜನೆಯಾಗಿದೆ. ಮಹಿಳೆಯರಿಗೆ ಕೆಲಸದ ಜಾಗದಲ್ಲಿ 5 ಹಾಗೂ 5 ಮೇಲ್ಪಟ್ಟ ಮಕ್ಕಳಿದ್ದರೆ ಮಕ್ಕಳ ಆರೈಕೆಗಾಗಿ ಮಹಿಳಾ ಸಿಬ್ಬಂದಿ ನೇಮಕ ಕೂಡ ಮಾಡಲಾಗುತ್ತದೆ.

0: ಇನ್ನು ಈ ಯೋಜನೆಯಡಿ ಯಾವ ಕೆಲಸಗಳು ಮಾಡಬಹುದು ಎಂದರೆ, ಈ ಮುನ್ನ ಎಲ್ಲಿಯೋ ಕಸ ಕಡ್ಡಿ ಸ್ವಚ್ಛಗೊಳಿಸಿ ಅಥವಾ ರಸ್ತೆ ಬದಿ ಗುಂಡಿ ತೋಡಿ ಕೂಲಿ ಪಾವತಿಸುವುದು ಸಾಮಾನ್ಯವಾಗಿತ್ತು. ಆದರೆ ಬದಲಾದ ವಿಬಿಜಿ ರಾಮ್ಜಿ ಯೋಜನೆಯು ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಗೆ ಗಮನವಹಿಸುತ್ತದೆ. ಗ್ರಾಮಗಳಲ್ಲಿ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಡೆಯಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಮುಖ್ಯವಾಗಿ ಕಾಮಗಾರಿಗಳನ್ನು 4 ಆದ್ಯತೆಯ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಲಾಗಿದೆ. ಮೊದಲನೆಯದು ನೀರಿನ ಸುರಕ್ಷತೆ, ಎರಡನೆಯದು ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಮೂರನೆಯದು ಜೀವನೋಪಾಯ ಮೂಲಸೌಕರ್ಯ ಮತ್ತು ಕೊನೆಯದು ತೀವ್ರ ಹವಾಮಾನ ನಿರ್ವಹಣೆ. ಈ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಜೀವನೋಪಾಯ ಮತ್ತು ಆಸ್ತಿ ಸೃಷ್ಟಿಸುವುದು ಎಂದರೆ ಗ್ರಾಮದಲ್ಲಿ ಬಾಳಿಕೆ ಬರುವಂತಹ ಕಾಮಗಾರಿಗಳನ್ನು ಕೈಗೊಳ್ಳುವುದು. ಸಮುದಾಯ ಆಧಾರಿತ ಕಾಮಗಾರಿ ಮೂಲಕ ಹೆಚ್ಚಿನ ಅಭಿವೃದ್ಧಿ ಕೈಗೊಳ್ಳಲು ಅವಕಾಶವಿದೆ. ನೀರಿನ ಸಂರಕ್ಷಣೆ ಎಂದರೆ ಚೆಕ್ ಡ್ಯಾಂ, ಸಮಗ್ರ ಕೆರೆ ದುರಸ್ತಿ, ಬದು ನಿರ್ಮಾಣ, ಕೃಷಿ ಹೊಂಡ ಮುಂತಾದವು ಒಳಗೊಂಡಿವೆ. ಗ್ರಾಮೀಣ ಮೂಲಭೂತ ಸೌಕರ್ಯಗಳಾದ ಸಿಸಿ ರಸ್ತೆ, ಚರಂಡಿ, ಇನ್ನೂ ಹಲವಾರು ಸಮುದಾಯ ಕಾಮಗಾರಿಗಳಲ್ಲಿ ಫಲಾನುಭವಿಗಳು ಕೆಲಸ ಮಾಡಬಹುದು. ಆಜೀವಿಕ ಅವಕಾಶಗಳು ಎಂದರೆ ಸ್ವಸಹಾಯ ಗುಂಪು, ಕೃಷಿ ಆಧಾರಿತ ಕೆಲಸಗಳು ನಡೆಯುತ್ತವೆ. ವಿಪತ್ತು ನಿರ್ವಹಣೆ ಎಂದರೆ ಪ್ರವಾಹ, ಬರ ಪರಿಸ್ಥಿತಿಯಲ್ಲಿ ಕೆಲಸ ಒದಗಿಸುವುದು ಆಗಿದೆ. ಇನ್ನು ಬಾಟಮ್ ಅಪ್ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆಗಳ ಮೂಲಕ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮ ಅಭಿವೃದ್ಧಿಯನ್ನು ಈ ಬಾರಿ ಯೋಜಿಸಲಾಗಿದೆ. ಇಲ್ಲಿ ಯಾವುದೇ ಕೆಲಸಕ್ಕೆ ಮೇಲಿನ ಅಧಿಕಾರಿ ಅಥವಾ ಸರ್ಕಾರದಿಂದ ಆದೇಶಕ್ಕಾಗಿ ಕಾಯುವುದಿಲ್ಲ. ಜನರೇ ತಮ್ಮ ಊರಿಗೆ ಏನು ಬೇಕು ಎಂದು ಹೇಳಿ ಕೆಲಸ ಮಾಡಿಸುವುದಾಗಿದೆ. ಅದಕ್ಕಾಗಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಗ್ರಾಮ ಸಭೆ ನಡೆಸುವುದು, ಸಭೆಯಲ್ಲಿ ಎಲ್ಲಾ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ ಯಾವ ಕೆಲಸ ಮಾಡಿಸಬೇಕು ಎಂಬುದನ್ನು ಗ್ರಾಮಸಭೆಯೇ ನಿರ್ಧರಿಸುತ್ತದೆ. ಕೆಲಸ ಮಾಡುವ ಕೆಲಸ ಮಾಡಿಸುವ ಸ್ವಾತಂತ್ರ್ಯ ಆಯಾ ಗ್ರಾಮಗಳಿಗೆ ನೀಡಲಾಗಿದೆ. ಇಲ್ಲಿ ಮೇಲಿಂದ ಕೆಳಗೆ ಅಲ್ಲ, ಬಾಟಮ್ ಅಪ್ ವಿಕಸಿತ ಭಾರತ ಯೋಜನೆಯಾಗಿದೆ. ಕೆಲಸಗಳು ಗ್ರಾಮದಿಂದಲೇ ಶುರುವಾಗಬೇಕು. ವಿಬಿಜಿ ರಾಮ್ಜಿ ಯೋಜನೆಯು ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರ ಕನಸಿನ ವಿಕಸಿತ ಭಾರತ 2047 ತಲುಪಲು ಗ್ರಾಮದಿಂದಲೇ ಶುರು ಮಾಡುವ ಐಡಿಯಾ ಆಗಿದೆ. ಕೆಲಸ ಕೊಡುವುದು, ಗ್ರಾಮ ಅಭಿವೃದ್ಧಿ ಮಾಡುವುದು, ಜತೆಗೆ ಭ್ರಷ್ಟಾಚಾರ ತಡೆಯುವುದು ಗ್ರಾಮಸ್ಥರ ಕೈಯಲ್ಲಿದೆ. ಗ್ರಾಮೀಣ ಭಾರತದ 18 ವರ್ಷ ಮೇಲ್ಪಟ್ಟ ಹೆಣ್ಣು ಗಂಡು ಯಾವುದೇ ನಾಗರಿಕರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಕ್ಕಾಗಿ ಹೆಸರು ನೋಂದಾಯಿಸಿ ಅರ್ಜಿ ಸಲ್ಲಿಸಬಹುದು. ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಹೊಸ ಯೋಜನೆ ಜಾರಿಯಿಂದ ಹಳೆಯ ಜಾಬ್ ಕಾರ್ಡ್ಗಳು ರದ್ದಾಗುವುದಿಲ್ಲ, ಸ್ವಯಂ ಚಾಲಿತವಾಗಿ ವಿಬಿಜಿ ರಾಮ್ಜಿ ಯೋಜನೆಗೆ ವರ್ಗಾವಣೆ ಆಗುತ್ತವೆ. ನವೀಕರಣ ವೇಳೆಗೆ ಅಥವಾ ಹೊಸ ಜಾಬ್ ಕಾರ್ಡ್ ಮಾಡಿಸುವವರಿಗೆ ಇನ್ನು ಮುಂದೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂತ ಮುದ್ರಣವಾಗಿ ಬರುತ್ತವೆ. ಹೊಸ ಭರವಸೆಗಳೊಂದಿಗೆ ಜಾರಿಗೊಂಡಿರುವ ಜನಪರ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಹಾಗೂ ಅಲ್ಲಿನ ಗ್ರಾಮಸ್ಥರೇ ನಿರ್ವಹಿಸಿದಾಗ ಮಾತ್ರ ವಿಬಿಜಿ ರಾಮ್ಜಿ ಯೋಜನೆಯಿಂದ ಹಳ್ಳಿಗಳ ಅಭಿವೃದ್ಧಿಯಾಗಲು ಸಾಧ್ಯ.
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ. ಇದು ಆಕಾಶವಾಣಿ ಕಲ್ಬುರ್ಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಪಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಆಧಾರಿತ ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿವೆ. ಅತ್ಯಾಧುನಿಕ ರೈಲ್ವೆ ಇಂಜಿನಿಯರಿಂಗ್ ಬಳಸಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ರೈಲನ್ನು ವಿನ್ಯಾಸಗೊಳಿಸಲಾಗಿದ್ದು, ಇದು ಶೂನ್ಯ ಇಂಗಾಲ ಹೊರಸೂಸಲಿದೆ.

0: ನಂತರ ಪ್ರಧಾನಿ ನರೇಂದ್ರ ಮೋದಿ ಜಿಮ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿಯವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ಅತ್ಯಾಧುನಿಕ ಮೂಲಸೌಕರ್ಯ ಯಾವುದೇ ಅಭಿವೃದ್ಧಿಗೊಂಡ ನಾಗರಿಕತೆಯ ಹೆಗ್ಗುರುತಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಗಡಿ ರಸ್ತೆ ಸಂಸ್ಥೆ ಬಿಆರ್ಒದ ತಾಂತ್ರಿಕ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ನಿರ್ಮಿಸುತ್ತಿರುವ ಮೂಲಸೌಕರ್ಯ ಮುಂಬರುವ ವರ್ಷಗಳ ದೇಶದ ನಾಗರಿಕತೆಯನ್ನು ವ್ಯಾಖ್ಯಾನಿಸುತ್ತದೆ ಎಂದರು. ರೋಹ್ತಾಂಗ್ನಲ್ಲಿ ನಿರ್ಮಿಸುತ್ತಿರುವ ಅಟಲ್ ಸುರಂಗ ಮಾರ್ಗ, ಉಮ್ಲಿಂಗ್ಲಾನಲ್ಲಿ ಮೋಟಾರು ವಾಹನ ಸಂಚಾರಕ್ಕೆ ಸೂಕ್ತ ರಸ್ತೆ ನಿರ್ಮಾಣ, 13,000 ಅಡಿ ಎತ್ತರದಲ್ಲಿ ಸೇಲಾ ಸುರಂಗ ನಿರ್ಮಾಣ, ಇವು ಬಿಆರ್ಒ ಸಂಸ್ಥೆಯ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಈ ಸಾಧನೆ ಇಂಜಿನಿಯರಿಂಗ್ ತಂತ್ರಜ್ಞಾನದ ಚಮತ್ಕಾರಗಳು ಎಂದು ಬಣ್ಣಿಸಿದ ಸಚಿವರು, ಸಂಸ್ಥೆಯ ಸಿಬ್ಬಂದಿಯ ಪರಿಶ್ರಮ, ಬದ್ದತೆ ಹಾಗೂ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅವರ ಮನೋಭಾವದಿಂದ ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಪ್ರಶಂಸಿಸಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ನಾಳೆ ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರಂದು ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಮುಂಗಾರು ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲು ಸರ್ಕಾರ ಸಿದ್ದತೆ ನಡೆಸಿದೆ. ಏಕಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೆಸುವ ಕುರಿತಾದ 13ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ನಾಳೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಭಾರತವು ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ 5ನೇ ಸಭೆ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯುವ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಅಡಿಯಲ್ಲಿ ಪ್ರಮಾಣೀಕರಣದಲ್ಲಿ ಸಹಕಾರ ಕುರಿತ ಗೋಷ್ಠಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗುತ್ತದೆ ಎಂದರು. ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗಾರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯ ಸೇರಿದಂತೆ ಸದ್ಯ ಎದುರಾಗುತ್ತಿರುವ ಆರ್ಥಿಕ ಸವಾಲುಗಳನ್ನು ಹತ್ತಿಕ್ಕಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರ ಅತ್ಯಗತ್ಯ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದಿಸಿದ್ದಾರೆ.
4: Disruptions in global supply chains have also resulted in economic hardship for all our countries. In this setting, there is an urgent need for us to collaborate, take decisive actions for mutual benefit, and

0: find solutions through mutual discussions and deliberations to the vexed problems that we are all facing.
1: ದೆಹಲಿಯಲ್ಲಿಂದು ನಡೆದ ಬಿಮ್ಸ್ಟೆಕ್ ರಾಷ್ಟ್ರಗಳ ರಾಷ್ಟೀಯ ಭದ್ರತಾ ಪಡೆಗಳ ಮುಖ್ಯಸ್ಥರ 5ನೇ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯದಿಂದ ಎಲ್ಲಾ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಹಾಗಾಗಿ ಅದರಿಂದ ಹೊರಬರಲು ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಲು ಸದಸ್ಯ ರಾಷ್ಟಗಳ ನಡುವೆ ಪರಸ್ಪರ ಸಂವಾದ ಮತ್ತು ಸಹಭಾಗಿತ್ವ ತುರ್ತಾಗಿ ಆಗಬೇಕಿದೆ ಎಂದು ಹೇಳಿದರು. ಬೆಲ್ಜಿಯಂ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರುಸೆಲ್ಸ್ನಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಹಾಗೂ ಅಸೋಚಾಮ್ನ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕುರಿತು ತಮ್ಮ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ಹಂಚಿಕೊಂಡಿರುವ ಅವರು, ನಿಯೋಗದೊಂದಿಗೆ ಹೇಗೆ ಭಾರತೀಯ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಉದ್ಯಮಿಗಳಿಗೆ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಹಾಗೂ ಇದರಿಂದ ಭಾರತದ ವಾಣಿಜ್ಯೋದ್ಯಮಿಗಳು, ಎಂಎಸ್ಎಂಇಗಳು ಹಾಗೂ ಜನರಿಗೆ ಅನುಕೂಲಗಳಾಗಲಿವೆ ಎಂಬ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ವೈಮಾನಿಕ ಇಂಧನ ಎಟಿಎಫ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಇಂಧನ ರಫ್ತು ತೆರಿಗೆಗಳ ಪಾಕ್ಷಿಕ ಪರಿಶೀಲನೆಯ ಭಾಗವಾಗಿ ಸುಂಕವನ್ನು ಪರಿಷ್ಕರಿಸಲಾಗಿದ್ದು, ಅದರಂತೆ ಡೀಸೆಲ್ ಮೇಲಿನ ಸುಂಕ ಪ್ರತಿ ಲೀಟರ್ಗೆ 15.50 ರೂಪಾಯಿ ಹೆಚ್ಚಿಸಲಾಗಿದೆ. ಎಟಿಎಫ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 14.50 ರೂಪಾಯಿ ಹೆಚ್ಚಿಸಲಾಗಿದ್ದು, ಪೆಟ್ರೋಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 2.50 ರೂಪಾಯಿ ಇಳಿಕೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಪರಿಷ್ಕೃತ ದರಗಳ ಅಧಿಸೂಚನೆ ಹೊರಡಿಸಿದ್ದು, ಆ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ನಿರುತ್ತೇಜನಗೊಳಿಸಲು ಕೇಂದ್ರ ಸರ್ಕಾರ ಕಳೆದ ಮಾರ್ಚ್ 27ರಿಂದ ಜಾರಿಗೆ ಬರುವಂತೆ ಪೆಟ್ರೋಲ್, ಡೀಸೆಲ್ ಮತ್ತು ಎಟಿಎಫ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿದೆ. ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಇಂದು ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ನಲ್ಲಿ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ಮಂಗಳವಾರ ಬರ್ಮಿಂಗ್ಹ್ಯಾಮ್ನ ಎಚ್ ಬಾಸ್ಟನ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಆತಿಥೇಯ ಇಂಗ್ಲೆಂಡ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿತ್ತು. 3ನೇ ಏಕದಿನ ಪಂದ್ಯವು ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೀನಾದ 5ನೇ ಶ್ರೇಯಾಂಕದ ಆಟಗಾರ್ತಿ ಹಾನ್ ಯು ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಜಪಾನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು 2ನೇ ಸುತ್ತಿನ ಸ್ಪರ್ಧೆಯಲ್ಲಿ 21-16, 21-14ರಿಂದ ಮಣಿಸಿ ಮುಂದಿನ ಹಂತ ಪ್ರವೇಶಿಸಿದರು. ಸದ್ಯ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಆಟಗಾರ್ತಿ ಪಿವಿ ಸಿಂಧು ಆಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ನೀವು ಕೇಳ್ತಾ ಇದ್ರಿ ನಿಲಯದ ಕಾರ್ಯಕ್ರಮಗಳನ್ನ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಸಮಯ ಆಗಿದೆ 1:23. ಇದೀಗ ಕಾರ್ಯಕ್ರಮ ಉಲ್ಲಾಸ.
3: ಹಾಲಿವುಡ್ ಶೂಮಾರ್ ಚಳ್ಳಕೆರೆ ಇವರ ಬಿಗ್ ಆಷಾಢ ಸೇಲ್, ಪ್ರಶ್ನೆ ಕೇಳಿ ಉತ್ತರ ಹೇಳಿ ಫ್ಲಾಟ್ 20% ಡಿಸ್ಕೌಂಟ್ ಪಡೆಯಿರಿ. ಸಂಪರ್ಕಿಸಿ ಹಾಲಿವುಡ್ ಶೂಮಾರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಿಂಭಾಗ ಚಳ್ಳಕೆರೆ, 9342311526. ಹಾಲಿವುಡ್ ಶೂಮಾರ್ಟ್ ಚಳ್ಳಕೆರೆ ಇವರ ಪ್ರಶ್ನೆ, ಹೂವಿಂದ ಡ್ಯಾಶ್ ಸ್ವರ್ಗ ಸೇರಿತು. ಈ ಪ್ರಶ್ನೆಗೆ 9342311526ಗೆ ವಾಟ್ಸ್ಆಪ್ ಉತ್ತರದೊಂದಿಗೆ ನಿಮ್ಮ ಹೆಸರನ್ನ ಕಳುಹಿಸಿ. ಮೊದಲಿಗರಿಗೆ ವಿಶೇಷ ರಿಯಾಯಿತಿ, ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿ.
2: ಕೇಳುಗರೇ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ. ಸಾಮಾನ್ಯವಾಗಿ ಪಕ್ಷಿಗಳು ಗೂಡು ಕಟ್ಟೋದನ್ನ ನೀವೆಲ್ಲರೂ ನೋಡಿರ್ತೀರಿ ಅಲ್ವಾ? ಆದ್ರೆ ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತಂದ್ರೆ, ಪ್ರಪಂಚದಲ್ಲಿ ಏಕೈಕ ಗೂಡು ಕಟ್ಟುವ ಹಾವು ಕೂಡ ಇದೆಯಂತೆ.

ಪ್ರಶ್ನೆ ಮತ್ತೊಮ್ಮೆ ಕೇಳ್ತೇನೆ. ಪ್ರಪಂಚದಲ್ಲಿ ಏಕೈಕ ಗೂಡು ಕಟ್ಟುವ ಹಾವು ಕೂಡ ಇದೆಯಂತೆ. ಹಾಗಿದ್ರೆ ಆ ಹಾವಿನ ಹೆಸರೇನು? ಈ ಪ್ರಶ್ನೆಗೆ ಉತ್ತರವನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273ಕ್ಕೆ ಕಳುಹಿಸಿ. ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿಮಗೆ ಭಾವಗೀತೆಯೊಂದನ್ನು ಕೇಳೋಣ. ರಚನೆ MN ವ್ಯಾಸರಾವ್ ಅವರದು, ಹಾಡಿದ್ದಾರೆ BK ಸುಮಿತ್ರಾ.

ಕೇಳುಗರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ದಿನ ಪ್ರಸಾರವಾಗಲಿರುವ ಗೀತೆಗಳು ಹೀಗಿವೆ. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ

0: ಸ್ನೇಹಿತರೆ, ಈ ಹಾಡುಗಳ ಸಾಹಿತ್ಯ ಸಂಗೀತ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 944-864-2773ಕ್ಕೆ ಕಳುಹಿಸಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಇದೀಗ ಕೇಳೋಣ ಮತ್ತೊಂದು ಭಾವಗೀತೆಯನ್ನ.

0: ಓಕೆ ಸ್ನೇಹಿತರೇ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆಯೊಂದನ್ನು ಕೇಳಿದ್ದೆ. ಪ್ರಪಂಚದಲ್ಲಿ ಏಕೈಕ ಗೂಡು ಕಟ್ಟುವ ಹಾವು ಯಾವುದು ಅಂತ. ಇದಕ್ಕೆ ಸಾಕಷ್ಟು ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಇನ್ನು ರೊಟ್ಟಿ ಅಂಗಡಿ ವೀರೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರುಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಶರಣಪ್ಪ ಟೈಲರ್ ಇವರು ಗಡಿಮಾಕುಂಟೆ ಜಗಳೂರು ತಾಲೂಕಿನಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕವಿತಾ ರವಿ ಸುಕೃತ್ ಚಿರಂತ್ ಹೊಳಲ್ಕೆರೆ ರೋಡ್ ನೆಹರು ನಗರ ಚಿತ್ರದುರ್ಗದಿಂದ, ಅಪ್ಪಾಜಿ ಎ ಮುಸ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಶಿವಣ್ಣ ಪಿ ಹೋಬನಹಳ್ಳಿ ಚಳ್ಳಕೆರೆಯಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ಇನ್ನು ಮುಂದಿನ ಸಂದೇಶ ಬಂದಿದೆ, ಗಂಗಮ್ಮ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಸುಬ್ರಹ್ಮಣಿ ಪೆತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಸಂದೇಶವನ್ನು ಕಳಿಸಿರುವಂತದ್ದು. ಇನ್ನು ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ, ಮಾಣಿಕ್ಯ ಪ್ರತೀಶ್ ಮನೆಯವರು ಬುರುಜನರೊಪ್ಪದಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಭಾ ದೀಪಕ್ ಬೆಂಗಳೂರಿನಿಂದ, ಇನ್ನು ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಎಬಿ ಶಾಂಬುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಹಿರಮಠ್, ಕಲಾವತಿ ಹಿರಮಠ್ ಮತ್ತು ಅಭಿಷೇಕಯ್ಯ ಹಿರಮಠ್ ಅವರು ಸಂದೇಶವನ್ನ ಕಳಿಸಿದ್ದಾರೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ.

0: ಎಸ್ಐ ಬಾಲ್.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ದು ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಬಂದಿದೆ. ಎಂ ಬಸವರಾಜ್, ಸಾವಿತ್ರಮ್ಮ, ಯಶೋಧ, ತಿಪ್ಪಮ್ಮ, ಸತೀಶ್, ಕಾನಹೊಸಳ್ಳಿ ಗ್ರಾಮ ಕೂಡ್ಲಿಗಿ ತಾಲೂಕಿನಿಂದ. ಇನ್ನು ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು ಇಲ್ಲಿಂದ. ಇನ್ನು ಶಿಲ್ಪ ವಿದ್ಯಾನಗರದಿಂದ, ಚಿತ್ರದುರ್ಗದಿಂದ ಪಣ್ಣರಹಳ್ಳಿ ರವಿಯವರು, ಬೋಕನಕೆರೆ ವಿಜೇಂದ್ರ, ಮೈಸೂರಿನಿಂದ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ ಸಲ್ಮಾ ಟೀಚರ್ ನಿರ್ಮಲಾ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಅವರು, ಪ್ರಭಾಕರೆಯ ಚೈತ್ರ ಎನ್ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ, ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ, ವಿಜಯಪುರದಿಂದ ಸಂಗಮೇಶ್ವರ ಕಾಲೋನಿಯಿಂದ ಗುರುರಾಜ್, ಕಾವೇರಿ ಪ್ರವೀಣ್ ಹಾಗೂ ಸಮರ್ಥ ಅವರು, ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ, ವೃಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಒನಕೆ ಒಬವನ ತವರೂರು ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ 1ನೇ ಕ್ರಾಸ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಿತಾ, ಅನಂತರಾಜು ಗೊರಲಡಕು ಹಿರಿಯೂರಿನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆ ಇಲ್ಲಿಂದ, ಚಂದ್ರಶೇಖರ ಹೊನ್ನಗುಂಡನಹಳ್ಳಿ ಶಿರಾ ತಾಲೂಕಿನಿಂದ, ಸಾವಿತ್ರಮ್ಮ, ಸುರೇಂದ್ರ ಶೆಟ್ಟಿ, ರಜನಿ, ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ವಿರೂಪಾಕ್ಷಪ್ಪ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಇನ್ನು ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಓಕೆ ಸ್ನೇಹಿತರೆ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ನಿಮಗೆಲ್ಲ ಧನ್ಯವಾದಗಳು.
5: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆಯನ್ನ ಕೇಳಿದ್ದೆ. ಪ್ರಪಂಚದಲ್ಲಿ ಏಕೈಕ ಗೂಡು ಕಟ್ಟುವ ಹಾವು ಕೂಡ ಇದೆಯಂತೆ, ಆಗಿದ್ರೆ ಆ ಹಾವಿನ ಹೆಸರೇನು ಅಂತ. ಈ ಪ್ರಶ್ನೆಗೆ ಸಾಕಷ್ಟು ಕೇಳುಗರು ಸರಿಯಾದ ಉತ್ತರವನ್ನ ಕಳಿಸಿದ್ರಿ. ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು, ಕಾಳಿಂಗ ಸರ್ಪ. ಹೌದು ಕೇಳಿದರೆ, ಹೆಣ್ಣು ಕಾಳಿಂಗ ಸರ್ಪ ಮೊಟ್ಟೆ ಇಡೋದಕ್ಕೆ ಒಣಗಿದ ಎಲೆಗಳು ಮತ್ತು ಮಣ್ಣನ್ನು ಬಳಸಿ ಪಕ್ಷಿಗಳಂತೆ ಗೂಡನ್ನು ನಿರ್ಮಾಣ ಮಾಡುತ್ತಂತೆ. ಹಾವಿಗೆ ಪಕ್ಷಿಗಳಂತೆ ಕೊಕ್ಕು, ಕಾಲು, ರೆಕ್ಕೆಗಳು ಇಲ್ದಿದ್ರೂ ಕೂಡ ತನ್ನ ದೇಹವನ್ನು ಬಳಸಿಕೊಂಡು ಗೂಡನ್ನು ನಿರ್ಮಾಣ ಮಾಡುತ್ತಂತೆ. ನೆಲದ ಮೇಲಿರುವ ಒಣಗಿದ ಎಲೆಗಳನ್ನು ತನ್ನ ದೇಹದ ಸುರುಳಿಯೊಳಗೆ ಸಿಲುಕಿಸಿಕೊಂಡು ಎಳೆದು ತಂದು ಒಂದು ಕಡೆ ದೊಡ್ಡ ರಾಶಿ ಮಾಡುತ್ತಂತೆ. ಕಾಳಿಂಗ ಸರ್ಪಗಳು ಹೆಚ್ಚಾಗಿ ದಟ್ಟವಾದ ಮಳೆ ಕಾಡುಗಳಲ್ಲಿ ವಾಸ ಮಾಡುತ್ತೆ. ಅಲ್ಲಿ ಸೂರ್ಯನ ಬೆಳಕು ನೆಲಕ್ಕೆ ಬೀಳೋದು ಕಡಿಮೆ ಅಲ್ವಾ? ಒಣಗಿದ ಎಲೆಗಳು ಕೊಳೆಯುವಾಗ ಉಂಟಾಗುವ ಒಂದು ನೈಸರ್ಗಿಕ ಶಾಖದಿಂದ ಮೊಟ್ಟೆಗಳು ಒಡೆಯಲು ಸಹಾಯ ಮಾಡುತ್ತಂತೆ. ಈ ಗೂಡು ಸುಮಾರು 1-2 ಅಡಿ ಎತ್ತರದವರೆಗೂ ಇರುತ್ತಂತೆ. ಅತ್ಯಂತ ವಿಷಕಾರಿ ಹಾವಾಗಿರುವ ಕಾಳಿಂಗ ಸರ್ಪ ಕರ್ನಾಟಕದ ಆಗುಂಬೆ ಕಾಡುಗಳಲ್ಲಿ ಕಾಣಸಿಗುತ್ತೆ. ಓಕೆ, ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರಿ ನಿಮಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಕೇಳಿ
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಇದು ಒಂದು ಬಹಳ ತಮಾಷೆ ಪ್ರಸಂಗ. ಇದಾದದ್ದು ನಾನು ಸ್ವಲ್ಪ ಹೆಸರು ಬದಲಾಯಿಸಿ ಹೇಳ್ತಾ ಇದ್ದೀನಿ. ಒಬ್ಬ ಮಹಿಳೆಗೆ ಹಲ್ಲಿನ ನೋವು ಶುರು ಆಯಿತು. ವಯಸ್ಸಾದ್ಮೇಲೆ ಆಗ್ತದಲ್ಲ ಹಲ್ಲಿನ ನೋವು ಶುರು ಆಯಿತು. ಆದ್ರೆ ಹೊಡೆತ ತಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನು ಮಾಡೋದು, ಯಾವ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತೆಲ್ಲ ಅವರಿವ್ರನ್ನ ಕೇಳಿದ್ಲು. ಅವ್ರ ಹೇಳಿದ್ರು, ನಿಮ್ಗೆ ಗೊತ್ತಿಲ್ವಾ, ಇಲ್ಲಿ ಒಂದು ಹೊಸ ಅಂಗಡಿ ಶುರು ಆಗಿದೆ, ಭಾಳ ದೊಡ್ಡ ದವಾಖಾನೆ ಅದು, ಭಾಳ ಸ್ಪೆಷಲಿಸ್ಟ್ ಅಂತೆ ಬಂದಿದ್ದಾರೆ, ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು. ಈಕೇನು ಹೋಗಬೇಕಾದ್ರೆ ಹಲ್ಲಿನ ದವಾಖಾನೆ ಹೋಗುವಾಗ ಚೆನ್ನಾಗಿ ಅಲಂಕಾರ ಮಾಡಿಕೊಂಡೇ ಹೋದ್ಲು. ಆ ಸರ್

0: ಹೆಂಡತಿ ಕಾಯ್ತಾ ಇದ್ಲಲ್ಲ ದವಾಖಾನೆಯಲ್ಲಿ, ಒಂದು ಹತ್ತು ಹೆಂಡತಿ ಕೂತಿದ್ದಾರೆ ತನ್ನ ಪಾಳಿ ಬರೋರು ಕಾಯ್ಬೇಕು. ಕೂತಾಗ ಅಲ್ಲಿ ನೋಡ್ತಾ ಇದ್ಲು ಗೋಡೆ ಮೇಲೆ ಡಾಕ್ಟರ್ ಹೆಸರು ಹಾಕಿದ್ರು, ಡಾಕ್ಟರ್ ಯಶವಂತ್ ದೇಶಪಾಂಡೆ ಅಂತ. ಮುಂದೆ ಎಷ್ಟೆಷ್ಟೋ ಡಿಗ್ರಿಗಳು, ಸಾಲು ಡಿಗ್ರಿ. ಈಗ ಅತ್ಯಂತ ಖ್ಯಾತ ದಂತ ವೈದ್ಯ ಅಂತ ಹೆಸರು, ಜಗತ್ತೆಲ್ಲ ಸುತ್ತಾಡಿದ್ದಾರೆ ಅಂತೆಲ್ಲ ಇತ್ತು. ಅವನ ಹೆಸರು ನೋಡಿದಾಗ ತಲೆಗೇನು ಹೊಳಿತಕ್ಕೆ, ಯಾರು ಯಶವಂತ್ ದೇಶಪಾಂಡೆ? ನಾ ಶಾಲೆ ಕಲಿಯುವಾಗ ನನ್ನ ಕ್ಲಾಸ್ಮೇಟ್ ಒಬ್ಬಿದ್ನಲ್ಲಿ ಹುಡುಗ, ಅವನೇ ಇರ್ಬೋದಾ? ಅವನು ಯಶವಂತ್ ದೇಶಪಾಂಡೆನೆ, ಅವನೇ ಇರ್ಬೋದೇನೋ. ತಕ್ಷಣ ಅವನ ಮುಖ ಕಣ್ಮುಂದು ಬಂತು. ಎಷ್ಟು ಚಂದದ ಹುಡುಗ ಅವನು, ನೀಳಕಾಯ, ಸುಂದರ ಬಣ್ಣ, ಓಡಾಡುವಾಗ ಗೊಂಗುರು ಗೂದ್ ಹಣೆ ಮೇಲೆಲ್ಲ ಹಾರಾಡ್ತಾ ಇತ್ತು. ಕ್ನಾಶನಲ್ಲಿ ಅವನೇ ಬುದ್ಧಿವಂತ, ಏನು ಕೇಳಿದ್ರು ಪ್ರಶ್ನೆ ಉತ್ತರ ಕೊಡ್ತಿದ್ದ ಅವನು. ಅದಷ್ಟೆಲ್ಲ ತಲೆಯಲ್ಲಿ ಹೆಂಗ್ ತುಂಬಿಕೊಂಡಿದ್ದೇನೋ. ಒಂದಿನ ಶಿಕ್ಷಕರು ಕೇಳಿದಾಗ, ಮುಂದೇನಾಗ್ತೀಯಪ್ಪ ನೀನು ಅಂತ ಕೇಳಿದಾಗ, ವೈದ್ಯ ಆಗ್ತೀನಿ ಅಂತಿದ್ದ. ಅವನು ಒಂದಿನ ಶಾಲೆಗೆ ಬರೆದು ನನಗೆ ಸಂಕಟ ಆಗ್ತಾ ಇತ್ತು. ಕ್ಲಾಸ್ನಲ್ಲಿ ಅವನಿದ್ದಾಗ ನಾನು ಮೇಷ್ಟಕ್ಕಿಂತ ಅವನನ್ನೇ ನೋಡಿದ್ದು ಹೆಚ್ಚು. ಗೆಳತಿಯರೆಲ್ಲ ತಮಾಷೆ ಮಾಡ್ತಿದ್ರು, ಏ ಪ್ರೀತಿ ಮಾಡ್ತೀಯಾನೆ ಅವನ ಅಂತ ಕೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಹಚ್ಕೊಂಡ್ಬಿಟ್ಟಿದ್ದೆ ಅವನ. ಅವನೇ ಇದ್ರೆ ಇರ್ಬೋದೇನಪ್ಪ, ಇವನು ಡಾಕ್ಟ್ರು, ಇದ್ರೆ ಚೆನ್ನಾಗಿರ್ತದೆ, ಭೇಟಿ ಆಗ್ತಾನೆ ನೋಡ್ಬೇಕು ಅವನ ಅಂದ್ಲು. ಅಷ್ಟೊಳಗೆ ಕಂಪೌಂಡರ್ ಕೂಗಿದ, ವಿಮಲಾ ಯಾರು ಒಳಗೆ ಬನ್ನಿ ಅಂತ. ಈ ಕೆ ವಿಮಲಾ ಎದ್ದು ಒಳಗಡೆ ಹೋದ್ಲು. ಒಳಗೆ ಹೋಗಿ ತಪಾಸಣೆ ಕೊಠಡಿಯಲ್ಲಿ ಆ ಕುರ್ಚಿ ಮೇಲೆ ಕೂಡಿಸ್ತಾರಲ್ಲ, ಹಲ್ಲಿನ ಕುರ್ಚಿ ಮೇಲೆ ಕೂಡಿಸಿದ್ರು. ವೈದ್ಯರು ಬಂದು ಮುಂದೆ ನಿಂತರು. ಆ ವೈದ್ಯರು ನೋಡಿದ್ಲು, ಓಕೆ, ಅವನು ಬೋಳ ತಲೆ, ದಪ್ಪ ಹೊಟ್ಟೆ, ಒಂಥರ ಇದ್ದ ಮನುಷ್ಯ. ಏ ಇವನೇನ ಯಶವಂತ್ ದೇಶಪಾಂಡೆ, ಅಷ್ಟು ಚಂದ ಹುಡುಗ, ಇವನಾಕಿರ್ತಾನೆ? ಇನ್ನು ಮುಖ ನೋಡಿದ್ಲು, ಸ್ವಲ್ಪನೋ ಹೋಲಿಕೆ ಬಂದಂಗೆ ಅನಿಸ್ತು. ಇದ್ರೂ ಇರ್ಬೋದೇನಪ್ಪ ಅಂಥೇಳಿ, ಡಾಕ್ಟ್ರೇ ನೀವು ಹುಬ್ಬಳ್ಳಿಯಲ್ಲಿ ಇಂಥ ಶಾಲೆಯಲ್ಲಿ ಓದಿದ್ರಾ ಅಂತ ಕೇಳಿದ್ಲು. ಹೌದು, ನಿಮಗೇನು ಗೊತ್ತು ಅಂತ ಅವನು ಕೇಳಿದ. ಆಕೆ ಉತ್ಸಾಹದಲ್ಲಿ ತಮ್ಮ ಜೊತೆಗೆ ದಿನ ಅನೇಕ ಗೆಳೆಯರು ಗೆಳತಿಯರ ಹೆಸರು ಹೇಳಿ, ಅವರೆಲ್ಲ ನಿಮ್ಮ ಕ್ಲಾಸಲ್ಲೇ ಇದ್ರಲ್ವಾ ಅಂದ್ಲು. ಹೌದು, ನಾವೆಲ್ಲ ಒಂದೇ ಕ್ಲಾಸ್ನಲ್ಲಿ ಇದ್ದವರು, ನನ್ನ ಗುರುತಿಸಿಗ್ಲಿಲ್ವಾ ಅಂತ ಕೇಳಿದ್ಲು. ಆಕೆಗೇನಿತ್ತು ಅಂದರೆ, ತಾ ಪ್ರೀತಿ ಮಾಡ್ತಿದ್ದಂಥ ಹುಡುಗ ಯಶವಂತ್ ದೇಶಪಾಂಡೆ ಈಗ ಡಾಕ್ಟರ್ ಆಗಿದ್ದಾನೆ, ಖಂಡಿತ ತಾನು ಗುರುತು ಹಿಡಿತಾನೆ ಅಂತ ಅನ್ಕೊಂಡಿದ್ಲು. ಅವನೇನಂದ, ಆಕೆ ಎದೆ ಬಿಡ್ತಾ ಏರ್ತಿತ್ತಲ್ಲ, ಗುರುತು ಹಿಡಿದು ಬಿಡ್ತಾನೆ ಅವನು ಅಂತ ತಿಳ್ಕೊಂಡು ಆತ ಹೇಳ್ದ, ಇಲ್ಲ ಮೇಡಮ್, ಗುರುತು ಹತ್ತಲಿಲ್ಲ ನನಗೆ. ನೀವು ಯಾವ ವಿಷಯ ಪಾಠ ಮಾಡ್ತಿದ್ರಿ ನನಗೆ ಅಂತ ಕೇಳ್ದ. ಎದೆ ಒಡೆದೋಯ್ತು ಆಕೆಗೆ, ಬಲೂನ್ ಒಡೆದೋಯ್ತು. ಆಕೆಗೆ ಅನಿಸ್ತು, ಅಯ್ಯೋ ಕರ್ಮವೇ, ಇವನೇ ಮುದುಕಾಗಿದ್ದಾನೆ, ನಾನು ಅನ್ಕೊಂಡ್ರೆ ಅವನು ಶಿಕ್ಷಕಿ ಆಗೋಷ್ಟು ವಯಸ್ಸಾಗಿದೆ, ನನಗೆ ಶಿಕ್ಷಕಿ ತರ ಕಾಣಿಸ್ತಾ ಇದ್ದೀನಿ ನಾನು ಅಂತ ಬಹಳ ಬೇಜಾರು ಮಾಡ್ಕೊಂಡ್ಲಂತೆ. ಸ್ವಾಮಿ, ಜಗತ್ತಲ್ಲಿ ಆಗೋದೇ ಹೇಗೆ? ಅವ್ರಿಗೆ ವಯಸ್ಸಾಯ್ತು, ಇವರಿಗೆ ವಯಸ್ಸಾಯ್ತು, ಮೊದಲಿನ ರೂಪ ಉಳಿದಿಲ್ಲ ಅಂತ ಹೇಳುವಾಗ ನಮಗೂ ವಯಸ್ಸಾಗಿದೆ ಅನ್ನೋದು ಅರಿವೇ ಬರೋದಿಲ್ಲಲ್ಲ. ಸುತ್ತಮುತ್ತಲವ್ರ ವಯಸ್ಸಾಯ್ತು, ಅವ್ರ ಆಕಾರ ಬದಲಿ ಆಯ್ತು ಅಂತ ಹೇಳ್ಕೊಳ್ಳುವಾಗ ನಾವು ಬದಲಾಗದೆ ಮೊದಲಿನಂಗೆ ಇದ್ದೀವಿ ಅಂತ ಭ್ರಮೆ ಇರ್ತದೆ. ಮತ್ತೊಬ್ಬರು ನೀವು ಬದಲಾಯಿಸಿದ್ದೀರಿ ಅಂತ ಹೇಳೋವರೆಗೂ ಭ್ರಮೆ ಇರ್ತದೆ. ನಮಗೆಲ್ಲ ನೆನಪಿರ್ಬೇಕು, ಎಲ್ಲರೂ ನವ ಯುವಕರಂಗೆ ಇರಬೇಕು, ನವ ಯುವತಿಯರ ಹಂಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆದರೆ ಕಾಲನ ಚಕ್ರ ಹಾಗಲ್ಲ. ಮೊನ್ನೆ ಯಾವುದೋ ಟಿವಿ ನೋಡ್ತಿರ್ಬೇಕಾದ್ರೆ ಹಳೆ ಹಿಂದಿ ಸಿನಿಮಾದ ಹೀರೋಯಿನ್ ಅನ್ನು ಇಂಟರ್ವ್ಯೂ ಮಾಡ್ತಾ ಇದ್ರು. ಆಗಿನ ಕಾಲಕ್ಕೆ ಎಲ್ಲರ ಎದೆಬಡತ ತಪ್ಪಿಸಿದಂತ ಚಂದದ ಹುಡುಗಿ ಇವತ್ತಾಕೆ ನೋಡೋಕೆ ಆಗಲ್ಲ, ಆ ಥರ ಆಗಿದೆ. ಆದ್ದರಿಂದ ಈ ದೇಹಾನೇ ಸೌಂದರ್ಯ ಅಂತ ನಂಬಿಕೊಂಡಿರೋದು ಬಹಳ ಕಷ್ಟ. ದೇಹ ವಯಸ್ಸಾಗಲಿ, ಅದು ಶರೀರ, ಶರೀರ ಅಂದ್ರೆ ಕರಗಿ ಹೋಗುವಂಥದ್ದೇ ಅದು. ಆದ್ರೆ ಒಳಗಿರೋ ಚೈತನ್ಯ ಇದೆಯಲ್ಲ, ಅದನ್ನ ಯಾವತ್ತಾದರೂ ಶುದ್ಧ ಇಟ್ಕೊಂಡು ಉತ್ಸಾಹದಿಂದ ಇಟ್ಕೊಂಡಾಗ ದೇಹ ವಯಸ್ಸಾದರೂ ಏನು ನಷ್ಟ ಆಗಲ್ಲ, ಆತ್ಮ ಚೆನ್ನಾಗಿರ್ತದೆ. ಅದ್ರ ಕಡೆ ಗಮನ ಕೊಡೋಣ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಕೇಳುಗರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ದಿನ ಪ್ರಸಾರವಾಗಲಿರುವ ಗೀತೆಗಳು ಹೀಗಿವೆ: ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ,

0: ಸ್ನೇಹಿತರೆ, ಈ ಹಾಡುಗಳ ಸಾಹಿತ್ಯ ಸಂಗೀತ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944 4 0 2 7 3 ಕಳುಹಿಸಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುವರೆ, ಇದೀಗ ಆರೋಗ್ಯ ಬಿಂದುವಿನಲ್ಲಿ ಗರ್ಭಿಣಿಯರ ಸಮಸ್ಯೆ ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಮಾಹಿತಿಯನ್ನ ನೀಡುತ್ತಾರೆ ಡಾಕ್ಟರ್ ಸಂಧ್ಯಾ ಕೆ ಮಣ್ಣೂರ್.
4: ತಾಯ್ತನವು ಸ್ತ್ರೀಕುಲಕ್ಕೆ ಒಂದು ವರದಾನ. ಪ್ರತಿಯೊಬ್ಬ ಸ್ತ್ರೀಗೆ ತಾಯಿಯಾಗಬೇಕೆಂಬ ಬಯಕೆ ಇರುತ್ತದೆ. ಇಂಥ ತಾಯ್ತನದ ಆನಂದವನ್ನು ಪಡೆಯಬೇಕಾದಲ್ಲಿ ಗರ್ಭಿಣಿಯರಿಗೆ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಅವು ಯಾವುವೆಂದರೆ, ಸಾಮಾನ್ಯವಾಗಿ ವಾಂತಿ, ಅಲ್ಲದೆ ಹಲವಾರು ಬಾರಿ ಅತಿಯಾಗಿ ವಾಂತಿಯಾಗುವುದು, ಮಲಬದ್ಧತೆ, ಮೂತ್ರದ ತೊಂದರೆ, ಮೂಲವ್ಯಾಧಿ, ಮನಸ್ಸಿನ ಕಿರಿಕಿರಿ, ರಕ್ತದ ಒತ್ತಡ ಹೆಚ್ಚಾಗುವುದು. ಈಗ ಅತಿ ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಂಡುಬರುವ ಸಮಸ್ಯೆ ಎಂದರೆ ವಾಂತಿಯಾಗುವುದು. ಪ್ರಥಮ ಬಾರಿ ಅಥವಾ 1ನೇ ಸಾರಿ ಗರ್ಭಧರಿಸಿದ ಸ್ತ್ರೀಯರಲ್ಲಿ 3ನೇ 3 ತಿಂಗಳು ಈ ತೊಂದರೆ ಕಂಡುಬರುತ್ತದೆ ಮತ್ತು 3ನೇ 3 ತಿಂಗಳು ಮುಗಿಯುತ್ತಿದ್ದಂತೆ ತೀವ್ರತೆ ಕಡಿಮೆಯಾಗಿ ಕ್ರಮೇಣ ನಿಂತು ಹೋಗುತ್ತದೆ. ಆದರೆ ಕೆಲವರು 9 ತಿಂಗಳು ತುಂಬಿ ಹೆರಿಗೆ ಆಗುವವರೆಗೂ ನರಳುತ್ತಾರೆ. ಈ ವಾಂತಿಯನ್ನು 2 ರೀತಿಯಾಗಿ ವಿಂಗಡಿಸಲಾಗಿದೆ. 1ನೆಯದು, ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಪ್ರಮಾಣದಲ್ಲಿ ವಾಂತಿಯಾಗುವುದು, ಇದನ್ನು ನಾವು ಮಾರ್ನಿಂಗ್ ಸಿಕ್ನೆಸ್ ಅಥವಾ ಬೆಳಗಿನ ಅಸ್ವಸ್ಥತೆ ಎನ್ನುತ್ತೇವೆ. ಗರ್ಭಿಣಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಹೊಟ್ಟೆಯಲ್ಲಿ ಸಂಕಟವಾಗಿ ವಾಕರಿಕೆಯಾಗಿ ಸ್ವಲ್ಪ ಪ್ರಮಾಣದ ವಾಂತಿಯಾಗುವುದು ಕಂಡುಬರುತ್ತದೆ. ಇದರಿಂದ ಗರ್ಭಿಣಿಯ ಆರೋಗ್ಯದಲ್ಲಿ ಬದಲಾವಣೆ ಆಗುವುದಿಲ್ಲ. ಚಿಕಿತ್ಸೆಯಿಂದ ಅಥವಾ ಚಿಕಿತ್ಸೆ ಇಲ್ಲದೆಯೇ ಈ ಲಕ್ಷಣ ನಿಂತು ಹೋಗುತ್ತದೆ. 2ನೇ ಪ್ರಕಾರದಲ್ಲಿ ವಾಂತಿ ಅತಿಯಾಗಿ ಗರ್ಭಿಣಿಯ ಆರೋಗ್ಯದಲ್ಲಿ ತೊಂದರೆಯನ್ನುಂಟು ಮಾಡುತ್ತದೆ. ಗರ್ಭಿಣಿಯ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಅಡಚಣೆಯನ್ನುಂಟು ಮಾಡುತ್ತದೆ. ಗರ್ಭಿಣಿಗೆ ಇದರಿಂದ ತೊಂದರೆಯಾಗಿ ಅನಾರೋಗ್ಯದಿಂದ ನರಳುತ್ತಾರೆ. ಅತಿಯಾಗಿ ವಾಂತಿಯಾಗಲು ಮುಖ್ಯ ಕಾರಣಗಳೇನೆಂದರೆ, ಹ್ಯೂಮನ್ ಕೊರಿಯೋನಿಕ್ ಗೊನಡೋಟ್ರೋಫಿನ್ ಎಂಬ ಹಾರ್ಮೋನು ಹೆಚ್ಚಾಗಿ ಸ್ರವಿಸುವುದರಿಂದ ಮಾನಸಿಕ ಸಮಸ್ಯೆಗಳು, ವಿಟಮಿನ್ ಕೊರತೆ, ಅದರಲ್ಲಿಯೂ ಹೆಚ್ಚಾಗಿ ವಿಟಮಿನ್ B1 ಮತ್ತು B6 ಕೊರತೆ, ಮತ್ತು ಗರ್ಭಿಣಿಯರಲ್ಲಿ ಈ ಸಮಸ್ಯೆ ಕಂಡು ಬಂದಾಗ ರೋಗದ ಲಕ್ಷಣಗಳೇನು ಎಂದು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ. ಕಡಿಮೆ ಪ್ರಮಾಣದ ವಾಂತಿಯಾಗುವುದರಿಂದ ಆರೋಗ್ಯದಲ್ಲಿ ಬದಲಾವಣೆ ಕಂಡು ಬರುವುದಿಲ್ಲ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಹೆಚ್ಚಿನ ಬಾರಿ ವಾಂತಿಯಾಗಿ ಹಲವಾರು ರೋಗದ ಲಕ್ಷಣಗಳು ಕಂಡುಬರುತ್ತವೆ. ಹೊಟ್ಟೆಯಲ್ಲಿ ಸಂಕಟವಾಗಿ ವಾಕರಿಕೆಯಾಗಿ ಯಾವಾಗಲೂ ವಾಂತಿ ಬಂದಂತೆ ಅನಿಸುವುದು. ಹೆಚ್ಚಿನ ಬಾರಿ ವಾಂತಿಯಾದಾಗ ವಾಂತಿಯು ಕಾಫಿ ತರಹದ್ದಾಗಿದ್ದು ರಕ್ತದಿಂದ ಕೂಡಿರುತ್ತದೆ. ಹೊಟ್ಟೆಯಲ್ಲಿ ನೋವಾಗುವುದು. ಕಡಿಮೆ ಪ್ರಮಾಣದ ಮೂತ್ರ ವಿಸರ್ಜನೆ. ಗರ್ಭಿಣಿಯು ಹಾಸಿಗೆಯಲ್ಲೇ ಮಲಗಿ ವಿಶ್ರಾಂತಿ ಪಡೆಯುವಂತಾಗುತ್ತದೆ. ದಿನಗಳು ಕಳೆದಂತೆ ಕ್ಷೀಣಿಸಿ ತೂಕವು ಕಡಿಮೆಯಾಗುತ್ತದೆ. ನೋಟವು ಗಾಬರಿಗೊಂದಂತೆ ಇರುತ್ತದೆ. ಗುಳಿಬಿದ್ದ ಕಣ್ಣುಗಳು, ಒಣನಾಲಿಗೆ, ಎದೆ ಬಡಿತವು ಹೆಚ್ಚಾಗುವುದು, ನಾಡಿ ಬಡಿತವು ಹೆಚ್ಚಾಗುವುದು, ರಕ್ತದ ಒತ್ತಡ ಕಡಿಮೆಯಾಗುವುದು, ದೇಹದ ಉಷ್ಣತೆ ಹೆಚ್ಚಾಗುವುದು, ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇಲ್ಲದಂತಾಗುವುದು. ಗರ್ಭಿಣಿಯರ ತೊಂದರೆಗೆ ಹೋಮಿಯೋಪತಿಯಲ್ಲಿ ಉತ್ತಮ ಮತ್ತು ಪರಿಣಾಮಕಾರಿ ಔಷಧಗಳನ್ನು ರೋಗದ ಲಕ್ಷಣಗಳಿಗೆ ಅನುಗುಣವಾಗಿ ನೀಡಲಾಗುವುದು. ಹೊಟ್ಟೆಯಲ್ಲಿ ತೊಳೆಸುವಕ್ಕೆ ಬಾಯಲ್ಲಿ ನೀರುರುವುದು, ಅಜೀರ್ಣವಾಗಿ ವಾಂತಿಯಾಗುವುದು, ವಾಂತಿಯಾದ ನಂತರ ಸಮಾಧಾನವಾಗುವುದು, ಮನಸ್ಸಿಗೆ ಕಿರಿಕಿರಿಯಾಗುವುದು, ಅತೃಪ್ತಿಕರ ಮಲವಿಸರ್ಜನೆ, ಮಲವಿಸರ್ಜಿಸುವ ತವಕ ಕಾಡುತ್ತಿರುತ್ತದೆ, ಹೀಗಿದ್ದಾಗ ಹೋಮಿಯೋಪತಿಯ ನಕ್ಸೋಮಿಕಾ ಎಂಬ ಔಷಧಿಯನ್ನು ಕೊಡುತ್ತೇವೆ. ಹೊಟ್ಟೆಯಲ್ಲಿ 1 ತರಹದ ಅಸಮಾಧಾನ ಅನ್ನಿಸುವುದು, ಸತತವಾಗಿ ವಾಕರಿಕೆ, ಬಾಯಾರಿಕೆ ಇಲ್ಲದಿರುವುದು, ಬಿಕ್ಕಳಿಕೆ, ವಾಂತಿಯು ಹಸಿರು ದ್ರವರೂಪದಲ್ಲಿದ್ದು ಅಜೀರ್ಣ ಪದಾರ್ಥಗಳಿಂದ ಕೂಡಿರುವುದಕ್ಕೆ ಇಪಿಕ್ಯಾಕ್ ಎಂಬ ಔಷಧಿಯನ್ನು ಕೊಡುತ್ತೇವೆ. ಆಹಾರವನ್ನು ಬೇಯಿಸಿದ ವಾಸನೆಯಿಂದ ಮತ್ತು ಊಟವನ್ನು ನೋಡುವುದರಿಂದ ವಾಕರಿಕೆ ಆಗುವುದು, ಜೊತೆಗೆ ಅತಿಯಾದ ಸುಸ್ತು, ತಲೆ ಸುತ್ತು ಬಂದಂತೆ ಅನಿಸುವುದು, ಆಗಾಗ ಅಲ್ಪ ಪ್ರಮಾಣದಲ್ಲಿ ತಣ್ಣೀರನ್ನು ಕುಡಿಯುವಂತಹ ಬಾಯಾರಿಕೆ, ಹೊಟ್ಟೆಯಲ್ಲಿ ಉರಿ, ಊಟದ ನಂತರ ವಾಂತಿ, ಸತತವಾಗಿ ತೇಗುವುದು, ಈ ತರಹದ ಲಕ್ಷಣಗಳು ಕಂಡು ಬಂದಲ್ಲಿ ಆರ್ಸ್ನಿಕಂ ಆಲ್ಬಮ್ ಎಂಬ ಔಷಧಿಯನ್ನು ಕೊಡುತ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ವಾಕರಿಕೆ, ಬಿಕ್ಕಳಿಸುವುದು, ತೇಗುವುದು, ಹುಳಿ ತೇಗು, ತೇಗಿನಿಂದ ತಾತ್ಕಾಲಿಕ ಉಪಶಮನ, ಹೊಟ್ಟೆಯಲ್ಲಿ ಉರಿ, ಹೊಟ್ಟೆಯು ವಾಯುವಿನಿಂದ ತುಂಬಿ ಭಾರವಾಗುತ್ತದೆ, ಊಟದ ನಂತರವೂ ಇದು ಉಪಶಮನವಾಗುವುದಿಲ್ಲ, ಈ ಲಕ್ಷಣಗಳು ಕಂಡು ಬಂದಲ್ಲಿ

0: ಕಾರ್ಬೋವೆಚ್ ಔಷಧವನ್ನು ಕೊಡುತ್ತೇವೆ. ಪಚನಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಹಸಿವು ಆಗದಿರುವುದು, ವಾಕರಿಕೆ, ಬಾಯಲ್ಲಿ ನೀರಿರುವುದು, ನಾಲಿಗೆಗೆ ಕಹಿ ರುಚಿ, ಅಂಗಾತ ಮಲಗುವುದರಿಂದ ಎಲ್ಲ ತೊಂದರೆಗಳು ಉಪಶಮನಗೊಳ್ಳುತ್ತವೆ. ಈ ಲಕ್ಷಣಗಳಿಗೆ ಸಿಂಫೋರಿಕಾರ್ಪಸ್ ಈ ಔಷಧಿಯು ಪರಿಣಾಮಕಾರಿಯಾಗಿರುತ್ತದೆ. ಸಾಮಾನ್ಯವಾಗಿ ಪಾಲಿಸಬೇಕಾದ ಕ್ರಮಗಳು: ಹೆಚ್ಚಾಗಿ ದ್ರವ ಆಹಾರಗಳನ್ನು ತೆಗೆದುಕೊಳ್ಳಬೇಕು, ಹೆಚ್ಚಾಗಿ ದ್ರವ ಪದಾರ್ಥಗಳನ್ನು ಸೇವಿಸುವುದು, ಪೌಷ್ಟಿಕಾಂಶವಿರುವ ಆಹಾರವನ್ನು ಸೇವಿಸುವುದು, ಆಗಾಗ ಸ್ವಲ್ಪ ಸ್ವಲ್ಪ ಆಹಾರವನ್ನು ಸೇವಿಸುವುದು. ಹೋಮಿಯೋಪತಿ ಔಷಧಿಗಳನ್ನು ತಜ್ಞ ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳತಕ್ಕದ್ದು.
1: ಇದುವರೆಗೂ ಆರೋಗ್ಯ ಬಿಂದು ಕೇಳಿದಿರಿ. ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ತೋಟಗಾರಿಕಾ ಬೆಳೆಗಳಿಗೆ 2026-27 ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗಳ ಬಗ್ಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಟಿಆರ್ ಯಶ್

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ತೋಟಗಾರಿಕಾ ಬೆಳೆಗಳಿಗೆ 2026-27 ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗಳ ಬಗ್ಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಟಿಆರ್ ಯಶವಂತ್ ಕುಮಾರ್, ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿ ಚಿತ್ರದುರ್ಗ. ಅಧಿಕಾರಿಗಳೊಂದಿಗೆ ನೇರವಾಗಿ ಮಾತನಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640773. ಮತ್ತೊಂದು ಸಂಖ್ಯೆ 9141970272 ಹಾಗೂ ಸ್ಥಿರ ದೂರವಾಣಿ ಸಂಖ್ಯೆ 29564949. ಎಸ್ಟಿಡಿ ಕ್ರಮಾಂಕ 08194. ಇದೀಗ ಕೇಳೋಣ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಭಾವಗೀತೆಯನ್ನು.

ಹಾಗೂ ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಇಂದು ವಿಶ್ವನಾಥ್ ಅವರು ಹಾಡಿರುವ ಭಾವಗೀತೆಯನ್ನು.

ಕೇಳುಗರೆ ಗಮನಿಸಿ, ದಿನಾಂಕ 18/7/2026 ಅಂದರೆ ಶನಿವಾರ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು

ಇದುವರೆಗೂ ಕಾರ್ಯಕ್ರಮ ಉಲ್ಲಾಸ ಮೂಡಿ ಬಂದಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು. ಬಳಿಕ 2:30ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 42% ಮತ್ತು ಜುಲೈನಲ್ಲಿ ಶೇಕಡಾ 34% ಮಳೆ ಕೊರತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರ ಸಂಖ್ಯೆಯನ್ನು ನಿರ್ಧರಿಸಲು ಹಳೆಯ ಕೃಷಿ ಜನಗಣತಿಯ ಬದಲಾಗಿ ಫ್ರೂಟ್ಸ್ ದತ್ತಾಂಶವನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಿತ್ತನೆ ಅವಧಿಯಲ್ಲಿನ ಶೇಕಡಾ 20, ಶೇಕಡಾ 59 ಮಳೆ ಕೊರತೆಯನ್ನು ಬರ ಘೋಷಣೆಗೆ ಮಾನದಂಡವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವುದು ಇಲ್ಲವೇ ಅದಕ್ಕೆ ಸಮಾನವಾದ ವಿಶೇಷ ಆರ್ಥಿಕ ನೆರವು ನೀಡುವಂತೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. ಜಾಗತಿಕ ವ್ಯಾಪಾರ ಪ್ರಮುಖವಾಗಿ ಗುಣಮಟ್ಟದ ಆಧಾರದಲ್ಲಿ ನಡೆಯುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಲಾದ

0: ರಾಷ್ಟೀಯ ಗುಣಮಟ್ಟ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಆಶಯದೊಂದಿಗೆ ಜಾಗತಿಕ ವ್ಯಾಪಾರಕ್ಕೆ ವೇಗ ನೀಡುವ ಹಾಗೂ ಗ್ರಾಹಕರ ವಿಶ್ವಾಸವನ್ನು ಬಲಪಡಿಸುವ ಪಾರದರ್ಶಕ ಮತ್ತು ಜಾಗತಿಕ ಗುಣಮಟ್ಟದ ಮಾನದಂಡಗಳನ್ನು ರೂಪಿಸಲು ಭಾರತ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು ಇಂದು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ.
1: ಈ ಬ್ರಿಕ್ಸ್ ಸಮ್ಮೇಳನದಲ್ಲಿ ಮುಖ್ಯವಾಗಿ ನಾವು MOU ಒಪ್ಪಂದಗಳನ್ನು ಎಲ್ಲಾ ದೇಶಗಳ ಜೊತೆಗೆ ಮಾಡ್ತಾ ಇದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು. ಇದರಲ್ಲಿ ಮಾಹಿತಿಗಳನ್ನ ನಾವು ಪರಸ್ಪರ ಶೇರ್ ಮಾಡುವಂತದ್ದು, ಒಳ್ಳೆ ಪ್ರಾಕ್ಟೀಸಸ್ಗಳೇನಿದೆ ಅದನ್ನ ಎಕ್ಸ್ಚೇಂಜ್ ಮಾಡೋದು, ಟೆಕ್ನಿಕಲ್ ಕೊಲಾಬರೇಷನ್ ಮತ್ತು ಸಾಮರ್ಥ್ಯವನ್ನ ವೃದ್ಧಿ ಮಾಡುವಂತಹದ್ದು, ಈ ಎಲ್ಲ ಸಂಗತಿಗಳ ಬಗ್ಗೆ ಈ MOU ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಎಲ್ಲಾ ದೇಶಗಳಿಗೂ ಇದು ಸಹಾಯವನ್ನ ಮಾಡುತ್ತದೆ.
0: ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರೊಂದಿಗೆ ಸಂಪುಟ ವಿಸ್ತರಣೆ ಹಾಗೂ ಸರ್ಕಾರದ ಮುಂದಿನ ಕಾರ್ಯತಂತ್ರಗಳ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಆಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಮತ್ತು ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ರೈಲ್ವೆ ನಿಲ್ದಾಣ 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಂಡಿದ್ದು, ನಿರೀಕ್ಷಣಾ ಮಂದಿರ, ಟಿಕೆಟ್ ಕೌಂಟರ್ಗಳನ್ನು ನವೀಕರಿಸಲಾಗಿದೆ. ಪ್ರಯಾಣಿಕರು ಓಡಾಡಲು ಪ್ಲಾಟ್ಫಾರ್ಮ್ ಅನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಿಸಲಾಗಿದೆ. ವಿಶಾಲವಾದ ಪ್ಲಾಟ್ಫಾರ್ಮ್ ನಿರ್ಮಿಸಲಾಗಿದ್ದು, ಪ್ರವಾಸಿ ತಾಣವಾದ ಬಾದಾಮಿ ಪಟ್ಟಣವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯ ಆಳ್ನಾವರದ ರೈಲ್ವೆ ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ. ಕೊಪ್ಪಳದ ರೈಲ್ವೆ ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿ ಆದೇಶ ನೀಡಿದೆ. ಪರಿಷತ್ ಸದಸ್ಯತ್ವ ರದ್ದತಿಯನ್ನು ಪ್ರಶ್ನಿಸಿ ಪ್ರಾಣೇಶ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರನ್ನೊಳಗೊಂಡ ಪೀಠವು ಈ ತೀರ್ಪು ನೀಡಿದೆ. 2021 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪ್ರಾಣೇಶ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು. ಅಂದು ಚಲಾವಣೆಯಾಗಿದ್ದ 2410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿದ್ದವು. ಪ್ರಾಣೇಶ್ ಅವರು 1188 ಹಾಗೂ ಗಾಯತ್ರಿ ಶಾಂತೇಗೌಡ ಅವರು 1182 ಮತಗಳನ್ನು ಗಳಿಸಿದ್ದರು. ಪ್ರಾಣೇಶ್ 6 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದರು. 12 ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಲು ಅವಕಾಶವಿಲ್ಲ ಎಂದು ಗಾಯತ್ರಿ ಶಾಂತೇಗೌಡ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ರಾಜ್ಯದಲ್ಲಿ ಪ್ರಸಕ್ತ ಮುಂಗಾರು ಆರಂಭವಾಗಿದ್ದರೂ ಸಮರ್ಪಕ ಮಳೆಯಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಬಿಜೆಪಿ ಬಿವೈ ವಿಜಯೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಮಳೆ ಸಮರ್ಪಕವಾಗಿ ಆಗದ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಬಾಡಿಹೋಗಿವೆ.

ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಈ ನಡುವೆ ಜಲಾಶಯದಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಬಿಡಬೇಕೆಂದು ರೈತರು ನಡೆಸುತ್ತಿರುವ ಅನಿರ್ದಿಷ್ಟ ಅವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಆರನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಜಲಾಶಯದ ಬಳಿ ರೈತರು ಅಡ್ಡಿಪಡಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕುಡಿಯಲು ಮಾತ್ರ ನೀರು ಬಳಸಿ ಎಂದು ಆದೇಶ ನೀಡಿರುವುದರಿಂದ ಮಂಡ್ಯ ಜಿಲ್ಲಾಡಳಿತ ಕೇವಲ ಕುಡಿಯಲು ಮಾತ್ರ ನೀರು ಬಿಡುತ್ತಿದ್ದು ಈವರೆಗೆ ಕೃಷಿ ಚಟುವಟಿಕೆಗೆ ನೀರನ್ನು ಬಿಡುಗಡೆ ಮಾಡಿಲ್ಲ. ಮಂಗಳೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ದದ ಕಾರ್ಯಾಚರಣೆ ಮುಂದುವರಿದಿದ್ದು ಕಳೆದ ಒಂದು ವರ್ಷದಲ್ಲಿ 84 ಪ್ರಕರಣಗಳು ದಾಖಲಾಗಿವೆ. ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಬ್ಬರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ 5,20,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರೋಪಿಗಳು ದೆಹಲಿಯಿಂದ ಮಾದಕ ವಸ್ತುವನ್ನು ಖರೀದಿಸಿ ಬೆಂಗಳೂರು ನಗರವನ್ನು ಕೇಂದ್ರವಾಗಿಸಿಕೊಂಡಿದ್ದರು. ಬಳಿಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಇತರೆ ಕಡೆಗಳಿಗೆ ಮಾದಕ ವಸ್ತುವನ್ನು ಪೂರೈಕೆ ಮಾಡುತ್ತಿರುವುದು ತನಿಖೆಯಿಂದ ತಿಳಿದುಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂಬ ಆಘಾತಕಾರಿ ಮಾಹಿತಿಯನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ ಹಂಚಿಕೊಂಡಿದ್ದಾರೆ. ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ನ್ಯಾನೋ ಗೊಬ್ಬರಗಳ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ, ಜೈವಿಕ ಗೊಬ್ಬರಗಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಜುಲೈ 16ರಂದು ಅಂದರೆ ಇಂದು ಆಚರಿಸಲಾಗುತ್ತಿರುವ ವಿಶ್ವ ಹಾವುಗಳ ದಿನದ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾವುಗಳೆಂದರೆ ಯಾರಿಗೆ ಭಯ ಇಲ್ಲ ಹೇಳಿ? ಎಲ್ರಿಗೂ ಭಯನೇ ಅಲ್ವಾ? ನಮ್ಮ ಮನೆಯ ಸುತ್ತಮುತ್ತ ಹಾವುಗಳು ಬಂದರೆ ಅವುಗಳನ್ನು ನೋಡಿ ನಾವೆಲ್ಲರೂ ಪ್ಯಾನಿಕ್ ಆಗಿ ಕೂಕೊಂಡು ಓಡಿ ಹೋಗ್ತೀವಿ. ಆದರೆ ಈ ಹಾವುಗಳ ಬಗ್ಗೆ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳಿವೆ. ಈ ಭಾವನೆಗಳನ್ನೆಲ್ಲ ತೊಡೆದು ಹಾಕಿ ಪರಿಸರ ಸಮತೋಲನದಲ್ಲಿ ಹಾವುಗಳ ಪಾತ್ರವನ್ನು ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜುಲೈ 16ರಂದು ವಿಶ್ವ ಹಾವುಗಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಈ ದಿನದ ಆಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ನಾಗರ ಹಾವು ನಿಯೋ ಚಿತ್ರದಿಂದ ಇದ ಈ ಗೀತೆ

ಕೆಳಗರೆ ಒಟ್ಟಾರೆಯಾಗಿ ಹಾವುಗಳಲ್ಲಿ 3,500, ಭಾರತದಲ್ಲಿ 300, ಹಾಗೆ ಕರ್ನಾಟಕ ರಾಜ್ಯದಲ್ಲಿ 90 ಪ್ರಭೇದಗಳನ್ನು ಗುರುತಿಸಲಾಗಿದೆ ಅಂತೆ. ಈ 90 ಪ್ರಭೇದಗಳಲ್ಲಿ ಕೇವಲ 20 ಪ್ರಭೇದದ ಹಾವುಗಳು ಮಾತ್ರ ವಿಷಪೂರಿತ ಮತ್ತು ಮೃದು ವಿಷಪೂರಿತ ಹಾವುಗಳಾಗಿವೆ. 10 ಸೆಂಟಿಮೀಟರ್ನಷ್ಟು ಪುಟ್ಟದಾದ ಥ್ರೆಡ್ ಸ್ನೇಕ್ನಿಂದ ಹಿಡಿದು 11 ಮೀಟರ್ ಬೃಹತ್ ರಿಟಿಕ್ಯುಲೇಟೆಡ್ ಹೆಬ್ಬಾವಿನವರೆಗೂ ವೈವಿಧ್ಯಮಯ ಹಾವುಗಳು ಭಾರತದಲ್ಲಿ ಇವೆ. ಹೆಚ್ಚಿನ ಹಾವು ಕಡಿತದ ಪ್ರಕರಣ ಭಾರತದಲ್ಲಿ ವರದಿಯಾಗುತ್ತೆ. ಅಷ್ಟೊಂದು ಅಪಾಯಕಾರಿ ಅಲ್ಲದ ವಿಷರಹಿತ ಹಾವು ಕಡಿದ್ರೂ ಕೂಡ ಹೆದರಿಕೆಯಿಂದಲೇ ಹೆಚ್ಚಿನ ಸಾವು ಸಂಭವಿಸುತ್ತೆ ಅಂತ ತಜ್ಞರು ಹೇಳ್ತಾರೆ. ಇದೀಗ ಕೇಳೋಣ ರಾಮ ಲಕ್ಷ್ಮಣ ಚಿತ್ರದಿಂದ ಈ ಗೀತೆ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 6:50 ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ತೋಟಗಾರಿಕಾ ಬೆಳೆಗಳಿಗೆ 2026-2027 ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗಳ ಬಗ್ಗೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಟಿಆರ್ ಯಶವಂತ್ ಕುಮಾರ್, ಸಹಾಯಕ ತೋಟಗಾರಿಕೆ ನಿರ್ದೇಶಕರು.

ಬಳಿಕ ಜಂಟಿ ನಿರ್ದೇಶಕರ ಕಚೇರಿ ಚಿತ್ರದುರ್ಗ. ಅಧಿಕಾರಿಗಳೊಂದಿಗೆ ನೇರವಾಗಿ ಮಾತನಾಡಲು ಬಳಸಬಹುದಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಸಂಖ್ಯೆ 9141970272, ಹಾಗೂ ಸ್ಥಿರ ದೂರವಾಣಿ ಸಂಖ್ಯೆ 29564949. ಎಸ್ಟಿಡಿ ಕ್ರಮಾಂಕ 08194. ಕೇಳುಗರೆ, ವಿಶ್ವ ಹಾವುಗಳ ದಿನದ ಬಗ್ಗೆ ಮಾಹಿತಿಯನ್ನ ತಿಳ್ಕೊತಾ ಇದ್ರಿ ಅಲ್ವಾ? ಹಾವುಗಳಿಗೆ ವಿಷ ಅನ್ನೋದು ಅಸ್ತ್ರ ಶಸ್ತ್ರ ಎರಡು, ಆದ್ರೆ ಹಾವುಗಳು ಆ ವಿಷವನ್ನ ಅನಗತ್ಯ ಉಪಯೋಗಿಸೋದಕ್ಕೆ ಇಷ್ಟಪಡೋಲ್ಲ ಅಂತೆ. ಹಾವುಗಳು ಕಡಿಯುವ ಮೊದಲು ಎಚ್ಚರಿಕೆಯನ್ನ ನೀಡುತ್ತಂತೆ. ಕೆಲವೊಮ್ಮೆ ಹೆದರಿಸಲು ಇಲ್ಲವೇ ಆತ್ಮರಕ್ಷಣೆಗೆ ವಿಷ ಬಿಡದೆ ಕಚ್ಚಿರುತ್ತೆ. ಇದಕ್ಕೆ ಡ್ರೈ ಬೈಟ್ ಅಂತ ಕರೀತಾರಂತೆ. ಹಾವು ಕಚ್ಚಿ ಸಾಯುವ ಮನುಷ್ಯರಿಗಿಂತ ಮನುಷ್ಯರಿಂದ ಸಾಯುವ ಹಾವುಗಳಿಗೆ ಲೆಕ್ಕನೇ ಇಲ್ಲ ಅಂತ ಹೇಳ್ಬೋದು. ಇದೀಗ ಕೇಳೋಣ ನಾಗದೇವತೆ ಚಿತ್ರದಿಂದ ಆಯ್ದ ಈ ಗೀತೆ.

ಕಚ್ಚಿರುತ್ತೆ. ಇದಕ್ಕೆ ಡ್ರೈ ಬೈಟ್ ಅಂತ ಕರೀತಾರಂತೆ. ಹಾವು ಕಚ್ಚಿ ಸಾಯುವ ಮನುಷ್ಯರಿಗಿಂತ ಮನುಷ್ಯರಿಂದ ಸಾಯುವ ಹಾವುಗಳಿಗೆ ಲೆಕ್ಕನೇ ಇಲ್ಲ ಅಂತ ಹೇಳ್ಬೋದು. ಇದೀಗ ಕೇಳೋಣ ನಾಗದೇವತೆ ಚಿತ್ರದಿಂದ ಆಯ್ದ ಈ ಗೀತೆ.

ಕೇಳುಗರೆ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ದಿನ ಪ್ರಸಾರವಾಗಲಿರುವ ಗೀತೆಗಳ ವಿವರ ಹೀಗಿದೆ. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ ಗೋವಿಂದ ಗೋವಿಂದ, ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಮುತ್ತು ಮುತ್ತು ನೀರಾಹನೀಯ, ಏಕಲವ್ಯ ಚಿತ್ರದಿಂದ ಮುತ್ತು ಮುತ್ತು ಈಗ. ಈ ಹಾಡುಗಳ ಸಾಹಿತ್ಯ ಸಂಗೀತ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944460273 ಕಳುಹಿಸಿ. ಕೇಳುಗ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾವುಗಳಿಗೆ ಪೂಜನೀಯ ಸ್ಥಾನವನ್ನು ನೀಡಲಾಗಿದೆ. ಹಾವುಗಳಿಂದ ನಮ್ಮ ಪರಿಸರ ಸಮತೋಲನಕ್ಕೆ ಸಾಕಷ್ಟು ಉಪಯೋಗ ಇದೆ. ನಾವು ಹಾವುಗಳಿಗೆ ತೊಂದರೆ ಕೊಡದೇ ಇದ್ರೆ ಅವುಗಳು ಕೂಡ ನಮಗೆ ತೊಂದರೆ ಕೊಡೋದಿಲ್ಲ. ಸಾಧ್ಯವಾದಷ್ಟು ಅವುಗಳ ಸಂತತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 3 ಗಂಟೆ ಆಗಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 5 ಗಂಟೆ. ಇದೀಗ ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಪ್ರಿಯ ಕೇಳುಗರೇ, ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರುವ ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ, ಸಂದೇಶಗಳನ್ನು ಇನ್ನೂ ಕಳಿಸಿಲ್ಲ, ಅವರಿಗಾಗಿ ಇಂದಿನ ಒಂದು ಅರ್ಧ ಗಂಟೆ ಅವಧಿಯಲ್ಲಿ, ಅಂದರೆ ಇನ್ನು ಮುಂದೆ 5:30 ನಮ್ಮ ಹಾಡು ನಿಮ್ಮ ಅನಿಸಿಕೆ ವ್ಯಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಮಧುರವಾದ 3 ಗೀತೆಗಳು ಏಕಲವ್ಯ ಚಿತ್ರದಿಂದ, ಮುತ್ತು ಮುತ್ತು ಈಗ ಈ ಕೆನ್ನೆಗೆ ಬೇಕಾಗಿದೆ ಈ ಹಾಡನ್ನು ಕೇಳಬಹುದು. ಒಂದಿಷ್ಟು ಮ್ಯೂಸಿಕ್ ಹಾಗೆ ಸಾಹಿತ್ಯ ಕೂಡ ಸೊಗಸಾಗಿದೆ. ಹಾಗೆ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ ಆಯ್ದ ಗೋವಿಂದ ಹರಿ ಗೋವಿಂದ ಸಿಟ್ಟು ಗಿಟ್ಟು ಬಂದಾಗ ಇಂಥ ಹಾಡು ನಿಮಗೆ ಪ್ಲೇ ಮಾಡ್ತೇನೆ. ಹಾಗೆ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಆಯ್ದ ಮುತ್ತು ಮುತ್ತು ನೀರ ಹನಿಯ ಈ ಹಾಡನ್ನು ಎಷ್ಟು ಸಲ ಕೇಳಿರ್ತೀರಿ, ಯಾವಾಗ ಈ ಸಿನಿಮಾ ನೋಡಿದ್ರಿ, ಯಾಕಾಗಿ ಗೀತೆಗಳು ಇಷ್ಟ ಆಗ್ತವೆ. ಏಕಲವ್ಯ, ಕೃಷ್ಣನಿ ಬೇಗನೆ ಬಾರೋ, ನಮ್ಮೂರ ಮಂದಾರ ಹೂವೆ ಈ ಚಿತ್ರದ ಗೀತೆಗಳು ಯಾಕಾಗಿ ಇಷ್ಟ ಆಗ್ತವೆ. ಮನೆಗಳಲ್ಲಿ, ಕಾರ್ನಲ್ಲಿ, ರೇಡಿಯೋನ, ಆಟೋಗಳಲ್ಲಿ ಅಥವಾ ವ್ಯವಸಾಯದಲ್ಲಿ ಕೆಲಸ ಮಾಡ್ತಾ ನೀವು ಕಾರ್ಯಕ್ರಮನ ಕೇಳ್ತಾ ಇದ್ರೆ ಒಂದು ಸಂದೇಶಗಳನ್ನು ನಮಗೆ ಕಳುಹಿಸಿ. ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರನ್ನ ತಪ್ಪದೇ ನಮೂದಿಸಿ. ಯಾವ ಚಿತ್ರದ ಗೀತೆ ಯಾಕಾಗಿ ಇಷ್ಟ ಆಗುತ್ತೆ, ಈಗ ನೀಡಿರುವಂಥ ಏಕಲವ್ಯ, ಕೃಷ್ಣ ನೀ ಬೇಗನೆ ಬಾರು, ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಗಳನ್ನು ಅಂತ ನೀವು ಸಂದೇಶಗಳನ್ನು ಕಳಿಸ್ತಾ ಇರಿ. ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ 9444860273. ವ್ಯಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 9448640273. ಮೊದಲ ಸಂದೇಶ ಬಂದಿದೆ. ಚಿತ್ರದುರ್ಗ ನಗರದಲ್ಲಿ ರೇಡಿಯೋ ಕೇಳ್ತಾ ಇರುವ ನಮ್ಮ ಶ್ರೋತೃ ಮೀರ ನಾಟಿ ಉಪನ್ಯಾಸಕ್ಕೆ ಅಂತ ಹೇಳ್ತಾ ಇದ್ದಾರೆ, ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ಆಕಾಶವಾಣಿಯ ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುವರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಈ ಸಂಜೆ ಪ್ರಸಾರವಾಗುತ್ತಿರುವ 3 ಹಾಡುಗಳು ಸೊಗಸಾಗಿವೆ. ಅದರಲ್ಲಿ ನನಗೆ ಇಷ್ಟವಾದ ಗೀತೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಮುತ್ತು ಮುತ್ತು ನೀರ ಹನಿಯ ಈ ಹಾಡು. ತುಂತುರು ಮಳೆ ನೀರಿನ ಹನಿಯ ಸಿಂಚನ ಹಾಗೂ ಸಂಗೀತದ ಅಲೆಗಳ ಮಧುರ ನಾದ ಮೈಮನಗಳ ಪುಳಕ ಹೊಸ ಉಲ್ಲಾಸ ಚೈತನ್ಯವನ್ನು ಕುರಿತು ವರ್ಣಿಸುತ್ತದೆ. ಇಂಥ ಗೀತೆಗಳನ್ನು ಕೇಳಬೇಕು ಅನಿಸ್ತಾ ಇರುತ್ತೆ. ಸಾಹಿತ್ಯ, ಸಂಗೀತ, ರಾಗ ಅಂತೂ ಇಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಕೆಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಆಕೆ ನಿಮ್ಮ ಹೆಸರು ಕೂಡ ರೇಡಿಯೋದಲ್ಲಿ ಬರಬೇಕಂದ್ರೆ ಒಂದು ಸಂದೇಶ ನಮಗೆ ಕಳಿಸ್ತಾ ಇರಿ. ಇದು ನಿಮ್ಮ ಚಿತ್ರದುರ್ಗ ಆಕಾಶವಾಣಿ. ಇನ್ನು ಜಗಳೂರು ತಾಲೂಕು ಕಮಂಡಲಗೊಂದಿಯ ಮಾದಪ್ಪ ಕೆ ಎಂ ಕೃಷ್ಣ ಇವರು ಸಂದೇಶ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿರುತ್ತವೆ, ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ರಾಗ, ತಾಳ, ಪಲ್ಲವಿ ಸೊಗಸಾಗಿದೆ. ಸಾಹಿತ್ಯ, ಸಂಗೀತ, ಚಿತ್ರಕಥೆ ಸುಮಧುರವಾಗಿದೆ. ಎಲ್ಲ ಹಾಡುಗಳು ಇಷ್ಟಪಟ್ಟು ಕೇಳ್ತಾ ಇರ್ತೇನೆ, ಪ್ರಸಾರ ಮಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಸಂಜೆ ಕೇಳ್ತಾ ಇರಿ. ಇನ್ನು ಕೆ ಶಿವನಂತಪ್ಪ ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಆಯ್ಕೆ ಮಾಡಿಕೊಂಡಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಲ್ಲಿ. 3 ಹಾಡುಗಳು ಸೂಪರ್. ಕೃಷ್ಣ ನೀ ಬೇಗನೆ ಬಾರು, ನಮ್ಮೂರ ಮಂದಾರ ಹೂವೆ, ಏಕಲವ್ಯ, ಈ 3 ಚಲನಚಿತ್ರಗಳು ಸೂಪರ್. ಎಲ್ಲ ಚಲನಚಿತ್ರಗಳಲ್ಲಿ ಚಿತ್ರಕಥೆ, ನಿರ್ದೇಶನ, ಚಿತ್ರೀಕರಣ ಎಲ್ಲವೂ ಚೆನ್ನಾಗಿವೆ. 3 ಹಾಡುಗಳು ಸಾಹಿತ್ಯ, ಸಂಗೀತ ಅಂತೂ ಕೇಳಲಿಕ್ಕೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಪ್ರಸಾರ ಮಾಡಿ ಕಲ್ಲಿನಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ ನಿರೂಪಣೆ ಮಾಡ್ತಾ ಇರುವ ನಿಮಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಇನ್ನು ನಮ್ಮ ಮುಂದಿನ ಸಂದೇಶವನ್ನು ನೋಡ್ತಾ ಇದ್ದೀನಿ. ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯ ಕೇಳುಗ ಮಹಂತೇಶ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಸರ್ ಅಂತ ಹೇಳ್ತಾ ಇದ್ದಾರೆ. ನೀವು ಪ್ರಸಾರ ಮಾಡುತ್ತಿರುವ 3 ಗೀತೆಗಳು ಚೆನ್ನಾಗಿವೆ. ಅದರಲ್ಲೂ ನನ್ನ ಇಷ್ಟದ ಗೀತೆ ನಮ್ಮೂರ ಮಂದಾರ ಹೂವೆ ಚಿತ್ರದ್ದು. ಮಳೆಗಾಲದಲ್ಲಿ ಮಂಜು ಕವಿದ ವಾತಾವರಣ ಮತ್ತು ಪ್ರೇಮಿಗಳ ನಡುವಿನ ಮುಗ್ಧ ಪ್ರೀತಿಯನ್ನು ಈ ಹಾಡು ಕಣ್ಣಿಗೆ ಕಟ್ಟುವಂತಿರುತ್ತೆ. ಹಾಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಂಗೀತ, ಇಳೆಯ ರಾಜ ಅವರ ಅದ್ಭುತ ಸಂಗೀತ ಸಂಯೋಜನೆ ಇದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು

ಕೆ ಎಸ್ ಚಿತ್ರವರ ಧ್ವನಿಯಿಂದ ಗೀತೆ ಕೇಳಲು ಮಧುರವಾಗಿದೆ. ಧನ್ಯವಾದಗಳು ಸರ್. ಪ್ರಸಾರ ಮಾಡ್ತಾ ಇರೋ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಸಿಬ್ಬಂದಿ ವರ್ಗಕ್ಕೂ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ಗುರುವಾರದ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮುತ್ತು ಎಂಬ ಶೀರ್ಷಿಕೆಯನ್ನು ಒಳಗೊಂಡ ಎರಡು ಗೀತೆಗಳು ಮಾತ್ರ ಇವೆ. ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡ ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ 1996 ಬಿಡುಗಡೆಯಾಗಿ ತೆರೆ ಕಂಡ ನಮ್ಮೂರ ಮಂದಾರ ಹೂವೆ ಚಿತ್ರದ ಮುತ್ತು ಮುತ್ತು ನೀರಹನಿಯ ತಾಂತನಂ. ಈ ಗೀತೆ ಕಾರಣ, ಈ ಗೀತೆಯ ಖ್ಯಾತ ನಟರುಗಳಾದ ಶಿವರಾಜ್ ಕುಮಾರ್, ಪ್ರೇಮ, ರಮೇಶ್, ಅರವಿಂದಮೋ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಿಯರಾಜ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಎಸ್ ಚಿತ್ರ ಅವರುಗಳ ಕಂಠಸಿರಿಗಳಲ್ಲಿ ಬಹಳ ಸುಮಧುರವಾಗಿದೆ, ಸುಶ್ರಾವ್ಯವಾಗಿದೆ, ಅರ್ಥಗರ್ಭಿತವಾದ ಹಾಡಿದು ಆಯ್ಕೆಯ ಸುಮಧುರ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಎಂ ಆರ್ ಶ್ರೀಕಂಠನ್ ಅಗ್ರಹಾರದ ಕೇಳುಗರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಅಭಿಷೇಕಯ್ಯ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಎಲ್ಲ ಮೂರು ಹಾಡುಗಳು ತುಂಬ ಚೆನ್ನಾಗಿವೆ. ರಾಗ, ತಾಳ, ಲಯ ಕೂಡ ಚೆನ್ನಾಗಿದೆ. ಸಾಹಿತ್ಯ ಮತ್ತು ಸಂಗೀತ ಅಂತ ಸೂಪರ್ ಸೂಪರ್ ಸೂಪರ್ ಅಂತ ಮೂರು ಸಲ ಹೇಳ್ತಾ ಇದ್ದಾರೆ. ನಿಮ್ಮ ನಿರೂಪಣೆ ಅಂತೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಿಶಾಂತ್, ನಿಶ್ಚಿತ್, ನಿಂಗೇಶ್, ಕಲಾವತಿ ಚಿತ್ರದುರ್ಗ ನಗರದ ಕೆಳಗೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ ಅಂತ ಹಾಡುಗಳನ್ನ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ. ಅದರಲ್ಲಿ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಭವ್ಯ ಬಹಳ ಸೊಗಸಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಎಲ್ಲ ಹಾಡುಗಳು ಚೆನ್ನಾಗಿವೆ. ನೀವು ಒಂದು ಆಯ್ಕೆ ಮಾಡಿಕೊಂಡಿರುವ ಹಾಡು ಕೂಡ ಸೊಗಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡವಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂಜೆ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ತಪ್ಪದೇ ಕೇಳ್ತೀನಿ, ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗುಂಡಮ್ಮ ನಾಗೇಂದ್ರ ದೊಡ್ಡುಳ್ಳಾರ್ತಿ ಕೇಳುಗರು. ಧನ್ಯವಾದಗಳು. ಇನ್ನು ಹಾಗೆ ಸಂದೇಶವನ್ನು ಕಳಿಸಿರುವ ನಮ್ಮ ಮುಂದಿನ ಕೇಳುಗರು ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯ ರವಿ ಪಂಡ್ರಳ್ಳಿ ಅವರು ಸಂದೇಶ ಬಂದಿದೆ. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಸಿನಿಮಾ ಏಕಲವ್ಯ ಚಿತ್ರದ ಗೀತೆ ಇಷ್ಟ ಆಗುತ್ತೆ. ಮುತ್ತು ಮುತ್ತು ಸಾಮಾನ್ಯವಾಗಿ ಕನ್ನಡದಲ್ಲಿ ಮುತ್ತು ಎಂದರೆ ಪ್ರೀತಿಯಿಂದ ಹಾಡುಗಳಲ್ಲಿ ಅಥವಾ ಮಕ್ಕಳನ್ನು ಮುದ್ದಾಡುವಾಗ ಮುತ್ತು ಮುತ್ತು ಎಂದು ಬಳಸಿದರೆ ಅದು ಅತಿಯಾದ ಪ್ರೀತಿ, ಮುದ್ದು ಅಥವಾ ವಾತ್ಸಲ್ಯವನ್ನು ತೋರ್ಪಡಿಸುವುದಾಗಿದೆ. ನವರತ್ನಗಳಲ್ಲಿ ಒಂದಾಗಿರುವ ಮುತ್ತಿಗೆ ಮುತ್ತು ಎನ್ನುತ್ತಾರೆ. ಜೋಡಿಯಾಗಿ ಮುತ್ತು ಮುತ್ತು ಎಂದು ಬಳಸಿದಾಗ ಅದನ್ನು ಮುತ್ತುಗಳ ತರಹ ಹೊಳೆಯುವ ಅತ್ಯಂತ ಸುಂದರವಾದ ಅಥವಾ ಅಮೂಲ್ಯವಾದ ವಸ್ತುಗಳನ್ನು ವರ್ಣಿಸಲು ಬಳಕೆಯಾಗುತ್ತದೆ. ಉದಾಹರಣೆಗೆ ಮುತ್ತು ಮುತ್ತಾದ ಅಕ್ಷರಗಳು ಎಂದರೆ ಮುತ್ತುಗಳಂತೆ ಸುಂದರವಾಗಿರುವ ಬರವಣಿಗೆ ಎಂದು ಹೇಳಬಹುದು ಅಲ್ವಾ. ಹೀಗೆ ಮುತ್ತಿನಂಥ ಮುತ್ತಿನ ಸಾಹಿತ್ಯ ಬರೆದಿರುವ ಸಂಗೀತದಿಂದ ಸ್ವಾರಸ್ಯಕರವಾಗಿರುವಂತಹ ಗೀತೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀರಿ. ಈ ಗೀತೆಗಳನ್ನು ಕೇಳಲು ಬಯಸ್ತೇನೆ ಅಂತ ಹೇಳಿ ರವಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ರವಿಯವರು. ಇನ್ನು ನಮ್ಮ ಮುಂದಿನ ಹಾಡನ್ನು ಕೇಳೋಣ. ಹಾಗೆ ಸಂದೇಶಗಳನ್ನು ಕಳಿಸ್ತೀರಿ, ಯಾರೆಲ್ಲ ಸಂದೇಶಗಳನ್ನು ಕಳಿಸಿಲ್ಲ ಸಂದೇಶಗಳನ್ನು ಕಳಿಸ್ತಾ ಇರಿ. 944-8624-7703 ಈ ಸಂಖ್ಯೆಗೆ

ಕಾರ್ಯಕ್ರಮದ ಆರಂಭದಲ್ಲಿ ಈ ಸುಮಧುರವಾದ ಮ್ಯೂಸಿಕ್ ಸಂದರೆ ಸಂಗೀತದೊಂದಿಗೆ ಆರಂಭವಾಗಿರುವ ಗೀತೆ ಹೆಕ್ಕಲವ್ಯ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ. ಚಿತ್ರ ಅವರೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಸಂಯೋಜಕರು ಸಂಗೀತ ರಾಜ.

ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಈ ಸಂಜೆ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ತೋಟಗಾರಿಕೆ ಬೆಳೆಗಳಿಗೆ 2026-2027 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ. ಈ ವಿಷಯವಾಗಿ ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ ಚಿತ್ರದುರ್ಗ ನಗರದ ತೋಟಗಾರಿಕೆ ಇಲಾಖೆಯ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಟಿಆರ್ ಯಶವಂತ್ ಕುಮಾರ್ ಅವರು. ಪ್ರಿಯ ಶ್ರೋತೃಗಳೇ, ಹಾಗೆ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ ಮತ್ತೊಂದು ಮೊಬೈಲ್ ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 0819429654. ನೀವು ಕೇಳ್ತಾ ಇದ್ದೀರಿ 102.6 MHz ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದೀರಿ, ನಮ್ಮ ಮುತ್ತು ಮುತ್ತು ಈಗ ಈ ಕೆನ್ನೆಗೆ ಬೇಕಾಗಿದೆ ಹಾಡನ್ನ ಇದುವರೆಗೆ ಕೇಳಿದಿರಿ. ಏಕಲವ್ಯ ಚಿತ್ರದ ಗೀತೆಯನ್ನು, ಇನ್ನೂ 2 ಗೀತೆಗಳು ಅಂದರೆ 5:30 ಕೃಷ್ಣ ನೀ ಬೇಗನೆ ಬಾರೋ, ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಇದ ಗೀತೆ ಪ್ರಸಾರ ಆಗುತ್ತೆ. ಯಾಕಾಗಿ ಈ ಗೀತೆ ಇಷ್ಟ ಆಗುತ್ತೆ ಅಂತ ನೀವು ಸಂದೇಶಗಳನ್ನು ಕಳಿಸಬಹುದು. ಹಾಗೆ ಚಿತ್ರದುರ್ಗ ನಗರದ ಸಂಗಮೇಶ್ವರ ಬಡಾವಣೆಯಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ ನಳಿನಿ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ನನಗೆ ಎಲ್ಲ ಹಾಡುಗಳು ಕೂಡ ಇಷ್ಟವಾಗಿವೆ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ, ನಾನು ಕೂಡ ಕೇಳ್ತಾ ಇದ್ದೀನಿ, ಮರೆಯಲಾಗದ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನಳಿನಿ ಸತೀಶ್ ಅವರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಶಾಂತಾಚಾರ್ ಬಡಿಗೇರ್ ಹರಿಹರ ಕೊಕ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸಂಜೆ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿಯ ಧ್ವನಿ ಸದಾ ಮನದಾಳ ತಲುಪುತ್ತದೆ, ನಿರೂಪಕರ ಮಾತಿನ ಮಾಧುರ್ಯ ಶ್ರೋತೃಗಳ ಹೃದಯದಲ್ಲಿ ನಿತ್ಯ ನೆಲೆಸುತ್ತದೆ. ಇಂಥ ಅದ್ಭುತ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೆಚ್ಚಿನ ಚಿತ್ರ ಇವತ್ತು ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ಕೇಳಬೇಕನ್ಸುತ್ತೆ. ಗೀತೆ ತುಂಬ ಮಧುರವಾಗಿದೆ. ಮಳೆಗಾಲದ ಹನಿಗಳು ಮುತ್ತಿನಂತೆ ಧರೆಗೆ ಇಳಿಯುವಾಗ ಪ್ರಕೃತಿಯಲ್ಲಿ ಉಂಟಾಗುವ ಹಸಿರು ಸೌಂದರ್ಯ ಮತ್ತು ವಾತಾವರಣದ ಸ್ವಭಾವವನ್ನು ವರ್ಣಿಸಲಾಗಿದೆ. ಮಳೆಯ ಆಗಮನದಿಂದ ರೈತರು, ಪ್ರಕೃತಿ ಪ್ರಿಯರು ಹಾಗೂ ಪ್ರೇಮಿಗಳ ಮನಸ್ಸಿನಲ್ಲಿ ಉಕ್ಕುವ ಆನಂದ, ಸಂಭ್ರಮ ಮತ್ತು ಉತ್ಸವವನ್ನು ಈ ಹಾಡು ಎತ್ತಿ ತೋರಿಸುತ್ತದೆ. ಮಳೆಯ ತಂಪಾದ ವಾತಾವರಣದಲ್ಲಿ ಪ್ರೀತಿ, ಸ್ನೇಹ ಮತ್ತು ಜೀವನದ ಮಧುರ ಕ್ಷಣಗಳನ್ನು ಸಂಭ್ರಮಿಸುವ ಪರಿಕಲ್ಪನೆ ಇದರಲ್ಲಿದೆ. ಈ ಸುಂದರ ಹಾಡಿಗೆ ಮಾಂತ್ರಿಕ ಸಂಗೀತ ನಿರ್ದೇಶಕ ಇಳಿಯರಾಜ ಅವರದು, ಸಂಗೀತ ಸಂಯೋಜನೆ ಮಾಡಿದ್ದು ಕೆ ಕಲ್ಯಾಣ್, ಸಾಹಿತ್ಯ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು, ಉತ್ತಮವಾದ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಸರ್ ನಮಸ್ತೆ.

ಹೇಳ್ತಿದ್ದಾರೆ ಸಂಜೆಯ ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಮೂರು ಹಾಡುಗಳಲ್ಲಿ ನಮಗೆ ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡು ಇಷ್ಟ ಆಗುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಮಾರಮ್ಮನಹಳ್ಳಿಯಿಂದ ಜಿ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ವಾಣಿ ಶಾಂತ್ ಕುಮಾರ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸೃಜನ್ ಸಾರಿಕಾ, ಹಳೆ ಟೌನ್, ರಾಜಬೀದಿ, ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಅಂತ ಹೇಳ್ತಾ ಇದ್ದಾರೆ. ಚಳ್ಳಕೆರೆಯ ಕೇಳುಗರು ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸರ್ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಶುಭ ಸಂಜೆ ಆಕಾಶವಾಣಿ ಕೇಳುಗರ ಬಳಗಕ್ಕೆ. ಸರ್ ನಿಮ್ಮ ಧ್ವನಿಯಲ್ಲಿ ಮೂಡಿ ಬರುತ್ತಿರುವ ಈ ಕಾರ್ಯಕ್ರಮ ತುಂಬ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮನ ಕೇಳ್ತಾ ಇರಿ. ಇನ್ನು ನಮ್ಮ ಹನುಮಂತಪ್ಪ ಮಡಿವಾಳ ಜಗಳೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ಶುಭ ಸಂಜೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ನೀವು ಈ ದಿನ ಕೊಟ್ಟಿರುವಂತಹ ಮೂರು ಹಾಡುಗಳು ಸೂಪರ್ ಸೂಪರ್ ಸರ್ ಹಾಡುಗಳು. ನಾನು ಕೂಡ ಈಗ ರೇಡಿಯೋ ಕೇಳ್ತಾ ಇದ್ದೀನಿ, ಒಳ್ಳೆಯ ಗೀತೆಗಳನ್ನ ಆಯ್ದುಕೊಂಡಿದ್ದೀರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಶ್ರೋತೃಗಳೇ, ಗೋವಿಂದ ಗೋವಿಂದ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ ಆಯ್ದ ಗೀತೆ ಪ್ರಸಾರ ಆಗುತ್ತೆ. ಹಾಗೂ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಆಯ್ದಂಥ ಮುತ್ತು ಮುತ್ತು ನೀರಹನಿಯ ಗೀತೆಯನ್ನು ಕೇಳ್ಬೋದು. ಒಂದು ಪ್ರಕಟಣೆ ಏನು ಅಂದರೆ, ಇನ್ನು ಮುಂದೆ 5:30 ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444702273 ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಶ್ರೋತೃಗಳೇ, ಯಾರೆಲ್ಲ ರೇಡಿಯೋನ ಕೇಳ್ತಾ ಇದ್ರಿ, ಚಿತ್ರದುರ್ಗ ಆಕಾಶವಾಣಿನ ನ್ಯೂಸ್ ಆನ್ ಏರ್ ಆ್ಯಪಲ್ಲಿ ಅಥವಾ ರೇಡಿಯೋ ಟ್ರಾನ್ಸಿಸ್ಟರ್ ಅಲ್ಲಿ ಕೇಳ್ತಾ ಇದ್ರಿ, ಒಂದು ಸಂದೇಶವನ್ನು ನಮಗೆ ಕಳಿಸ್ತಾ ಇರಿ. ಯಾಕಾಗಿ ಗೀತೆ ಇಷ್ಟ ಆಗುತ್ತೆ, ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ ಅಥವಾ ಕೃಷ್ಣ ನೀ ಬೇಗನೆ ಬಾರೋ ಈ ಚಿತ್ರದ ಎರಡು ಗೀತೆಗಳು ಇನ್ನು ಮುಂದೆ ಪ್ರಸಾರ ಆಗುತ್ತವೆ. ಇನ್ನು ರತ್ನ ಬಸವರಾಜ್, ರಾಕೇಶ್ ಪ್ರಸಾದ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ನಮ್ಮ ಶ್ರೋತೃಗಳು ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇಂದು ಬೆಳಗ್ಗೆ ಪ್ರಸಾರ ಮಾಡಿದ ನಮನ ಭಕ್ತಿ ಗೀತೆಗಳ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದವು. ಬಸವರಾಜ್ ಸರ್, ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡಂತೂ ತುಂಬ ಸೊಗಸಾಗಿದೆ, ದಯವಿಟ್ಟು ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಎಲ್ಲ ನಿಲಯದ ಸಿಬ್ಬಂದಿಗೆ ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆಯನ್ನು ಕೂಡ ಹೇಳ್ತಾ ಇದ್ದಾರೆ. ರಾಕೇಶ್ ಪ್ರಸಾದ್ ಜನತಾ ಕಾಲೋನಿಯ ಕೇಳುಗರು ಕೊಂಡ್ಲಹಳ್ಳಿಯಲ್ಲಿದ್ದಾರೆ, ಇವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇದೀಗ

ಗೋವಿಂದ ಗೋವಿಂದ ಹಾಡನ್ನ ಕೇಳೋಣ. ಕೃಷ್ಣ, ನೀ ಬೇಕನೆ ಬಾರೋ ಚಿತ್ರದಿಂದ ಇದ ಗೀತಿದು ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಸಂಯೋಜಕರು ಬಪ್ಪಿ ಲಹರಿ.

ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ರಿ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶಗಳನ್ನು ನಮ್ಮ ಹಾಡಿಗಾಗಿ ಕಳಿಸಿದ್ದಾರೆ. ಶುಭ ಸಂಜೆ ಬಸವರಾಜ್ ಸರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ರೇಡಿಯೋ ಕೇಳ್ತಿರುವ ಬೀನ ವಸಂತರಾವ್ ಅವರು. ಕೃಷ್ಣ ನೀ ಬೇಗನೆ ಬಾರು ಚಿತ್ರದ ಹಾಡು, ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡುಗಳು ತುಂಬ ಇಷ್ಟ ನನಗೆ. ಎರಡೂ ಹಾಡುಗಳನ್ನ ಪ್ರಸಾರಿಸಿ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ ಅಂತ ಹೇಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಿನ್ನು. ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ. ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ಎಲ್ಲ ಹಾಡುಗಳು ಚೆನ್ನಾಗಿವೆ. ನಮ್ಮೂರ ಮಂದಾರ ಹೂವೆ ಚಿತ್ರದ ಕೆ ಕಲ್ಯಾಣ್, ಸಾಹಿತ್ಯ ಪ್ರೇಮ್ರವರ ಅಭಿನಯ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸಾಹಿತ್ಯ ಪ್ರೇಮ್ರವರದು. ಶಿವರಾಜ್ಕುಮಾರ್ ಅವರ ನಟನೆ ಅಂತೂ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಗುರುಮೂರ್ತಿ ಜಿ ಬಿ ಅವರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮಸ್ತೆ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದ ಕೇಳುಗರಾದ ಅಮೃತ ರಮೇಶ್, ಆಶಾ ಮೂರ್ತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ತುಂಬ ಸೊಗಸಾಗಿವೆ, ಕೇಳ್ತಾ ಇದ್ದೀನಿ ರೇಡಿಯೋ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೇಳ್ತಾ ಇರಿ. ಇನ್ನು ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ಎಲ್ಲ ಹಾಡು ಇಷ್ಟ ಆಗಿದೆ, ಸುಮಧುರವಾದ ಹಾಡುಗಳಾಗಿ ಕೇಳ್ತೀನಿ, ನಿಮ್ಮ ನಿರೂಪಣೆ ಅಂತೂ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ ಪಿ ಡಬ್ಲ್ಯೂ ಡಿ ಬಿ ಆರ್ ಪ್ರಾಜೆಕ್ಟ್ನಿಂದ ಉಮಾದೇವಿ ಅವರು ಸಂದೇಶವನ್ನು ಕಳಿಸಿ ಧನ್ಯವಾದಗಳು. ಹೀಗೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ತಾ ಇರಿ. ಇನ್ನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಆರಕ್ ಬಾವಿಯ ಕೇಳುಗರಾದಂಥ ಮಹಾದೇವಿ ಆರಕ್ ಬಾವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಸೂಪರ್ ಇವೆ ಸರ್, ನನಗೆ ಕೇಳಲಿಕ್ಕೆ ಇಷ್ಟ ನಿಮ್ಮ ಆಯ್ಕೆಯ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಯಶವಂತ್ ಕುರುಬರಹಳ್ಳಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೂರು ಗೀತೆಗಳು ಸೂಪರ್ ಹಿಟ್ ಆಗಿ ಸಾಂಗ್ಗಳು ಒಳ್ಳೆಯ ಗೀತೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಮುಂದಿನ ಸಂದೇಶ ಮುತ್ತು ಮುತ್ತು ನೀರಹನಿಯ ಸಿನಿಮಾ. ನಮ್ಮೂರ ಮಂದಾರ ಹೂವೆ 1996 ಬಿಡುಗಡೆ ಆಯಿತು. ಮುತ್ತು ಮುತ್ತು ನೀರಹನಿಯ ನಿನ್ನ ಮುಖದ ಮೇಲೆ ಜಾರುತ್ತಿದೆ, ಆ ಹನಿಯಂತೆ ನನ್ನ ಪ್ರೀತಿಯು ನಿನ್ನ ಹೃದಯ ಸೇರಲು ಹಾತೊರಿಯುತ್ತಿದೆ. ಮುತ್ತು ಮುತ್ತು ನೀರಹನಿಯ ನಿನ್ನ ಮುಖದ ಮೇಲೆ ಜಾರುತ್ತಿದೆ, ಮಿಂಚು ಮಿಂಚು ಕಣ್ಣ ಹೊಳಪು ನನ್ನ ಮನಸ್ಸನ್ನು ಕುದಿಯುತ್ತಿದೆ. ಬೆಟ್ಟದ ಮೇಲೆ ಮೋಡ ಬಂತು, ಮಳೆ ಸುರಿದು ಮಣ್ಣು ಸುವಾಸನೆ, ನಿನ್ನ ನೆನಪು ಮನದೊಳಗೆ ಪ್ರೀತಿಯ ಹಾಡು ಗುನುಗುತ್ತಿದೆ. ಮಳೆ ಹನಿ ಬಿದ್ದರೆ ಸಾಕು, ಈ ಹಾಡು ಮನದಲ್ಲಿ ಗುನುಗುತ್ತೆ. ನಮ್ಮೂರ ಮಂದಾರ ಹೂವೆ ಅಂದರೆ ಪ್ರೀತಿಗೆ ಮತ್ತೊಂದು ಹೆಸರು ಅಂತ ಹೇಳ್ತಾ ಇದ್ದಾರೆ. ಜಗಳೂರು ತಾಲೂಕು ಹನುಮಂತಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವನ್ನೂರಲ್ಲಿ ಅವರು ಜಗಳೂರು ತಾಲೂಕು ಹನುಮಂತಾಪುರದಿಂದ ಸುಮಧುರವಾದ ಸಾಲುಗಳ ಜೋಡಣೆ ಕವನವನ್ನು ರಚಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಸಂಜೆ ಕಾರ್ಯಕ್ರಮ ನಡೆಸಿಕೊಳ್ಳುತ್ತಿರುವ ಬಸವರಾಜ್ ಸರ್ ನಮಸ್ಕಾರ ಅಂತ ಹೇಗಿದ್ದೀರಿ ಅಂತ ಹೇಳ್ತಿದ್ದಾರೆ. ನಾವು ಕೂಡ ಚೆನ್ನಾಗಿದ್ದೇವೆ. ಈ ದಿನ ಯಾಕೋ ನಿಮ್ಮ ಧ್ವನಿ ಸ್ವಲ್ಪ ಬದಲಾವಣೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನು ಈ ಧ್ವನಿ ಬದಲಾವಣೆ ಅಂತ ನನಗೂ ಅನಿಸ್ತಾ ಇಲ್ಲ. ಶಾರದಾ ರಾಮೇಶ್ವರ, ಚಿಕ್ಕಪ್ಪ ಶಾರದಾ ರಾಮೇಶ್ವರ, ಶಿವಮೊಗ್ಗದಲ್ಲಿ ಹಾಡು ಕೇಳ್ತಾ ಇದ್ದೀನಿ. ದಿನ ನೀವು ಆಯ್ಕೆ ಮಾಡಿಕೊಂಡು ಈ ದಿನ ಆಯ್ದುಕೊಂಡಿರುವಂಥ ಮೂರು ಹಾಡುಗಳು ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಹಾಡುಗಳು ಕೂಡ ಅಷ್ಟೇ ಸುಮಧುರವಾಗಿವೆ. ಈ ಮೂರು ಹಾಡುಗಳನ್ನು ಕೇಳಲು ನಾವು ಕಾತುರದಿಂದ ಕಾಯ್ತಾ ಇದ್ದೇವೆ. ಆದಷ್ಟು ಬೇಗ ಪ್ರಸಾರ ಮಾಡ್ತಿರಲ್ವಾ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಅವರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ತುಂಗಭದ್ರಾ ನದಿ ದಡದಲ್ಲಿರುವ ಪುಣ್ಯಕ್ಷೇತ್ರ ಹರಿಹರ ವಿದ್ಯಾನಗರದಲ್ಲಿ ಇರುವಂಥ ಶ್ರೀವಳೆ ಲಕ್ಷ್ಮೀ ಚಂದ್ರಶೇಖರ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಕೃಷ್ಣನ್ ಈ ಬೇಗನೆ ಬಾರೋ ಸಿನಿಮಾದ ಹಾಡು ಇಷ್ಟ ರೀ, ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳಲು ತುಂಬ

ಇಂಪಾಗಿದೆ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಶುಭ ಸಂಜೆ, ನಮಸ್ಕಾರಗಳು. ಇಂದು ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಹಾಡುಗಳು ಚೆನ್ನಾಗಿವೆ. ಬಜ್ಬೋರ್ನ ಹಟ್ಟಿಯಿಂದ ಸಣ್ಬೋರಯ್ಯ ಬೋರಮ್ಮ, ಮನು ವಿನುತ ಜೀವಿತ ತಾಯಮ್ಮ ಓಬಯ್ಯ ಅನು ತ್ರಿವೇಣಿ ರೋಜಮ್ಮ ಚಿತ್ರಲಿಂಗಯ್ಯ ಕುಟುಂಬದವರು, ನೀವು ಆಯ್ದುಕೊಂಡಿರುವ ಮೂರು ಗೀತೆಗಳು ಇಷ್ಟ ಆಗುತ್ತವೆ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಲ್ಮೆಯ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ಬಾಗೇನಹಳ್ಳಿನಿಂದ ಬಾಗೇನಹಳ್ಳಿ ರಮ್ಯ ಅವರು, ನಿತಿನ್, ಸುರೇಶ್, ಯಶವಂತ್, ನೀವು ಆಯ್ಕೆ ಮಾಡಿರುವ ಎಲ್ಲ ಹಾಡುಗಳು ತುಂಬಾ ಇಷ್ಟ. ಕೃಷ್ಣ ನೀ ಬೇಗನೆ ಬಾರೋ ಚಲನಚಿತ್ರದ ಹಾಡಂತೂ ಸಾಹಿತ್ಯ ಸಂಗೀತ ಅದ್ಭುತ. ಪತಿಯೋ ಪತ್ನಿ ಸಿಟ್ಟು ಬಂದಾಗ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕೆನ್ನುವುದೇ ಹಾಡಿನಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ವಿಷ್ಣುವರ್ಧನ್ ಸರ್ ಅವರ ನಟನೆ ಅದ್ಭುತ. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದಾಗ ಗೋವಿಂದ ಗೋವಿಂದ ಆ ನಾಮವನ್ನು ಕೇಳಿದರೆ ನಮಗೂ ಕೂಡ ಕಷ್ಟವಿಲ್ಲ, ಮಾಯವಾಗಬಹುದು. ಒಟ್ಟಾರೆ ಹಾಡು ಇಷ್ಟ ಆಗುತ್ತೆ ನಮಗೆ, ಪ್ರಸಾರ ಮಾಡಿ ಅಂತ ಹೇಳಿದ್ರು. ಧನ್ಯವಾದಗಳು, ಈಗಾಗಲೇ ಪ್ರಸಾರ ಆಗಿದೆ. ಇನ್ನು ಚಿತ್ರದುರ್ಗ ಸಮೀಪದ ಭರಮಸಾಗರ ಹೋಬಳಿಯಿಂದ ಲಕ್ಷ್ಮಣ್, ಆರ್ ಕೋಗುಂಡೆ, ಭಾನವಿ, ಮನೋಜ್, ಸುಮಲತಾ, ಜಯಮ್ಮ, ರಂಗಪ್ಪ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೂರು ಗೀತೆಗಳು ಕೂಡ ಸೊಗಸಾಗಿವೆ, ಎಲ್ಲ ಗೀತೆಗಳನ್ನು ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಯ ಹಾಡಾಗಿ ಈ ಗೀತೆಯನ್ನು ಕೇಳೋಣ. ಇಂದಿನ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಮುತ್ತು ಮುತ್ತು ನೀರ ಹನಿಯ, ನಮ್ಮೂರ ಮಂದಾರ ಹೂವೆ ಚಿತ್ರಗೀತೆಯನ್ನು ಕಾರ್ಯಕ್ರಮದ ಕೊನೆಯ ಹಾಡಾಗಿ ಪ್ರಸಾರ ಮಾಡ್ತಾ ಇದ್ದೇನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಬರೆಯುಗಳ ಧ್ವನಿಗಳಲ್ಲಿರುವ ಈ ಗೀತೆ

ರೇಡಿಯೋ ಕೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮ ನಿರೂಪಣೆ ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಶ್ರೋತೃಗಳಿಗೆ ಧನ್ಯವಾದಗಳು. ತಮ್ಮ ಸಂದೇಶಕ್ಕೆ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಸಾಯಂಕಾಲದ ಶುಭ ವಂದನೆಗಳು. ನಿಲಯದಿಂದ ಪ್ರಸಾರವಾಗುತ್ತಿರುವ ಸುಮಧುರ ಸುಂದರ ಯುಗಳ ಗೀತೆಗಳು ಯುವ ಮನಸ್ಸುಗಳಿಗೆ ಮುದ ನೀಡುವಂತಿವೆ. ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಐಗಳಿ ಗ್ರಾಮದ ದಾದೇಮಿಯಾ ಫಿರ್ಜಾತೆ. ಸಂದೇಶಕ್ಕೆ ಧನ್ಯವಾದಗಳು.

ಇಲ್ಲಿಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಪ್ರೇಕ್ಷಕರಿಗೆ ಕ್ವಶನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್. ಶ್ರೋತೃಗಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಕರೆ ಮಾಡಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444627273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಾವು ಕೇಳಲಾಗುವ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸ್ತಾ ನಿಮ್ಮ ಪ್ರತಿಕ್ರಿಯೆ ಇರಲಿ ಅಂತ ಹೇಳ್ತಾ ಇದ್ದೇನೆ.

0: ಶ್ರೋತೃಗಳಿಗೆ ಕ್ವಶನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಕಾರ್ಯಕ್ರಮದ ಆರಂಭದ ಕರೆಯನ್ನು ಸ್ವೀಕರಿಸ್ತಾ ಇದ್ದೇನೆ. ಹಲೋ ನಮಸ್ತೆ. ಹಲೋ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ?
1: ದೇವರಾಜ್ ಅಂತ.
0: ದೇವರಾಜ್, ಏನ್ ಮಾಡ್ಕೊಂಡಿದ್ದೀರಿ? ಹೌದ್ರಾ ಸರ್? ತಮ್ಗೆ ಪ್ರಶ್ನೆನ ಕೇಳ್ತೀನಿ ಸರ್, ರೇಡಿಯೋ ಕೇಳ್ತಾ ಇದ್ದೀರಿ ಅಲ್ವಾ? ಈ ಶಿವತತ್ವ ಚಿಂತಾಮಣಿ ಕೃತಿ ಇದೆ ಸರ್, ಶಿವತತ್ವ ಚಿಂತಾಮಣಿ ಅನ್ನೋ ಒಂದು ಪುಸ್ತಕ ಕೃತಿ, ಇದು ಯಾರ ಕಾಲದಲ್ಲಿ ಬರೆಯಲ್ಪಟ್ಟಿತು ಅಂತ ಹೇಳ್ತೀರಿ? ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ಸರ್, ಕಾರ್ಯಕ್ರಮದ ಆರಂಭದಲ್ಲಿ ಪ್ರಯತ್ನಿಸಿದ್ರಿ, ರೇಡಿಯೋ ಅನ್ನ ಕೇಳ್ತಾ ಇದ್ದೀರಿ. ದೇವರಾಜ್ ಸರ್, ಧನ್ಯವಾದಗಳು ತಮ್ಮ ಕರೆಗೆ. ನಮ್ಮ ಮುಂದಿನ ಹಲೋ ನಮಸ್ತೆ. ನಮಸ್ತೆ ಆಕಾಶವಾಣಿ.
1: ನಮಸ್ಕಾರ ಸರ್.
0: ತಮ್ಮ ಹೆಸರನ್ನ ಹೇಳಿ, ಯಾರು ಮಾತಾಡ್ತಿರೋದು? ಬೀದರಿಂದ ಮೋಹನ್ ಅವರು. ಮೋಹನ್ ಅವರೇ, ಪ್ರಶ್ನೆ ನಿಮಗೆ ಪುನರಾವರ್ತನೆ ಆಗ್ತಿದೆ, ನಮ್ಮ ಕೆಳಗರಿಗೆ ಕೇಳಿದ್ದೆ, ನೀವು ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತಾ ಇದ್ದೀರಿ ಅನ್ಸುತ್ತೆ ಕಾರ್ಯಕ್ರಮವನ್ನ. ಶಿವತತ್ವ ಚಿಂತಾಮಣಿ ಅನ್ನೋ ಕೃತಿಯನ್ನ ಯಾರ ಕಾಲದಲ್ಲಿ ಬರೆಯಲ್ಪಟ್ಟಿತ್ತು, ಯಾರ ಕಾಲದಲ್ಲಿ ಈ ಶಿವತತ್ವ ಚಿಂತಾಮಣಿ ಅನ್ನೋ ಕೃತಿಯನ್ನ ಬರೆಯಲಾಯಿತು ಅಂತ ಹೇಳ್ತೀರಿ?
1: ಶಿವತತ್ವ ಚಿಂತಾಮಣಿ?
0: ಹೌದು.
1: ಎಲ್ಲ ನಾನು ಕಾಲ ಹೇಳಂಗಿಲ್ಲ, ಯಾಕಂದ್ರೆ ಇದು ಶತಮಾನ 12ನೇ 11ನೇ ಶತಮಾನ ಇರ್ಬೋದು ಅಂತ.
0: 11-12 ಅಂತ
1: ಹೇಳ್ತಾ,
0: ಚೋಳರದ್ದು ಅಂತ ಹೇಳ್ತಾ ಇದ್ದೀರಿ. ಉತ್ತರ ತಪ್ಪಾಗಿದೆ ಸರ್. ಕಾರ್ಯಕ್ರಮದ ಮತ್ತೆ ಪ್ರಶ್ನೆ ಹೇಳ್ರಿ.
1: ಏನೇ ಮಾಡ್ತಾ ಇದ್ದೀನಿ, ಶರಣರ ಕಾಲದಲ್ಲಿ 12ನೇ ಶತಮಾನ.

0: ಅಲ್ಲ ಅಲ್ಲ ಪ್ರಯತ್ನಿಸ್ತಾ ಇರಿ ಸರ್, ಮುಂದಿನ ಪ್ರಶ್ನೆಗಳನ್ನು ಕೇಳಿದಾಗ ಅನೇಕ ಸಲ ಪ್ರಯತ್ನ ಪಟ್ಟು ಉತ್ತರಗಳನ್ನು ಹೇಳ್ತಾ ಇರ್ತೀರಿ. ಹೀಗೆ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು ಮೋಹನ್ ಅವರೇ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ.
1: ನಿಮ್ಗೆ
0: ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಶಿವಲಿಂಗ ಹಿರೇಮಠ ಅವರೇ, ಕಾರ್ಯಕ್ರಮನ ಕೇಳ್ತಾ ಇರ್ತೀರಿ. ಈ ಶಿವತತ್ವ ಚಿಂತಾಮಣಿ ಕೃತಿ ಗೊತ್ತಲ್ಲ, ಇದು ಯಾರ ಕಾಲದಲ್ಲಿ ಬರೆಯಲ್ಪಟ್ಟಿತ್ತು? ಶಿವತತ್ವ ಚಿಂತಾಮಣಿ ಅಂತ ಕೃತಿ. ಹೌದು, ಶಿವತತ್ವ ಹೇಳಿ. ಇಲ್ಲ, ಇದು ಕಲ್ಯಾಣ ಚಾಲುಕ್ಯ. ಯಾಕಂದ್ರೆ ಮೂರನೇ ಪ್ರಶ್ನೆಯನ್ನ ನಿಮಗೆ ಕೇಳಿದ್ದೇನೆ, ಇದನ್ನ ನಾನೇ ಉತ್ತರವನ್ನ ಹೇಳ್ತೀನಿ ಶಿವಲಿಂಗ ಹಿರೇಮಠ ಅವರೇ. ಒಂದನೇ ಬುಕ್ಕರಾಯನ ಕಾಲದಲ್ಲಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಒಂದನೇ ಬುಕ್ಕರಾಯನ ಕಾಲದಲ್ಲಿ ಇದು ಶಿವತತ್ವ ಚಿಂತಾಮಣಿ ಕೃತಿ ರಚನೆ ಆಯ್ತಂತೆ. ಈಗ ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ ಶಿವಲಿಂಗ ಹಿರೇಮಠ ಅವರೇ. ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇದೆ, ಎರಡನೇ ಸ್ಥಾನದಲ್ಲಿ ಯಾವ್ದಿದೆ? ಮೊದಲನೇ ಸ್ಥಾನದಲ್ಲಿ ನಮ್ಮ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕ ಹೌದು ಇದೆ ಅಲ್ವಾ? ಕರ್ನಾಟಕ ಮೊದಲನೇ ಸ್ಥಾನ ಕಾಫಿ, ಅನುಮಾನವೇ ಬೇಡ ಈ ಪ್ರಶ್ನೆಗೆ ಉತ್ತರವನ್ನ ಹೇಳಲಿಕ್ಕೆ ಅಲ್ವಾ? ಯಾರು ಬೇಕಾದ್ರೂ ಹೇಳ್ತೀವಲ್ವಾ. ಹಾಗೆ ಎರಡನೇ ಸ್ಥಾನದಲ್ಲಿ ಯಾವ್ದಿದೆ ಅಂತ? ಹೌದ್ರಿ, ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ನಾವು ಮುಂದಿನ ಪ್ರಶ್ನೆಯನ್ನ ನಿಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ನೀವು ಉತ್ತರವನ್ನ ಕೊಟ್ಟರು ಕೂಡ ನಾವು ಬೇರೆ ಕೇಳುಗರನ್ನ ಮಾತಾಡಿಸ್ತೇವೆ. ನಾವು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ತುಂಬಾ ಉತ್ಸಾಹದಿಂದ ಭಾಗವಹಿಸ್ತಾ ನಮ್ಮ ಪ್ರಶ್ನೆಗಳು ಉತ್ತರಿಸ್ತಾ ಇದ್ದೀರಿ. ಈ ಕರ್ನಾಟಕ ರಾಜ್ಯದಲ್ಲಿ 2003 ಆರಂಭಿಸಲಾಗಿರುವಂತಹ ಮಧ್ಯಾಹ್ನದ ಬಿಸಿಯೂಟ ಯೋಜನೆಗೆ ಇಟ್ಟಿರುವಂತ ಹೆಸರು ಏನು ಅಂತ ಮೇಸ್ಟರ್ ಆಗಿ ನೀವೇ ಹೇಳ್ಬಿಡಿ. ಯಾಕೆಂದ್ರೆ ನಿಮ್ಮ ಬಾಯಿಂದ ಕೇಳಿದ್ರೆ ಅದಕ್ಕೆ ಏನಂತ ಹೆಸರು ಇದೆ? ಅನ್ನದಾಸೋಹ ಅಂದ್ರೆ ದಾಸೋಹ ಸರಿಯಾದ ಪದ, ಒಂದಿಷ್ಟು ಮೂರು ಅಕ್ಷರಗಳಲ್ಲಿ ವ್ಯತ್ಯಾಸ ಆಯ್ತು, ಇರ್ಲಿ ಅಕ್ಷರ ದಾಸೋಹ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕಲೀಲಿಕ್ಕೆ ಮಕ್ಕಳು ಏನು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿತ್ತು 2003 ಅದಕ್ಕೆ ಅಕ್ಷರ ದಾಸೋಹ ಅಂತ ಹೇಳಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಮಧ್ಯಾಹ್ನದ ಒಂದು ಬಿಸಿಯೂಟ. ಧನ್ಯವಾದಗಳು ಸರ್, ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತಾ ಪ್ರಶ್ನೆಗಳನ್ನ ಇನ್ನೊಂದು ಪ್ರಶ್ನೆಯನ್ನ ತಮ್ಮ ಉತ್ಸವಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಕೇಳ್ತೇನೆ. ಈ ಚೆರ್ನೋಬಿಲ್ ದುರಂತ ಅಂತ ಒಂದು ಸಂಭವಿಸುತ್ತೆ, ಇದು ಯಾವ ದುರಂತಕ್ಕೆ ಒಂದು ಕುಖ್ಯಾತಿ ಪಡೆದಿದೆ ಅಂತ ಗೊತ್ತಾ? ಅದು ಯಾವ್ದು ಸಂಬಂಧಪಟ್ಟಿದೆ ಏರಿಯಾ?
1: ಅದು
0: ಚೆರ್ನೋಬಿಲ್ ಅಂತ ಹೇಳಿ ದುರಂತ, ಇದು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಕುಖ್ಯಾತಿ ಅಂದ್ರೆ ಅದು ಏನಾಗಿ ಒಂದ್ಸಲ ಕುಖ್ಯಾತಿಯಿಂದ ಕೂಡ ಹೆಸರುಗಳು ಒಂದೊಂದು ಪ್ರಶ್ನೆಗಳು ನಮಗೆ ಕಿಸ್ಸಲ್ಲಿ ಅಥವಾ ಇರ್ತವೆ.
1: 1986
0: ಖಂಡಿತ ಹೌದು, ಇಲ್ಲ ಪರಮಾಣು ದುರಂತ ಖಂಡಿತ ಅದು ಪರಮಾಣು ದುರಂತ. ಯಾಕಂದ್ರೆ ನೀವು ಊಹೆ ಮಾಡಿದ್ರೆ ಬಹಳ ಸೊಗಸಾಗಿ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿನ ಕೇಳ್ತಾ ಶಿಕ್ಷಕರಾಗಿ ಭಾಗವಹಿಸ್ತೀರಿ, ನಮ್ಗೆ ಖುಷಿ ಆಗ್ತಿರುತ್ತೆ ನಿಮ್ಮಂತ ಕೇಳುಗರು ನಿರಂತರವಾಗಿ ಭಾಗವಹಿಸೋದು. ಧನ್ಯವಾದಗಳು ಶಿವಲಿಂಗ ಹಿರೇಮಠ ಅವರೇ, ನಾನು ಮುಂದಿನ ಕೇಳುಗರು ಮಾತಾಡಿಸ್ತಾ
1: ನಿಮಗೂ ಕೂಡ ಪ್ರತಿ ಧನ್ಯವಾದಗಳು.
0: ಪ್ರಿಯ ಶ್ರೋತೃಗಳೇ, ಗಮನಿಸಿ ಈ ಸಂಜೆ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ತೋಟಗಾರಿಕೆ ಬೆಳೆಗಳಿಗೆ 2026-2027 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ರೈತ ಬಾಂಧವರು ಆಗ ಪ್ರಶ್ನೆಗಳನ್ನು ಕೇಳಬಹುದು. ಕೇಳಲಾಗುವ ಪ್ರಶ್ನೆಗೆ ಆಗ ಉತ್ತರಿಸಲಿದ್ದಾರೆ ಚಿತ್ರದುರ್ಗ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಟಿಆರ್ ಯಶವಂತ್ ಕುಮಾರ್ ಅವರು. ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಇನ್ನೊಂದು ಮೊಬೈಲ್ ಸಂಖ್ಯೆ 9141917272. ಸ್ಥಿರ ದೂರವಾಣಿ ಸಂಖ್ಯೆ

0: 0819924569 ತಪ್ಪದೇ ಕೇಳಿ ಈ ಸಂಜೆ 6:50 ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ
1: ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ

0: ಪ್ರೇಕ್ಷಕರೇ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮವನ್ನ. ಶ್ರೋತೃಗಳು ನೇರವಾಗಿ ಉತ್ತರಗಳನ್ನ ಹೇಳ್ಬೋದು. ಕರೆ ಮಾಡಿ 9141972727 ಈ ಸಂಖ್ಯೆಗೆ, ಹಾಗೆ ಮತ್ತೊಂದು ಮೊಬೈಲ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಹಲೋ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ. ಅಬ್ಬೇನಹಳ್ಳಿಯಿಂದ ಮಲ್ಲಿಕಾರ್ಜುನ್, ನಿಮಗೆ ಪ್ರಶ್ನೆ. ಈ ರಬ್ಬರ್ ತಯಾರಿಕೆಯಲ್ಲಿ ಬಳಸಲಾಗುವಂತ ಕಪ್ಪು ಇಂಗಾಲವನ್ನ ಯಾವುದರಿಂದ ಪಡೆಯಲಾಗುತ್ತದೆ? ರಬ್ಬರ್ ತಯಾರಿಕೆಯಲ್ಲಿ ಬಳಸಲಾಗುವಂತಹ ಕಪ್ಪು ಇಂಗಾಲ, ಇದನ್ನ ಯಾವುದರಿಂದ ಪಡೆಯಲಾಗುತ್ತದೆ? ತಪ್ಪಾಗಿದೆ. ಧನ್ಯವಾದಗಳು. ಅಲ್ಲ, ವಲ್ಕರಣೀಕರಣ ರಬ್ಬರ್ ತಯಾರಿಕೆಯಲ್ಲಿ ಬರುತ್ತೆ ವಿಧಾನಗಳಲ್ಲಿ, ಆದ್ರೆ ಇದಕ್ಕೊಂದು ಸ್ಪೆಸಿಫಿಕ್ ಆಗಿ ಒಂದು ಏನಂತೀವಿ ಲೋಹ ಈ ರೀತಿಯಾಗಿ ಬಳಸ್ತಾರೆ. ರಾಸಾಯನಿಕ ಪ್ರಕ್ರಿಯೆ ಅದನ್ನ ಏನಂತ ಯಾವ್ದರಿಂದ ತಯಾರಿಸ್ತಾರೆ ಅಂತ, ಯಾಕಂದ್ರೆ ಪ್ರತ್ಯೇಕವಾಗಿ ಕಬ್ಬಿಣ ಅಥವಾ ಬೇರೆ ಬೇರೆ ಬರುತ್ತಲ್ವಾ? ಹೌದು ಹೌದು, ಅದನ್ನ ಲ್ಯಾಟೆಕ್ಸ್ನಿಂದ ರಬ್ಬರ್ ತಯಾರು ಮಾಡ್ತಾರೆ. ಬಟ್ ಈ ಕಪ್ಪು ಇಂಗಾಲವನ್ನ ಯಾವ್ದರಿಂದ ಪಡೆಯಲಾಗುತ್ತದೆ ಅಂತೇಳಿ, ಕಪ್ಪು ಇಂಗಾಲ ಬೇಕಾಗುತ್ತೆ ಅದಕ್ಕೆ ಲ್ಯಾಟೆಕ್ಸ್ನಿಂದ. ಧನ್ಯವಾದಗಳು. ಅಬ್ಬೇನಹಳ್ಳಿ ರೇಡಿಯೋ ಕೇಳ್ತಾ ಇದ್ದೀರಿ ಅಲ್ವಾ? ತಮ್ಮ ಹೆಸರು ಮತ್ತೊಮ್ಮೆ ಹೇಳಿ.
1: ಮಲ್ಲಿಕಾರ್ಜುನ್.
0: ಖುಷಿ ಆಯ್ತು ತಮ್ಮ ಜೊತೆ ಮಾತಾಡ್ತಾ. ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ನಮ್ಮ ಮುಂದಿನ ಕೇಳುಗರನ್ನ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರಿಸ್ತಾರೆ ನೋಡೋಣ. ಧನ್ಯವಾದಗಳು ತಮಗೆ.

0: ಪ್ರೇಕ್ಷಕರಲ್ಲಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444820773. ಇನ್ನೊಂದು ಮೊಬೈಲ್ ಸಂಖ್ಯೆ 9141970772. ನಮ್ಮ ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ, ಚಿತ್ರದುರ್ಗ ಆಕಾಶವಾಣಿ ಮಾತಾಡಿ. ಹಲೋ, ನಿಮ್ಮ ಧ್ವನಿಯಲ್ಲಿ ಕ್ಲಾರಿಟಿ ಇಲ್ಲ ಒಂದಿಷ್ಟು. ನಮಸ್ತೆ. ಹಲೋ, ನಮ್ಮ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ಕಾರ, ತಾವು ಮಾತಾಡ್ತಿರೋದು ಯಾರು ಹೇಳಿ?
1: ಸರ್, ಸುರೇಶ್ ಅಂತ ಸರ್, ಕೊಪ್ಪಳ ಜಿಲ್ಲೆ ಆರಾಮಿಲ್ಲ ಸರ್.
0: ಸುರೇಶ್, ಪ್ರಶ್ನೆ ನಿಮ್ಗೆ. ಜನವರಿ 26 ಭಾರತದ ಗಣರಾಜ್ಯ ದಿನ. ಅದೇ ದಿನ ತನ್ನ ರಾಷ್ಟ್ರೀಯ ದಿನ ಅಂತ ಆಚರಿಸಿಕೊಳ್ಳುವಂತ ಇನ್ನೊಂದು ದೇಶ ಇದೆ, ಯಾವುದು ಅಂತ ಗೊತ್ತಾ? ಹೌದು, ಊಹೆ ಮಾಡ್ತೀರಾ? ಸಮಯಾವಕಾಶ ಇದೆ. ಪ್ರಶ್ನೆ ಅರ್ಥ ಆಯ್ತಲ್ಲ, ಮತ್ತೊಮ್ಮೆ ಕೇಳಿಸ್ಕೊಳ್ತೀರಿ? ಜನವರಿ 26 ಭಾರತದ ಗಣರಾಜ್ಯ ದಿನ. ಅದೇ ದಿನ ತನ್ನ ರಾಷ್ಟ್ರೀಯ ದಿನ ಆಚರಿಸಿಕೊಳ್ಳುವಂತ ಇನ್ನೊಂದು ದೇಶ ನಮ್ಮ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಇದೆ, ಅದು ಯಾವ ದೇಶ ಅಂತ ಹೇಳ್ತೀರಿ? ಹೇಳ್ತೀರಿ? ನಿಮಗೆ ಕೊಟ್ಟ ಸಮಯಾವಕಾಶ ಮುಗಿತಾ ಇದೆ, ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ. ನಮ್ಮ ಮುಂದಿನ ಕೇಳುಗರು ಉತ್ತರಿಸ್ತಾರೇನೋ ಕಾದು ನೋಡೋಣ. ಧನ್ಯವಾದಗಳು ತಮ್ಮ ಕರೆಗೆ.

0: ಹಲೋ ನಮಸ್ತೆ ನಮಸ್ತೆ
1: ನಮಸ್ತೆ ಸರ್
0: ನಮಸ್ತೆ ಮಾ ಯಾರು ಮಾತಾಡ್ತಿರೋದು ಹೇಳಿ
1: ನನ್ನ ಹೆಸರು ಉಮಾ ಮಹಾಂತೇಶ್ ಅಂತ ಚಿತ್ರದುರ್ಗದಿಂದ
0: ಏನ್ ಮಾಡ್ಕೊಂಡಿದ್ದೀರಿ ಉಮಾ ಮಹಾಂತೇಶ್
1: ಗೃಹಿಣಿ
0: ಆಗಿದ್ದೀರಿ ನಿಮಗೆ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಈಗಾಗಲೇ ಕೇಳಿದ್ದೆ ಪ್ರಶ್ನೆನ ತಮಗೇನಾದ್ರೂ ಈ ಪ್ರಶ್ನೆಗೆ ಉತ್ತರವನ್ನ ಒಳ್ಳೆದ್ರೆ ಹೇಳಲಿಕ್ಕೆ ಪ್ರಯತ್ನಿಸಿ ಉಮಾ ಅವರೇ ಪ್ರಶ್ನೆ ಏನು ಅಂದ್ರೆ ಜನವರಿ 26 ಭಾರತದ ಗಣರಾಜ್ಯ ದಿನ ಅದೇ ದಿನ ತನ್ನ ರಾಷ್ಟ್ರೀಯ ದಿನ ಆಚರಿಸಿಕೊಳ್ಳುತ್ತೆ ಇನ್ನೊಂದು ದೇಶ ನಮ್ಮ ಪ್ರಪಂಚದಲ್ಲಿ ಹಲವಾರು ದೇಶಗಳಿವೆಯಲ್ಲ ಯಾವ ದೇಶ ಅಂತ ನಿಮ್ಗೇನಾದ್ರೂ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಧನ್ಯವಾದಗಳಮ್ಮ ಈಗ ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ ಈ ದಾದಾಸಾಹೇಬ್ ಫಾಲ್ಕೆ ನಿರ್ಮಿಸಿದಂತ ಪ್ರಪ್ರಥಮ ಮೂಕಿ ಚಿತ್ರ ರಾಜ ಹರಿಶ್ಚಂದ್ರ ಅಂತ ಇದು ತೆರೆ ಕಂಡದ್ದು ಯಾವಾಗ ಅಂತ ಹೇಳ್ತೀರಿ ಹಲೋ ಹೇಳಿ
1: ಉತ್ತರ
0: ತಪ್ಪಾಗಿದೆ ಅಮ್ಮ ಧನ್ಯವಾದಗಳು ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ ಚಿತ್ರದುರ್ಗ ನಗರದಲ್ಲಿ ಕೇಳ್ತಾ ಇದ್ರಿ ಉಮಾ ಅವರು ಉಮಾ ಏನ್ ಹೇಳಿ ನಿಮ್ಮ ಹೆಸರು ಸಂಪೂರ್ಣ ಉಮಾ ಮಹಾಂತೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳಮ್ಮ ನಮ್ಮ ಮುಂದಿನ ಕೇಳುಗರನ್ನ ಪ್ರಶ್ನೆಗೆ ಕೇಳ್ತೇನೆ ಹೀಗೆ ಭಾಗವಹಿಸ್ತಾ ಇರಿ ಕೇಳ್ತಾ ಇರಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯನ್ನ ಹಲೋ ನಮಸ್ತೆ ಹಲೋ ನಮಸ್ಕಾರ ಬಳ್ಳಾರಿಯಿಂದ ಕಿಶೋರ್ ನಮ್ಮ ಕೇಳುಗರು ನಿರಂತರ ಕೇಳುಗರು ಕಿಶೋರ್ ನಿಮಗೆ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಏನಂದ್ರೆ ಪ್ರಶ್ನೆಯನ್ನ ಕೇಳಿಸ್ಕೊಂಡಿದ್ರಿ ದಾದಾಸಾಹೇಬ್ ಫಾಲ್ಕೆ ನಿರ್ಮಿಸಿದಂತ ಪ್ರಪ್ರಥಮ ಮೂಕಿ ಚಿತ್ರ ಈ ರಾಜ ಹರಿಶ್ಚಂದ್ರ ತೆರೆ ಕಂಡದ್ದು ಯಾವಾಗ ರಾಜ ಹರಿಶ್ಚಂದ್ರ

0: ಕಿಶೋರ್ ಅವರೇ, ಇದ್ದೀರಿ ಲೈನಲ್ಲಿ?
1: ಹಲೋ ಸರ್.
0: ಹ್ಮ್, ಹೇಳಿ.
1: 1913 ಅಂತ
0: ಹೌದ್ರಿ? ಇನ್ನ ಡೇಟ್ ಅನ್ನು ನೆನಪಲ್ಲಿ ಇದ್ರೆ ಹೇಳ್ತೀರಿ.
1: ಡೇಟ್ ಅಂದ್ರೆ ಸರ್,
0: ಮೇ ಮೂರನೇ ತಾರೀಕು ದಾದಾ ಸಾಹೇಬ್ ಫಾಲ್ಕೆ ನಿರ್ಮಿಸಿದ ಏನ್ ಪ್ರಪ್ರಥಮ ಚಿತ್ರ ರಾಜ ಹರಿಶ್ಚಂದ್ರ, ಅದು 1913 ಮೇ ಮೂರನೇ ತಾರೀಕು ರಿಲೀಸ್ ಆಗುತ್ತೆ. ನಿಮಗೆ ಮುಂದಿನ ಪ್ರಶ್ನೆ ಏನ ಕಿಶೋರ್ ಕೇಳ್ತೇನೆ. ಈ ಜಪಾನ್ನಲ್ಲಿ 13ನೇ ಶತಮಾನದಲ್ಲಿ ಆರಂಭವಾಗಿತ್ತಂತೆ ಈ ಜಪಾನ್ನಲ್ಲಿ ಏನು ಅಂದ್ರೆ, ಈಗಲೂ ಕೂಡ ಪ್ರಚಲಿತವಾಗಿದೆ ಅಂತೆ ಗೀತ ಗಾಯನ ನೃತ್ಯ. ನಟನೆ ವಿಶಿಷ್ಟ ಅಂದ್ರೆ ರಂಗಕಲೆಯ ಹೆಸರು ಏನು ಅಂತ ಹೇಳ್ತೀರಿ? ಹೌದು, ಹೌದು, ಜಪಾನ್ನಲ್ಲಿ 13ನೇ ಶತಮಾನದಲ್ಲಿ ಆರಂಭವಾಗಿ ಈಗಲೂ ಕೂಡ ಪ್ರಚಲಿತವಾಗಿದೆ ಅಂತೆ ಆ ಒಂದು ನೃತ್ಯವನ್ನ. ಇಲ್ಲಿಯ ತನಕ ಕೂಡ ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅಷ್ಟೊಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಜಪಾನ್ನವರು. ಹಾಗಾಗಿ ಆ ನೃತ್ಯದ ರಂಗಕಲೆ ಹೆಸರು ಏನಂತ ಹೇಳ್ತೀರಿ? ಸಮಯಾವಕಾಶ ಒಂದಿಷ್ಟು ಇದೆ, ಹೇಳಲಿಕ್ಕೆ ಪ್ರಯತ್ನ ಪಡಿ ಕಿಶೋರ್ ಅವರೇ. ಬಳ್ಳಾರಿಯಲ್ಲಿ ರೇಡಿಯೋ ಕೇಳ್ತಾ ಇದ್ದೀರಿ, ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇರ್ತೀರಿ, ಖುಷಿ ಆಗ್ತಾ ಇರುತ್ತೆ ನಮಗೂ ಕೂಡ. ಹೇಳ್ತೀರಿ? ಕರೆಯಲ್ಲಿ ತುಂಡಾಗಿದೆ ನಮ್ಮ ಮುಂದಿನ ಕೇಳುಗರನ್ನ ಈ ಪ್ರಶ್ನೆಗೆ. ಹಲೋ, ನಮಸ್ತೆ, ಆಕಾಶವಾಣಿ. ಹಲೋ, ಹಲೋ, ಹಲೋ, ಹಲೋ, ಆಕಾಶವಾಣಿ, ಹಲೋ.

ಪ್ರಿಯ ರೈತ ಬಾಂಧವರೇ ಗಮನಿಸಿ, ಸಂಜೆ 6:51 ನಿಮ್ಮ ಪ್ರೀತಿ ಚಿತ್ರದುರ್ಗ FM ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ತೋಟಗಾರಿಕೆ ಬೆಳೆಗಳಿಗೆ 2026-2027

0: ನಿಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ, ಈ ವಿಷಯವಾಗಿ ರೈತ ಬಾಂಧವರು ಆಗ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಟಿಆರ್ ಯಶವಂತ್ ಕುಮಾರ್ ಅವರು. ಕರೆ ಮಾಡಲು ಆಗ ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಮೊಬೈಲ್ ಸಂಖ್ಯೆ 9141970272 ಹಾಗೂ ಸ್ಥಿರ ದೂರವಾಣಿ ಸಂಖ್ಯೆ 29564949. ಚಿತ್ರದುರ್ಗದ ಎಸ್ಟಿಡಿ ಸಂಖ್ಯೆ 08194. ಈ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಗದೀಶ್ ಗೋಪನಹಳ್ಳಿ. ಶ್ರೋತೃಗಳು, ನೀವು ಕೇಳ್ತಾ ಇದ್ರಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು. ನಮ್ಮ ಮುಂದಿನ ಶ್ರೋತೃಗಳು, ಹಲೋ ನಮಸ್ತೆ. ಹಲೋ ನಮಸ್ಕಾರ, ಆಕಾಶವಾಣಿ.
1: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಜಯಂತ್ ಅವರು ಬೆಂಗಳೂರಿನಲ್ಲಿ ರೇಡಿಯೋ ಕೇಳ್ತಾ ಇದ್ರಿ. ನಿಮಗೆ ಪ್ರಶ್ನೆ ಗೊತ್ತಾಗಿದೆಯಾ?
1: ಇಲ್ಲ ಸರ್, ಇದು ಆಪಲ್ ಕೇಳೋದು ಪ್ರಯತ್ನ ಮಾಡ್ತಾ ಇರ್ತೀವಲ್ಲ.
0: ಖಂಡಿತ, ಮತ್ತೊಮ್ಮೆ ನಿಮಗೆ ಪ್ರಶ್ನೆನ ಕೇಳ್ತಾ ಇದ್ದೀನಿ. ನಮ್ಮ ಹಿಂದಿನ ಕೆಳಗರಿಗೂ ಕೇಳಿದ್ದೆ, ಪ್ರಶ್ನೆನ ಗಮನವಿಟ್ಟು ಕೇಳಿ. ಏನು ಅಂದ್ರೆ, ಜಪಾನ್ನಲ್ಲಿ 13ನೇ ಶತಮಾನದಲ್ಲಿ ಆರಂಭ ಮಾಡ್ತಾರೆ, ಆರಂಭವಾಗಿರುತ್ತೆ, ಈಗಲೂ ಕೂಡ ಪ್ರಚಲಿತವಾಗಿದೆ ಒಂದು ಗೀತ ಗಾಯನ ನೃತ್ಯ. ಈ ನಟನೆಯ ವಿಶಿಷ್ಟ ರಂಗಕಲೆ ಒಂದು ಹೆಸರಿದೆ, ಅದಕ್ಕೆ ಏನಂತ ಕರೀತಾರೆ ಅಂತ ಹೇಳ್ತೀರಿ?
1: ಕಬುಕಿ. ಕಬುಕಿ,
0: ಕಬುಕಿ, ಸರಿಯಾದ ಉತ್ತರವನ್ನ ನೀಡಿದಿರಿ ಸುಬ್ರಹ್ಮಣ್ಯ ಜಯಂತ್ ಅವರೇ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದಿರಿ, ಧನ್ಯವಾದಗಳು. ನಿಮಗೆ ಮತ್ತೊಂದು ಪ್ರಶ್ನೆ, ಈ ಭಾರತದ ರಾಷ್ಟ್ರ ಲಾಂಛನದಲ್ಲಿರುವಂತಹ ಸಿಂಹಗಳ ಬುಡದಲ್ಲಿನ ವೇದಿಕೆಯಲ್ಲಿ ಸಿಂಹ, ಭಾರತದ ರಾಷ್ಟ್ರ ಲಾಂಛನದಲ್ಲಿರುವಂತಹ ಸಿಂಹಗಳ ಬುಡದಲ್ಲಿನ ವೇದಿಕೆಯಲ್ಲಿ 4 ಪ್ರಾಣಿಗಳ ಚಿತ್ರಗಳಿವೆ, ಹೌದಲ್ಲ? ಅವುಗಳಲ್ಲಿ 2 ಆನೆ ಮತ್ತು ಕುದುರೆ. ಚಿತ್ರನೂ ಇದೆ ಅಲ್ವಾ? ಹೌದಲ್ವಾ? ಇನ್ನೂ 2 ಪ್ರಾಣಿ ಚಿತ್ರಗಳಿವೆ, ಯಾವುವು ಅಂತ ನೀವು ಗಮನಿಸಿದಿರಾ? ಗೊತ್ತಾ, ಹೇಳ್ತೀರಿ? ಹಲೋ,
1: ಇದು ಒಂದು ಆನೆ, ಒಂದು ಕುದುರೆ, ಒಂದು ಗೂಳಿ, ಒಂದು ಸಿಂಹ ಸರ್.
0: ಹೌದು, ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ಗೂಳಿ ಅಥವಾ ವೃಷಭ, ಸಿಂಹದ ಚಿತ್ರ ನಮ್ಮ ಭಾರತದ ರಾಷ್ಟ್ರ ಲಾಂಛನದಲ್ಲಿ ಸಿಂಹಗಳ ಬುಡದಲ್ಲಿ ವೇದಿಕೆಯಲ್ಲಿ ಕೆತ್ತಲಾಗಿದೆ. ಧನ್ಯವಾದಗಳು ಸುಬ್ರಹ್ಮಣ್ಯ ಜಯಂತ್ ಅವರ. ಇನ್ನೊಂದು ಪ್ರಶ್ನೆನ ಕೇಳ್ತೇನೆ. 7 ಕುದುರೆಗಳು ಎಳೆಯುತ್ತಿರುವಂತಹ ರಥದ ಆಕಾರದಲ್ಲಿ ನಿರ್ಮಿತವಾಗಿರುವಂತಹ ಕೊನಾರ್ಕ್ನ ಸೂರ್ಯ ದೇವಾಲಯವನ್ನ ಕಟ್ಟಿಸಿದ ದೊರೆ ಯಾರು? 7 ಕುದುರೆಗಳು ಎಳೆಯುತ್ತಿರುವಂತಹ ರಥದ ಆಕಾರದಲ್ಲಿ ನಿರ್ಮಿತವಾಗಿರುವಂತಹ ಕೊನಾರ್ಕ್, ಈ ಸೂರ್ಯ ದೇವಾಲಯವನ್ನ ಕಟ್ಟಿಸಿದ ದೊರೆ ಯಾರು ಅಂತ ಹೇಳ್ತೀರಿ?
1: ದೊರೆ ಹೆಸರು ಹೇಳ್ಬೇಕಾ ಸರ್? ಕೊನಾರ್ಕ್ದ.
0: ಹೌದು,
1: ಇದು ರಾಜ ನರಸಿಂಹ ದೇವ ಸರ್. 1238 ಏನೋ ಕಟ್ಟಿದ್ದು ಅಂತ ಕಾಣುತ್ತೆ ಸರ್.
0: 1ನೇ ನರಸಿಂಹ. ಸರಿಯಾದ ಉತ್ತರವನ್ನ ನೀಡಿದ್ದೀರಿ, 3 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ನಮ್ಮ ಮುಂದಿನ ಕೇಳುಗರಿಗೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಅವರು ಕೂಡ ಭಾಗವಹಿಸಲಿ ಖುಷಿಯಿಂದ. ಧನ್ಯವಾದಗಳು ತಮ್ಮ ಕರೆಯ.
1: ಇದು ರೋಡ್ ಸೈಡ್ ಅಲ್ಲಿ ನಮ್ಮ ಅಂಗಡಿ ಇರೋದು,
0: ಇಲ್ಲಿ
1: ಶಬ್ದಕ್ಕೆ, ಗಾಡಿ ಶಬ್ದಕ್ಕೆ ಸರಿಯಾಗಿ ಕೇಳ್ತಾ ಇಲ್ಲ ಸರ್ ಪ್ರಶ್ನೆಗಳು.
0: ಇಲ್ಲ ಇಲ್ಲ, ನಮ್ಮ ರೇಡಿಯೋದಲ್ಲಿ ನಿಮ್ಮ ವಾಯ್ಸ್, ನಿಮ್ಮ ಧ್ವನಿ ತುಂಬಾ ಸ್ಪಷ್ಟವಾಗಿ ಮೂಡಿ ಬರ್ತಾ ಇದೆ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ರಿ.
1: ನಿಮಗ್ ಕೇಳಿಸುತ್ತೆ, ನನ್ಗೆ ಇಲ್ಲಿ ಗಾಡಿ ಶಬ್ದ ಜಾಸ್ತಿ ಕೇಳಿಸುತ್ತೆ, ಹಂಗಾಗಿ ಪ್ರಶ್ನೆಗಳು ಮತ್ತೆ ಮತ್ತೆ ಕೇಳ್ಬೇಕು ಅನ್ಸುತ್ತೆ, ಹಂಗಾಗ್ಬಿಡುತ್ತೆ.
0: ಇಲ್ಲ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಸುಬ್ರಹ್ಮಣ್ಯ ಜಯಂತ್ ಅವರೇ. ನಮ್ಮ ಮುಂದಿನ ಕೇಳುಗರನ್ನ ಮಾತಾಡಿಸ್ತಾ ಪ್ರಶ್ನೆ ಕೇಳ್ತೇನೆ.
1: ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.

0: ಹಲೋ ನಮಸ್ಕಾರ. ಹಲೋ ಆಕಾಶವಾಣಿ.
1: ಹಲೋ
0: ನಮಸ್ಕಾರ ರೀ.
1: ಕಿಶೋರ್ ಸರ್
0: ಬಳ್ಳಾರಿ. ಕಿಶೋರ್, ನಿಮಗೆ ಪ್ರಶ್ನೆನ ಕೇಳ್ತೇನೆ. ಭಾರತದೊಂದಿಗೆ ಅತಿ ಉದ್ದವಾದ ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿರುವ ದೇಶ ಯಾವುದು?

ಅಲ್ಲ ಭಾರತದೊಂದಿಗೆ ಅತಿ ಉದ್ದವಾದಂತಹ ಅಂತಾರಾಷ್ಟ್ರೀಯ ಗಡಿಯನ್ನ ಹೊಂದಿರುವ ದೇಶ ಬಾಂಗ್ಲಾದೇಶ. ಸರಿಯಾದ ಉತ್ತರವನ್ನ ನೀಡಿದಿರಿ ಕಿಶೋರ್ ಅವರೇ. ನಿಮಗೆ ಮುಂದಿನ ಪ್ರಶ್ನೆ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಎಂಬ ನಾಟಕ ಕೃತಿಯನ್ನ ರಚಿಸಿದ ಕನ್ನಡದ ಪ್ರಸಿದ್ಧ ಕವಿ ಯಾರು? ತಪ್ಪಾಗಿದೆ ನಿಮ್ಮ ಉತ್ತರ ಕಿಶೋರ್ ಅವರೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.

0: ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಸೊನ್ನೆ ಎರಡು ಏಳು ಮೂರು, ಇನ್ನೊಂದು ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಒಂದು ಒಂಬತ್ತು ಏಳು ಸೊನ್ನೆ ಎರಡು ಏಳು ಎರಡು. ನಮ್ಮ ಮುಂದಿನ ಕರೆ, ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು?
1: ನಾನು ಅನ್ವಿತಾ, ಚಿತ್ರದುರ್ಗದಿಂದ ಸರ್.
0: ಅನ್ವಿತಾ?
1: ಹಾ ಸರ್.
0: ಎಷ್ಟನೇ ತರಗತಿ ಓದ್ತಿದ್ಯಾ ಅನ್ವಿತಾ?
1: ಏಳನೇ ತರಗತಿ ಸರ್.
0: ಏಳನೇ ತರಗತಿ? ನಿಮ್ಗೆ ಏನಂದ್ರೆ ಏಳನೇ ತರಗತಿಯಲ್ಲಿ ಕನ್ನಡದಲ್ಲಿ ಮೊದಲನೇ ಪಾಠದ ಹೆಸರು ಏನಿದೆಯಮ್ಮ?
1: ಸೊನ್ನೆ ಪಾಠ ಇದು ಇದೆ.
0: ಯಾವ್ದಿದೆ?
1: ಸೀನಾ ಸೆಟ್ಟರು ನಮ್ಮ ಟೀಚರ್. ಸೀನಾ ಸೆಟ್ಟರು ನಮ್ಮ ಟೀಚರ್.
0: ಸೀನಾ ಟೀಚರು?
1: ಸೀನಾ ಸೆಟ್ಟರು ನಮ್ಮ ಟೀಚರ್.
0: ಸೀನಾ ಸೆಟ್ಟರು ನಮ್ಮ ಟೀಚರ್. ಯಾರು ಬರೆದಿದ್ದಾರೆ ಪಾಠವನ್ನ? ಹೇಳ್ತೀರಿ? ನೆನ್ಪಿಲ್ಲ. ಹಾ, ನಿಮಗೆ ಪ್ರಶ್ನೆನ ಪುನರಾವರ್ತನೆ ಮಾಡ್ತೀನಿ. ನಮ್ಮ ಒಂದು ಪ್ರಶ್ನೆನ ಕೇಳ್ತಾ ಇದ್ದೆ. ಏನಂದ್ರೆ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಎಂಬ ನಾಟಕ ಕೃತಿಯನ್ನ ರಚಿಸಿದ? ಹಲೋ ಕನ್ನಡದ ಪ್ರಸಿದ್ಧ ಕವಿ ಯಾರು ಅಂತ ಹೇಳ್ತೀರಿ?
1: ರಾಜಾ ರವಿವರ್ಮ.
0: ಉತ್ತರ ತಪ್ಪಾಗಿದೆಯಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತಾ, ಅವರು ಏನಾದರೂ ಏನಂದ್ರೆ ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಅಂತೇಳಿ ನಾಟಕ ಕೃತಿಯನ್ನ ರಚಿಸಿದ್ದಾರೆ, ಕನ್ನಡದ ಪ್ರಸಿದ್ಧ ಕವಿ ಅವರು. ಇವರ ಪದ್ಯಗಳು ಕೂಡ ನಿಮ್ಮ ಪಾಠಗಳಲ್ಲಿ ಇರ್ತವೆ, ಏಳನೇ ತರಗತಿ ಎಂಟನೇ ತರಗತಿ ಒಂಬತ್ತು ಅಥವಾ ಬೇರೆ ಬೇರೆ ಇರಲಿ. ಅವರು ತುಂಬಾ ಪ್ರಖ್ಯಾತ ಕವಿ ಅವರು. ನಾನು ಸುಳಿವನ್ನ ಕೊಡ್ತಾ ನಮ್ಮ ಕೇಳುಗರಿಗೆ ಗೊತ್ತಾಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಎಂಬ ನಾಟಕವನ್ನ ಕೃತಿಯನ್ನ ರಚಿಸಿದ ಪ್ರಸಿದ್ಧ ಕನ್ನಡದ ಕವಿ ಯಾರು ಅಂತ ನಿಮಗೇನಾದ್ರೂ ಗೊತ್ತಾಗ್ತಾ ಇದೆಯಾ? ಹೇಳಿ ಮತ್ತೆ. ಹೌದು, ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ತಮ್ಮ ಹೆಸರನ್ನ ಮತ್ತೊಮ್ಮೆ ಹೇಳುಮ.
1: ಅನ್ವಿತಾ.
0: ಅನ್ವಿತಾ, ಅನ್ವಿತಾ, ನಿಮಗೆ ಮತ್ತೊಂದು ಪ್ರಶ್ನೆನ ಕೇಳ್ತೀನಿ. ವೈಟಿಂಗ್ ಫಾರ್ ದ ಮಹಾತ್ಮ ಅಂತ ಒಂದು ಕೃತಿ ಇದೆ, ಈ ಕೃತಿಯನ್ನ ಬರೆದವರು ಯಾರು ಅಂತ ಹೇಳ್ತೀರಿ? ವೈಟಿಂಗ್ ಫಾರ್ ದ ಮಹಾತ್ಮ. ವೈಟಿಂಗ್ ಫಾರ್ ದ ಮಹಾತ್ಮ. ಹೇಳ್ತೀರಿ?
1: ಗೊತ್ತಾಗ್ಲಿಲ್ಲ.
0: ಒಟ್ಟಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ರಿ. ಹಾಗೆ ಕಾರ್ಯಕ್ರಮವನ್ನು ತುಂಬ ಉತ್ಸಾಹದಲ್ಲಿ, ಯಾಕೆಂದರೆ ಮಕ್ಕಳಿಗೂ ಕೂಡ ಅವಶ್ಯಕವಾಗಿ ಅಥವಾ ಬೇರೆ ಬೇರೆ ಪರೀಕ್ಷೆಗಳಿಗೆ ಪ್ರಯತ್ನ ಪಡ್ತಿರುವಂತಹ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ತಮಗೆ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತಾ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ ನಾನು ನೋಡ್ತೇನೆ.

0: ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮನ ಕೇಳ್ತಾ ಇದ್ದೀನಿ. ನಮ್ಮ ಮುಂದಿನ ಶ್ರೋತೃ ಒಬ್ರು ಕರೆ ಮಾಡ್ತಾ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ಚಿತ್ರದುರ್ಗ. ನಮಸ್ತೆ
1: ಸರ್, ಸುರೇಶ್ ಮಾತಾಡ ಸರ್, ಕೊಪ್ಪಳ ಜಿಲ್ಲೆ ಅವನಿಂದ.
0: ಅಳವಂಡಿ ಸುರೇಶ್ ಅವರು, ನಿಮಗೆ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ವೇಟಿಂಗ್ ಫಾರ್ ದ ಮಹಾತ್ಮ ಈ ಕೃತಿಯನ್ನ ಬರೆದವರು ಯಾರು?
1: ವೇಟಿಂಗ್ ಫಾರ್ ದ ಮಹಾತ್ಮ ಸರ್
0: ಯಾರು?
1: ಅಲ್ಲ ಸರ್, ವೇಟಿಂಗ್ ಫಾರ್ ದ ಮಹಾತ್ಮ ಸರ್,
0: ಅದನ್ನ ಕೃತಿ ಕರ್ತೃ ಯಾರು ಅಂತ ಹೇಳ್ತೀರಿ? ಸುರೇಶ್ ಪ್ರಯತ್ನಿಸಿ. ಸುರೇಶ್ ಅವರು ಲೈನಲ್ಲಿ ಇದ್ದೀರಿ? ವೈಟಿಂಗ್ ಫಾರ್ ದ ಮಹಾತ್ಮ. ಸುರೇಶ್ ಅವರೇ ತಮ್ಮ ಕರೆ ಕಟ್ಟಾಗಿದೆ. ಈ ಪ್ರಶ್ನೆಗೆ ಇವತ್ತು ನಾನೇ ಉತ್ತರವನ್ನು ಹೇಳ್ತಿದ್ದೀನಿ. ವೈಟಿಂಗ್ ಫಾರ್ ದ ಮಹಾತ್ಮ ಕೃತಿಯ ಕರ್ತೃ ಆರ್ ಕೆ ನಾರಾಯಣ. ಶ್ರೋತೃಗಳು, ಇದುವರೆಗೂ ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಎಲ್ಲ ಶ್ರೋತೃಗಳಿಗೂ ಹಾಗೂ ಕಾರ್ಯಕ್ರಮಕ್ಕೆ ಪ್ರಯತ್ನಿಸುತ್ತಿರುವ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.

0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 6:51 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತೋಟಗಾರಿಕೆ ಬೆಳೆಗಳಿಗೆ 2026-2027 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕುರಿತಂತೆ ಕೇಳುಗರು ಪ್ರಶ್ನೆಗಳನ್ನು ಆಗ ಕೇಳಬಹುದು. ರೈತ ಬಾಂಧವರ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ. ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿ ಚಿತ್ರದುರ್ಗದ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ಟಿಆರ್ ಯಶವಂತ್ ಕುಮಾರ್ ಅವರು. ಕೆಳವರಾಗ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9141972727, ಮತ್ತೊಂದು ಮೊಬೈಲ್ ಸಂಖ್ಯೆ 9448640433, ಸ್ಥಿರ ದೂರವಾಣಿ ಸಂಖ್ಯೆ 2956499, ಚಿತ್ರದುರ್ಗದ ಎಸ್ಟಿಡಿ ಸಂಖ್ಯೆ 08194. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಅಲಗವಾಡಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಕೊರವಂಜಿ ಕುರಿತ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ತೋಟಗಾರಿಕೆ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ. ಭಾಗವಹಿಸುತ್ತಾರೆ ತೋಟಗಾರಿಕೆ ಇಲಾಖೆ ಚಿತ್ರದುರ್ಗದ ಸಹಾಯಕ ತೋಟಗಾರಿಕೆ ಉಪನಿರ್ದೇಶಕರಾದ ಡಾಕ್ಟರ್ ಟಿಆರ್ ಯಶವಂತ್ ಕುಮಾರ್ ಅವರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಗದೀಶ್ ಗೋಪನಹಳ್ಳಿ. ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಹಾಗೂ 8:30 ಕನ್ನಡ ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. ಈ ಮಧ್ಯೆ 8:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪುರಿ ಜಗನ್ನಾಥ ವಾರ್ಷಿಕ ರಥೋತ್ಸವದ ಬಾನುಲಿ ವರದಿ. 8:45 ವಚನಗಳು, 9:15 ಭಾವಗೀತೆಗಳು, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿ. ಕಡಕೊಳ ಮಡಿವಾಳಪ್ಪನವರ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಖಾನ್. 10:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇವಿಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಇಂದಿನ ಪ್ರಸಾರದಲ್ಲಿ ಕೇಳಬಹುದು. ನಮ್ಮ ನಾಳಿನ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಸುದರ್ಶನ್ ಕುಮಾರ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದನ್ನು ಕೇಳುವಿರಿ. 6:40 ಕೆಳದಿ ಶಿವಪ್ಪನಾಯಕ UAHS ನೇಗಿಲಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ಭತ್ತದಲ್ಲಿ ಉಳಿಕೆ ತೇವಾಂಶಗಳ ಬೆಳೆಗಳ ನಿರ್ವಹಣೆ ಈ ಕುರಿತು ಮಾಹಿತಿ ನೀಡುವವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗದ ಬೇಸಾಯ ಶಾಸ್ತ್ರ ವಿಜ್ಞಾನಿಯಾದ ಡಾಕ್ಟರ್ ರುದ್ರಗೌಡ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ. 6:45 ರೈತರಿಗೆ ಸಲಹೆ. 6:50 ಆರೋಗ್ಯ ಬಿಂದು. ಆಯುರ್ವೇದದಲ್ಲಿ ಆಹಾರ ವಿಧಿ ವಿಶೇಷ ಈ ವಿಷಯವಾಗಿ ಮಾತನಾಡುತ್ತಾರೆ ಡಾಕ್ಟರ್ HM ಸ್ಫೂರ್ತಿ ಪ್ರಸಾದ್. 7:00 ದಿನಚರಿ. 7:15 ಭಾವತರಂಗದಲ್ಲಿ ಭಾವಗೀತೆಗಳು. 7:30 ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7:45 8:30 ಹಾಗೂ 9:30 ಚಿತ್ರಗೀತೆಗಳನ್ನು ವಿತರಿಸುತ್ತೇವೆ. ಈ ಮಧ್ಯೆ 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಬನ್ನಂಜೆ ಗೋವಿಂದಾಚಾರ್ಯ ಅವರಿಂದ. 9:10 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ ಪ್ರಸ್ತುತಿ ಶಿವಪ್ರಕಾಶ್ DR. 10:00 ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣದಲ್ಲಿ ವಿವಿಧ ಕ್ಷೇತ್ರಗಳ ಪರಿಚಯ. ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜ್ ಕಾರಟಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಈ ಬಗ್ಗೆ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳುಬಾ ಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ HG ಗಣೇಶ್ ಬಾಬು. 5:30 ಪಲ್ಲವಿ ಅಂತ್ಯಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ. 6:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಬುಕ್ಕಂಬೂದಿಯ ಎಂ ಬಸವರಾಜಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಎಲ್ ರೂಪಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಹವಾಮಾನ ವರದಿ ಜನಪದ ಗೀತೆ. 7:45 ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಆರ್ಯರು ಬಂದವರಲ್ಲ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ SK ಜೋಶಿ.

0: ಎಂಟು ಗಂಟೆಗೆ ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ, 8:45 ವಚನಗಳು, 9:15 ಭಾವಗೀತೆಗಳು, 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳು, 10:00 ಮುಂಬೈ ವಿದ್ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ಸಮಯ 6:15:20 ಜನಪದ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕ್ ಅಲಗಪಾಡಿ ಗ್ರಾಮದ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಕೊರವಂಜಿ ಕುರಿತ ಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ವೇಳೆ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ ಬರೆದವರು ಎನ್ ಚಂದ್ರಶೇಖರ್ ಓದುತ್ತಿರುವವರು ಸಹನ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೂನ್ 29ರಿಂದ ಆರಂಭವಾಗಿದ್ದು ಪ್ರಗತಿ ಉತ್ತಮವಾಗಿದೆ ಗಣತಿ ನಮೂನೆ ವಿತರಣೆ ಮತ್ತು ಮಾಹಿತಿ ಡಿಜಿಟಲೀಕರಣ ಮಾಡಿರುವ ಜಿಲ್ಲೆಗಳ ಪೈಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಜಿಲ್ಲೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಜೂನ್ 16ರವರೆಗಿನ ಅಂಕಿ ಅಂಶಗಳಂತೆ ಇರುವ ಒಟ್ಟು 10,69,504 ಮತದಾರರ ಪೈಕಿ 10,30,835 ಮತದಾರರನ್ನು ಮ್ಯಾಪಿಂಗ್ ಮಾಡಿ 97% ಗುರಿ ಸಾಧನೆ ಮಾಡಿದ್ದಾರೆ 2025-26 ಸಾಲಿನಲ್ಲಿ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರುದ್ಧದ 416 ತಪಾಸಣೆಗಳನ್ನು ಕೈಗೊಂಡು 27 ಮಕ್ಕಳನ್ನು ಪತ್ತೆ ಹಚ್ಚಲಾಗಿದ್ದು ಈ ಪೈಕಿ ಇಬ್ಬರು ಬಾಲಕಾರ್ಮಿಕರು ಹಾಗೂ 25 ಕಿಶೋರ ಕಾರ್ಮಿಕರು ಇರುವುದು ಕಂಡುಬಂದಿದೆ ಪತ್ತೆ ಹಚ್ಚಿದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಯ ಮೂಲಕ ಮುಖ್ಯವಾಹಿನಿ ಶಾಲೆಗೆ ಸೇರಿಸಿ ಪುನರ್ವಸತಿ ವ್ಯವಸ್ಥೆ ಮಾಡಲಾಗಿರುತ್ತದೆ 2026-27 ಸಾಲಿನ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಈಗಾಗಲೇ ಆರಂಭವಾಗಿದ್ದು ಮಳೆಯ ಕೊರತೆಯ ಕಾರಣದಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ತೀರಾ ಹಿನ್ನಡೆಯಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರು ಕಂಗಾಲಾಗಿದ್ದಾರೆ ಜಿಲ್ಲೆಯಲ್ಲಿ ರಾಗಿ ಮುಸುಕಿನ ಜೋಳ ನೆಲಗಡಲೆ ತೊಗರಿ ಮತ್ತು ಅಲಸಂದಿ ಪ್ರಮುಖ ಬೆಳೆಗಳಾಗಿದ್ದು ಈ ವರ್ಷದ ಮುಂಗಾರು ಹಂಗಾಮಿಗೆ 126,854 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಮೇ ತಿಂಗಳ ಅಂತ್ಯದಿಂದ ಇಲ್ಲಿಯವರೆಗೆ ಕಳೆದ ವರ್ಷ 8.9% ಬಿತ್ತನೆ ಗುರಿ ಸಾಧನೆಯಾಗಿತ್ತು ಆದರೆ ಈ ವರ್ಷ ಮಳೆಯ ತೀವ್ರ ಕೊರತೆಯಿಂದಾಗಿ 3.1% ಬಿತ್ತನೆಯಾಗಿರುವುದು ರೈತರಲ್ಲಿ ತೀವ್ರ ಆತಂಕ ಮೂಡಿಸುವಂತಾಗಿದೆ ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಗರ್ಭಕಂಠ ಕ್ಯಾನ್ಸರ್ ವಿರುದ್ಧದ ಲಸಿಕೆಯನ್ನು 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡುವ ಮಹತ್ವದ ಕಾರ್ಯಕ್ರಮಕ್ಕೆ ಇತ್ತೀಚೆಗಷ್ಟೇ ಚಾಲನೆ ನೀಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ನಿಗದಿತ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ಉಚಿತವಾಗಿ ನೀಡುವ ಪ್ರಕ್ರಿಯೆ ಆರಂಭವಾಗಿ ಪ್ರಗತಿಯಲ್ಲಿದೆ ಎಚ್ಪಿವಿ ಲಸಿಕೆ ಕುರಿತು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಸ್ಎಸ್ ಮಹೇಶ್ ಕುಮಾರ್ ತಿಳಿಸಿದ್ದಾರೆ ಈ ಬಾರಿ ಜಿಲ್ಲೆಯಲ್ಲಿ ಮಳೆ ತೀವ್ರ ಕೊರತೆಯಾಗುವ ಸಾಧ್ಯತೆಗಳಿರುವುದರಿಂದ ಕೃಷಿ ಚಟುವಟಿಕೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇರುವ ಕಾರಣ ಬೆಳೆ ವಿಮೆ ನೋಂದಣಿಗೆ ಹೆಚ್ಚಿನ ಆದ್ಯತೆ ನೀಡಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಜಿಲ್ಲಾಧಿಕಾರಿ ಜಿ ಪ್ರಭು ನೀಡಿದ್ದು ಈ ವರ್ಷದಲ್ಲಿ 80,000 ರೈತರನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ನೋಂದಾಯಿಸುವ ಗುರಿ ನೀಡಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕಿಗೆ ಸಾಲ ಸೌಲಭ್ಯಕ್ಕಾಗಿ ಮತ್ತು ಸಾಲ ಮರುಪಾವತಿ ಮಾಡಲು ಬರುವ ರೈತರಿಗೆ ಬೆಳೆ ವಿಮೆ ಕುರಿತು ಅರಿವು ಮೂಡಿಸಿ ನೋಂದಾಯಿಸಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಜಿಲ್ಲೆಗೆ ತೋಟಗಾರಿಕಾ ಬೆಳೆಗಳಾದ ಮಾವು ದ್ರಾಕ್ಷಿ ದಾಳಿಂಬೆಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಿಗೆ ಸೇರಿದ 2,823 ಎಕರೆ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ರೈತರು ಜಿಲ್ಲಾಡಳಿತ ಭವನದ ಮುಂದೆ ಮಾರ್ಚ್ 16ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು ಧರಣಿ ಇಂದು 123ನೇ ದಿನಕ್ಕೆ ಕಾಲಿಟ್ಟಿದೆ ಯಾವುದೇ ಕಾರಣಕ್ಕೂ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಉದ್ದೇಶಿತ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡಬೇಕು ಅಲ್ಲಿಯವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ ಇತ್ತೀಚೆಗೆ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಇಬ್ಬರು ಪಾಕಿಸ್ತಾನಿ ಪ್ರಜೆಗಳನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಬಂಧಿಸಿ ಕ್ರಮ ಕೈಗೊಂಡಿದೆ ಪಾಕಿಸ್ತಾನದ ಪ್ರಜೆಗಳಾದ ಫರ್ನಾಜ್ ಮತ್ತು ಅವರ ಪುತ್ರ ಮೊಹಮ್ಮದ್ ಫರ್ಡೀನ್ ಅವರು ಪಡಿತರ ಚೀಟಿ ಮತ್ತು ಮತದಾರರ ಗುರುತಿನ ಚೀಟಿಯನ್ನು ಪಡೆದು ಅಕ್ರಮವಾಗಿ ನೆಲೆಸಿರುವುದು ಬೆಳಕಿಗೆ ಬಂದಿತ್ತು ಜುಲೈ 11ರಂದು ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆಸಲಾಯಿತು ಜಿಲ್ಲೆಯಲ್ಲಿ ಬಾಕಿ ಇದ್ದ 54,292 ಪ್ರಕರಣಗಳ ಪೈಕಿ ಅದಾಲತ್ನಲ್ಲಿ ರಾಜಿ ಪಂಚಾಯಿತಿ ಮೂಲಕ ಇತ್ಯರ್ಥಪಡಿಸಲು 10,731 ಪ್ರಕರಣಗಳನ್ನು ಗುರುತಿಸಿ ಈ ಪೈಕಿ 8,096 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಒಟ್ಟು 16 ಕೋಟಿ ರೂಪಾಯಿಗಳ ಮೊತ್ತದ ಪ್ರಕರಣಗಳನ್ನು ಬಗೆಹರಿಸಲಾಗಿದೆ ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ ಬರೆದವರು ಎನ್ ಚಂದ್ರಶೇಖರ್ ಓದಿದವರು ಸಹನ ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶ

0: ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 6:35. ಈಗ ಸೇವಾ ಮಾಹಿತಿ.
2: ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
8: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
10: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
9: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
8: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ. ತದನಂತರ 6:51 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
11: ಇದೇ ಶುಕ್ರವಾರ July 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2237 4 8 8 2237 4 9 9 STD ಕೋಡ್ 0 8 0 ಕೇಳಿ. ಇದೇ ಶುಕ್ರವಾರ July 17 ಸಾಯಂಕಾಲ 6:30 ಹಲೋ ಕೃಷಿ ರಂಗ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
12: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
13: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
14: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳು ಇದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಆಗುತ್ತಿರುವ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಷರತ್ತು ಹಾಕಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ 1961 ಸೆಪ್ಟೆಂಬರ್ 28 ಮೈಸೂರು ಗೆಜೆಟ್ನಲ್ಲಿ ಸ್ಪಷ್ಟ ಉಲ್ಲೇಖವಿದೆ ಎಂದು ರಾಜ್ಯಪತ್ರದ ಪ್ರತಿ ಪ್ರದರ್ಶಿಸಿದರು. 1913 ಭಾರತೀಯ ಕಂಪನಿಗಳ ಕಾಯ್ದೆ ಅಡಿ ನೋಂದಣಿಯಾದ ಎಚ್ಎಂಟಿಗೆ ಅಂದಿನ ಮೈಸೂರು ರಾಜ್ಯ ಸರ್ಕಾರ ಜಾಲಹಳ್ಳಿ, ಪೀಣ್ಯ ಹಾಗೂ ಮ್ಯಾಕಲ ಚನ್ನೇನಹಳ್ಳಿಯಲ್ಲಿ ಭೂ ಸ್ವಾಧೀನ ಮಾಡಿ ಹಸ್ತಾಂತರಿಸುವಾಗ ಒಪ್ಪಂದವಾಗಿದ್ದು ಎಚ್ಎಂಟಿ ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರವೇ ಈ ಭೂಮಿ ಬಳಸಬೇಕು ಎಂದು ತಿಳಿಸಿದೆ. ಷರತ್ತು ಉಲ್ಲಂಘಿಸಿದರೆ ಮರಳಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆಯಬಹುದು ಎಂದು ಉಲ್ಲೇಖಿಸಲಾಗಿದೆ. ಪಟ್ಟಾಭೂಮಿಗೆ ಈ ಷರತ್ತು ಇರುವಾಗ ಅರಣ್ಯ ಭೂಮಿಗೆ ಇರುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ 7 ಕೋಟಿ ಜನರ ಆಸ್ತಿಯಾದ ಈ ಬೆಲೆ ಬಾಳುವ ಪ್ರದೇಶವನ್ನು ಬೆಂಗಳೂರು ಉತ್ತರದ ನಿವಾಸಿಗಳಿಗೆ ಉತ್ತಮ ಶ್ವಾಸತಾಣವಾಗಿ ಉಳಿಸಬೇಕು ಹಾಗೂ ಭೂಮಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒತ್ತಾಯಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಧಾರವಾಡದ ಅಳ್ನಾವರ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ಬಾದಾಮಿ ರೈಲು ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಹಾಗೂ ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಸುರ್ಜೇವಾಲಾ ಅವರೊಂದಿಗೆ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ಇಂದು KRS ಜಲಾಶಯದಿಂದ ಕುಡಿಯಲು ಹಾಗೂ ಜಿಲ್ಲೆಯ ಕೆರೆ ಮತ್ತು ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ನೀರು ಬಿಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಾಲೆಗಳಿಗೆ ನೀರು ಬಿಡಲಾಗಿದೆ ಎಂದು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕುಡಿಯಲು ಮಾತ್ರ ನೀರು ಬಳಕೆ ಮಾಡಿ ಎಂದು ಸೂಚಿಸಿತ್ತು. ಅದರಂತೆ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಕುಡಿಯುವ ನೀರನ್ನು ಬಳಸಿಕೊಳ್ಳಬಹುದಾಗಿದ್ದು, ಕೃಷಿಗೆ ನೀರು ಬಳಸಿಕೊಳ್ಳದಂತೆ ಮನವಿ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ 15% ಹಾಜರಾತಿಯಲ್ಲಿ ವಿನಾಯಿತಿ ನೀಡಲಾಗುವುದು ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ 25% ಹಾಜರಾತಿ ವಿನಾಯಿತಿ ನೀಡಲಾಗುವುದು. ಈ ಕುರಿತಂತೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ 50% ಇದ್ದರೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಸೂಚಿಸಿದ್ದಾರೆ. 72,000 ಹುದ್ದೆಗಳ ನೇಮಕಾತಿಯಲ್ಲಿ 2% ಕ್ರೀಡಾ ಮೀಸಲಾತಿ ನೀಡಲಾಗುತ್ತಿದ್ದು, 2,000 ಹುದ್ದೆಗಳು ಕ್ರೀಡಾಪಟುಗಳಿಗೆ ಲಭ್ಯವಾಗಲಿವೆ. ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾ ಗೇಮ್ಸ್ಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳಿಗೆ 500,000 ವಿಶೇಷ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಕಲಿ ನೋಟು ತಯಾರಿ ಮಾಡುತ್ತಿದ್ದ 7 ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರಿಂದ ಪ್ರಿಂಟ್ ಮಾಡಿ ಇಟ್ಟಿದ್ದ ನಕಲಿ ನೋಟುಗಳು ಮತ್ತು ನೋಟು ತಯಾರಿಗೆ ಬಳಸಿದ ಮೆಷಿನ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳು ಕಳೆದ 1 ಹಿಂದೆ ಬಾಡಿಗೆ ಮನೆ ಪಡೆದುಕೊಂಡು ನಕಲಿ ನೋಟು ತಯಾರಿಯಲ್ಲಿ ನಿರತವಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಇರುವ ಆರ್ಟೀರಿಯಲ್ ಹಾಗೂ ಸಬ್ ಆರ್ಟೀರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮೆರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಂಜಿನಿಯರ್ಗಳ ವಾಹನಗಳಿಗೆ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಸಬೇಕು. ಅಳವಡಿಸಲಾಗಿರುವ ಡ್ಯಾಶ್ ಕ್ಯಾಮ್ಗಳ ಮೂಲಕ ಪ್ರತಿದಿನ ಬೆಳಗ್ಗೆ 7-9 ರಸ್ತೆ ಸಮೀಕ್ಷೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಈ ಅವಧಿಯಲ್ಲಿ ವಾಹನಗಳ ಸಂಚಾರ ಕಡಿಮೆ ಇರುವುದರಿಂದ ಹೆಚ್ಚಿನ ರಸ್ತೆಗಳನ್ನು ಸಮೀಕ್ಷೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಕ್ರಿಮಿನಲ್ಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಗೆ ಸ್ಥಳೀಯ ಪೊಲೀಸರ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಸುಮಾರು 350 ಹೆಚ್ಚು ಏತ ನೀರಾವರಿ ಯೋಜನೆಗಳು ಇದ್ದರೂ ನೀರಾವರಿ ಇಲಾಖೆ ಕಳೆದ 3 ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 684,736 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಪಟ್ಟಿ ಪರಿಶೀಲನೆಯ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ ಕೊಪ್ಪಳ ಅಳ್ನಾವರ ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮತ್ತು ಮಂಡ್ಯ

0: ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಈಗ ವೇಳೆ 6:50:21. ಇದು 102.6 ಮೆಗಾಹರ್ಟ್ಸ್
2: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಹಾಲಿವುಡ್ ಶೂ ಮಾರ್ಟ್ ಚಳ್ಳಕೆರೆ ಇವರ ಬಿಗ್ ಶಡ ಸೇಲ್ ಪ್ರಶ್ನೆ ಕೇಳಿ ಉತ್ತರ ಹೇಳಿ ಫ್ಲಾಟ್ 20% ಡಿಸ್ಕೌಂಟ್ ಪಡೆಯಿರಿ. ಸಂಪರ್ಕಿಸಿ ಹಾಲಿವುಡ್ ಶೂ ಮಾರ್ಟ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಿಂಭಾಗ ಚಳ್ಳಕೆರೆ 9342311526. ಹಾಲಿವುಡ್ ಶೂ ಮಾರ್ಟ್ ಚಳ್ಳಕೆರೆ ಇವರ ಪ್ರಶ್ನೆ ಹೂವಿಂದ ಡ್ಯಾಶ್ ಸ್ವರ್ಗ ಸೇರಿತು. ಈ ಪ್ರಶ್ನೆಗೆ 9342311526 ಗೆ ವಾಟ್ಸ್ಆಪ್ ಉತ್ತರದೊಂದಿಗೆ ನಿಮ್ಮ ಹೆಸರನ್ನ ಕಳುಹಿಸಿ. ಮೊದಲಿಗರಿಗೆ ವಿಶೇಷ ರಿಯಾಯಿತಿ. ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿ.
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
4: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ

0: ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU.WSSB.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ

0: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಕೇಳಿ, ಹಲೋ ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ, ತೋಟಗಾರಿಕೆ ಬೆಳೆಗಳಿಗೆ 2026-2027 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ. ಕೇಳುಗರ ಪ್ರಶ್ನೆಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ TR ಯಶವಂತ್ ಕುಮಾರ್ ಅವರು. ಶ್ರೋತೃಗಳು ಕರೆ ಮಾಡಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272 ಹಾಗೂ ಸ್ಥಿರ ದೂರವಾಣಿ ಸಂಖ್ಯೆ 295649. ಚಿತ್ರದುರ್ಗದ STD ಸಂಖ್ಯೆ 0814. ಇದೀಗ ಕೇಳಿ, ಹಲೋ ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೀಗ.
3: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ TR ಯಶವಂತ್ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ತೋಟಗಾರಿಕಾ ಬೆಳೆಗಳಿಗೆ 2026-2027 ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಹಾಗೂ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗಳ ಬಗ್ಗೆ ನಮ್ಮ ರೈತ ಬಾಂಧವರ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಬಂದರೆ ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
4: ನಮಸ್ತೆ ಸರ್, ಎಲ್ಲ ರೈತ ಬಾಂಧವರಿಗೂ ಸಹ ನಮಸ್ಕಾರ.
3: ರೈತ ಬಾಂಧವರೇ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272, ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 295649, ಚಿತ್ರದುರ್ಗದ STD ಕೋಡ್ ಸಂಖ್ಯೆ 0814. ನಮ್ಮ ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳಲ್ಲಿ ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಸಾಕಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸರ್ ಇದ್ದಾರೆ. ನಿಮ್ಮ ಸಮಸ್ಯೆಗಳೇನಿದ್ರು ನೇರವಾಗಿ ಫೋನ್ ಮಾಡಿ ಸರ್ ಹತ್ರ ಮಾತಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಸರ್, ಮೊದಲಿಗೆ ಈ ಬೆಳೆ ವಿಮೆ ಅಂದರೆ ಏನು ಸರ್?
4: ನೋಡಿ, ಈಗ ಬೆಳೆ ವಿಮೆ ಅಂದರೆ ನಾವು ಹಲವಾರು ಅಂಶಗಳಿಗೆ ನಮ್ಮ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ವಿಮೆಯನ್ನು ಮಾಡಿಸ್ತಾ ಹೋಗ್ತೀವಿ. ಅದು ಜೀವ ವಿಮೆ ಇರ್ಬೋದು, ಒಂದು ವಾಹನ ವಿಮೆ ಇರ್ಬೋದು, ಹಲವಾರು ಈ ಥರ ವಿಮೆಗಳನ್ನ ನಾವು ಮಾಡಿಸ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಬೆಳೆನೂ ಸಹ ಅತ್ಯಂತ ಅನಿಶ್ಚಿತತೆಯಿಂದ ಕೂಡಿರುತ್ತೆ, ಅನ್ಸರ್ಟನಿಟಿ ಅಂತೀವಿ. ಯಾಕೆಂದರೆ ನಮ್ಮ ಮುಂಗಾರು ಯಾವಾಗ ಕೈ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆ ಹಿನ್ನೆಲೆಯಲ್ಲಿ ರೈತ ತನ್ನ ಒಂದು ಕೃಷಿ ಬದುಕನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಈ ಬೆಳೆ ವಿಮೆ ಅಂತಕ್ಕಂಥದ್ದು ಒಂದು ಯೋಜನೆಗಳು, ಇವನ್ನ ರೈತರು ಮಾಡಿಸ್ಕೊಂಡ್ರೆ ನಿರಂತರವಾಗಿ ಕೃಷಿನಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದನ್ನು ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ.
3: ಈ ರೈತರಿಗೆ ಲಭ್ಯವಿರತಕ್ಕಂಥ ವಿವಿಧ ಬೆಳೆ ವಿಮೆ ಯೋಜನೆಗಳಂದ್ರೆ ಯಾವ್ಯಾವ ಅಂತ ಹೇಳ್ತಾರೆ ಸರ್?
4: ಈಗ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಾಗೆ ನಾನು ಮಾತಾಡೋದಾದರೆ, ನಮ್ಮಲ್ಲಿ ವಾರ್ಷಿಕ ಬೆಳೆಗಳಿಗೆ ಅಂದರೆ ಏನು, ಈಗ ಈರುಳ್ಳಿ, ಟೊಮ್ಯಾಟೊ ಮತ್ತು ಒಣಮೆಣಸಿನಕಾಯಿ ಈ ಥರದ ಬೆಳೆಗಳಿಗೆ ನಮ್ಮಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಒಂದು ಜಾರಿಯಲ್ಲಿದೆ. ಅದೇ ರೀತಿ ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ, ಬಹುವಾರ್ಷಿಕ ಬೆಳೆಗಳಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಅಡಿಕೆ, ಅದೇ ರೀತಿ ದಾಳಿಂಬೆ ಹಾಗೂ ಮಾವು, ಈ ಮೂರು ಬೆಳೆಗಳಿಗೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತೀವಿ, ಅಂದರೆ ರೀಸ್ಟ್ರಕ್ಚರ್ಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಅಂತೀವಿ. ಈ ಎರಡು ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಈಗ ಪ್ರಸ್ತುತ ಜಾರಿಯಲ್ಲಿದೆ.
3: ಈಗ ಈ ಬೆಳೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಹೇಳಿದ್ರಿ, ಮತ್ತು ಮರುವಿನ್ಯಾಸಗೊಳಿಸಿದ ಹವಾಮಾನ ಯೋಜನೆ ಹೇಳಿದ್ರಿ ಸರ್. ಇವು ಬಹುವಾರ್ಷಿಕ ಬೆಳೆಗಳಿಗೆ, ಅಡಿಕೆ, ದಾಳಿಂಬೆ, ಮಾವಿಗೆ, ಇವು ಈ ನಮ್ಮ ಈರುಳ್ಳಿ, ಟೊಮೊಟೊ ಈ ಥರ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನ್ವಯಿಸುತ್ತಾ ಸರ್ ಇದು?
4: ಹೌದು, ಈಗ ವಾರ್ಷಿಕ ಬೆಳೆಗಳು ಯಾವ ಬೆಳೆಗಳಲ್ಲಿ ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡಿ ನಾವು ಇಳುವರಿನ ನಾವು ಗಣನೆಗೆ ತಗೊಂತೀವಿ, ಆ ಇಳುವರಿನ ಕಂಪೇರ್ ಮಾಡಬಹುದಾದಂತಹ ಒಂದು ಬೆಳೆಗಳಲ್ಲಿ ನಾವು ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನಾವು ಅದನ್ನ ಲೆಕ್ಕಕ್ಕೆ ತಗೊಂತೀವಿ. ಅದೇ ರೀತಿ ಯಾವ ಬೆಳೆಗಳಲ್ಲಿ ನಾವು ಇಳುವರಿನ ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಹ ಬೆಳೆಗಳಲ್ಲಿ, ಈ ವಿಶೇಷವಾಗಿ ಬಹುವಾರ್ಷಿಕ ಬೆಳೆಗಳು, ಅಂತಹ ಬೆಳೆಗಳಲ್ಲಿ ನಾವು ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತಕ್ಕಂಥ ಯೋಜನೆಯಡಿ ನಾವು ಪರಿಗಣನೆಗೆ ತಗೊಂತೀವಿ.

0: ಮುಖ್ಯವಾಗಿ ನಮ್ಮ ಜಿಲ್ಲೆಗೆ ಯಾವ ತೋಟಗಾರಿಕೆ ಬೆಳೆಗಳಿಗೆ ಇದು ವಿಮೆ ಲಭ್ಯ ಇದೆ ಅಂತ ಹೇಳ್ತಾರೆ ಸರ್?
1: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈರುಳ್ಳಿ ನೀರಾವರಿ, ಈರುಳ್ಳಿ ಮಳೆಯಾಶ್ರಿತ, ಅದೇ ರೀತಿ ಟೊಮ್ಯಾಟೊ ಮತ್ತೆ ಒಣಮೆಣಸಿನಕಾಯಿ, ಈ ಒಂದು ಮೂರು ಬೆಳೆಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಲಭ್ಯ ಇದೆ. ಅದೇ ರೀತಿ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ವಿಮಾ ಯೋಜನೆಯಲ್ಲಿ ಅಡಿಕೆ, ದಾಳಿಂಬೆ, ಮಾವು ಈ ಮೂರು ಬೆಳೆಗಳಿಗೆ, ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾವ ಬೆಳೆ ಹೆಚ್ಚಾಗಿ ಬೆಳೀತಾರೆ ಅದನ್ನ ನಾವು ಈ ವಿಮೆ ಯೋಜನೆ ಅಡಿ ಪರಿಗಣನೆ ಮಾಡಿದ್ದೀವಿ.
0: ಪರಿಗಣನೆ ಮಾಡಿದ್ರೆ ಸರ್, ಈಗ ನಮ್ಮ ರೈತ ಬಾಂಧವ ಒಬ್ಬರು ಕಾಲ್ ಮಾಡಿದೆ ಸರ್, ಪ್ರಶ್ನೆಗೆ ಉತ್ತರ ಉತ್ತಿಸಲಂತೆ. ಹಲೋ ಹಲೋ,
2: ನಮಸ್ತೆ ಸರ್.
0: ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್?
2: ನಮ್ಮ ಹೆಸರು ಚಂದ್ರಶೇಖರ್ ಅಂತ ಸರ್.
0: ಚಂದ್ರಶೇಖರ್, ಯಾವೂರಿಂದ?
2: ಹೊನ್ನಗೊಂಡನಹಳ್ಳಿ.
0: ಹೊನ್ನಗೊಂಡನಹಳ್ಳಿ. ಪ್ರಶ್ನೆ ಕೇಳ್ರಿ ಚಂದ್ರಶೇಖರ್ ಅವ್ರ.
1: ನಮಸ್ತೆ ನಮಸ್ತೆ ಚಂದ್ರಶೇಖರ್ ಅವ್ರ, ಹೇಳಿ ಹೇಳಿ.
2: ಅದೇ ಸರ್, ತೋಟಗಾರಿಕೆ ಬೆಳೆಯಲ್ಲಿ ಯಾವ ಬೆಳೆಗಳಿಗೆ ಇನ್ಸೂರೆನ್ಸ್ ಅವಕಾಶ ಐತೆ ಸರ್?
1: ಈಗ ನೋಡಿ, ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಮತ್ತೆ ದಾಳಿಂಬೆ ಮತ್ತೆ ಮಾವು ಈ ಮೂರು ಬೆಳೆಗಳಿಗೆ ಅವಕಾಶ ಇದೆ. ಇಲ್ಲಿ ರೈತರು ಗಮನಿಸಬೇಕಾದ್ದೇನು ಅಂದ್ರೆ, ಫಸ್ಲಿಗೆ ಬಂದಿರ್ಬೇಕು ತೋಟ. ಮುಖ್ಯವಾಗಿ ತೋಟ ಫಸ್ಲಿಗೆ ಬಂದಿರತಕ್ಕಂಥ ತೋಟಗಳಿಗೆ ಮಾತ್ರ ವಿಮೆ ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಈ ಇದಲ್ದಲ್ಲೇ ವಾರ್ಷಿಕ ಬೆಳೆಗಳಲ್ಲಿ ಈರುಳ್ಳಿ, ಟೊಮ್ಯಾಟೊ ಮತ್ತೆ ಒಣಮೆಣಸಿನಕಾಯಿ ಈ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ನೋಂದಾಯಿಸ್ಕೊಳ್ಳಿಕ್ಕೆ ನಮಗೆ ಈಗ ಜುಲೈ 31ರವರೆಗೂ ಟೈಮ್ ಇರೋದ್ರಿಂದ ರೈತರು ತಡ ಮಾಡದಲ್ಲೇ ಹತ್ತಿರದ CSC ಸೆಂಟ್ರು ಅಥವಾ ಗ್ರಾಮವನ್ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನೋಂದಾಯಿಸ್ಕೋಬಹುದು. ಅಥವಾ ನಿಮ್ದು ಬ್ಯಾಂಕ್ ಲೋನ್ ಏನಾದರೂ ಇತ್ತು ಅಂದರೆ ಸಂಬಂಧಪಟ್ಟ ಬ್ಯಾಂಕ್ನವರೇನೆ ನಿಮಗೆ ಏನು ಬೆಳೆ ವಿಮೆ ಯೋಜನೆಗೆ ಅವರು ಒಳಪಡಿಸ್ತಾರೆ. ಅದೇನಾದರೂ ನಿಮಗೆ ಇಷ್ಟ ಇಲ್ಲ, ನಾವು ವಿಮೆಗೆ ಒಳಪಡ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದ್ರೆ ಒಂದು ಆಪ್ಟ್ ಔಟ್ ಫಾರ್ಮ್ ಅಂತ ಬರುತ್ತೆ, ಅವ್ರು ಕೊಡ್ತಾರೆ ನಿಮಗೆ ಬ್ಯಾಂಕ್ನವರು, ಅದನ್ನು ಬರ್ಕೊಟ್ರೆ ನಿಮ್ಮನ್ನು ವಿಮೆ ಅಡಿ ಸೇರಿಸಲ್ಲ. ಬಟ್ ಎಲ್ಲರೂ ವಿಮೆ ಅಡಿ ಸೇರಿಕೊಂಡ್ರೆ ಖಂಡಿತ ಒಂದು ಸುಸ್ಥಿರತೆಗೆ, ಕೃಷಿ ಬದುಕಿನ ಸುಸ್ಥಿರತೆಗೆ ಇದು ದಾರಿ ದೀಪ ಆಗುತ್ತೆ.
0: ಸರಿ, ಬೆಳೆ
2: ಎಷ್ಟಿದೆ ಸರ್?
1: ಯಾವ ಬೆಳೆಗೆ ಚಂದ್ರಶೇಖರ್ ಅವರೇ? ಅಡಿಕೆಗೆ ನೋಡಿ, ಈಗ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಏನು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ 5% ಪ್ರೀಮಿಯಂ ಅಂತೀವಿ. ಅಂದ್ರೆ ಅದು ಅಡಿಕೆಗಾದ್ರೆ ಪ್ರತಿ ಹೆಕ್ಟೇರ್ಗೆ ನೀವು 6,400 ರೂಪಾಯಿ ಕಟ್ಟಬೇಕಾಗುತ್ತೆ.
0: ಎರಡೂವರೆ ಎಕರೆಗೆ
1: ಒಂದು ಹೆಕ್ಟೇರ್ ಲೆಕ್ಕ ಅದು 2.5 ಎಕರೆಗೆ. ಅದೇ ದಾಳಿಂಬೆ ಬೆಳೆಗಾದ್ರೆ 6,350 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ರೀತಿ ಮಾವು ಬೆಳೆಗಾದ್ರೆ 4,000 ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಕೊಟ್ಟು ನೀವು ನೋಂದಾಯಿಸ್ಕೋಬಹುದಾಗಿದೆ. ಇಲ್ಲ, ಇದೆಲ್ಲ ನಾವು ಏನು ನಮ್ಮ ಪ್ರತಿ ಒಂದು ಗ್ರಾಮ ಪಂಚಾಯತಿ ಮತ್ತು ಹೋಬಳಿ ಮಟ್ಟದಲ್ಲಿ ನಾವು ಹವಾಮಾನ ಕೇಂದ್ರಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅವರು, KSNDMC ಅಂತ ಕರಿತೀವಿ. ಅವರು ಏನು ಹವಾಮಾನ ಕೇಂದ್ರಗಳನ್ನ ನಿರ್ಮಿಸಿರ್ತಾರೆ ಅದರಲ್ಲಿ ರೆಕಾರ್ಡ್ ಆಗ್ತಕ್ಕಂಥ ಒಂದು ಮಳೆ ಪ್ರಮಾಣ ಇರ್ಬೋದು, ಉಷ್ಣಾಂಶ ಇರ್ಬೋದು, ಆರ್ದ್ರತೆ ಇರ್ಬೋದು, ಇವೆಲ್ಲದನ್ನು ಪರಿಗಣನೆಗೆ ತಗೊಂಡು ಎಷ್ಟು ನಷ್ಟ ಆಗಿದೆ, ಏನಾದರೂ ವಿಕೋಪಗಳು ಆದಾಗ ನಾವು ಅದಕ್ಕೆ ಒಂದು ಟರ್ಮ್ ಶೀಟ್ ಅಂತ ಮಾಡಿರ್ತೀವಿ. ಆ ಟರ್ಮ್ ಶೀಟ್ ಆಧಾರದಲ್ಲಿ ಅಲ್ಲಿ ಲೆಕ್ಕಾಚಾರ ಇರುತ್ತೆ. ಟರ್ಮ್ ಶೀಟ್ ಅಂದರೆ ಲೆಕ್ಕಾಚಾರ ಇರುತ್ತೆ. ಆ ಒಂದು ಲೆಕ್ಕಾಚಾರದಲ್ಲಿ ಏನು ವ್ಯತ್ಯಾಸ ಆದರೆ ನಾವು ಯಾವ ಮಾರಕ ಆಗ್ತಕ್ಕಂಥ ಬೆಳೆಯ ಬೆಳವಣಿಗೆಗೆ ಅಥವಾ ಅದರ ಇಳುವರಿಗೆ ಮಾರಕ ಆಗ್ತಕ್ಕಂಥ ಅಂಶಗಳನ್ನ ನಾವು ಗುರುತಿಸ್ಬಿಟ್ಟು ಅದನ್ನು ಲೆಕ್ಕಾಚಾರ ಮಾಡಿ ಒಂದು ಟರ್ಮ್ ಶೀಟ್ ಮಾಡಿರ್ತೀವಿ. ಸೊ ಆ ಟರ್ಮ್ ಶೀಟ್ ಅನುಸಾರ ಏನಾದರೂ ವ್ಯತ್ಯಾಸಗಳಾದರೆ, ಅದಕ್ಕಿಂತ ಎಕ್ಸ್ಟ್ರೀಮಿಟೀಸಿಗೆ ವೆದರ್ ಹೋದಾಗ ಖಂಡಿತ ರೈತರಿಗೆ ಅದು ವಿಮಾ ಮೊತ್ತ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಟರ್ಮ್ ಶೀಟ್ನ ನಾವು ಇದು ಮಾಡಿರ್ತೀವಿ, ರೈತರಿಗೆ ಅನುಕೂಲ ಆಗಂಗೆ. ನಮ್ಮ ಜಿಲ್ಲೆಯ ವಾತಾವರಣ, ಬೆಳೆ ಯಾವಾಗ ನಮಗೆ ನಷ್ಟ ಹೊಂದುತ್ತೆ, ಇದನ್ನೆಲ್ಲ ಪರಿಗಣನೆಗೆ ವೈಜ್ಞಾನಿಕವಾಗಿ ಮತ್ತು ಮ್ಯಾಥಮೆಟಿಕಲ್ ಎಲ್ಲ ಒಂದು ಅಂಶಗಳನ್ನ ತಗೊಂಡು ನಾವು ಟರ್ಮ್ ಶೀಟ್ನ ಪ್ರಿಪೇರ್ ಮಾಡಿರ್ತೀವಿ. ಆ ಒಂದು ಅಂಶದ ಮೇಲೆ ಅದು ನಿರ್ಧಾರ ಆಗುತ್ತೆ.
0: ಚಂದ್ರಶೇಖರ್ ಅವರೇ, ಧನ್ಯವಾದ. ಧನ್ಯವಾದಗಳು ಚಂದ್ರಶೇಖರ್. ಸರ್, ಈಗ ಬೆಳೆ ವಿಮೆ ಈಗ ನಮ್ಮ ರೈತ ಬಾಂಧವರು ಮಾಡಿಸ್ಬೇಕಂದಾಗ ಈ ಬ್ಯಾಂಕಲ್ಲಿ ಸರ್ ಇನ್ನೊಂದು ಕಾಲ್ ಇದೆ. ಹಲೋ ಹಲೋ, ಆಕಾಶವಾಣಿ
3: ಹೇಳ್ರಿ ಸರ್. ನಮಸ್ತೆ ಸರ್.
0: ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ಶಿವರುದ್ರಮ್
3: ಸರ್.
0: ಶಿವರುದ್ರಮ್ ತೊರೆಕೋಲಂನಳ್ಳಿ. ಶಿವರುದ್ರಮ್ ಅವರ ಪ್ರಶ್ನೆ ಕೇಳ್ರಿ ಸರ್ಗೆ. ಅಲ್ಲ, ಇವತ್ ನಾವು ಬೆಳೆ ವಿಮೆ ತೋಟಗಾರಿಕೆ ಬೆಳೆಗಳಿಗೆ ಇನ್ಸೂರೆನ್ಸ್ ಬಗ್ಗೆ, ಬೆಳೆ ವಿಮೆ ಬಗ್ಗೆ ಮಾತಾಡ್ತಾ ಇದೀವಿ. ಶಿವರುದ್ರಮ್ಮರ,
1: ತಾವು ದಾಳಿಂಬೆನಲ್ಲಿ ವಿಲ್ಟ್ ಇರೋ ಇದು ಬಗ್ಗೆ ಹೇಳ್ತಾ ಇದೀರಮ್ಮ. ನೀವು ನಮ್ಮ ಹತ್ರದ ತೋಟಗಾರಿಕೆ ಇಲಾಖೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಮ್ಮ ಜಂಟಿ ನಿರ್ದೇಶಕರ ಕಚೇರಿನಲ್ಲಿ ನನ್ನನ್ನೇ ಭೇಟಿಯಾಗ್ರಿ, ಅದು ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಾವು.
3: ಈಗ

0: ಕಟ್ಟಿಸ್ಕೊಂತಿದ್ದೆ
1: ಆರಂಭ ಆಗಿಬಿಟ್ಟಿದೆ ಅಲ್ಲೇ. ಮೂವತ್ತೊಂದನೇ ತಾರೀಕ್ ಲಾಸ್ಟ್ ಡೇಟ್ ಇದೆ, ಅಷ್ಟೊಳಗೆ ಕಟ್ಟಿ. ಲಾಸ್ಟ್ ಮೂಮೆಂಟ್ ವರೆಗೆ ಕಾಯ್ಬೇಡ್ರಿ, ಯಾಕಂದ್ರೆ ಅವಾಗೆಲ್ಲ ಸರ್ವರ್ ಬಿಸಿ ಅಂತೆಲ್ಲ ಬಂದ್ಬಿಡುತ್ತೆ. ಇವತ್ತು ನಾಳೆ ನಾಡಿದಲ್ಲೇ ಕಟ್ಬಿಡಿ ಬೇಗ.
2: ಇಲ್ಲ
0: ಇಲ್ಲ, ಅದು ಕಳೆದ ಸಾಲಿನ ಬೆಳೆ ಸಮೀಕ್ಷೆಯನ್ನ ಪರಿಗಣನೆಗೆ ತಗೊಂಡು ನೋಂದಾವಣೆ ಮಾಡ್ಲಿಕ್ಕೆ ಅವಕಾಶ ಕೊಡೋದ್ರಿಂದ ಈ ವರ್ಷದ್ದು ಬೆಳೆ ಸಮೀಕ್ಷೆನ ಇನ್ನು ಅದು ತಡವಾಗಿ ಆಗದು ಇದೆಲ್ಲ ಆದ್ಮೇಲೆ. ಈಗ ಸದ್ಯಕ್ಕೆ ನಿಮ್ ಕಳೆದ ಸಾಲಿನ ಬೆಳೆ ಸಮೀಕ್ಷೆನಲ್ಲಿ ಬೆಳೆ ಇತ್ತು ಅಂದ್ರೆ ನೋಂದಾವಣೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಕೊಡುತ್ತೆ. ಸೊ ನೀವು ನೋಂದಾವಣೆ ಆಗ್ಬಹುದು. ಅಲ್ಲ, ಹೊಸ ಬೆಳೆ ಅಂದ್ರೆ ಇನ್ನು ಏನು ದಾಳಿಂಬೆ ಬೆಳೆ ನಮ್ಮ ತಮ್ದು? ದಾಳಿಂಬೆ ಬೆಳೆ ಇನ್ನು ವಸ್ತುಗಳು ಕಳೆದ ಸಾಲಲ್ಲಿ ಇಟ್ಟಿದ್ರೆ ಇನ್ನು ಬರಲ್ಲಮ್ಮ. ಯಾಕೆಂದ್ರೆ ಅದು ಫಸ್ಲಿಗೆ ಬಂದಿರ್ಬೇಕು ಅಂದ್ರೆ ಮಿನಿಮಮ್ ಒಂದು 18 ತಿಂಗಳು ಅಥವಾ 2 ವರ್ಷ ಆಗಿರ್ಬೇಕಾಗತ್ತೆ. ಕಳೆದ ಸಾಲಿನಲ್ಲಿ ದಾಳಿಂಬೆ ರೆಕಾರ್ಡ್ ಆಗಿದ್ರೆ ಮಾತ್ರ ಬರುತ್ತೆ, ಇಲ್ಲ ಅಂದ್ರೆ ಕಟ್ಲಿಕ್ಕೆ ಬರಲ್ಲ.
1: ನೀವು ನಾಟಿ ಮಾಡಿ ಎಷ್ಟು ದಿವಸ ಆಯ್ತು ಶಿವರುದ್ರಮ್ಮರ? ಒಂದು 18 ತಿಂಗಳಾಗಿದೆ ಸರ್. ಆಗಿದ್ರೆ
0: ಲಾಸ್ಟ್ ಇಯರ್ ನಿಮ್ಮ ಬೆಳೆ ಸಮೀಕ್ಷೆನಲ್ಲಿ ದಾಳಿಂಬೆ ಬೆಳೆ ಅಂತ ರೆಕಾರ್ಡ್ ಆಗಿದ್ರೆ ಬರುತ್ತಮ್ಮ. ಅದು ದಾಳಿಂಬೆ ಬೆಳೆ ಅಂತ ರೆಕಾರ್ಡ್ ಆಗಿದ್ರೆ ಮಾತ್ರ ಬರುತ್ತೆ, ಬಿಡುತ್ತವ ತಂತ್ರಾಂಶ.
1: ಗ್ರಾಮವನ್ನ
0: ಅಥವಾ ಸಿ ಎಸ್ ಸಿ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳ್ತಾರೆ ನಿಮಗೆ ನೋಂದಾವಣೆಗೆ ಅದು ಬಿಡ್ತಾ
2: ಕೇಳಿದೆ ಸರ್. ತೋಟಗಾರಿಕೆ ಇಲಾಖೆ ಮಾಡ್ಬೇಕು ಅವ್ರು ಬಂದು ಸಮೀಕ್ಷೆ ಅಂತ ಅವ್ರು ಹೇಳ್ತಾರೆ ಒಬ್ರು.
0: ಅಲ್ಲಮ್ಮ, ಸಮೀಕ್ಷೆ ಮಾಡೋದು ಅದು ರೈತರು ಆ್ಯಪ್ ಬಿಟ್ಟಾಗ ನೀವೇ ಮಾಡ್ಕೋಬಹುದು, ಅಥವಾ ನಮ್ಮ ಖಾಸಗಿ ನಿವಾಸಿಗಳು ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ಏನಿರ್ತಾರೆ ಅವ್ರು ಬಂದು ಮಾಡ್ತಾರೆ. ಅದು ಈ ವರ್ಷ ಮಾಡೋದಕ್ಕೆ, ಈಗ ನಿಮ್ ಕಳೆದ ಸಾಲಿನಲ್ಲಿ ಆಗಿದೆಯೋ ಇಲ್ಲ ಅನ್ನೋದನ್ನ ಅವರು ಸಿ ಎಸ್ ಸಿ ಸೆಂಟರ್ ಅವ್ರು ಹೇಳ್ತಾರೆ. ನೀವು ಒಮ್ಮೆ ಸಿ ಎಸ್ ಸಿ ಸೆಂಟರ್ ಭೇಟಿಯಾಗಿ ಕಟ್ತೀವಿ ಅಂತ ಹೇಳ್ರಿ, ಅವ್ರು ಚೆಕ್ ಮಾಡಿ ಹೇಳ್ತಾರೆ ಕಟ್ಟಕ್ ಬರುತ್ತೋ ಇಲ್ಲೋ ನಿಮ್ದು ಅಂತ. ಆಯ್ತಮ್ಮ, ಆಯ್ತು, ನಮಸ್ತೆ,
1: ಧನ್ಯವಾದಗಳು. ಧನ್ಯವಾದಗಳು ಶಿವರುದ್ರಮ್ಮರ. ಈಗ ಮತ್ತೊಂದು ಕರೆ. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ.
3: ಹಲೋ ನಮಸ್ತೆ ಸರ್.
1: ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್?
3: ಸರ್ ನಾನು ಹೊನ್ನೂರಲ್ಲಿ ಅಂತ.
1: ಹೊನ್ನೂರಲ್ಲಿ ಅವರು ಎಲ್ಲಿಂದ? ಹೊನ್ನೂರಲ್ಲಿ ಅವರು
3: ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಸರ್ ಮಾತಾಡ್ತಿರೋದು.
1: ಹನುಮಂತಾಪುರ, ಪ್ರಶ್ನೆ ಕೇಳಿ ಹೊನ್ನೂರಲ್ಲಿ ಅವರು.
3: ಸರ್ ನಮಸ್ತೆ.
0: ನಮಸ್ತೆ ನಮಸ್ತೆ. ಹೊನ್ನೂರಲ್ಲಿ ಹೇಳಿ
3: ಸರ್. ಈಗ ತೋಟಗಾರಿಕೆ ಅಡಿಕೆ ಇವು ಅಂತ ಹೇಳಿದ್ರಿ ನೀವು.
0: ಹೌದು,
3: ಅದು ಡೇಟ್ ಮುಗಿದಿದೆ ಸರ್.
0: ಅಲ್ಲ, ಈಗ ನೀವು ದಾವಣಗೆರೆ ಜಿಲ್ಲೆಯವರಾಗಿರೋದ್ರಿಂದ ನೀವು ದಾವಣಗೆರೆ ಜಿಲ್ಲೆಯಲ್ಲಿ ಅಲ್ಲಿಗೆ ಗಡುವು ದಿನಾಂಕ ನಿನ್ನೆ ಮುಗ್ದಿದೆ, ಅದು 15ನೇ ತಾರೀಕಿಗೆ
3: ಸರ್, ಅದಕ್ಕೆ ಕೇಳಿದ್ ನಾನು.
0: ಹೌದೌದು, ನಿನ್ನೆ ಮುಗ್ದಿದೆ. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ 31 ಜುಲೈವರೆಗೂ ಇದೆ. ಹಾಗಾಗಿ ನೀವು ಕಟ್ಟಿ ಇಷ್ಟತ್ತಿ ಕಟ್ಟಿರ್ಬೇಕಾಯ್ತು. ನೀವು ರೈತರು, ಯಾರೇ ರೈತರು ಕೊನೆ ದಿನದವರೆಗೂ ಕಾಯ್ಬಾರ್ದು. ಏನು ನಾವು ಅಧಿಸೂಚನೆ ಹೊರಡಿಸ್ತೀವಿ ಅದು ಮೊದಲನೇ ವಾರದಲ್ಲೇ ಕಟ್ಟಿದ್ರೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಅಂತದನ್ನ ಬಗೆಹರಿಸ್ಕೊಳ್ಲಿಕ್ಕೆ ನಿಮಗೆ ಸುಲಭ ಕಾಲಾವಕಾಶ ಸಿಗುತ್ತೆ.
3: ಈಗ ಬೆಳೆ ಬಂದಿರ್ಬೇಕಂದ್ರಲ್ಲ, ನಮ್ಮದು ಇನ್ನೂ ಬೆಳೆ ಬಂದಿಲ್ಲ.
0: ಏನ್ ಬೆಳೆ ನಿಮ್ದು ಹೊನ್ನೂರಲ್ಲಿ ಅವ್ರೆ?
3: ಅಡಿಕೆ ಹಾಕಿದೀವಿ, ಈಗ 3 ವರ್ಷ ಆಗಿದೆ.
0: ಇಲ್ಲ, ಕಟ್ಲಿಕ್ಕೆ ಬರಲ್ಲ, ಫಸಲು ಬಂದಿರ್ಬೇಕು.
3: ಅದಕ್ಕೆ ಸುಮ್ಮನೆ ಆಗಿದೀನಿ ಸರ್. ಹಂಗಲ್ಲ, ಇನ್ನೊಂದು ಏನ್ ಸರ್ ಅಂದ್ರೆ, ಈರುಳ್ಳಿ ಹಾಕಿದೀನಿ ನಾನು. ಈರುಳ್ಳಿದು 30 ತನಕ ಇರ್ಬೇಕಲ್ಲ ಸರ್?
0: ಹೌದೌದು.
1: ನೀರಾವರಿನಾ ಖುಷ್ಕಿ ಜಮೀನ?
3: ನೀರಾವರಿ ಸರ್.
0: ಈರುಳ್ಳಿ ನೀರಾವರಿಗೆ ಈಗ ನಿನ್ನೆ ಕಡೆ ದಿನಾಂಕ ಇತ್ತು. ಕುಷ್ಕಿ ಈರುಳ್ಳಿ ಬೆಳೆಗಾರರು ಇನ್ನೂ ಜುಲೈ 31ರವರೆಗೂ
1: ಮಳೆ ಆಶ್ರಿತ ಬೆಳೆದಂತ ಈರುಳ್ಳಿಗೆ 31ರವರೆಗೆ ಇದೆ. ಹೊನ್ನೂರಾಲಿ ಅವರ
3: ಸಮಸ್ಯೆ ಏನಂತ ಸರ್ ಅಂದ್ರೆ, ಇನ್ನೊಂದ್ ಸರಿ ನಾನು ಈರುಳ್ಳಿ ಕಟ್ಟಿದ್ದೆ. ಅವಾಗ ಏನಾಗಿದೆ ಅಂದ್ರೆ, ನಾನು ಕಂಪ್ಲೇಂಟ್ ಮಾಡಿದ್ದೆ ಓರಿಯಂಟಲ್ ಇನ್ಶೂರೆನ್ಸ್ಗೆ, ನಮ್ಮ ತಾಲೂಕಿಗೆ ಕೊಟ್ಟದ್ದು ನಮ್ಮ ಜಿಲ್ಲೆಗೆ. ಅವಾಗ ಏನಾಯ್ತಂದ್ರೆ, ಅವ್ರು ಏನ್ ಮಾಡ್ತಿ, 2 ಫೈಲು ಈರುಳ್ಳಿಗೆ ಕಟ್ಟಿದ್ದೆ, ಮೆಕ್ಕೆಜೋಳಕ್ಕೂ ಕಟ್ಟಿದ್ದೆ. ಅವ್ರ ಏನ್ ಮಾಡ್ಬಿಟ್ರು, ಈರುಳ್ಳಿ ಬಿಟ್ಟು ಮೆಕ್ಕೆಜೋಳ ತಂದ್ಬಿಟ್ಟಿದ್ರು ಫೈಲು. ಏರಿಯಾ ನೋಡೋ ಹುಡುಗರನ್ನ ಕಳಿಸಿದ್ರು ಅವರು
1: GPS ಮಾಡ್ಲಿಕ್ಕೆ.
0: ನೀವು ರೈತರು ಏನು ಅಂದ್ರೆ, ಬೆಳೆ ಸಮೀಕ್ಷೆ ಮಾಡಿಸುವಾಗ ಕಡ್ಡಾಯವಾಗಿ ತಮ್ಮ ಹೊಲದಲ್ಲಿ ಯಾವ ಬೆಳೆ ಇದೆಯೋ ಅದನ್ನ ಅದನ್ನೇ ಬೆಳೆ ಸಮೀಕ್ಷೆನಲ್ಲಿ ಬರುವಾಗ ಖಾತ್ರಿ ಮಾಡ್ಕೋಬೇಕು. ಈಗ ಯಾರೋ ಖಾಸಗಿ ನಿವಾಸಿಗಳು ಬಂದು ಏನೋ ಒಂದು ಯಾವ್ದೋ ಒಂದ್ ಬೆಳೆ ಮಾತ್ರ ಹೊಡೆದು ಇನ್ನೊಂದ್ ಬೆಳೆ ಹೊಡಿಲಿಲ್ಲ ಅಂದ್ರೆ ಅದು ನಿಮಗೆ ಲಾಸ್ ಆಗುತ್ತೆ.
3: ನನಗೆ ಸರ್ ಅದು ಹೊರತ ಬಿದ್ರು.
0: ಅದಕ್ಕೆ ಹೌದೌದು,
3: ನಾನು ಒಂದ್ ಕಂಪ್ಲೇಂಟ್ ಮಾಡಿದ್ದೆ ಈರುಳ್ಳಿಗೆ ಅಂತ ಮಾಡಿದ್ದೆ. ಅವು ಎರಡು ನಂಬರ್ ಒಂದೇ ನಂಬರ್ ಇದ್ದು, ಅವು ಕಂಪ್ಲೇಂಟ್ ಮಾಡಿರೋ ನಂಬರು. ಮೆಕ್ಕೆಜೋಳಕ್ಕೆ ಅದೇ ನಂಬರ್ ಕೊಡ್ತಾರೆ, ಈರುಳ್ಳಿಗೂ ಒಂದೇ ನಂಬರ್ ಕೊಡ್ತಾರೆ ಅವರು.
0: ಇಲ್ಲ, ನೀವು ನೀವು ಹತ್ತಿರದ ತೋಟಗಾರಿಕೆ ಇಲಾಖೆನ, ಜಗಳೂರು ತಾಲೂಕು ತೋಟಗಾರಿಕೆ ಇಲಾಖೆನ ಭೇಟಿಯಾಗಿ ಅಲ್ಲಿ ಅದನ್ನ ನಿಮ್ದೇನ್
3: ಅವ್ರ ಹತ್ರನೂ ಹೋಗಿದ್ದೆ. ಅವ್ರೊಂದು ನಮ್ಮ ಇವ್ರ ನಂಬರ್ ಕೊಟ್ಟಿದ್ರು, ಅವರಿಗೂ ಫೋನ್ ಮಾಡಿದೆ. ಆಮೇಲೆ ಈ ಆಕಾಶವಾಣಿಯಲ್ಲಿ ಬಂದಿತ್ತು, ಅದಕ್ಕೂ ಫೋನ್ ಮಾಡಿದೆ. ಅವರು ಜೆಡಿ ನಮ್ಮ ಜೆಡಿ ಅದಾರ ಜಿಯಾವುಲ್ಲ ಏನಂತಾರ ಅದಾರ ದಾವಣಗೆರೆಗೆ. ಅವರಿಗೂ ಫೋನ್ ಮಾಡಿದ್ರು, ಅವರು ನಮ್ಮ ಹತ್ರದಿಂದ ನಾನು ಫೋನ್ ಮಾಡಿದೆ, ಅವ್ರ ಕಂಪನಿ ಕೂಟಲ್ಲ ಫೋನ್ ಮಾಡಿಸಿದ್ದೆ. ಅವರು ಕಂಪನಿಯವ್ರು ಏನ್ ಹೇಳ್ತಾರೆ ಗೊತ್ತೇನು ಸರ್, ಇದೊಂದು ವರ್ಷ ಸುಮ್ಮನೆ ಇರೋಪ್ಪ ನಾವೇನೋ ಆಗಿಬಿಟ್ಟತೆ ಸುಧಾರಿಸಿ ಮುಂದಿನ ಸರಿ ಮಾಡ್ಕೊಡ್ತೀವಿ ಅಂದ್ರೆ ಈ ಸರಿ ಮಾಡ್ಕೊಡ್ತೀವಿ ಅಂದರು.

0: ಅದು ಎಸ್ ಬಿ ಐಗೆ ಹಾಕಿದಾರೆ ಸರ್ ನಮಗೆ.
1: ಇಲ್ಲ ಅದೇ ನಿಮ್ದು ಎಲ್ಲಿ ಸಮಸ್ಯೆ ಇದೆ ಅನ್ನೋದು ಫಸ್ಟ್ ಅತ್ಯಂತ ಖಾತ್ರಿ ಮಾಡ್ಕೋಬೇಕು ನಿಖರವಾಗಿ, ಆಮೇಲೆ ಅದು ಬಗೆಹರಿಸಕ್ ಬರುತ್ತೋ ಇಲ್ಲ ನೋಡ್ಕೋಬಹುದು. ಅನುರಾಳಿಯವರು, ಈ ನೀವು ಸಂಪರ್ಕ ಮಾಡಿ ತೋಟ ಕೃಷಿ ಇಲಾಖೆಗೆ ಅಂದ್ರಲ್ಲ, ಅಲ್ಲೂ ಸಂಪರ್ಕ ಮಾಡಿ, ನಮ್ಮ ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡಿ, ಏನಾದ್ರೂ ಅದಕ್ಕೆ ಒಂದು ಸೊಲ್ಯೂಷನ್ ಇದ್ರೆ ಖಂಡಿತ ಅವ್ರು ಮಾಡ್ಕೊಡ್ತಾರೆ.
2: ತುಂಬಾ ತಡ ಮಾಡಿದ್ರೆ ಒಂದೂರಲ್ಲಿ ಅವ್ರ ಜೊತೆಗೆ ಎಲ್ಲದನ್ನೆಲ್ಲ ಮುಗಿಸ್ಕೋಬೇಕಾಯ್ತು. ಈಗ ನಿನ್ನೆ ಲಾಸ್ಟ್ ಡೇಟ್ ಮುಗಿದೋಗಿದೆ. ಅದೇ ಅದೇ ಇರ್ಲಿ, ಈಗ ಸರ್
0: ಇಷ್ಟು ದೂರ ಮಾಡಿಲ್ಲ ನಾನು, ಅವಾಗಲೇ ಮಾಡಿದೀನಿ
2: ನೋಡ್ರಿ.
0: ಅವರೆಲ್ಲ ನಂಬರ್ ಹೇಳಿ ಇನ್ನ ಪರಿಹಾರ ಬಿಡುಗಡೆ ಆಗಿಲ್ಲ, ಅವಾಗಲೇ ಮಾಡಿದ್ದೆ ನಾನು ಅವ್ರಿಗೆ.
1: ಅಲ್ಲ ಆಗ್ಲಿ ಒಂದೂರಲ್ಲಿ ಅವ್ರು ಈಗ ಮುಂದಿನ ಕರೆಗೆ ಅವಕಾಶ ಮಾಡ್ಕೊಡೋಣ. ಧನ್ಯವಾದಗಳು.
2: ತೋಟಗಾರಿಕೆ ಸಂಪರ್ಕ ಮಾಡಿ ಒಂದೂರಲ್ಲಿ ಅವ್ರು. ಧನ್ಯವಾದಗಳು ಒಂದೂರಲ್ಲಿ ಅವ್ರಿಗೆ. ಹಲೋ ಆಕಾಶವಾಣಿ
3: ಸರ್ ನಮಸ್ತೆ. ರುದ್ರಮುನಿಯಪ್ಪ ಆಲ್ಗೊಂಡಿ ಚಳ್ಳಕೆರೆಯಿಂದ ಸರ್.
2: ಚಳ್ಳಕೆರೆ ತಾಲೂಕಿನ
3: ಟೈಮ್ ಸರಿಯಾಗಿ ಒಳ್ಳೆ ಮಾಹಿತಿಯನ್ನು ಕೊಡ್ತಕ್ಕಂತ ಸ್ಟುಡಿಯೋದಲ್ಲಿರುವ ಯಶವಂತ್ ಕುಮಾರ್ ಸರ್ ಅವರಿಗೂ, ಆಕಾಶವಾಣಿಯ ಜಗದೀಶ್ ಸರ್ ಅವರಿಗೂ ತುಂಬಾ ತುಂಬಾ ಧನ್ಯವಾದಗಳು.
2: ಧನ್ಯವಾದಗಳು
3: ಸರ್. ಸರ್ ಈಗ ಏನಾಗ್ಬಿಡುತ್ತೆ ಅಂತಂದ್ರೆ, ಈ ಸಾರಿ ಹವಾಮಾನ ವೈಪರೀತ್ಯದಿಂದ ಅಡಿಕೆ ಮಾವು ಸೀಬೆ ಮತ್ತೆ ನೇರಳೆಯಲ್ಲಿ ಸಾಕಷ್ಟು ಹವಾಮಾನ ವೈಪರೀತ್ಯ ಮತ್ತೆ ಡಿಸೀಜನ್ ಇಂದ ಬಹಳಷ್ಟು ಲಾಸನ್ನು ಪಡೆದ್ವಿ. ನಾನು ಇನ್ನೂ ಒಂದು ಏನಾಯ್ತು ಅಂದ್ರೆ, ಮಾವಿನಲ್ಲಿ ತೋಟಾಪುರಿಯನ್ನು ಬ್ಯಾನ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ಆ ಮಾವನ್ನು ಕಿತ್ಕೊಂಡು ಹೋದಂಗೆ ನಮ್ಗೆ ಬಹಳ ಲಾಸ್ ಆಯ್ತು ಸರ್. ನಮ್ಗೆ ಒಂದೇ ಒಂದು ಆಶಾ ಕಿರಣ ಅಂತಂದ್ರೆ ವಿಮೆ
2: ಆಯ್ತು.
3: ವಿಮೆ ಯಾವ್ಯಾವ ಫಸಲಿಗೆ ಎಷ್ಟೆಷ್ಟು ಅನ್ನೋದು ಮಾಹಿತಿ ಬೇಕಾಯ್ತು ಸರ್. ಅಡಿಕೆಗೆ ಎಷ್ಟು, ಮಾವಿಗೆ ಎಷ್ಟು, ಆ ನಂತರ ನೇರಳೆ ಮತ್ತೆ ಈರುಳ್ಳಿ ಇತ್ಯಾದಿಗಳಿಗೆ ಎಷ್ಟೆಷ್ಟು ಅನ್ನೋದು, ನಾವ್ ಎಷ್ಟ್ ಕಟ್ಬೇಕು ಎಕರೆ ಅವರು ಅನ್ನೋದು, ಅನಂತರ ನೀವ್ ಎಷ್ಟ್ ಕೊಡ್ತೀರೋ ಅನ್ನೋದು. ಇನ್ನೂ ಒಂದು ಸರ್ ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ಇತ್ತೀಚಿನ ದಿನಗಳಲ್ಲಿ ಇತಿಹಾಸದಲ್ಲಿ ಕಂಡರಿಯಾದಂತಹ ಒಂದು ಇದನ್ನ ನೋಡ್ತಾ ಇದೀವಿ ಸರ್, ಎಲ್ಲಾ ಕಡೆ ಬಯಲುಸೀಮೆ ಅರೆಮಲ್ನಾಡು ಕಡೆ ಯಥೇಚ್ಛವಾಗಿ ಎಲ್ಲಾ ಗೆಳೆಗಳಿಗಿಂತ ಹೆಚ್ಚಿನದಾಗಿ ಅಡಿಕೆಯನ್ನು ಕೂರಿಸ್ತಿದ್ದಾರೆ. ಆ ಯಶವಂತ ಕುಮಾರ್ ಅವರು ಸರ್ ಪ್ರಶ್ನೆ ಇದು,
1: ಖಂಡಿತ ರುದ್ರಮುನಿಯಪ್ಪರ. ಏನು ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಮೂರು ಬೆಳೆಗಳಿಗೆ ನಾವು ಬಹುವಾರ್ಷಿಕ ಬೆಳೆಗಳಲ್ಲಿ ಅಡಿಕೆಗೆ ಅವಕಾಶ ಮಾಡಿಕೊಟ್ಟಿದೀವಿ. ಅಡಿಕೆಗೆ ಪ್ರತಿ ಹೆಕ್ಟೇರ್ಗೆ 6,400 ರೂಪಾಯಿ ಕಟ್ಟಿದ್ರೆ ನಿಮಗೆ ವಿಮಾ ಮೊತ್ತ 1,28,000 ಇದೆ. ರೈತ ಬಾಂಧವರು ಒಂದ್ ಮನೆಗೆ ಅನ್ಬೇಕು, ಏನ್ ವಿಮೆ ಕಟ್ತಿದ್ದಂಗೆನೆ ವಿಮಾ ಹಣ ಬರಲ್ಲ. ಅದು ಏನು ನಮಗೆ ವಿಪತ್ತು ಸಂಭವಿಸಿ ನಮಗೆ ರೈತರಿಗೆ ನಷ್ಟ ಆಗಿದೆ ಅನ್ನೋದನ್ನ ಅದು ವೈಜ್ಞಾನಿಕವಾಗಿ ಏನದು ನಿಯಮಾನುಸಾರ ವರದಿ ಆದ್ರೆ ಮಾತ್ರ ವಿಮಾ ಕಂಪ್ನಿಗಳು ಆ ಮೊತ್ತನ ರೈತರಿಗೆ ನಷ್ಟನ ಭರಿಸುತ್ತೆ. ಅದೇ ರೀತಿ ದಾಳಿಂಬೆ ಬೆಳೆಗೆ 6,350 ರೂಪಾಯಿ ಪ್ರತಿ ಹೆಕ್ಟೇರಿಗಿದೆ. ಇದಕ್ಕೆ ಒಟ್ಟು ವಿಮಾ ಮೊತ್ತ ಬಂದು 1,27,000 ರೂಪಾಯಿ ಪ್ರತಿ ಹೆಕ್ಟೇರ್ಗಿದೆ. ಅದೇ ರೀತಿ ಮಾವು ಬೆಳೆಗೆ 4,000 ರೂಪಾಯಿ ರೈತರು ಪ್ರತಿ ಹೆಕ್ಟೇರಿಗೆ ಕಟ್ಟಿದ್ರೆ 80,000 ರೂಪಾಯಿ ವರೆಗೂ ಸಹ ಒಟ್ಟು ವಿಮಾ ಮೊತ್ತ ಇದೆ. ಈ ಮೂರು ಬೆಳೆಗಳಿಗೂ ನಮ್ದು ಈಗ ಪ್ರಸ್ತುತ ಈಗ ರೈತರು ನೋಂದಾವಣೆ ಮಾಡ್ಕೋಬಹುದಾಗಿದೆ. ನೀವು ಎರಡನೇದು ಹೇಳಿದ್ರೆ ಅಡಿಕೆ ಹೆಚ್ಚು ಬೆಳೀತಾ ಇದ್ದಾರೆ ಅಂತ, ಇದು ನಾವು ಇಲಾಖೆಯಿಂದ ಸಾಕಷ್ಟು ಅರಿವು ಮೂಡಿಸ್ತಾ ಇದೀವಿ. ಯಾಕಂದ್ರೆ ಒಂದೇ ಬೆಳೆ ಏಕ ಬೆಳೆ ಪದ್ಧತಿಗೆ ಹೋಗ್ಬೇಡ್ರಿ, ಬೆಳೆ ವೈವಿಧ್ಯತೆಯನ್ನ ಕಾಪಾಡ್ಕೊಳ್ಳಿ ಅಂತ ರೈತರು ಇದನ್ನ ಅಳವಡಿಸ್ಕೋಬೇಕು ಹೊರತು ಇಲಾಖೆ ಆಗ್ಲಿ ಒಂದು ನಾವು ಇನ್ನೊಬ್ರು ವಿಜ್ಞಾನಿಗಳಾಗ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ. ರೈತರು ಇದು ಆ ಬೆಳೆಗೆ ಅತ್ಯಂತ ಒಲವು ತೋರಿಸಿದ್ದಾರೆ, ಅದು ಒಳ್ಳೇದಲ್ಲ. ಅದು ಯಾವತ್ತಿದ್ರು ಏಕ ಬೆಳೆ ಪದ್ಧತಿ ನಮಗೆ ಡೇಂಜರ್ ಏನೇ, ಬೆಳೆ ವೈವಿಧ್ಯತೆ ಕಾಪಾಡ್ಕೊಂಡ್ರೆ ಒಳ್ಳೇದು ಅನ್ನೋದನ್ನ ಈ ಮೂಲಕ ಮತ್ತೆ ಇನ್ನೊಮ್ಮೆ ಸಂದೇಶ ಕೊಡ್ತೀನಿ ನಾನು. ಧನ್ಯವಾದಗಳು
3: ಸರ್. ಈಗ ಹವಾಮಾನ ವೈಪರೀತ್ಯದಿಂದ ಈಗ ಮಳೆ ಇಲ್ಲ ಸರ್, ಈಗ ನೀರಿನ ಬಹಳ ಸಮಸ್ಯೆ ಇದೆ. ಬೇರೆಲ್ಲ ಒಂದು 6 ತಿಂಗಳವರೆಗೂ ತಡ್ಕೊಳ್ಳುತ್ತೆ, ಬಟ್ ಅಡಿಕೆ ತಡ್ಕೊಳಲ್ಲ.
2: ಅದನ್ನ ಸರ್ ಹೇಳಿದ್ದು ರುದ್ರಮುನಿಯಪ್ಪರೇ, ಇದಕ್ಕೆ ಅಡಿಕೆಗೆ ಜಾಸ್ತಿ ಒಲವು ತೋರಿಸಬಾರದು ರೈತರು. ಈಗ ನೋಡಿ ಈ ತರ ಸಂದರ್ಭದಲ್ಲಿ ಬಹಳ ಸಮಸ್ಯೆಗೆ ತುತ್ತಾಗ್ತಾರೆ, ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ ಹಿಂಗೆ ಮಳೆ ಹೋದಂತ.
1: ಅಡಿಕೆ ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕ ಬೆಳೆ ಅಲ್ಲ, ಅದು ಮಲೆನಾಡು ಕರಾವಳಿ ಪ್ರದೇಶದ ಬೆಳೆ. ಅದು ಏನು ಅಂದ್ರೆ, ಇತ್ತೀಚೆಗೆ ಅದ್ರ ಒಂದು ಮಾರುಕಟ್ಟೆ ಧಾರಣೆ ಇರ್ಬೋದು, ಸುಲಭವಾದ ಒಂದು ಕಾರ್ಯಚಟುವಟಿಕೆಯಿಂದ ಎಲ್ಲಾ ಕಡೆ ಹಬ್ಬತಾ ಇದೆ. ಈಗ ಅದು ಬೆಳೆ ಸಮಸ್ಯೆ ಅಲ್ಲ, ನಾವು ಅದನ್ನ ಇಲ್ಲಿ ತಂದು ಬೆಳಿತಿದೀವಲ್ಲ, ನಮ್ಮ ಸಮಸ್ಯೆ ಅದು. ಅದನ್ನ ನಾವು ಅದ್ರ ಮಧ್ಯೆ ಬೇರೆ ಬೆಳೆಗಳನ್ನ ಬೆಳ್ಕೊಳೋದ್ರ ಮೂಲಕ ಬೆಳೆ ವೈವಿಧ್ಯತೆಯನ್ನ ಕಾಪಾಡ್ಕೊಂಡು ನಾವು ಕೃಷಿಯಲ್ಲಿ ಸುಸ್ಥಿರವಾಗಿ ನಿಲ್ಬೇಕಾಗಿದೆ. ಇವತ್ತೇನೋ ಅಡಿಕೆ ಬೆಳೆದೆ ನಾಳೆ ಅದನ್ನ ಅದನ್ನೇ ನಂಬ್ಕೊಂಡು ಬಾಳ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಜಿಲ್ಲೆ ಅತ್ಯಂತ ಬರಪೀಡಿತ ಜಿಲ್ಲೆ. ಯಾವ ವರ್ಷ ಮಳೆ ಬರುತ್ತೆ, ಯಾವ ವರ್ಷ ಪ್ರವಾಹ ಆಗುತ್ತೆ, ಯಾವ ಇದು ಗೊತ್ತಿರಲ್ಲ. ಹಾಗಾಗಿ ಬೆಳೆ ವೈವಿಧ್ಯತೆ ನಿಟ್ಟಿನಲ್ಲಿ ನೀವು ಬೇರೆ ಬೆಳೆಗಳು ಅಂತರ ಬೆಳೆಯಾಗಿ ತಗೊಳ್ಳಿ,
2: ಮಿಶ್ರ ಬೆಳೆಗಳನ್ನ ಬೆಳೆಯಕ್ಕೆ ಹೆಚ್ಚು ಒಲವು ತೋರಿಸಬೇಕಾಗತ್ತೆ. ಮೃದುಮನೆ ಪರ
3: ಚಿಕ್ಕ ಪ್ರಶ್ನೆ ಸರ್, ನಾನೀಗ 1.5 ಎಕರೆ ನೀರುಳ್ಳಿ ಇದು ಮಾಡಿದ್ದೆ, ಬೀಜದ ಪಾಟು ಹವಾಮಾನ ವೈಪರೀತ್ಯದಿಂದ ಅದು ಸರಿಯಾಗಿ ಬರಲಿಲ್ಲ, ಅದನ್ನ ತಿರುಗಿಸಿ ಅದನ್ನ ಇದು ಮಾಡಿಬಿಟ್ಟು ಬೇರೆ ಫಸಲು ಇಡಬೇಕಂತ ಮಾಡಿದ್ವಿ, ಅದು ಲಾಸ್ ಆಗಿದೆ. ಅದೇ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ
1: ಅಲ್ಲ. ಈಗ ಈಗ ಮೊದಲು ನೀವು ಬೆಳೆ ವಿಮೆಗೆ ನೋಂದಾವಣಿ ಮಾಡ್ಕೊಂಡ್ರೆ ಅದ್ರದ್ದು

0: ನಿಮ್ಗೆ ಫಲ ನಿಮಗೆ ಸಿಗುತ್ತೆ. ನೀವು ನೋಂದಾವಣೆ ಮಾಡ್ಕೊಂಡು ಅದು ಬೆಳೆ ಸಮೀಕ್ಷೆನಲ್ಲಿ ರೆಕಾರ್ಡ್ ಆಗಿರ್ಬೇಕಾಗುತ್ತೆ.
1: ಈಗ ನೀವು ನೋಂದಾವಣೆ ಮಾಡ್ಕೊಂಡ್ರೆ ಅದನ್ನ ಬೆಳೆನ ನೀವು ಇದನ್ನ ಮಾಡ್ಲಿಕ್ಕೆ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಐತೆ,
0: ಅವಕಾಶ ಇರುತ್ತೆ.
1: ಧನ್ಯವಾದಗಳು ರುದ್ರಮುನಿಯಪ್ಪರೇ, ಮುಂದಿನ ಕಾರ್ಯಕ್ಕೆ ಹೋಗ್ತೀನಿ. ಧನ್ಯವಾದಗಳು. ಹಲೋ ಆಕಾಶವಾಣಿ.
2: ಹಲೋ ಸರ್, ನಮಸ್ತೆ.
1: ಸರ್ ನಮಸ್ಕಾರ, ನಿಮ್ಮ ಹೆಸರು ಹೇಳಿ ಸರ್.
2: ಸರ್ ನಮ್ಮ ಹೆಸರು ಅಶೋಕ್ ಅಂತೇಳಿ, ಚಳ್ಳಕೆರೆ ತಾಲೂಕು ದೇವರನಹಳ್ಳಿಯಿಂದ ಮಾತಾಡ್ತಾ ಇರೋದು ಸರ್.
1: ದೇವರನಹಳ್ಳಿಯಿಂದ ಅಶೋಕ್ ಅವರು, ಹೇಳ್ರಿ ಅಶೋಕ್ ಅವ್ರೆ.
2: ಸರ್ ಈಗ ಇದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ತೋಟಗಾರಿಕೆ ಬೆಳೆಯಾಗಿ ಕಾಫಿ ಮತ್ತೆ ಕಾಳುಮೆಣಸು ಇದನ್ನೇನಾದ್ರೂ ತರಬಹುದಾ ಸರ್ ಅದಕ್ಕೆ?
0: ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಅಶೋಕ್ ಅವರು ಏನು ಅಂದ್ರೆ, ಮುಖ್ಯ ಬೆಳೆಗಳು ಏನಿರುತ್ತೆ ಆ ಜಿಲ್ಲೆಗೆ ಆ ಒಂದು ಬೆಳೆಗಳಿಗೆ ಇದು ಮಾಡಿರ್ತೀವಿ. ಕಾಳುಮೆಣಸು ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬೇರೆ ಜಿಲ್ಲೆಯಲ್ಲಿ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಅದನ್ನ ಇನ್ನೂ ಹೆಚ್ಚಿನ ಒಂದು ಪ್ರಧಾನವಾಗಿ ಎಲ್ಲ ರೈತರು ಬೆಳೀತಲೇ ಇಲ್ದಿರೋದ್ರಿಂದ ಆ ಕಾಫಿ ಆಗಲಿ ಕಾಳುಮೆಣಸು ಆಗಲಿ ಯಾವೂ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ನಾನು ಈಗಾಗಲೇ ಹೇಳ್ದಂಗೆ ಅಡಿಕೆ ದಾಳಿಂಬೆ ಮಾವು ಈ ಮೂರು ಬೆಳೆಗಳಿಗೆ ಮಾತ್ರ ಅವಕಾಶ ಇದೆ.
1: ಪ್ರದೇಶ ವಿಸ್ತಾರ ಆದ್ರೆ
0: ಪ್ರದೇಶ ಜಾಸ್ತಿ ಇರ್ಬೇಕು, ಬೆಳೀತಕ್ಕಂತ ರೈತರು ಬಹಳ ಇದ್ರೇನೆ. ಈಗ ನಮ್ಮ ಜಿಲ್ಲೆದು ಒಟ್ಟಾರೆ ನೋಂದಾವಣಿ ಪ್ರಮಾಣ ತಗೊಂಡ್ರೆ ನಮ್ಮ ಅಡಿಕೆ ಬೆಳೆಗಾರರು 80,000 ಹೆಕ್ಟೇರ್ ಇದೆ, ನೋಂದಾವಣಿ ಆಗದೆಷ್ಟು ಈ ಒಂದು 4,000-5,000 ಹೆಕ್ಟೇರ್ ಆಗ್ತಾ ಇದಾರೆ ಅಷ್ಟೇನೆ. ನೀವು ಅಲ್ಲೇ ತಗೊಳ್ಳಿ, ಅತ್ಯಂತ ಪ್ರಮುಖ ಬೆಳೆ ಜೀವನಾಡಿ ಬೆಳೆನೆ, ನೋಂದಾವಣೆ ಕಮ್ಮಿ ಇದೆ. ಇನ್ನು ಕಾಳುಮೆಣಸು ಅದೆಲ್ಲ ಒಂದು 300-350 ಹೆಕ್ಟೇರ್ ಒಳಗಿದೆ, ಅದನ್ನ ನೋಂದಾವಣೆ ಮಾಡೋರು 5-10 ಹೆಕ್ಟೇರ್ ಆದ್ರೆ ಯಾವ್ದೇ ಅದನ್ನ ಮಾಡೋದ್ರಲ್ಲಿ ಉಪಯೋಗ ಇಲ್ಲ ಅಂತೇಳಿ ಅದನ್ನ ಅಂತ ಬೆಳೆಗಳನ್ನ ಕೈ ಬಿಟ್ಟಿದೀವಿ ಅಷ್ಟೇನೆ.
1: ಧನ್ಯವಾದಗಳು ಅಶೋಕ್ ಅವ್ರೆ. ಮತ್ತೊಂದು ಕರೆ. ಹಲೋ ಆಕಾಶವಾಣಿ.
3: ಹಲೋ
1: ಸರ್ ನಮಸ್ಕಾರ, ನಿಮ್ಮ ಹೆಸರು ಹೇಳಿ.
3: ಸರ್ ನಮಸ್ತೆ ಸರ್, ಕಾಟಲಿಂಗಪ್ಪ ಅಂತ ಹೇಳಿ ಸರ್, ಅಣಬೂರು.
1: ಎಂತ ಊರು ಕಾಟಲಿಂಗಪ್ಪ?
3: ಅಣಬೂರು ತಾಲೂಕು, ಅಣಬೂರು.
1: ಅಣಬೂರು ಕಾಟಲಿಂಗಪ್ಪ, ಪ್ರಶ್ನೆ ಕೇಳ್ರಿ ಸರ್.
3: ಸರ್ ಈಗ ಬೆಳೆ ವಿಮೆ ಬಗ್ಗೆ ಮಾಹಿತಿ ಇವತ್ತು ಕೊಡ್ತಾ ಇದ್ರಿ. ಅದು ನಾವು ಬೆಳೆ ಇಟ್ಟಿಲ್ಲ ಸರ್, ಈ ಅಡಿಯ ಒಂದು ಎರಡು ಹಳ್ಳಿಗಳಲ್ಲಿ ಇರುವಂತದಕ್ಕೆ ಬೆಳೆ ಇಟ್ಟಿದ್ವಿ, ಮೆಕ್ಕೆಜೋಳ ಬೆಳೆ ವಿಮೆ ಕಟ್ಟಿದ್ವಿ. ಇನ್ನೊಂದು ಹೊಲ ಇದೆ, ಬೆಳೆ ಇಟ್ಟಿಲ್ಲ ಸರ್ ಇನ್ನು. ಇವಾಗ ಅದ್ ಕಟ್ಲಿಕ್ಕೆ ಬರುತ್ತಾ ಇಲ್ಲ ಅಂತ ಗೊತ್ತಾಗ್ಲಿಲ್ಲ ಸರ್. ನೀವ್ ಇವಾಗ ಮಾಹಿತಿ ಕೇಳ್ತಾ ಇದ್ವಿ, ಕಟ್ಲಿಕ್ ಬರುತ್ತೆ ಕಳೆದ ವರ್ಷದ ಬೆಳೆ ಇಟ್ಕೊಂಡಂತೇನೆ ಮಾಹಿತಿ ಕೊಟ್ಟಂಗೆ ಸರ್, ಅದ ಕನ್ಸರ್ನ್ ಮಾಡ್ಕೊಳ್ಳೋಣ ಅಂತ ಮಾಡ್ತೀವಿ.
0: ಈಗ ಕಟ್ಲಿಂಗಪ್ಪರ, ನೀವು ಇನ್ನೊಂದು ಖಾಲಿ ಜಮೀನ್ ಇದೆ ಅಂದ್ರಲ್ಲ, ಅದ್ರಲ್ಲಿ ಏನ್ ಬೆಳೆ ಬೆಳಿಬೇಕು ಅಂತ ಉದ್ದೇಶಿಸಿದ್ದೀರಾ?
3: ಸರ್ ನಾವ್ ಇವಾಗ ಅದ್ರಲ್ಲಿ ನವಣೆ ಮತ್ತು ಸಜ್ಜೆ ಬೆಳಿಬೇಕು ಅಂತ ಇದ್ದೇವೆ ಸರ್.
0: ಅಲ್ಲ, ಹತ್ರದ ಕೃಷಿ ಇಲಾಖೆಗೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ, ಯಾಕೆಂದ್ರೆ ಆ ಬೆಳೆಗೆ ನಿಮ್ಮ ಗ್ರಾಮ ಪಂಚಾಯತಿಗೆ ಅಧಿಸೂಚನೆ ಆಗಿದ್ರೆ ಖಂಡಿತ ನೀವು ಕಟ್ಬಹುದು ಈಗ್ಲೂ ಸಹ. ಇಲ್ಲ, ಅಧಿಸೂಚನೆ ಆಗಿಲ್ಲ ಅಂದ್ರೆ ಬರಲ್ಲ. ಅಧಿಸೂಚನೆ ಆಗಿದ್ರೆ ಮಾತ್ರ ಆ ಬೆಳೆ ಕಟ್ಲಿಕ್ಕೆ ಬರುತ್ತೆ, ಅಥವಾ ನೀವು ಹತ್ರದ ಗ್ರಾಮ ಕೇಂದ್ರಗಳಲ್ಲಿ ಹೋಗಿ ಕೇಳಿದ್ರು ಅದನ್ನ ಚೆಕ್ ಮಾಡಿ ಹೇಳ್ತಾರೆ. ಏನು ಆಗೇನಿಲ್ಲ, ನೀವು ಉದ್ದೇಶ ನೀವು ನಾಟಿ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದು ಅದು ನಿಮ್ಮ ಗ್ರಾಮ ಪಂಚಾಯತಿಗೆ ಅಧಿಸೂಚನೆ ಆಗಿದ್ರೆ ಕಟ್ಬೋದು. ಬೆಳೆ ಇಟ್ಟೆ ಕಟ್ಬೇಕು ಅಂತಿಲ್ಲ, ನಿಮ್ ಪ್ಲಾನ್ ಈಗ ಮಾಡಿರ್ತೀರಾ, ಮಳೆ ಬರ್ಲಿಲ್ಲ ಅದಕ್ಕೆ ಯಾರು ಹೊಣೆ ಆಗಲ್ಲ, ಅದು ಪ್ರಕೃತಿನೇ ಹೊಣೆ. ಹಾಗಾಗಿ ಅಂತ ಒಂದು ಸಂದರ್ಭದಲ್ಲೂ ಸಹ ಬೆಳೆ ವಿಮೆಗೆ ನೋಂದಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಸಿ ಎಸ್ ಸಿ ಸೆಂಟರ್ ಭೇಟಿಯಾಗಿ ಕೇಳಿ ಕಟ್ಟಿಸ್ಕೊಂತಾರೆ ಅಂದ್ರೆ ಕಟ್ಟಿ, ಆಮೇಲೆ ನಂತರ ಬೆಳೆ ಇಡಿ, ತೊಂದರೆ ಇಲ್ಲ.
1: ಧನ್ಯವಾದಗಳು. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ. ಹಲೋ
4: ಹಲೋ ನಮಸ್ತೆ ಸರ್.
1: ನಮಸ್ಕಾರ ನಮಸ್ಕಾರ, ನಿಮ್ಮ ಹೆಸರು ಹೇಳಿ.
4: ಅನಂತರಾಜ್ ಸರ್, ಗೊರ್ಲಡ್ಕು ಹಿರಿಯರ್ ತಾಲೂಕು.
1: ಅನಂತರಾಜ್ ಪ್ರಶ್ನೆ ಕೇಳಿ
4: ಸರ್. ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ ಅನಂತರಾಜ್ ಅವ್ರು ಹೇಳಿ
4: ಸರ್. ಇದು ಅಡಿಕೆಗೆ ನಾವು ಕಟ್ಟಬೇಕಾದ್ರೆ ಏನೇನು ಗಿಡ ಎಷ್ಟು ವರ್ಷದವಾಗಿರ್ಬೇಕು ಮತ್ತೆ ಅದಕ್ಕೇನೇನು ಪ್ರೊಸೀಜರ್ ಇರ್ಬೇಕು ಸರ್?
0: ಇಲ್ಲ ಈಗ ಈಗೇನು ಅಂದ್ರೆ ಕಳೆದ ಫಸಲ್ ಬರ್ತಕ್ಕಂತ ಬೆಳೆ ಆಗಿರ್ಬೇಕು ಒಂದು, ಕಳೆದ ಸಾಲಿನಲ್ಲಿ ಬೆಳೆ ಸಮೀಕ್ಷೆ ಮಾಡಿದಾಗ
4: ಗಿಡ ಆಗಿರ್ಬೇಕು
0: 5 ವರ್ಷದ್ದು ಇರಬೇಕು. ಈಗ ನಮ್ದು 4ನೇ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ವರ್ಷ 5ನೇ ವರ್ಷ ಆಗಿದ್ರೆ ನಾವು ಬೆಳೆ ಸಮೀಕ್ಷೆ ಮಾಡಿದಾಗ ಅಟ್ ಲೀಸ್ಟ್ ಅದರಲ್ಲಿ ಒಂಬಾಳೆ ಹೊಡೆದಿದೆ, ಕಾಯಿ ಕಚ್ಚದ್ರ ಕಾಣಿಸ್ತಿದೆ ಅನ್ನೋದು ಕಂಡ್ರೆ ಮಾತ್ರ ಅವರು ನಮಗೆ ಬೆಳೆ ವಿಮೆ ಕಂಪ್ನಿಯವರು ಅದನ್ನ ಕೊನೆಗೆ ವಿಮಾ ಮೊತ್ತವನ್ನು ಸೆಟಲ್ ಮಾಡಬೇಕಾದ್ರೆ ಅದನ್ನ ಪರಿಗಣನೆ ಮಾಡ್ತಾರೆ. ಅದು ಒಂದನೇ ಕ್ರೈಟೀರಿಯಾ. ಇನ್ನೇನು ಪ್ರೊಸೀಜರ್ ಏನಿಲ್ಲ, ನೀವು ಲೋನು ಏನು ಇಲ್ಲ ಅಂದ್ರೆ ನೀವು ಸಿ ಎಸ್ ಸಿ ಸೆಂಟರ್ ಗ್ರಾಮಗಳಲ್ಲಿ ಕಟ್ಬೋದು. ಲೋನ್ ಇರೋ ರೈತರಾದ್ರೆ ನೀವು ಸಂಬಂಧಪಟ್ಟ ಬ್ಯಾಂಕ್ ಅಲ್ಲಿ ಅವರೇ ನಿಮ್ಮನ್ನ ಅದು ವಿಮಾ ಮೊತ್ತನ ಪ್ರೀಮಿಯಂ ಮೊತ್ತನ ಅವ್ರು ರಿಲೀಸ್ ಮಾಡಿ ನಿಮ್ಮನ್ನ ನೋಂದಾವಣೆ ಮಾಡ್ತಾರೆ. ನೀವೇನು ಅಂದ್ರೆ ಹೊರಗಡೆ ಕಟ್ಟೋದಾದ್ರೆ ಪಾಣಿ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್. ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಯಾವ್ದು ಕೊಡಬೇಕು ಅಂದ್ರೆ ಬ್ಯಾಂಕ್ ಅಕೌಂಟ್, ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋದು ಕೊಡಬೇಕು. ಬಹಳ ರೈತರು ಏನ್ ಮಾಡ್ತಾರೆ ಅಂದ್ರೆ ಈಗ ಯಾವ್ದೋ ಒಂದು ಸುಮ್ಮನೆ ಕೊಟ್ಬಿಡ್ತಾರೆ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲ್ಲ, ಮತ್ತೆ ಆಧಾರ್ ಕಾರ್ಡ್ ಸಹ ಆಕ್ಟಿವ್ ಆಗಿರ್ಬೇಕು, ಅಪ್ಡೇಟ್ ಆಗಿರ್ಬೇಕು. ಅದು ಪ್ರತಿ 10 ವರ್ಷಕ್ಕೊಂದ್ಸತಿ ಅಪ್ಡೇಟ್ ಮಾಡಿಸ್ಕೋಬೇಕು ಅಂತಿರುತ್ತೆ. ಅಪ್ಡೇಟ್ ಆಗಿರತಕ್ಕಂಥ ಆಧಾರ್ ಕಾರ್ಡು ಪ್ಲಸ್ ಬ್ಯಾಂಕ್ ಪಾಸ್ಬುಕ್ಗೆ ಕನೆಕ್ಟ್ ಆಗಿರ್ತಕ್ಕ ಆಧಾರಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಬ್ಯಾಂಕ್ ಅಕೌಂಟ್ ನಂಬರ್ನ ನೀವು ಕೊಟ್ಟು ಪಾಣಿನ ಕೊಟ್ಟರೆ ನೀವು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನೋಂದಾವಣೆ ಮಾಡ್ಕೋಬಹುದು. ಪ್ರೀಮಿಯಂ ತುಂಬಿದ್ರೆ ಅವರು ನಿಮ್ಮನ್ನ ನೋಂದಾವಣೆ ಮಾಡಿ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕೊಡ್ತಾರೆ.
4: ಈಗ ನಮ್ದು 5 ವರ್ಷದ ಇದೆ ಸರ್ ಗಿಡ.
0: ಕಟ್ಬೋದು ನಿಮ್ದು ಕಳೆದ ಬೆಳೆ ಸಮೀಕ್ಷೆನಲ್ಲಿ.

0: ಆ ಬೆಳೆ ಬಂದಿದೆಯೋ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ. ಎಫ್ ಐ ಡಿ
1: ಪಾಣಿ ಒಳಗೆ ಅಡಿಕೆ ಅಂತ ಬರುತ್ತೆ,
0: ಪಾಣಿ ಒಳಗೆ ಬಂದ್ರೆ ಲೆಕ್ಕ ಬರಲ್ಲ, ಎಫ್ ಐ ಡಿ ಒಳಗೆ ಬರಬೇಕು. ಫ್ರೂಟ್ಸ್ ಐ ಡಿ ಅಂತ ಏನಿದೆ ಫ್ರೂಟ್ಸ್ ತಂತ್ರಾಂಶದಿಂದ ಅದರೊಳಗೆ ಬರಬೇಕು. ಹಾಗಾಗಿ ನೀವು ಸಿ ಎಸ್ ಸಿ ಸೆಂಟ್ರಿಗೆ ಹೋದ್ರೆ ಚೆಕ್ ಮಾಡಿ ಹೇಳ್ತಾರೆ, ಅಥವಾ ನೀವು ಹತ್ತಿರದ ನಮ್ಮ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿದ್ರು ಅಲ್ಲಿ ಕ್ರಾಸ್ ಚೆಕ್ ಮಾಡಿ ಹೇಳ್ತಾರೆ. ಈ ಅಲ್ಲಿ ಇದೆ ಬೆಳೆ ಅನ್ನೋದಾದ್ರೆ ನೀವು ನೋಂದಾವಣೆ ಮಾಡ್ಕೋಬಹುದು, ತೊಂದರೆ ಇಲ್ಲ.
1: ಅಂದ್ರೆ ಅದೇ ಕಳೆದ ವರ್ಷ ನಾನು ಕಟ್ಟಿದ್ವಿ ಸರ್ ಈ ಟೈಮಲ್ಲಿ, ಬಂದಿಲ್ಲ ಸರ್ ಈ ಸರಿ.
0: ಯಾವ ತಾಲೂಕ್ ನಿಮ್ದು?
2: ಹಿರಿಯೂರು ತಾಲೂಕ್ ಸರ್.
0: ಇಲ್ಲ, ಈ ಅಡಿಕೆ ಕಟ್ಟಿದ್ರೆ ಇನ್ನು ನಮಗೆ ಟರ್ಮ್ ಶೀಟ್ ಪ್ರಕಾರ ನಮ್ಮ ವಿಮಾ ರಕ್ಷಣಾ ಅವಧಿ ಮುಗಿಯೋದೆ ಜುಲೈ 31ಕ್ಕೆ. ಹಾಗಾಗಿ ಈ ಕಳೆದ ಸಾಲ್ನಲ್ಲಿ 25-26ನೇ ಸಾಲ್ನಲ್ಲಿ ಕಟ್ಟಿದವರಿಗೆ ಇನ್ನು ಅಕ್ಟೋಬರ್ ನವೆಂಬರ್ ವರೆಗೂ ಅದು ಬರಲ್ಲ. ಅಕ್ಟೋಬರ್ ನವೆಂಬರ್ ಅಲ್ಲಿ ಅದು ವಿಮಾ ಮೊತ್ತ ಸೆಟ್ಲ್ ಮಾಡುತ್ತೆ ಕಂಪ್ನಿ. ಅವಾಗ ಅದು ನೀವು ಬರಲಿದ್ರೆ ಅವಾಗ ನೀವು ವಿಚಾರ ಮಾಡಿ, ಅಲ್ಲಿವರೆಗೂ ಯಾವುದೇ ಆತಂಕ ಪಡೋ ಅಗತ್ಯತೆ ಇಲ್ಲ.
2: ಧನ್ಯವಾದಗಳು ಅನಂತರಾಜ್ ಅವರೇ.
1: ಧನ್ಯವಾದ.
2: ಹಲೋ ಆಕಾಶವಾಣಿ.
3: ಹಲೋ
2: ಆಕಾಶವಾಣಿ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ.
3: ಜಯಣ್ಣ ಅಂತ.
2: ಜಯಣ್ಣ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಜಯಣ್ಣ
3: ಬಿಸ್ತುವಳ್ಳಿಯಿಂದ.
2: ಬಿಸ್ತುವಳ್ಳಿ ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ, ನಿಮ್ಮ ವಾಯ್ಸ್ ನಮಗೆ ಕೇಳ್ತಿದೆ ವಾಪಸ್. ದೂರ ಬಂದು ಹೊರಗಡೆ ಬಂದು ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ.
0: ಹೇಳಿ ಹೇಳಿ ಜಯಣ್ಣ
2: ಹೇಳಿ.
3: ಇನ್ನೂ ಕಟ್ಟಿದೀವಿ, ಎರಡ್ ವರ್ಷ ಹಿಂದೆ ಎರಡ್ ವರ್ಷ ಕಟ್ಟಿದೀವಿ, ಬಂದಿದ್ದಿಲ್ಲ. ಹತ್ತು ವರ್ಷ ಕಟ್ಟಿದೀವಿ ಸರ್, ಮುಂದೆ ಏನು ಭಯ?
0: ಅಲ್ಲ, ಈಗ ರೈತರು ವಿಮೆ ಕಟ್ಟಲಿಕ್ಕೆ ಹೆದರ್ಕೋಬಾರ್ದು. ಈಗ ಎಷ್ಟೋ ಬೀಜ ಗೊಬ್ಬರ ಅನವಶ್ಯಕ ಖರ್ಚುಗಳು ಒಳಸುಳಿಗಳಿಗೆ ಖರ್ಚು ಮಾಡ್ತೀರ. ವಿಮೆ ಅಂತಕ್ಕಂಥದ್ದು ರೈತನ ರಕ್ಷಣೆಗೆ ಇರ್ತಕ್ಕಂತ ಒಂದು ಆಪದ್ ಬಾಂಧವ, ಅದು ರೈತನ ಮಿತ್ರ ಇದ್ದಂಗೆ ಯೋಜನೆ. ಅದು ನಿಮಗೆ ಕಷ್ಟ ಕಾಲದಲ್ಲಿ ಯಾವುದು ಕೈ ಹಿಡಿಯಲ್ಲ, ಆದರೆ ನೀವು ಮಾಡಿದಂತ ವಿಮಾ ಪಾಲಿಸಿ ಏನಿದೆ ಅದು ನಿಮ್ಮನ್ನು ಕೈ ಹಿಡಿಯುತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವು ವಿಮೆ ಬರುತ್ತೋ ಇಲ್ಲೋ ಅನ್ನೋದು ಎರಡನೇ ವಿಚಾರ. ಆದರೆ ನೀವು ವಿಮೆಗೆ ಒಳಗಾಗಿದ್ರೆ, ನೀವು ಏನಾದರೂ ನಷ್ಟ ಆದರೆ, ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದ್ರೆ ಖಂಡಿತ ನಿಮಗೆ ಅವಾಗ ಕೈ ಹಿಡಿಯೋದು ನೀವು ಮಾಡಿದಂತ ವಿಮಾ ಪಾಲಿಸಿ. ಹಾಗಾಗಿ ಒಳಗ ನೀವು ವಿಮೆ ಮಾಡ್ಕೊಳ್ಳಿ, ಒಳ್ಳೇದು.
2: ಏನು ವಿಮೆ ಕಟ್ಟರೆ ನಿಮಗೆ ಈ ಹವಾಮಾನ ವೈಪರೀತ್ಯದಿಂದ ಏನಾದ್ರು ತೊಂದರೆ ಆದಾಗ ನಿಮಗೆ ಅನುಕೂಲ ಆಗುತ್ತೆ.
3: ಕಟ್ಟಿದೀವಿ, ಊರು ಪಂಚಾಯತಿಯಿಂದ ಡಿಸಿಎಸ್ ಮಾಡ್ ಕಳ್ಸಲ್ಲ ಸರ್, ಅದೇ ಒಂದು ಭಯ.
0: ಇಲ್ಲ, ಈಗ ನೋಡ್ರಿ, ಬೆಳೆ ಸಮೀಕ್ಷೆ ಅಂತ ಅಂತಾರೆ ಅದನ್ನ, GPS ಮಾಡೋದನ್ನ. ನೀವು ನಿಮ್ಮ ಗ್ರಾಮ ಪಂಚಾಯತಿಯ ಯಾವುದೋ ಒಬ್ಬ ಖಾಸಗಿ ನಿವಾಸಿನಿ, ಅವ್ರು ನಿಮ್ಮ ಊರನ್ನ ಸುತ್ತಮುತ್ತಿದ್ದಾರೆ ಅಥವಾ ನಿಮ್ಮ ಊರವರೇ ಆಗಿರ್ತಾರೆ, ಅವ್ರು ಫೋಟೋ ತೆಗಿಲಿಕ್ಕೆ ಬಂದಾಗ ನೀವು ಕಡ್ಡಾಯವಾಗಿ ಜಮೀನಲ್ಲಿದ್ದು ನೀವು ಎಲ್ಲ ಬೆಳೆ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆದನ್ನ ಕ್ಲೀನಾಗಿ ರೆಕಾರ್ಡ್ ಮಾಡಿಸಿ. ಇಲ್ಲ, ರೈತರದ ಒಂದು ಆ್ಯಪ್ ಬಿಡ್ತೀವಿ. ಈಗ ರೈತರ ಆ್ಯಪ್ ಬಿಟ್ಟಾಗ ನೀವೇ ಅದನ್ನ ನಿಮ್ಮ ಬೆಳೆ ನೀವೇ ರೆಕಾರ್ಡ್ ಮಾಡ್ಬೋದು. ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಒಳ್ಳೆ ವಿದ್ಯಾವಂತರಿದ್ದು ಮೊಬೈಲ್ ಯೂಸ್ ಮಾಡಕ್ ಬರೋ ಅಂತ ಹುಡುಗರಿದ್ರೆ ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ಬೆಳೆ ನೀವೇ ರೆಕಾರ್ಡ್ ಮಾಡಿಸಿ. ಯಾರು ನಂಬೋದು ಬೇಕಿರಲ್ಲ, ಅವಾಗ ಇನ್ನೂ ನಿಖರತೆ ಇರುತ್ತೆ. ಸರ್ಕಾರ ಮೊದಲ ಆದ್ಯತೆ ಕೊಟ್ಟಿರೋದು ರೈತರಿಗೆ. ರೈತರು ನೀವು ರೆಕಾರ್ಡ್ ಮಾಡಲಿಲ್ಲದ ಹೊರತಾಗಿ ಅವರು ಖಾಸಗಿ ನಿವಾಸಿಗಳು ಬಂದು ನಿಮ್ಮನ್ನು ರೆಕಾರ್ಡ್ ಮಾಡ್ತಾರೆ ನಿಮ್ಮ ಬೆಳೆನ. ಹಾಗಾಗಿ ನೀವೇ ರೆಕಾರ್ಡ್ ಮಾಡಿ, ಏನು ಸಮಸ್ಯೆ ಆಗಲ್ಲ.
2: ಧನ್ಯವಾದಗಳು ಜಯಣ್ಣರೆ, ಧನ್ಯವಾದಗಳು. ಹಲೋ ಆಕಾಶವಾಣಿ ಸರ್, ಈಗ ಮಂದಿನ ಕಾರ ಬರೋವರೆಗೂ ನಮ್ಮ ರೈತ ಬಂದರು ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಹೇಗೆ ಅನುಷ್ಠಾನಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಸರ್.
0: ಈ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂದರೆ ಇದು ಹವಾಮಾನ ಆಧಾರಿತ, ನೋಡ್ರಿ ಹೆಸರಲ್ಲೇ ಇದೆ, ಹವಾಮಾನ ಆಧಾರಿತ. ಅದು ಫಸಲ್ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಅದು ಫಸಲು, ನಮ್ಮ ಇಳುವರಿ ಏನ್ ಬರುತ್ತೆ ಅದರ ಆಧಾರವಾಗಿರುತ್ತೆ. ಇಲ್ಲಿ ಹವಾಮಾನ ಆಧಾರಿತವಾಗಿರುತ್ತೆ ಅಂದ್ರೆ ಹವಾಮಾನ ವೈಪರೀತ್ಯ ಏನಾದ್ರೂ ಸಂಭವಿಸಿದ್ರೆ ನಮ್ಮ ಜಿಲ್ಲೆಗೆ ಎಷ್ಟು ಮಳೆ ಪ್ರಮಾಣ ಇದೆ, ಎಷ್ಟು ಯಾವ್ಯಾವ ತಿಂಗಳಲ್ಲಿ ಎಷ್ಟು ಮಳೆ ಬರುತ್ತೆ, ಎಷ್ಟು ಉಷ್ಣಾಂಶ ಇರುತ್ತೆ ನಮ್ಮ ಯಾವ್ಯಾವ ತಿಂಗಳಲ್ಲಿ, ಏನ್ ಆರ್ದ್ರತೆ ಇರುತ್ತೆ, ಇದರಲ್ಲಿ ಏನಾದ್ರೂ ತೀವ್ರ ವ್ಯತ್ಯಾಸ ಆದರೆ, ವ್ಯತಿರಿಕ್ತ ಆದರೆ ನಮ್ಮ ಬೆಳೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಆ ಪರಿಣಾಮದಿಂದ ನಮಗೆ ರೈತನಿಗೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದನ್ನು ನಾವು ವೈಜ್ಞಾನಿಕವಾಗಿ ಒಂದು ತಾಂತ್ರಿಕವಾಗಿ ಒಂದು ಟರ್ಮ್ ಶೀಟನ್ನು ರೆಡಿ ಮಾಡಿರ್ತೀವಿ. ಆ ಟರ್ಮ್ ಶೀಟ್ನ ಲಿಮಿಟ್ಸ್ಗಳನ್ನ ಏನಾದರೂ ಮೀರಿದರೆ ಅವಾಗ ಖಂಡಿತ ರೈತರಿಗೆ ಬೆಳೆ ವಿಮೆ ಬಂದೇ ಬರುತ್ತೆ. ಇದೆಲ್ಲದನ್ನು ಆಟೋಮ್ಯಾಟಿಕ್ ಆಗಿ ಆನ್ಲೈನಲ್ಲಿ ರೆಕಾರ್ಡ್ ಆಗೋದ್ರಿಂದ ಇಲ್ಲಿ ಯಾವುದೇ ಒಂದು ರೈತರು ಆತಂಕ ಪಡೋ ಅಗತ್ಯತೆ ಇಲ್ಲ. ಏನಂದ್ರೂ ಮುಕ್ತವಾಗಿ ವಿಮಾನ ನೋಂದಣಿ ಮಾಡಿಕೊಳ್ಳಿ, ನಿಮಗೆ ಖಂಡಿತ ಒಂದು ಹವಾಮಾನ ಏನಾದ್ರೂ ಕೈಕೊಟ್ಟ ಸಂದರ್ಭದಲ್ಲಿ ಖಂಡಿತ ನೀವು ಅನುಕೂಲ ಆಗೇ ಆಗುತ್ತೆ.
2: ಸರ್, ಮುಖ್ಯವಾಗಿ ರೈತ ಏನೇನು ದಾಖಲೆಗಳು ನೀಡಬೇಕಾಗುತ್ತೆ ಸರ್?
0: ಈಗ ನಾನು ಮುಖ್ಯವಾಗಿ ಈಗಾಗಲೇ ಹೇಳ್ದಂಗೆ ಪಹಣಿ, ಎಲ್ಲರಿಗಿಂತ ಪ್ರೈಮ್ ಡಾಕ್ಯುಮೆಂಟ್ಸ್ ಪಹಣಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ಕೊಡಬೇಕು, ಆಧಾರ್ ಕಾರ್ಡ್ ಆದಷ್ಟು ಅಪ್ಡೇಟ್ ಇರಲಿ, ಯಾಕೆಂದ್ರೆ ಇನ್ಆಕ್ಟಿವ್ ಬಹಳ ದಿನ ಎಷ್ಟೋ 15-20 ವರ್ಷದಿಂದ ಮಾಡಿತ್ತು ಅಂದ್ರೆ ಅದು ಆಕ್ಟಿವ್ ಸ್ಟೇಟಸ್ ಅಲ್ಲಿ ಇರಲ್ಲ, ಅದನ್ನ ಅಪ್ಡೇಟ್ ಮಾಡಿಸ್ಕೊಂಡು ಇಟ್ಕೊಂಡಿರಿ ಎಲ್ಲ ರೈತ ಬಂದವರು. ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು, ಅದಕ್ಕೆ ಬ್ಯಾಂಕ್ ಬ್ಯಾಂಕ್ ನ ಪಾಸ್ಬುಕ್ ನ ಮುಖಪುಟನ ಜೆರಾಕ್ಸ್ ಕೊಡ್ಬೇಕಾಗತ್ತೆ. ಆ ಬ್ಯಾಂಕ್ ಪಾಸ್ಬುಕ್ ಅಕೌಂಟ್

0: ಯಾವ್ದು ಕೊಡ್ತೀರಾ ಅದು ಆಧಾರಿಗೆ ಲಿಂಕ್ ಆಗಿರ್ಬೇಕು, ಅದು ಬಹಳ ಮುಖ್ಯ. ಯಾಕೆಂದ್ರೆ ಕ್ಲೈಮ್ ಸೆಟಲ್ಮೆಂಟ್ ಟೈಮ್ ಅಲ್ಲಿ ಅದಿಲ್ಲ ಅಂದ್ರೆ ಬರೋದಿಲ್ಲ. ಮತ್ತೆ ಅದು ಎನ್ ಪಿ ಸಿ ಐ ಸೀಡಿಂಗ್ ಸ್ಟೇಟಸ್ ಆಕ್ಟಿವ್ ಆಗಿರ್ಬೇಕು. ಸೊ ಇದೊಂದು ಇದನ್ನ ಮೂರು ದಾಖಲಾತಿನ ನೀವು ಕ್ಲೀನ್ ಆಗಿ ಕೊಟ್ಟಿದ್ದೆ ಆದಲ್ಲಿ ವಿಮಾ ಮೊತ್ತ ಸೆಟಲ್ ಆಗ್ಲಿಕ್ಕೆ ಯಾವ್ದು ಸಮಸ್ಯೆ
1: ಅನುಕೂಲ ಆಗುತ್ತೆ. ಸರ್, ಇನ್ನೊಂದು ಕರೆ ಇದೆ. ಹಲೋ ಆಕಾಶವಾಣಿ.
2: ಹಲೋ ಆಕಾಶ್, ನಮಸ್ತೆ.
1: ಚಿತ್ರಲಿಂಗಪ್ಪ ಎಲ್ಲಿಂದ? ಚಿತ್ರಲಿಂಗಪ್ಪ
2: ಸರ್, ಚಿಕ್ಕೊಂಡಿ ಒಸ್ಕೊಂಡ್ರಿಂದ ಸರ್ ಮಾತಾಡ್ತೀನಿ.
1: ಚಿತ್ರಲಿಂಗಪ್ಪ ಪ್ರಶ್ನೆ ಕೇಳ್ರಿ ಸರ್.
2: ಸರ್, ಇದು ಪಾಣಿ ಕರೆಕ್ಟ್ ಅವ್ರ ಹೆಸರಿಗೆ ಇರ್ಬೇಕೇನ್ ಸರ್? ಪಕ್ಕ ಇರ್ಬೇಕೇನ್ ಸರ್?
0: ಹೌದೌದೌದೌದು.
2: ಇದು ಪಕ್ಕ ಎಷ್ಟು ನಂಬರ್ ಮಾಡಿಸ್ಬೇಕು, ಪಕ್ಕ ಅವ್ರ ಹೆಸರಿಗೆ ಪಾಣಿ
1: ಇರ್ಬೇಕು,
0: ಎಫ್ ಐ ಡಿ ನಂಬರ್ ಇರ್ಬೇಕು, ಪಹಣಿ ಇರ್ಬೇಕು. ನೋಡಿ, ಎಫ್ ಐ ಡಿ ಅಂದ್ರೆ ಈಗ ಇಲ್ಲಿ ಒಂದು ರೈತರು ಬಹಳ ಮನಗಾಣ್ಬೇಕು, ಬೆಳೆ ಸಮೀಕ್ಷೆ ಮತ್ತೆ ಅದೇ ರೀತಿ ನಮ್ಮ ಫ್ರೂಟ್ಸ್ ತಂತ್ರಾಂಶ ಮತ್ತೆ ಈ ಸಂರಕ್ಷಣೆ, ಈ ಮೂರು ತಂತ್ರಾಂಶಗಳು ಒಂದಕ್ಕೊಂದು ಬ್ಯಾಕ್ ಎಂಡೆಡ್ ಅಲ್ಲಿ ಇಂಟರ್ಲಿಂಕ್ ಆಗಿದೆ, ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ನೀವೇನಾದ್ರೂ ಬೆಳೆ ಸಮೀಕ್ಷೆ ಮಾಡಿಸಿದ್ದು ಕಳೆದ ಸಾಲಿನಲ್ಲಿ ರೆಕಾರ್ಡ್ ಆಗಿಲ್ಲ ಅಂದ್ರೆ ಕಟ್ಲಿಕ್ಕೆ ಬರಲ್ಲ. ಅದೇ ರೀತಿ ಈಗ ಏನಾದ್ರು ಮ್ಯೂಟೇಷನ್ ಕೇಸ್ ಅಂತೀವಿ, ಯಾರಾದ್ರೂ ರೈತರು ಹೊಸ ಜಮೀನ್ ತಾಂಡಿರ್ತಾರೆ ಅಥವಾ ಪಾಲ ವಿಭಾಗ ಮಾಡ್ಕೊಂಡಿರ್ತಾರೆ, ಪಾರ್ಟಿಷನ್ ಆಗಿರುತ್ತೆ, ಇಂತ ಕೆಲವು ಸಂದರ್ಭಗಳಲ್ಲಿ ಅದು ಬೆಳೆ ತೋರಿಸಲ್ಲ ಎಫ್ ಐ ಡಿನಲ್ಲಿ. ಅವಾಗ ನೀವು ನಮ್ಮ ಇಲಾಖೆ ಭೇಟಿ ಮಾಡಿದ್ರೆ ಮ್ಯೂಟೇಷನ್ ಕೇಸಸ್ಗಳಲ್ಲಿ ನಾವು ಅದನ್ನ ರಿಸಾಲ್ವ್ ಮಾಡ್ಕೊಡ್ತೀವಿ. ಬಟ್ ಬೆಳೆ ಸಮೀಕ್ಷೆ ಅದನ್ನ ಖಾತ್ರಿ ಪಡಿಸ್ಕೋಬೇಕಾಗಿರೋ ರೈತರೆ. ನೀವು ನಿಮ್ಮ ತಾಲೂಕುಗಳಿಗೆ ಖಾಸಗಿ ನಿವಾಸಿಗಳು ಬಂದಾಗ ಕಡ್ಡಾಯವಾಗಿ ಇರ್ತಕ್ಕಂಥ ಎಲ್ಲ ಬೆಳೆ ಅದನ್ನು ಫೋಟೋ ಹೊಡಿಸಿ ನೀವು ಅದನ್ನ ಎನ್ಶೂರ್ ಮಾಡ್ಕೋಬೇಕು, ಖಾತ್ರಿ ಮಾಡ್ಕೊಂಡ್ರೆ ಖಂಡಿತ ಬೆಳೆ ಸಮೀಕ್ಷೆ ನೀವು ನೋಂದಣಿ ಮಾಡ್ಕೋಬಹುದು.
2: ಸರ್, ಈರುಳ್ಳಿಗೆ ಲಾಸ್ಟ್ ಡೇಟ್ ಮುಗಿದೋ ಇದಲ್ಲ ಸರ್?
0: ಅಲ್ಲ, ಈರುಳ್ಳಿ ನೀರಾವರಿಗೆ ನಿನ್ನೆ ಕೊನೆ ದಿನ ಇತ್ತು. ಈರುಳ್ಳಿ ಮಳೆ ಆಶ್ರಿತಕ್ಕೆ ಇನ್ನು
1: ಮಳೆ ಆಶ್ರಿತಕ್ಕೆ ಇನ್ನ ಇದೆ,
0: ಇದೆ ಜುಲೈ 31ರವರೆಗೆ ಇದೆ, ನೋಂದಣಿ ಮಾಡ್ಕೋಬಹುದು ನೋಡಿ.
1: ಧನ್ಯವಾದ ಧನ್ಯವಾದಗಳು ಧನ್ಯವಾದಗಳು ಸರ್. ಈ ಯೋಜನೆಗೆ ಏನಾದರೂ ನಿಬಂಧನೆಗಳು ಅಂದ್ರೆ ಕಂಡೀಷನ್ ಏನಾದ್ರು ಇದಾವ ಸರ್?
0: ಇಲ್ಲ, ನಿಬಂಧನೆಗಳು ಏನು ಇಲ್ಲ. ರೈತರು ಏನು ಅಂದ್ರೆ ನಿಬಂಧನೆಗಳು ಅಂದ್ರೆ ಫಸಲು ಬರ್ತಿರ್ಬೇಕು, ಬಹುವಾರ್ಷಿಕ ಬೆಳೆಗಳಾದ್ರೆ ಫಸಲು ಬರ್ತಿರ್ಬೇಕು ಅನ್ನೋದು ಇದು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಫಸಲಿಗೆ ಬಂದಂತ ತೋಟಗಳು ಮಾತ್ರ ನಾವಿಲ್ಲಿ ಪರಿಗಣನೆ ಮಾಡ್ತೀವಿ. ಇನ್ನ ಈಗ ನಾನು ಹೇಳಿದಂತ ದಾಖಲಾತಿಗಳನ್ನ ಕೊಟ್ಟು ಅವರು ನೋಂದಾವಣೆ ಮಾಡ್ಕೋಬಹುದು.
1: ಸರ್, ಈಗ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ರೆ ಬ್ಯಾಂಕ್ನರೇ ಮಾಡ್ಕೊಳ್ತಾರ ಅಥವಾ ನಾವು ಬೇರೆ ಗ್ರಾಮನಲ್ಲಿ ಅಲ್ಲೇನು ಕಟ್ಬೋದು?
0: ಇಲ್ಲ, ಬ್ಯಾಂಕ್ ಅಲ್ಲಿ ನಿಮಗೆ ಈಗ ಅಡಿಕೆ ಬೆಳೆಗೇನೆ ಅದೇ ಬೆಳೆಗೇನೆ ಬೆಳೆ ಸಾಲ ಕೊಟ್ಟಿದ್ರೆ ಬ್ಯಾಂಕ್ನವರೇನೆ ಅದನ್ನ ವಿಮೆಗೆ ಒಳಪಡಿಸ್ತಾರೆ ನಿಮ್ಮನ್ನು. ಅದಕ್ಕೆ ಬೇಕಾದಂತ ಪ್ರೀಮಿಯಂ ಮೊತ್ತನ ಅವರು ಬ್ಯಾಂಕ್ನವರೇ ರಿಲೀಸ್ ಮಾಡಿ ಹೆಚ್ಚುವರಿಯಾಗಿ ಅದನ್ನ ವಿಮೆಗೆ ಒಳಪಡಿಸ್ತಾರೆ, ನಂತರ ಅದನ್ನ ನಿಮ್ಮ ಖಾತೆಯಿಂದ ಮುರ್ತಟ್ಟು ಮಾಡ್ತಾರೆ. ಹಾಗಾಗಿ ನೋಂದಾವಣಿ ಇದು ಬ್ಯಾಂಕ್ ಸಾಲ ಇರ್ತಕ್ಕಂಥ ರೈತರು ಕಡ್ಡಾಯವಾಗಿ ನೋಂದಾವಣಿ ಆಗೋದು ಒಳ್ಳೇದು.
1: ಅಂದ್ರೆ ರೈತ ಬಂದವರು ಯಾವ್ದೋ ಒಂದು ಶೇಂಗಕ್ಕೆ ಬೆಳೆ ಸಾಲ ತಗೊಂಡಿರ್ತಾರೆ, ಈಗ ನಾವೇನು ಬೇರೆ ನಾವು ನೀರಾವರಿ ಮಾಡಿ ಬೇರೆ ತೋಟಗಾರಿಕೆ ಬೆಳೆಗಳು ಬೆಳಿತೀವಿ ಅಂದ್ರೆ ಅದು
0: ಇಲ್ಲ, ಅದು ಆ ಬೆಳೆಗೆ ಸಂಬಂಧಪಟ್ಟಂತ ಸಾಲ ಕೊಟ್ಟಿದ್ರೆ ಮಾತ್ರ ಅದು ಆ ಬೆಳೆಗೆ ವಿಮೆಗಳು ಅವ್ರು ಪರಿಗಣನೆ ಮಾಡ್ತಾರೆ. ಇಲ್ಲ, ನೀವು ಅಲ್ಲಿ ಶೇಂಗಕ್ ತಗೊಂಡಿದ್ರೆ ಆದ್ರೂ ನಾನು ಅಡಿಕೆ ಹಾಕಿದ್ದೀನಿ ಅಂದ್ರೆ ಗ್ರಾಮ ಹೋಮ್ ಸೆಂಟರ್ಗಳಲ್ಲಿ ನೋಂದಾವಣೆ ಮಾಡ್ಕೋಬಹುದು, ಏನ್ ಸಮಸ್ಯೆ
1: ಮಾಡ್ಕೋಬಹುದು. ಬ್ಯಾಂಕಿಂದ ಏನಾದ್ರೂ ಒಂದು ಫಾರ್ಮ್ಗೆ ಸೈನ್ ತಗೊಂಡು ಹೋಗ್ಬೇಕಾಗತ್ತಾ?
0: ಅಲ್ಲ, ಬ್ಯಾಂಕ್ ಅಲ್ಲಿ ಆಟೋಮೆಟಿಕ್ ಆಗಿ ನೋಂದಾವಣೆ ಮಾಡ್ತಾರೆ. ಯಾಕೆಂದ್ರೆ ನೀವು ಬೆಳೆ ಸಾಲ ತಗೋಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಕೊಟ್ಟಿರ್ತಾರೆ ಪಾಣಿ, ನಿಮ್ದೆಲ್ಲ ತಗೊಂಡಿರ್ತಾರೆ ಅವರು ಮೂಲ ದಾಖಲಾತಿಗಳನ್ನ. ಹಂಗಾಗಿ ಅಲ್ಲಿ ಬ್ಯಾಂಕ್ ನಾಗ ನೋಂದಾವಣಿ ಆಗ ಏನು ಕೊಡ್ಬೇಕಾಗಿಲ್ಲ, ಹೊರಗಡೆ ಗ್ರಾಮವನ್ನು ಸಿ ಎಸ್ ಸಿ ಸೆಂಟ್ರಲ್ ನೋಂದಾವಣಿ ಮಾಡೋರು ಈ ಪಾಣಿ ಅವೆಲ್ಲ ಕೊಡ್ಬೇಕು.
1: ಸರ್, ಇನ್ನೊಂದು ಕರೆ ಇದೆ ಸರ್. ಹಲೋ ಆಕಾಶವಾಣಿ.
3: ಸರ್, ಬಾಯಕರಿಂದ ಸರ್ ಗೋಪಾಲಪ್ಪ ಅಂತ ರೈತರು ಮಾತಾಡ್ತಿರೋದು.
1: ಗೋಪಾಲಪ್ಪ ಹೇಳ್ರಿ
3: ಸರ್. ಅದು ಬ್ಯಾಂಕ್ ಪಾಸ್ಬುಕ್ ಅಲ್ಲ, ಆಧಾರ್ ಕಾರ್ಡ್ ಲಿಂಕ್ ಆಗ್ತೈತೆ, ಏನ್ ಮಾಡುತ್ತೆ?
0: ಅಲ್ಲ, ಅದನ್ನ ನೀವು ಲಿಂಕ್ ಮಾಡಿಸ್ಬೇಕು.
1: ನೀವು ಬ್ಯಾಂಕ್ ಹೋಗ್ಬಿಟ್ಟು
0: ಬ್ಯಾಂಕಿಗೆ ಹೋದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟೆಡ್ ಆಧಾರ್ ಕಾರ್ಡ್ ಕೊಟ್ಟರೆ ಲಿಂಕ್ ಮಾಡ್ಕೊಡ್ತಾರೆ, ಅದೇನು ದೊಡ್ಡ ಸಮಸ್ಯೆ ಇಲ್ಲ ಗೋಪಾಲಪ್ಪರೇ. ನೀವು ಹತ್ರದ ನೀವು ಯಾವ ಬ್ಯಾಂಕ್ ಅಲ್ಲಿ ನೀವು ಸಾಲ ಮಾಡಿರ್ತೀರಾ ಅಥವಾ ನಿಮ್ ಬ್ಯಾಂಕ್ ಅಕೌಂಟ್ ಇರ್ತಕ್ಕಂತ ಬ್ರಾಂಚಿಗೆ ಹೋಗಿ ನೀವು ಅದನ್ನ ಹೇಳಿದ್ರೆ ನಿಮ್ಗೆ ಲಿಂಕ್ ಮಾಡ್ಕೊಡ್ತಾರೆ, ಆಧಾರ್ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡ್ತಾರೆ. ಯಾವ್ದಾದ್ರು ಒಂದು ಲಿಂಕ್ ಆಗಿರ್ಲೇಬೇಕು ನಿಮ್ ಬ್ಯಾಂಕ್ ಅಕೌಂಟ್.
1: ಹೌದು,
3: ಏನಾಗಿದೆ ಅಂದ್ರೆ ನಾವು ಬೆಳೆ ವಿಮೆ ಇವತ್ತು ಬ್ಯಾಂಕ್ ಹೋಗಿದ್ವಿ ಸರ್, ಸುರ್ನೂರ್ ಬ್ಯಾಂಕ್. ಸುರ್ನೂರ್ ಬ್ಯಾಂಕ್ ಹೋಗಿದ್ದೆ, ಅವರು ಇಲ್ಲ ನಾವು ಕಟ್ಟೋದಿಲ್ಲ, ಕಟ್ಸ್ ಮಾಡಿಲ್ಲ, ಗ್ರಾಮವನ್ನು ಹೋಗಿ ಕಟ್ಟಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಗ್ರಾಮವನ್ನಲ್ಲಿ ಬೆಳೆ ವಿಮೆ ಕಟ್ಟಿದೀವಿ.
0: ಅಲ್ಲ ಅಲ್ಲ, ಈಗ ಗೋಪಾಲಪ್ಪರ್ ಏನು ಅಂದ್ರೆ ಬ್ಯಾಂಕ್ ಇಲ್ಲಿ ನಿಮಗೆ ಸಾಲ ಕೊಟ್ಟಿದ್ರೆ ಆ ಬೆಳೆಗೆ ಅದಕ್ಕೆ ಅವ್ರು ಕಟ್ಟಿಸ್ಕೊಂತಾರೆ, ಇಲ್ಲ ಅಂದ್ರೆ ನೀವು ಗ್ರಾಮವನ್ನಲ್ಲಿ ಕಟ್ಟಿದ್ರಲ್ಲ, ಏನ್ ತೊಂದ್ರೆ ಇಲ್ಲ ಬಿಡಿ, ನಿಮ್ದು ಅಕ್ನಾಜ್ಮೆಂಟ್ ಇಟ್ಕೊಳ್ಳಿ ಕರೆಕ್ಟ್ ಆಗಿ, ಏನು ಸಮಸ್ಯೆ ಇಲ್ಲ.
1: ಆಮೇಲೆ ಜಿ ಪಿ ಎಸ್ ಬಂದಾಗ ನಿಮಗೆ ಬೆಳೆ
3: ಬ್ಯಾಂಕ್ನಲ್ಲಿ ನಮ್ದು ಸಾಲ ಇದೆ ಸರ್.

0: ಬೆಳಗಿದೆ?
1: ಬೆಳೆಗೆ ಅಂತ ಅಲ್ಲ, ಹಿಂದೆ ಮಾಡಿದ್ದು ಸಾಲ.
0: ಅಲ್ಲ ಅಲ್ಲ, ಬೆಳೆ ಸಾಲ ಇದ್ರೆ ಮಾತ್ರ ಇದು ಬೆಳೆ ಸಾಲ. ಈಗ ಅಡಿಕೆ ಕಟ್ಟಿದ್ರೆ ಅಂದ್ರೆ ಅಡಿಕೆಗೆ ಬೆಳೆ ಸಾಲ ಮಾಡಿದ್ರೆ ಮಾತ್ರ ಅವ್ರು ಪರಿಗಣನೆ ಮಾಡ್ತಾರೆ. ಯಾವ್ದೋ ಬೇರೆ ಇದಕ್ಕೆ ಇಲ್ಲ. ಇಲ್ಲ, ನೀವು ಬ್ಯಾಂಕ್ ಖಾತೆನ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಯಾವ್ದಕ್ಕೆ ನೀವು ನಿಖರವಾಗಿ ಕಟ್ಟಿಸ್ಕೊಳಕ್ ಆಗುತ್ತೋ ಇಲ್ಲ ಅಂತ. ಇಲ್ಲ ಅಂದ್ರೆ ನೀವು ಹೊರಗಡೆ ಏನಾದ್ರೂ ನೀವು ನೋಂದಾವಣೆ ಮಾಡ್ಕೊಂಡ್ರೆ ಏನ್ ಸಮಸ್ಯೆ ಇಲ್ಲ. ಎಲ್ಲ ನೋಂದಾವಣೆ ಎಲ್ಲಾದ್ರೂ ಮಾಡ್ಕೋಬಹುದು, ಅದೇನು ಸಮಸ್ಯೆ ಇಲ್ಲ.
2: ಧನ್ಯವಾದಗಳು ಗೋಪಾಲಪ್ಪರೇ ಕರೆ ಮಾಡಿದ್ದಕ್ಕೆ. ನೀವು ಹತ್ರದ ಒಂದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆನ ಸಂಪರ್ಕ ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಸರ್, ಕೊನೆಯದಾಗಿ ಈ ಡೆತ್ ಕೇಸ್ ಅಂತ ಇರ್ತಾವಲ್ಲ ಸರ್, ಅಂತ ಸಂದರ್ಭದಲ್ಲಿ ಏನಾದರೂ
0: ಈಗ ಡೆತ್ ಕೇಸ್ ಅಂದ್ರೆ ರೈತರು ಇಲ್ಲಿ ಏನು ಅಂದ್ರೆ ಈಗ ಕಟ್ಬಿಟ್ಟಿರ್ತಾರೆ ವಿಮೆನ, ಅವಾಗ ಡೆತ್ ಆಗಿ ಅಂತ ಕಟ್ಟಿದ ನಂತರ ಡೆತ್ ಆದ್ರೆ ಅವಾಗ ಅದಕ್ಕೊಂದು ಅವಕಾಶ ಕೊಟ್ಟಿದೆ ನಮ್ಮ ತಂತ್ರಾಂಶದಲ್ಲಿ. ಆದ್ರೆ ಸತ್ತಿರೋ ಹೆಸರಿಗೆನೆ ವಿಮೆ ನೋಂದಣಿ ಮಾಡಿಸೋದು ತಪ್ಪದು, ಅವಾಗ ಬರಲ್ಲ. ಅವಾಗ ವಿಮಾ ಮೊತ್ತ ನಿಯಮಾನುಸಾರ ಕೊಡ್ಲಿಕ್ಕೆ ಅವಕಾಶ ಇದ್ರು ಕೊಡಕ್ ಬರಲ್ಲ. ಯಾಕೆಂದ್ರೆ ಸತ್ತಿರೋ ಹೆಸರಿಗೆ ವಿಮೆನ ಕಟ್ಟಬಾರ್ದು, ಪ್ರಾಣಿ ಅದನ್ನ ಕ್ಲೀನ್ ಆಗಿ ಅವ್ರ ಹೆಸರಿಗೆ ನಂತರದ ವಾರಸುದಾರರ ಹೆಸರಿಗೆ ಬದಲಾವಣೆ ಮಾಡ್ಕೊಂಡು ಕಟ್ಟಬೇಕು ಹೊರತು. ಸತ್ತಿರೋ ಹೆಸರಿಗೆ ವಿಮೆ ಕಟ್ಟಿದ್ರೆ ಯಾವ್ದೇ ಕಾರಣಕ್ಕೂ ಮುಂದಕ್ಕೆ ಸಮಸ್ಯೆ ಆಗುತ್ತೆ. ಈಗ ಆಲ್ರೆಡಿ ಕಟ್ಬಿಟ್ಟು ವಿಮೆ ಕಟ್ಟಿದರೆ ನಂತರ ದಿನಗಳಲ್ಲಿ ಅವ್ರು ಏನಾದರೂ ತೀರ್ಕೊಂಡ್ರೆ ಅವರು ಕಾನೂನುಬದ್ಧ ವಾರಸುದಾರರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ, ಅದನ್ನು ಇಲಾಖೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೇಳ್ತೀವಿ.
2: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ 2026-27 ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಹಾಗೂ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗಳ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಗೊಂದಲಗಳು, ಸಮಸ್ಯೆಗಳು, ಪ್ರಶ್ನೆಗಳಿದ್ವು, ಅವಕ್ಕೆಲ್ಲ ಸೂಕ್ತವಾಗಿ ಉತ್ತರ ಕೊಟ್ಟಿದ್ರೆ ಇದರ ಅನುಕೂಲಗಳು ನಮ್ಮ ರೈತ ಬಂಧುಗಳು ಪಡ್ಕೊಂಡಿದ್ದಾರೆ. ಆಕಾಶವಾಣಿ ಪರಿಗೆ ತಾವು ಇಲ್ಲಿವರೆಗೆ ಬಂದು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
3: ಇದುವರೆಗೆ ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳಿಗೆ 2026-2027 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಹಾಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗೆ ಇದುವರೆಗೆ ಉತ್ತರಿಸಿದವರು ಚಿತ್ರದುರ್ಗದ ತೋಟಗಾರಿಕಾ ಜಂಟಿ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಟಿಆರ್ ಯಶವಂತ್ ಕುಮಾರ್ ಅವರು. ಕಾರ್ಯಕ್ರಮ ನಡೆಸಿಕೊಟ್ಟವರು ಜಗದೀಶ್ ಗೋಪನಹಳ್ಳಿ. ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಕಿ. ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ. ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್.

0: ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಏಕದಿನ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಾಮಾಣಿತ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಈ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ISTಬೇರೆ ದೇಶಗಳ ಉಪಗ್ರಹಗಳನ್ನು ಆಧರಿಸಿ ಸಮಯ ಸೂಚಿಸುತ್ತಿತ್ತು. ಅಲ್ಲದೆ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಹೀಗೆ ವಿವಿಧ ನಗರಗಳಲ್ಲಿ ಸಮಯ ಕೊಂಚ ಬದಲಾಗುತ್ತಿತ್ತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಜಾರಿಗೆ 2018ರಲ್ಲೇ ಯೋಜಿಸಿದ್ದರು. ಅದರ ಪ್ರಕಾರ ಇಂದು ಲೋಕಾರ್ಪಣೆಗೊಂಡಿರುವ ಈ ಯಂತ್ರ ದೇಶದ ಉಪಗ್ರಹಗಳು ಮತ್ತು ಇಲ್ಲಿನ ಮೂಲಸೌಕರ್ಯವನ್ನು ಬಳಸಿಕೊಂಡು ಸಮಯ ಸೂಚಿಸುತ್ತದೆ. ಭವಿಷ್ಯದಲ್ಲಿ ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು.
1: ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಓವರ್ಆಲ್ ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಶನ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನ ಒಂದು ಇನ್ಫಾರ್ಮ್ ಸೆಕ್ಯೂರ್ ಅಂಡ್ ಹೈಡ್ಲಿ ಅಶ್ಯೂರೆನ್ಸ್ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗೆ ಮಾಡುವಂತ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನ ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂತಹ ಒಂದು ರೆಫರೆನ್ಸ್ ಫಾರ್ ದಿ ಕಂಟ್ರಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಮತ್ತು ಸಂಯೋಜಿಸಲಾದ ಈ ರೈಲನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಧಾರಿತ ರೈಲ್ವೆ ಎಂಜಿನಿಯರಿಂಗ್ನಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಇದು ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹೈಡ್ರೋಜನ್ ರೈಲು 10 ಬೋಗಿಗಳನ್ನು ಹೊಂದಿದೆ. ಇದು ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಲಾದ ಅತಿ ಉದ್ದದ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳಲ್ಲಿ ಒಂದಾಗಿದೆ. ಇದು 3200 ಅಶ್ವಶಕ್ತಿಯ ಪ್ರಪೋಲ್ಷನ್ ವ್ಯವಸ್ಥೆಯಿಂದ ಚಾಲಿತವಾಗಿದ್ದು ಕಾರ್ಯಾಚರಣೆಯಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಆರ್ಥಿಕ ಸಂಕಷ್ಟ ಉಂಟುಮಾಡಿವೆ. ಬಿಮ್ಸ್ಟೆಕ್ ರಾಷ್ಟಗಳು ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಭದ್ರತಾ ಸವಾಲುಗಳನ್ನು ಎದುರಿಸಲು ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಬಲವಾದ ಸಹಕಾರ ಅಗತ್ಯವಿದೆ. ಭಯೋತ್ಪಾದನೆ, ಅಂತಾರಾಷ್ಟೀಯ ಸಂಘಟಿತ ಅಪರಾಧ, ಸೈಬರ್ ಬೆದರಿಕೆ ಮತ್ತು ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಅಜಿತ್ ದೋವಲ್ ಹೇಳಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಉಡಾನ್ ಕುರಿತ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷ್ಕೃತ ಯೋಜನೆಯು ವಿಮಾನಯಾನ ಸಂಸ್ಥೆಗಳಿಗೆ ಬೆಂಬಲವನ್ನು 3 ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಹಾಗೂ ಆಯ್ದ ಶ್ರೇಣಿ 2 ಮತ್ತು ಶ್ರೇಣಿ 3 ವಿಮಾನ ನಿಲ್ದಾಣಗಳಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಬೆಂಬಲವನ್ನು ಪರಿಚಯಿಸುತ್ತದೆ ಎಂದು ವಿವರಿಸಿದರು. ಮುಂದಿನ ದಶಕದಲ್ಲಿ 100 ವಿಮಾನ ನಿಲ್ದಾಣಗಳು ಮತ್ತು 200 ಹೆಲಿಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ಹಂತಕ್ಕಾಗಿ 29,000 ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿದೆ ಎಂದು ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಒಡಿಶಾ ಪುರಿಯಲ್ಲಿ ಇಂದು ನಡೆದ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ರಥ ಬೀದಿಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ದೇವಿ ಸುಭದ್ರ ದೇವರ ರಥಗಳನ್ನು ಎಳೆಯುವ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದ ಸಂದರ್ಭ ಈ ದುರದೃಷ್ಟಕರ ಘಟನೆ ಸಂಭವಿಸಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ತಕ್ಷಣವೇ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ ಸೇವೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ರಕ್ಷಣಾ ಮತ್ತು ಜನಸಂದಣಿ ನಿರ್ವಹಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಐಸಿಇಆರ್ 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ವಿಜ್ಞಾನಿಗಳ ಸಾಮೂಹಿಕ ಪ್ರಯತ್ನಗಳು ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ಹೇಳಿದರು. ದೇಶದಲ್ಲಿ ದಾಖಲೆಯ 376 ದಶಲಕ್ಷ ಟನ್ಗಳ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ಬೆಳೆಗಳನ್ನು ಒಳಗೊಂಡ 386 ಹೊಸ ಬೆಳೆ ಪ್ರಭೇದಗಳು ಮತ್ತು 117 ತೋಟಗಾರಿಕೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವಿದ್ಯಾರ್ಥಿಗಳು ಸುಲಭವಾಗಿ ಭಾಷೆಯನ್ನು ಕಲಿಯಲು ಮತ್ತು ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ತೃತೀಯ ಭಾಷೆಯನ್ನು 5 ಅಥವಾ 6ನೇ ತರಗತಿಯಲ್ಲೇ ಪರಿಚಯಿಸುವುದು ಸೂಕ್ತ ಎಂದು ನ್ಯಾಯಾಲಯ ಸಲಹೆ ನೀಡಿದೆ. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕೋಯಲ್ ಮಲ್ಲಿಕ್ ಈ ವರ್ಷದ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ, ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಎತ್ತಬೇಕಾದ ಪ್ರಮುಖ ವಿಷಯಗಳ ಕುರಿತು ಪಕ್ಷ ತನ್ನ ನಿಲುವನ್ನು ಚರ್ಚಿಸಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಇವುಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ 24 ಪರಗಣ, ದಕ್ಷಿಣ 24 ಪರಗಣ ಹಾಗೂ ಮುರ್ಷಿದಾಬಾದ್, ಫರೀದಾಬಾದ್ನ ಬಲ್ಲಭಗಡ, ಸಹರಾನ್ಪುರದ ದಿಯೋಬಂದ್, ಹರಿಯಾಣ, ದೆಹಲಿ ಮತ್ತು ಇತರ ಸ್ಥಳಗಳು ಸೇರಿವೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಪ್ರಜೆಗಳು ಭಾರತಕ್ಕೆ ಅಕ್ರಮ ಒಳನುಸುಳುವಿಕೆಗೆ ಅನುಕೂಲ ಮಾಡಿಕೊಟ್ಟ ನಕಲಿ ಭಾರತೀಯ ಗುರುತಿನ ದಾಖಲೆಗಳನ್ನು ಒದಗಿಸಿದ್ದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ ಪುನರ್ವಸತಿಗೆ ಸಹಾಯ ಮಾಡಿದ ಸಂಘಟಿತ ಗುಂಪಿನ ವಿರುದ್ದ ಉತ್ತರ ಪ್ರದೇಶ ಎಟಿಎಸ್ ಎಫ್ಐಆರ್ ದಾಖಲಿಸಿದ್ದು ಇದರ ಮುಂದುವರೆದ ಭಾಗವಾಗಿ ಇಡಿ ದಾಳಿ ನಡೆಸಿದೆ. ಇಂಗ್ಲೆಂಡ್ನ ಕಾರ್ಡಿಫ್ ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 29.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಮತ್ತು ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ವೇಳೆ 7:45. ಈಗ ಹಿಂದಿ ಚಿತ್ರಗೀತೆಗಳು.

ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ದಿನಾಂಕ 18/7/2026 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆ. ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕ್ ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ಆಗ ವ್ಯಾಟ್ಸಪ್ ಮೂಲಕ ಸಂದೇಶ ಕಳಿಸಬಹುದು. ವ್ಯಾಟ್ಸಪ್ ಸಂಖ್ಯೆ 9448640273. ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ರೋಜಾ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಚಿತ್ರ.

ಹಿಂದಿ ಚಿತ್ರಗೀತೆಗಳನ್ನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳುತ್ತಿದ್ದೀರಿ. ಕಾರ್ಯಕ್ರಮದ ಕೊನೆಯದಾಗಿ ಬಾಂಬೆ ಚಿತ್ರದ ಗೀತೆ ಹಾಡಿದ್ದಾರೆ ರೆಮೋ ಫರ್ನಾಂಡಿಸ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ ಸರಿಯಾಗಿ 8 ಗಂಟೆ. ಇದೀಗ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ರಾಜಾ ಕೆಂಪು ರೋಜಾ ಚಿತ್ರದ ಹಾಡನ್ನ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್.

0: ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖ ಅವರ ಇವುಗಳ ಧ್ವನಿಗಳಲ್ಲಿದ್ದ ಗಡಿಬಿಡಿ ಕೃಷ್ಣ ಚಿತ್ರದ ಹಾಡನ್ನ ಕೇಳಿದಿರಿ. ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದವರು ಹಂಸಲೇಖ.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ ಸಾತ್ ಬಜೆ ಔರ್ ದೊಪಹರ್ ಸಾಢೆ ಬಾರಹ ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ಎಫ್ ಎಂ. ಸಮಯ 8:15 ಚಿತ್ರಗೀತೆಗಳನ್ನು ಕೇಳ್ತಿದ್ದೀರಿ. ಕಾರ್ಯಕ್ರಮದ ಕೊನೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಆಕಸ್ಮಿಕ ಚಿತ್ರದ ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಮತ್ತೆ ಚಿತ್ರಗೀತೆಗಳು ಇನ್ನು ಮುಂದೆ 8:30 ಕೇಳಬಹುದು. ಇದು ಆಕಾಶವಾಣಿ ಚಿತ್ರದುರ್ಗ FM. ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪುರಿ ಜಗನ್ನಾಥ ವಾರ್ಷಿಕ ರಥೋತ್ಸವದ ಬಾನುಲಿ ವರದಿ ಪ್ರಸಾರವಾಗಲಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 8:30 ಇದೀಗ ಚಿತ್ರಗೀತೆಗಳು ಬದುಕು ಬಂಗಾರವಾಯಿತು ಚಿತ್ರದ ಗೀತೆಯನ್ನ ಕೇಳೋಣ ಗಾಯಕಿ ಎಸ್ ಜಾನಕಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಂಜುಳಾ ಗುರುರಾಜ್ ಹಾಡಿರುವ ಬಾನಲ್ಲೇ ಮಧುಚಂದ್ರಕೆ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಗೀತೆಯನ್ನು ರಚಿಸಿ ಸಂಗೀತ ಸಂಯೋಜನೆ ಮಾಡಿದವರು ಹಂಸಲೇಖ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಚಿತ್ರಗೀತೆಗಳನ್ನ. ಎಫ್ಎಂ ಸಮಯ 8:40. ದಿನಾಂಕ 18/7/2026 ಶನಿವಾರ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆ. ಇದರಲ್ಲಿ ವಿಶ್ವಮಾನ್ಯ ಛಾಯಾಗ್ರಾಹಕರು, ಅನೇಕ ರಾಷ್ಟ್ರಗಳ ಫೆಲೋಶಿಪ್ ಪ್ರಶಸ್ತಿಗೆ ಭಾಜನರು, ವಯೋಶ್ರೇಷ್ಠ ಸಮ್ಮಾನ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆಲೂರಿನ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ನೇರ ಮಾತುಕತೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹೆಡ್ಸ್ಗಳಲ್ಲಿ ಪ್ರಸಾರವಾಗಲಿದೆ. ಕೇಳುಗರು ವ್ಯಾಟ್ಸಪ್ ಮೂಲಕ ಆಗ ಸಂದೇಶ ಕಳುಹಿಸಲು ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ 9448640273. ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯದಾಗಿ ರಾಜೇಶ್ ಅವರು ಹಾಡಿರುವ ನಲ್ಲ ಚಿತ್ರದ ಗೀತೆಯನ್ನು ಕೇಳೋಣ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ವೆಂಕಟ್ ನಾರಾಯಣ್.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 8:45. ಇದೀಗ ವಚನಗಳು.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಜೇಡರ ದಾಸಿಮಯ್ಯ ಅವರ ವಚನವನ್ನ ಹಾಡಿದ್ದಾರೆ ಸೌದಾಮಿನಿ ವೆಂಕಟೇಶ್.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇನ್ನು ಕೋಲ ಶಾಂತಯ್ಯ ಅವರ ವಚನ ಹಾಡಿದ್ದಾರೆ ಮೀನಾಕ್ಷಿ ಕುಲಕರ್ಣಿ.

0: ಕೈಗೆ ಬ್ಯಾಂಡೇಜು
1: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಇದೊಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಿದ್ದು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಉತ್ತೇಜಿಸಲು ಹಾಗೂ ಸದರಿ ಕಾರ್ಯಕ್ರಮದಡಿ ಪ್ರಯೋಜನ ಪಡೆಯಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ SSPಯಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ SSP.postmetric.karnataka.gov.in. ಮತ್ತೊಂದು ವೆಬ್ಸೈಟ್ ವಿಳಾಸ www.tw.kar.nic.in. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ಚಿತ್ರದುರ್ಗ ಇವರನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.
4: ನಮಸ್ಕಾರ ನಿನಗೆ ಭಾಸ್ಕರ.
5: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ.
4: ನಮನ
5: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ 9:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಬಹುದು. ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಭಾರತಿ ಕಾರ್ಯಕ್ರಮ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾ ಹರ್ಟ್ಸ್. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ನಿಂದ ಭಾವಗೀತೆಗಳನ್ನ ಕೇಳುತ್ತಿರುವಿರಿ. ಎಫ್ಎಂ ಸಮಯ 9:30. ಇನ್ನು ಮುಂದೆ ದರಾ ಬೇಂದ್ರೆ ಅವರ ಕವಿತೆ ಹಾಡಿದ್ದಾರೆ ಬಿ ಆರ್ ಗೀತಾ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಭಾರತಿ ಕಾರ್ಯಕ್ರಮ, ನಂತರ 10:00 to 11:00 ಮುಂಬೈ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ.

0: ಇದೀಗ ಆರಂಭ ಆಕಾಶವಾಣಿ ಕನ್ನಡ ಭಾರತಿ ಇಂದಿನ ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಕಾನ್.
1: ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧಾನಾಂ ಅಧರ್ಮಶ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೋ ಯುಗೆ. ಯಾವಾಗ ಯಾವಾಗ ದೇಶ ಮತ್ತು ಧರ್ಮ ವಿನಾಶದ ಅಂಚಿಗೆ ಬರುತ್ತದೆಯೋ ಆವಾಗ ಆವಾಗ ದೇಶ ಮತ್ತು ಧರ್ಮದ ರಕ್ಷಣೆಗಾಗಿ ಅವತರಿಸಿ ಬರುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ. ಏಕೆಂದರೆ ಪ್ರಪಂಚದಲ್ಲಿ ದೇವಭೂಮಿ ಎಂದೇ ಪ್ರಖ್ಯಾತಿ ಪಡೆದ ಭಾರತ ದೇಶ ಪುಣ್ಯಭೂಮಿ, ಪಾವನ ಕ್ಷೇತ್ರವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ದೇವಾನುದೇವತೆಗಳು, ದೈವಾಂಶ ಸಂಭೂತ ಸಂತರು, ಮಹಾಂತರು, ಶರಣರು, ದಾರ್ಶನಿಕರು, ತತ್ವಜ್ಞಾನಿಗಳು ಅವತರಿಸಿದ್ದಾರೆ. ಈ ಭೂಮಿಯ ಮೇಲೆ ನೂರಕ್ಕೆ ಒಬ್ಬ ಶೂರ, ಸಾವಿರಕ್ಕೆ ಒಬ್ಬ ಸಂತ, ಲಕ್ಷಕ್ಕೆ ಒಬ್ಬ ಮಹಾಂತ, ಕೋಟಿಗೆ ಒಬ್ಬ ಶರಣರು ಜನ್ಮ ತಾಳುತ್ತಾರಂತೆ. ಅಂತಹ ಪುಣ್ಯ ಪುರುಷರಲ್ಲಿ ಕಡಕೋಳ ಮಡಿವಾಳಪ್ಪನವರು ಒಬ್ಬರಾಗಿದ್ದಾರೆ. ಮಡಿವಾಳಪ್ಪ ಎಂದರೆ ಸರಿಸುಮಾರು 2 ಶತಮಾನಗಳ ಹಿಂದೆ ಹೈದರಾಬಾದ್ ಕರ್ನಾಟಕದಲ್ಲಿ ಕಡಕೋಳ ಮಡಿವಾಳಪ್ಪ ನೆನಪಿಗೆ ಬಂದರೆ ಮುಂಬೈ ಕರ್ನಾಟಕದಲ್ಲಿ ಗರಗದ ಮಡಿವಾಳಪ್ಪ ನೆನಪಿಗೆ ಬರುತ್ತಾರೆ. ಇವರಿಬ್ಬರು 18-19 ಶತಮಾನದಲ್ಲಿ ಅವತರಿಸಿದ್ದರು. ಕಡಕೋಳ ಮಡಿವಾಳಪ್ಪನವರು ಸರಿಸುಮಾರು 40-50 ವರ್ಷ ಹಿರಿಯರಾಗಿದ್ದರು. 4-5 ದಶಕಗಳ ಕಿರಿಯರಾದ ಗರಗದ ಮಡಿವಾಳಪ್ಪ ಎಂದೇ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ ಅವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸಂಸ್ಥಾನದ ಕಲ್ಮಠದ ತೋಟದಲ್ಲಿ ಶಿಶುವಿನ ರೂಪದಲ್ಲಿ ಪ್ರಕಟವಾದರು. ಧಾರವಾಡ ಜಿಲ್ಲೆಯ ಗರಗವನ್ನು ತಮ್ಮ ಕಾರ್ಯಕ್ಷೇತ್ರ, ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಲೋಕ ಕಲ್ಯಾಣ ಮಾಡುತ್ತಾ ಅಲ್ಲಿಯೇ ಜೀವಂತ ಸಮಾಧಿಯಾದರು. ಗರಗದ ಮಡಿವಾಳಪ್ಪನವರಿಗೆ ನವಲಗುಂದದ ನಾಗಲಿಂಗರು, ಹುಬ್ಬಳ್ಳಿಯ ಸಿದ್ಧಾರೂಢರು, ಶಿಶುನಾಳ ಶರೀಫರು, ಮುರುಗೋಡದ ಚಿದಂಬರ ಮಹಾಸ್ವಾಮಿಗಳು ಸಮಕಾಲೀನರಾಗಿ ಲೋಕೋದ್ಧಾರಕ್ಕೆ ಕಾರಣೀಭೂತರಾಗಿದ್ದರು. ಕಡಿಕೋಳ ಮಡಿವಾಳಪ್ಪನವರು ಕೂಡ 18-19 ಶತಮಾನದಲ್ಲಿ ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ, ಈಗಿನ ಯಡ್ರಾಮಿ ತಾಲೂಕಿನ ಕಡಕೋಳವನ್ನು ಕರ್ಮಭೂಮಿಯಾಗಿ ಮಾಡಿಕೊಂಡು ಸಂತ, ಮಹಾಂತ, ಅವಧೂತ, ತತ್ವಜ್ಞಾನಿ, ದಾರ್ಶನಿಕರಾಗಿ ಜನರ ಮನಸ್ಸಿನ ಮಲಿನವನ್ನು ತೊಳೆದು ಮಡಿ ಮಾಡಿ ಉದ್ಧರಿಸಿದವರು. ಕಡಕೋಳ ಮಡಿವಾಳಪ್ಪನವರ ಜನನವೇ ಅತ್ಯಂತ ರೋಚಕವಾದದ್ದು ಮತ್ತು ಬದುಕಿಗೆ ಸಾಧನೆಗೆ ತಿರುವು ಕೊಟ್ಟಂತಾಗಿದೆ. ಮಡಿವಾಳಪ್ಪನವರ ತಾಯಿ ಹೆಸರು ಗಂಗಮ್ಮ. ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾಗಠಾಣ ಗ್ರಾಮದವರು. ಶಂಕ್ರಪ್ಪ ಎಂಬ ಗಾಣಿಗ ಸಮಾಜದವನ ಮಗಳಾಗಿದ್ದು ಬಾಲ್ಯದಲ್ಲಿಯೇ ವಿವಾಹವಾಗಿ ಯೌವನಕ್ಕೆ ಕಾಲಿಡುವ ಮುಂಚೆ ವಿಧಿಯ ಆಟಕ್ಕೆ ಕೈ ಹಿಡಿದ ಪತಿಯನ್ನು ಕಳೆದುಕೊಂಡು ವಿಧವೆಯಾದಳು. ತಮ್ಮೂರು ಬರಗಾಲಕ್ಕೆ ತುತ್ತಾದಾಗ ಹೊಟ್ಟೆ ಹೊರೆಯುವುದು ಕರಕಷ್ಟವೆಂದೆನಿಸಿ ಶಂಕ್ರಪ್ಪ ತನ್ನ ಮಗಳಾದ ಗಂಗಮ್ಮಳನ್ನು ಕರೆದುಕೊಂಡು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರಿಗೆ ಬಂದು ಮಲ್ಲಿಕಾರ್ಜುನಪ್ಪ ಗೌಡರ ಆಶ್ರಯ ಪಡೆದು ಹೊಲ ಮನೆಯಲ್ಲಿ ಕೆಲಸ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಬಾಲ್ಯಾವಸ್ಥೆಯ ಗಂಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಸಂಸಾರಿಕರ ಮನೆಯಲ್ಲಿ ಆಶ್ರಯ ಪಡೆಯುವುದು ಯೋಗ್ಯವಲ್ಲ ಎಂದರಿತ ಮಲ್ಲಿಕಾರ್ಜುನಪ್ಪ ಗೌಡ ಚಿಣ್ಮೇರಿ ಮಠದ ಶಾಖಾ ಮಠವಾದ ತಮ್ಮೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಯವರ ಸುಪದ್ರಿಗೆ ವಹಿಸಿದರು. ಬಿದನೂರು ಮಠದ ವಿರೂಪಾಕ್ಷಯ್ಯ ಸ್ವಾಮಿಗಳು ಅಧ್ಯಯನಶೀಲರು ಮತ್ತು ಪ್ರಾಯೋಗಿಕ ಸಿದ್ಧಾಂತಿಗಳು ಆಗಿದ್ದರು. ಹೀಗಾಗಿ ಸುತ್ತಲಿನ ಮುಮುಕ್ಷುಗಳು ಮಠಕ್ಕೆ ಹರಿದು ಬಂದು ಹಲವಾರು ದಾರ್ಶನಿಕ ಧಾರೆಗಳ ಚರ್ಚೆ, ಪುರಾಣ, ಪ್ರವಚನಗಳು ನಡೆಯುತ್ತಲೇ ಇರುತ್ತಿದ್ದವು. ತೀವ್ರ ಕುತೂಹಲಿಯಾಗಿದ್ದ ಗಂಗಮ್ಮ ಈ ಎಲ್ಲಾ ಚರ್ಚೆ, ಶಿವಾನುಭವ ಗೋಷ್ಠಿಗಳಲ್ಲಿ ಪಾಲ್ಗೊಳ್ಳುತ್ತಾ ಯಾರ ಅರಿವಿಗೂ ಬರದಂತೆ ಗುಪ್ತ ಸಾಧಕಿಯಾಗಿ ಬೆಳೆಯುತ್ತಾ ಮಹಾಜ್ಞಾನಿ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದುಕೊಂಡು ಶಿಶುಮಗಳಾದಳು. ಒಮ್ಮೆ ಚಿಣಮಗೇರಿ ಗುಡ್ಡದ ಮಹಾಂತ ಶಿವಯೋಗಿಗಳು ತಮ್ಮ ಶಾಖಾ ಮಠವಾದ ಬಿದನೂರಿಗೆ ಆಗಮಿಸಿದ್ದರು. ಭಕ್ತರೆಲ್ಲ ಪರಮ ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯುತ್ತಿದ್ದರು. ಮಠದಲ್ಲಿಯೇ ಕೆಲಸ ಕಾರ್ಯ ನಿರ್ವಹಿಸುವ ಗಂಗಮ್ಮ ಕೂಡ ದರ್ಶನ ಆಶೀರ್ವಾದ ಪಡೆಯಲು ಬಂದಾಗ ಪುತ್ರ ಸಂತಾನ ಪ್ರಾಪ್ತಿ ಎಂದು ಆಶೀರ್ವಾದ ಮಾಡಿದರು. ಗಂಗಮ್ಮಳಿಗೆ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು. ಗುರು ಮಹಾಂತನ ಆಶೀರ್ವಾದ ಅದು ಹೇಗೆ ಸುಳ್ಳಾದಿತ್ತು? ಮಹಾಜ್ಞಾನ ವಿರೂಪಾಕ್ಷಯ್ಯ ಸ್ವಾಮಿಗಳಿಂದ ದೀಕ್ಷೆ ಪಡೆದ ಗಂಗಮ್ಮಳಿಗೆ ಗುರು ಪರಂಪರೆಯಲ್ಲಿ ಗುರುವೇ ಗಂಡ, ಶಿಷ್ಯಂದಿರೆಲ್ಲ ಹೆಂಡತಿಯರು ಆಗುತ್ತಾರೆ. ಹೀಗಾಗಿಯೇ ಬಹುತೇಕ ತತ್ವಪದಕಾರರು ಗುರುವನ್ನು ಗಂಡನೆಂದು ಸಂಬೋಧಿಸಿ ಪದಕಟ್ಟಿ ತಮ್ಮ ಶಿವಸುಖ ದಾಂಪತ್ಯವನ್ನು ಕುರಿತು ಹಾಡಿದ್ದಾರೆ. ಅಂತೆಯೇ ಗಂಗಮ್ಮ ಮತ್ತು ವೀರಪಾಕ್ಷಯ ಸ್ವಾಮಿಗಳು ಸರ್ವಸ್ವ ಸಮರ್ಪಿಸಿಕೊಂಡಿರಬೇಕು. ಮಠದ ಸೇವೆ, ಗುರುವಿನೊಂದಿಗಿನ ಒಡನಾಟ ಮತ್ತು ವಯೋಸಹಜ ಕಾಮನೆಗಳು ಇಬ್ಬರನ್ನು ಒಂದುಗೂಡಿಸಿರಬೇಕು. ಆಧ್ಯಾತ್ಮ ಮಾರ್ಗದಲ್ಲಿ ಬಹುದೂರ ಸಾಗಿದ್ದ ಈ ಅವಧೂತರು ಸಾಮಾಜಿಕ ನಿರ್ಬಂಧ ಮತ್ತು ಅನಾವಶ್ಯಕ ಮಡಿವಂತಿಕೆಗಳನ್ನು ಮೀರಿ ನಿಂತರೆಂದು ತೋರುತ್ತದೆ. ಗಂಗಮ್ಮಳ ಭಕ್ತಿ, ವೀರಪಾಕ್ಷಯ ಸ್ವಾಮಿಗಳ ಶಕ್ತಿ ಒಂದುಗೂಡಿದವು. ಕುಂಡಲಿನಿ ಸಾಧನೆಯಲ್ಲಿ ಸ್ತ್ರೀ ಪುರುಷ ಸಮಾಗಮವು ಅಪೇಕ್ಷಣೀಯ. ಇದೊಂದು ಯೌಗಿಕ ತಂತ್ರವೇ ಆಗಿದೆ. ಕಡುಕೋಳ ಮಡಿವಾಳಪ್ಪನವರು ಹೀಗೆ ಯೌಗಿಕ ಹಂಬಲಕ್ಕೆ ಜನಿಸಿದವರೆಂಬ ತಥ್ಯವನ್ನು ಆತನ ಶಿಷ್ಯರು ಪದವೊಂದರಲ್ಲಿ, ಏನ ಹಡದಾಳ ನಮ್ಮವ್ವ, ಎಂಥವನ ಹಡದಾಳ ನಮ್ಮವ್ವ, ಬ್ರಹ್ಮಜ್ಞಾನದಿಂದ ಕಂದನ ಪಡೆದು ಜೋಗುಳ ಹಾಡಾಳ ನಮ್ಮವ್ವ, ಮೈಲಿಗೆ ಆಗಲಿಲ್ಲ ಅವ ಏನು ಬಗಲಾಗ ಮಲಗಲಿಲ್ಲ, ಬಿದನೂರು ಸ್ಥಳದಲ್ಲಿ ವೀರೂಪಾಕ್ಷೇಶನ ತೊಟ್ಟಿಲು ತೂಗಳ ನಮ್ಮವ್ವ ಎಂದು ಹಾಡಿದ್ದಾರೆ. ಆದರೆ ಸಮಾಜದ ಕಡೆಗಣ್ಣಿಗೆ ಅವಹೇಳನಕ್ಕೆ ಗುರಿಯಾಗಿ ವೀರೂಪಾಕ್ಷಯ ಸ್ವಾಮಿಗಳು ಮಠ ಮತ್ತು ಊರು ಬಿಟ್ಟು ತಲೆಮರೆಸಿ ದೇಶಾಂತರಕ್ಕೆ ಹೋದರು. ಸ್ವಾಭಿಮಾನಿ ಗಂಗಮ್ಮ ಆತ್ಮಹತ್ಯೆಗೆ ಯತ್ನಿಸುತ್ತಿರುವಾಗ ಗುಡ್ಡದ ಮಹಾಂತರು ಹಾಗೂ ಬಿದನೂರಿನಲ್ಲಿ ಆಶ್ರಯ ಕೊಟ್ಟ ಮಲ್ಲಿಕಾರ್ಜುನಪ್ಪ ಗೌಡರ ಸಾಂತ್ವನ ಮತ್ತು ಧೈರ್ಯದ ಬೆಂಬಲದಿಂದಾಗಿ ಗಟ್ಟಿಗಿತ್ತಿ ಗಂಗಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದಳು. ಲೋಕದ ಜನರ ಮನದ ಮೈಲಿಗೆಯನ್ನು ತೊಳೆದು ಮಡಿ ಮಾಡಲು ಬಂದ ಮಡಿವಾಳಪ್ಪ ಎಂಬ ನಾಮಕರಣದಿಂದ ಓರಗೆಯ ಹುಡುಗರ ಜೊತೆ ಬೀದಿಯಲ್ಲಿ ಆಡುವಾಗ ಹೊಡೆದ ಚಿಣಿ ನೀರು ತುಂಬಿದ ಮಣ್ಣಿನ ಗಡಿಗೆಗೆ ಬಡಿದು ಒಡೆಯಿತು. ಗಡಿಗೆ ಹೊತ್ತ ಮಹಿಳೆ ಕೋಪದಿಂದ, ನೀ ಯಾರೋ, ನೀನಾ, ಅಪ್ಪ ಇಲ್ಲ ಅಂದ್ರೆ ಈಟು ಉರಿತಿದ್ದಿ, ಇನ್ನು ಅಪ್ಪ ಇದ್ರೆ ಏಟು ಉರಿತಿದ್ದಿ ಎಂದು ಜರಿದಳು. ದುಃಖ ತಡೆಯಲಾರದೆ ತಾಯಿ ಹತ್ತಿರ ಓಡೋಡಿ ಹೋಗಿ ಅಳಲು ತೋಡಿಕೊಂಡಾಗ ಮಗನ ಜನ್ಮ ವೃತ್ತಾಂತವನ್ನು ಎಳೆ ಎಳೆಯಾಗಿ ಹೇಳಿದಳು. ಚಿಣಮಿಗೇರಿ ಮಠದ ಮಹಂತರ ವರಪ್ರಸಾದದಿಂದ ಶಾಖಾ ಮಠದ ಪೀಠಾಧಿಪತಿ ವಿರೂಪಾಕ್ಷಯ ಸ್ವಾಮಿಗಳಿಂದ ಜನಿಸಿದ್ದು ತಿಳಿದು ರೋಮಾಂಚನವಾಯಿತು. ಮಡಿವಾಳಪ್ಪನವರೇ ಹಾಡಿದಂತೆ, ಹೆಂಗ ಭ್ರಾಂತಿ ನೀಗುತ್ತಿ, ನೀ ಹೆಂಗ ಮಾಂತನಾಗುತ್ತಿ, ಹಂಗೆ ಹಿಂಗೆ ಹೊತ್ತುಗಳೆದು ಹಂಗೇನಿ ಸತ್ತು ಹೋಗುತ್ತಿ ಎಂಬಂತೆ ನಡೆದುಕೊಂಡಿದ್ದರೆ ಹತ್ತರಲ್ಲಿ ಹನ್ನೊಂದಾಗುತ್ತಿದ್ದರು. ಹಾಗೆ ಆಗಲೂ ಬಿಡದೆ ಸ್ವಾಮಿಯಿಂದ ಜನಿಸಿದ ತಾನು ಮಹಾಸ್ವಾಮಿಯಾಗಬೇಕು, ಗುರುಪುತ್ರನಾಗಿ ಜನಿಸಿದ ತಾನು ಜಗದ್ಗುರು ಆಗಬೇಕು ಎಂದು ನಿರ್ಧರಿಸಿ ತಾಯಿಯಿಂದಲೇ ಮೊದಲ ಭಿಕ್ಷೆ ಪಡೆದು ಸನ್ಯಾಸಿಯಾಗಿ ಶಾಂತಿ, ನೆಮ್ಮದಿ, ಜ್ಞಾನ ಅರಸುತ್ತ ಚಿಣಮಗಿರಿಗೆ ಬಂದನು. ಮಠಾಧೀಶರನ್ನು ಕಂಡು ಮಹಾಂತೇಶ ಎಂದು ಪಾದಕ್ಕೆರಗಿದನು. ನೀನು ಬಯಸಿದ ಮಹಾಂತ ನಾನಲ್ಲ, ಆದರೆ ನೀನು ಬರುವ ಸೂಚನೆ ಕೊಟ್ಟು ಅಗಲಿ ಹೋಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ ಎಂದು ಗುರುಬಸವದೇವರು ನುಡಿದರು. ಮಡಿವಾಳಪ್ಪನವರು ದುಃಖಿತರಾಗಿ, ಕೊನೆಗೆ ನನಗೆ ಲಿಂಗದೀಕ್ಷೆ ಮತ್ತು ಅಯ್ಯಾಚಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಕೇಳಿಕೊಂಡರು. ಆತನ ಕೋರಿಕೆಯಲ್ಲಿ ಲಿಂಗದೀಕ್ಷೆ ನಾನು ಮಾಡಬಹುದು, ಆದರೆ ಅಯ್ಯಾಚಾರ ಮಾಡಲಾಗುವುದಿಲ್ಲ ಎಂದಾಗ, ಗುರುವೇ ನೀ ಬೇಗನೆ ಮೊರೆ ಕೇಳೋ ಯಪ್ಪ, ಹರಿದು ಹೋಗುತ್ತೀನಿ ಹಿಡ್ಕೋರೋ, ಪದರಿಗೆ ಬಿದ್ದೀನಿ ಪಾಪಿಷ್ಟ, ಗುರು ಮಹಾಂತ ನೋಡೋ ಎನ್ನ ಅದೃಷ್ಟ, ಸೇವಕ ನಿಂತೀನಿ ಗಟ್ಟಿಮುಟ್ಟ, ಗುರು ರಾಯರ ತಪ್ಪಿಸೋ ಈ ಭವದಾಟ ಎಂದು ಮೊರೆ ಇಟ್ಟಾಗ ಅರಳಗುಂಡಿಗೆ ಮಹಾದಾಸೋಹಿ ಶರಣರಿಂದ ಅಯ್ಯಾಚಾರ ಮಾಡಿಸುತ್ತೇನೆ ಎಂದು ಕರೆದುಕೊಂಡು ಬಂದರು. ಹಂಬಲಿಸಿ ಬರಲಿರುವ ಮನಸ್ಸಿನ ದುಗುಡ ಅರಿತ ಶರಣರು ಏನೆಂದು ಕೇಳಿದಾಗ, ಗುರುವೇ, ತಿಪ್ಪಿಯಲ್ಲಿ ಹುಟ್ಟಿ ಬೆಳೆದ ಬಿಲ್ವ ಪತ್ರಿ ಗಿಡದ ದಳಗಳು ಶಿವನ ಪೂಜೆಗೆ ಅರ್ಹವೋ ಅಥವಾ ಅಲ್ಲವೋ ಎಂದು ಕೇಳಿದರು. ಪತ್ರಿಗಿಡ ಎಲ್ಲಿ ಹುಟ್ಟಿದರೂ ಪವಿತ್ರವೇ, ಶಿವನ ಪೂಜೆಗೆ ಅರ್ಹ ಎಂದು ನುಡಿದಾಗ, ತನ್ನ ಕತೆ ಹೇಳಿ ಗುರುಪುತ್ರನಾಗಿ ಜನಿಸಿದ ನನಗೆ ಮಹಾಗುರು ಮಾಡುವ ಅಯ್ಯಾಚಾರ ಮಾಡಿ ಕೃತಾರ್ಥರನ್ನಾಗಿ ಮಾಡಿರಿ ಎಂದನು. ಅಯ್ಯ ಪುಣ್ಯಾತ್ಮ, ನಾನೊಬ್ಬ ಭಕ್ತ, ನನ್ನಿಂದಾಗದು, ಆದರೆ ನಿನಗೆ ಅಯ್ಯಾಚಾರ ಮಾಡಿಸುವ ಜವಾಬ್ದಾರಿ ನನ್ನದು ಎಂದು ತಮ್ಮೂರ ಹಳೀಪ್ಯಾಟಿ ಬಸಯ್ಯನ ಹತ್ತಿರ ಕರೆದುಕೊಂಡು ಹೋದರು. ಆದರೆ ಹಳೀಪ್ಯಾಟಿ ಬಸಯ್ಯ ಅಲ್ಲಸಲ್ಲದ ಅವಹೇಳನದ ಬಿರುನುಡಿ ನುಡಿದು ತಿರಸ್ಕರಿಸಿದನು. ಅರಳಗುಂಡಿಗೆ ಶರಣರು ಯಾವುದಕ್ಕೂ ಲೆಕ್ಕ ಹಾಕದೆ ತಮ್ಮ ಮನೆತನದ ಗುರುಗಳಾದ ಸಿಂದಗಿ ತಾಲೂಕಿನ ಕಲಕೇರಿ ಗ್ರಾಮದ ಮರುಳರಾಧ್ಯರಿಂದ ಅಯ್ಯಾಚಾರ ಮಾಡಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಗುರುಗಳನ್ನು ಹುಡುಕುತ್ತಿರುವಾಗ ನಿನಗೆ ಎಂಥ ವಿದ್ಯೆ ಬೇಕು ಎಂದು ಕೇಳಿದರು. ನಾನು ಹೋಗಿ ನೀನಾಗುವ ವಿದ್ಯೆ ಬೇಕು ಎಂದು ಉತ್ತರಿಸುವ ಅವರ ಅಲೌಕಿಕ ವಾಂಛಿತ ಅರಿವಾಗುತ್ತದೆ. ಗೊಬ್ಬೂರಿನ ಶಿಖಾಮಣಿ ಸ್ವಾಮಿಯಲ್ಲಿ ಅಕ್ಷರಾಭ್ಯಾಸ, ಅದೇ ಗ್ರಾಮದ ಸದಾಶಿವ ದೇವರಲ್ಲಿ ವಚನ ಸಿದ್ಧಾಂತ, ಹಂದಿಗನೂರು ಚನ್ನಬಸವೇಶ್ವರರಲ್ಲಿ ವೇದಾಂತ, ಭಂಗಿ ಪರ್ವತ ದೇವರಲ್ಲಿ ನಾಥ, ಸಿದ್ಧ, ಪರಂಪರೆ ಹೀಗೆ ಹಲವು ಮೂಲಗಳಿಂದ ತನ್ನ ಜ್ಞಾನ ಪಿಪಾಸೆಯನ್ನು ತಣಿಸಿಕೊಂಡರು. ಮನಸ್ಸಿನ ಶಾಂತಿಯನ್ನು ಅರಸಿ ಚಿಣಮಗೇರಿ ಮಠದಲ್ಲಿ ಬಹುದಿನಗಳ ಕಾಲ ದನಕರುಗಳನ್ನು ಕಾಯುವ ಕಾಯಕದ ಜೊತೆಗೆ ಧ್ಯಾನ, ಮೌನ, ತಪಸ್ಸು ಮಾಡುತ್ತಾ ಕಾಲ ಕಳೆದು ಶ್ರೀಶೈಲ ಪರ್ವತಕ್ಕೆ ಹೋದರು. ಸುಮಾರು ವರ್ಷ ಬೆಟ್ಟಗುಡ್ಡ ಕಾಡು ಮೇಡು ಅಲೆಯುತ್ತಾ ಪ್ರಶಸ್ತ ಸ್ಥಳ ಕಂಡಲ್ಲಿ ಧ್ಯಾನ, ತಪಸ್ಸು ಮಾಡುತ್ತಾ ಗಿಡಮೂಲಿಕೆಗಳ ಪರಿಚಯ ದಿವ್ಯ ಔಷಧಿಗಳ ಜ್ಞಾನ ಪಡೆದು ನಾಟಿ ವೈದ್ಯ ಕಲೆ ಕರಗತ ಮಾಡಿಕೊಳ್ಳುತ್ತಾರೆ. ಆದರೂ ಮನಸ್ಸಿನ ವ್ಯಾಕುಲತೆ ಕಡಿಮೆಯಾಗದೆ ಕಮರೀಕೊಳ್ಳದಲ್ಲಿ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಚಿನ್ನಗಿರಿಯ ಮಠ ಮತ್ತು ಅರಳಗುಂಡಿಗೆ ಶರಣರು ಕರೆದಂತೆ ಭಾಸವಾಗಿ ಮರಳಿ ಬರುತ್ತಾರೆ. ಅರಳಗುಂಡಿಗೆಯ ಮಲ್ಲಣಗೌಡರ ಸೋದರಿ ಭಾಗಮ್ಮ ಯೌವನಕ್ಕೆ ಕಾಲಿಡುತ್ತಿರುವಾಗ ಕುಷ್ಠರೋಗಕ್ಕೆ ಬಲಿಯಾಗಿ ಪಡಬಾರದ ಕಷ್ಟ ಪಡುತ್ತಿರುವಾಗ ಮಡಿವಾಳಪ್ಪನವರು ತಮ್ಮ ನಾಟಿ ಔಷಧದಿಂದ ಗುಣಪಡಿಸಿದಾಗ ಭಾಗಮ್ಮ ಅವರ ಶಿಷ್ಯಳಾಗುತ್ತಾಳೆ. ಇದನ್ನು ಅರಿತ ಹಳೇಪೇಟೆ ಬಸಯ್ಯನಿಗೆ ಸಹಿಸಲಾಗಲಿಲ್ಲ. ಅಲ್ಲ ಸಲ್ಲದ ಕತೆ ಕಟ್ಟಿ ಕೋಪಿಷ್ಠ ಮಲ್ಲಣ್ಣಗೌಡನ ಕಿವಿ ಕಚ್ಚುತ್ತಾನೆ. ಗೌಡಿಕೆಯ ಮದದಲ್ಲಿ ಅರಿವು ಮರೆತು ಅಜ್ಞಾನಿಯಾಗಿದ್ದ ಗೌಡ ಮಡಿವಾಳಪ್ಪನವರ ಹತ್ಯೆಗೈಯುವ ಸಂಚು ರೂಪಿಸುತ್ತಿರುವಾಗ ಅದನ್ನರಿತ ಭಾಗಮ್ಮ ಅರಳಗುಂಡಿಗೆ ತೊರೆಯಲು ಪರಿಪರಿಯಾಗಿ ಬೇಡಿಕೊಂಡಾಗ ಮಡಿವಾಳಪ್ಪನವರು ಮರಣ ಬಂದರೇನು ಸಿಟ್ಟಿಲ್ಲ, ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ, ಮಾನವರಿವರೇನು ಘಟ್ಟಿಲ್ಲ, ಮಹಾದೇವನ ಹಿಡಿದವರ್ಯಾರೋ ಕೆಟ್ಟಿಲ್ಲ ಎಂದು ಹಾಡುತ್ತಾ ವಲ್ಲದ ಮನಸ್ಸಿನಿಂದ ತನ್ನಿಬ್ಬರು ಶಿಷ್ಯರೊಂದಿಗೆ ರಾತ್ರಿಯಲ್ಲಿ ನಡೆದು ಜುಂಬೇರಹಳದ ಜಂಬುಲಿಂಗೇಶ್ವರ ದೇವಾಲಯ, ನಂತರ ಕೋಣ ಸಿರಿಸಿಗೆಯ ರೇವಣಸಿದ್ಧನ ಗುಡ್ಡದಲ್ಲಿ ಆಶ್ರಯ ಪಡೆಯುತ್ತಾರೆ. ವಿಷಯ ಪಕ್ಕದ ಹಳ್ಳಿಯ ಕಡಕೋಳದಲ್ಲಿದ್ದ ಸುರಪುರದ ಸ್ಥಾನಿಕ ದೊರೆ ವೆಂಕಟಪ್ಪನವರಿಗೆ ತಿಳಿಯುತ್ತದೆ. ಕಡಕೋಳದ ಬಸಪ್ಪ ದೊರೆ

0: ಕಬ್ಬಲಿಗೆ ಮತಸ್ಥರಾಗಿದ್ದ ಮಲ್ಲಣ್ಣಗೌಡ ಮತ್ತು ಅನೇಕ ಸದ್ಭಾವಿಗಳು ಸೇರಿ ಅಲ್ಲಿಗೆ ಬರುತ್ತಾರೆ. ಮಡಿವಾಳಪ್ಪ ಎಂಬ ಅದ್ಭುತ ಅನರ್ಘ್ಯರತ್ನವನ್ನು ಕಾಪಾಡಲು ಕೋಣಸಿರಿಸಿಗಿ ಮತ್ತು ಕಡಿಕೊಳದ ಜನ ಜಾತ್ರೆಗೆ ಸೇರಿದಂತೆ ಸೇರುತ್ತಾರೆ. ವಿಷಯ ಅರಿತ ಕೊಲೆಗಡುಕರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅರಳಗುಂಡಿಗೆಗೆ ಹಿಂತಿರುಗುತ್ತಾರೆ. ಈ ಕಡೆ ಸುದೀರ್ಘ ಚರ್ಚೆ ನಡೆದು ಕಡಕೋಳಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ. ಕೋಣಸಿರಿಸಿಗೆಯಿಂದ ಬಿಡದ ಜನ ಆ ಊರಿನಲ್ಲಿ ಮೇಲ್ವರ್ಗದ ಜನರ ಮನೆಗಳೇ ಇಲ್ಲ, ಇದ್ದವರೆಲ್ಲ ಕಾಟಕ ಜನರಿಂದ ತುಂಬಿದೆ ಎಂದಾಗ ಮಡಿವಾಳಪ್ಪನವರು, ಊರು ತುಂಬಾ ಕಾಟಕರಿದ್ದರೂ ಇರಲಿ, ಆದರೆ ಕೀಟಕರು ಮಾತ್ರ ಇರಬಾರದು ಎಂದು ಹೇಳಿ ಹೊರಡಲು ಸಮ್ಮತಿ ಸೂಚಿಸಿ ಕಡಕೋಳಕ್ಕೆ ಹೋಗಿ ನೆಲೆಸಿ ಅದನ್ನೇ ತಮ್ಮ ಕರ್ಮಭೂಮಿ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡರು. ಕೊನೆಯ ಉಸಿರಿರುವವರೆಗೆ ಅಲ್ಲಿಯೇ ನೆಲೆಸಿ ಜನಮಾನಸದಲ್ಲಿ ಕಡಕೋಳ ಮಡಿವಾಳಪ್ಪ ಎಂದೇ ಪ್ರಸಿದ್ಧಿ ಪಡೆದು ಅಲ್ಲಿಯೇ ಜೀವಂತ ಸಮಾಧಿಯಾಗುತ್ತಾರೆ. ಅಂತೆಯೇ ಬಿದನೂರಿನಲ್ಲಿ ಬುಡವಾಗಿ, ಚಿಣಮಗೇರಿಯಲ್ಲಿ ಚಿಗಿತು, ಅರಳಗುಂಡಿಗೆಯಲ್ಲಿ ಅರಳಿ, ಕಡಕೋಳದಲ್ಲಿ ಕಡೆಯಾದ ಮಡಿವಾಳಪ್ಪ ಶಿವಯೋಗಿ ಎಂಬ ಆಡು ನುಡಿಯೊಂದು ಹುಟ್ಟಿಕೊಳ್ಳಲು ಕಾರಣವಾಗಿದೆ. ವ್ಯವಸಾಯದ ಕರ್ಮಯೋಗಿಯಾಗಿ, ತಮ್ಮ ಪ್ರಸಾದ ತಾವೇ ಮಾಡಿಕೊಳ್ಳುವ ಹಠಯೋಗಿಯಾಗಿ, ತ್ರಿವಿಧ ದಾಸೋಹಿಯಾಗಿ, ತ್ರಿಕಾಲ ಜ್ಞಾನಿಯಾಗಿ, ಜ್ಞಾನಪೂರ್ಣ ಜ್ಯೋತಿಯಾಗಿದ್ದರು. ಭವರೋಗಕ್ಕೆ ಜ್ಞಾನ ಔಷಧಿ, ದೇಹ ರೋಗಕ್ಕೆ ವನೌಷಧಿ, ಹಂಬಲಿಸಿ ಬಂದವರಿಗೆ ಬೆಂಬಲಿಗನಾಗಿ, ಹಸಿದವರಿಗೆ ಅನ್ನ, ಮೋಕ್ಷಕ್ಕೆ ಅಭಯ ಹಸ್ತ ತೋರುವ ಮಹಾ ಯೋಗಿಗಳಾಗಿದ್ದರು. ಆಸು ಕವಿಯಾಗಿ ಹಾಡಿದರು. ಮಡಿವಾಳಪ್ಪನವರು ಕಂಡದನ್ನು ಕಂಡಂತೆ ಟೀಕಿಸುವ ಛಾತಿಯನ್ನು ಹೊಂದಿದ್ದರು. ಇವರು ಕವಿಯಾಗಬೇಕು, ಕವನ ರಚಿಸಬೇಕು ಎಂದವರಲ್ಲ. ಸಮಾಜದಲ್ಲಿ ಅವಹೇಳನಕ್ಕೆ ಅಪಮಾನಕ್ಕೆ ಒಳಗಾಗಿ ಸಮಾಜದ ನಡೆಯನ್ನು ಖಂಡಿಸಲು ಬಂದ ಸಂದರ್ಭ, ಕಂಡ ಘಟನೆಗೆ ತಕ್ಷಣ ಹುಟ್ಟಿ ಬಂದ ಪದಗಳೇ ಇಂದು ಜನರ ಬಾಯಲ್ಲಿ ನಲಿದಾಡುತ್ತಿವೆ. ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೇ ಬಂದ ಒಪ್ಪ ಇಂತಹ ಕಾಲ, ಬಾಯಿಲೊಂದು ಆಡ್ತೀರಿ, ಮನಸ್ಸಿನೊಳಗೊಂದು ಮಾಡ್ತೀರಿ, ಬರೆದಿಟ್ಟಿದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗುತ್ತೀರಿ. ಯಾತರ ಕಟಿಪೀಟಿ, ಒಂದಿನ ಹೋಗೋದು ಲಟ್ಟಿಪೀಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಟಿಪೀಟಿ, ಭಕ್ತಿ ಮಾಡುವುದು ಅದು ತಿಟ್ಟಿಪೀಟಿ. ಮೂಕನಾಗಬೇಕು ಈ ಜಗದೊಳು ಜ್ವಾಕ ಆಗಿರಬೇಕು, ಕಾಕ ಬುದ್ಧಿ ಕಡಿಗಿ ಹಾಯಿಸಲಾರದ ಲೋಕದ ಗೊಡವಿ ನಿನಗ್ಯಾತಕ್ಕಬೇಕು. ನನ್ನ ಒಳಗ ನಾ ತಿಳ್ಕೊಂಡೆ, ನನಗ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡಕೊಂಡೆ, ನಾ ಎಲ್ಲರ ಹಂಗೊಂದು ಹರಕೊಂಡೆ. ಈ ರೀತಿ ಹಲವಾರು ಪದಗಳನ್ನು ಕಟ್ಟಿ ಹಾಡಿದ್ದಾರೆ. ಕಡಕೋಳು ಸತ್ಸಂಗ ತತ್ವ ಪದಗಳ ಟಂಕ ಶಾಲೆಯಾಗಿತ್ತು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ವಚನಗಳ ಮೇಲೆ ಚರ್ಚೆ ಮಾಡಿ ಅಪ್ಪಟ ಅಪರಂಜಿ ಎಂಬ ಮುದ್ರೆ ಒತ್ತುವ ಟಂಕ ಶಾಲೆಯಾಗಿ ವಚನ ಸೃಷ್ಟಿಸಿದರು. 19ನೇ ಶತಮಾನದಲ್ಲಿ ಕಡಕೋಳದಲ್ಲಿ ಮಡಿವಾಳಪ್ಪನವರ ಸತ್ಸಂಗಗಳು ಕೂಡ ತತ್ವ ಪದಗಳ ಸೃಷ್ಟಿಯ ಟಂಕ ಶಾಲೆಯಾಗಿ ರೂಪುಗೊಂಡಿತು. ಎಲ್ಲ ಸಮುದಾಯದ ಜನ ವಚನ ರಚಿಸಿದರೆ ಇಲ್ಲಿಯೂ ಕೂಡ ಎಲ್ಲ ಸಮುದಾಯದ ಜನ ತತ್ವಪದ ಕಟ್ಟಿ ಹಾಡಿದ್ದಾರೆ. ವಚನಗಳ ಅಂಕಿತದಲ್ಲಿ ವಚನಕಾರರು ತಮ್ಮ ವೃತ್ತಿಯನ್ನು ನಮೂದಿಸಿದರೆ ತತ್ವಪದಗಳಲ್ಲಿ ತಮ್ಮ ಊರುಗಳನ್ನು ನಮೂದಿಸಿದ್ದಾರೆ. ಶರಣರ ಮಧ್ಯೆ ಪರಸ್ಪರ ಅನುಭಾವಿಕ ವಾಗ್ವಾದಗಳು ನಡೆದಂತೆ ತತ್ವಪದಕಾರರಲ್ಲಿಯೂ ಎಲ್ಲಾ ಜಾತಿ ಮತ ಪಂಥದ ಜನರು ಒಂದೆಡೆ ಸೇರಿ ಆಲೋಚನೆಗಳನ್ನು ಹಂಚಿಕೊಳ್ಳುವ ಗರಡಿ ಮನೆಯಾಗಿತ್ತು. ಹೂ ತಾನು ಮಾತ್ರ ಸ್ವರ್ಗಕ್ಕೆ ಹೋಗದೆ ದಾರಕ್ಕೂ ಕರೆದೊಯ್ಯುವಂತೆ ಹಲವಾರು ಶಿಷ್ಯರನ್ನು, ಸಂತರನ್ನು ಮತ್ತು ತತ್ವಪದಕಾರರಿಗೆ ಸನ್ಮಾರ್ಗ ತೋರಿದರು. ಅಕ್ಷರ ಜ್ಞಾನದ ಗಂಧವೇ ಅರಿಯದ ಕಡ್ಲೇವಾಡ ಸಿದ್ದಪ್ಪನಿಗೂ ತತ್ವಪದ ಬರೆಯುವಂತೆ ಹುರಿದುಂಬಿಸಲು ಕೈನೂರು ಕೃಷ್ಣಪ್ಪ ತೆಲಗಬಾಳ ರೇವಪ್ಪರನ್ನು ಕರೆದು, ನಾ ಎಂಬ ಒಂದಕ್ಷರ ಕೊಟ್ಟು ನಾಳೆ ಸತ್ಸಂಗಕ್ಕೆ ಬರುವಾಗ ಪದ ಬರೆದುಕೊಂಡು ಬರಲು ಹೇಳಿದರು. ಕೈನೂರು ಕೃಷ್ಣಪ್ಪ, ನಾ ಕಡಿಕೊಳ್ಳದ ಗುಲಾಮ, ನನ್ನ ಹೆಸರು ತೆಗಿಬೇಡ್ರಿ ಇನ್ನೊಮ್ಮ, ಗುರು ಹಾಕಿಕೊಟ್ಟ ಜಹಗೀರು ಇನ್ನಮ್ಮ, ನಾ ಸರ್ವರಿಗೂ ಮಾಡ್ತೀನಿ ಸಲಾಮ ಎಂದು ಹಾಡಿದರೆ, ತೆಲಗಬಾಳ ರೇವಪ್ಪ, ನಾ ಚಿಣಿಯನಾಡಿದೆನೋ, ನಾ ಚಿಣಿಯನಾಡಿದನೋ, ಪರಬ್ರಹ್ಮಕ ಚಿಣಿಯ ಭಕ್ತಿ ಗುಣವೆಂಬ ಚಿಣಿಯ ಮಾಡಿ ಸಿಟ್ಟಿನಿಂದ ನಾ ಹೊಡೆದು ಚಿಣಿಯನಾಡಿದನೋ, ನಾ ಚಿಣಿಯನಾಡಿದನೋ ಎಂದು ಹಾಡಿದರೆ, ಕಡ್ಲೇವಾಡ ಸಿದ್ದಪ್ಪ, ನಾ ಏನು ಬಲ್ಲೆನಪ್ಪ ನಿಮ್ಮ ಕೂಸ, ಅಂದಿಗಿ ಇಂದಿಗಿ ಎನಗೆ ನಿಮ್ಮ ಧ್ಯಾಸ, ನಾ ನಂಬಿಗಿಟ್ಟು ನಡೆದೇನ ಒಂದೇ ಮನಸ, ಅಂಬಿಗರ ಚೌಡಯ್ಯನ ವಂಶ. ಹೀಗೆ ಮೂರೂ ಜನ ಹಾಡಿದಂತೆ ತಮ್ಮಲ್ಲಿ ಬರುವ ಎಲ್ಲ ಜನ ಶಿಷ್ಯರಿಗೆ, ಜನರಿಗೆ ತಮ್ಮ ದಾರಿ ಹಿಡಿಯಲು ಪ್ರೇರಣೆ ನೀಡುತ್ತಿದ್ದರು. ಗುರು ಶಿಷ್ಯರ ತತ್ವ ಪದಗಳ ಜುಗಲ್ಬಂದಿ. ಕಡಕೋಳ ಮಡಿವಾಳಪ್ಪನವರು ವರ್ಚಸ್ಸು ಕೇಳಿದ ಚೆನ್ನೂರು ಜಲಾಲ ಸಾಹೇಬರು ಕಣ್ಣಾರೆ ಕಾಣಲು ಬರುತ್ತಾರೆ. ತಮ್ಮ ಕಲ್ಪನಾಲೋಕದ ಮಡಿವಾಳಪ್ಪನವರು ಮಠದಲ್ಲಿ ಕಾಣದೆ ದೊಡ್ಡಿಯಲ್ಲಿ ದನಕರುಗಳ ಹೆಂಡಿ ಕಸ ಬಳಿದು ಕುರುಳು ತಟ್ಟುವ ಕೆಲಸದವನಾಗಿ ಕಂಡಾಗ ಆಶ್ಚರ್ಯದಿಂದ ಜಂಗಮನಾಗಬೇಕಾದರೆ ಮನ ಲಿಂಗ ಮಾಡಿಕೊಂಡಿರಬೇಕು, ಅಂಗಣ ಗುಣ ಅಳಿದಿರಬೇಕು, ನಿಸ್ಸಂಗನಾಗಿ ಶರಣರ ಕೂಡಿಕೊಂಡಿರಬೇಕು ಎಂಬ ಮೂದಲಿಕೆಯ ತತ್ವ ಪದಕ್ಕೆ ಮಡಿವಾಳಪ್ಪನವರು ಫಕೀರನಾಗಬೇಕಾದರೆ ಮನದ ವಿಕಾರವನ್ನೆಲ್ಲ ತೊಳೆದಿರಬೇಕೋ, ನಕಾರ ಮಕಾರ ಶಿಕಾರ ವಕಾರ ಯಕಾರ ಓಂಕಾರವನ್ನೆಲ್ಲ ತಿಳಿದಿರಬೇಕೋ ಎಂದು ಹಾಡಿದಾಗ ಜಲಾಲ ಸಾಹೇಬರ ಮನಪರಿವರ್ತನದ ಜೊತೆಗೆ ಜ್ಞಾನೋದಯವಾಗಿ ದೀಕ್ಷೆ ಪಡೆದು ಅಪ್ಪಟ ಅನುಯಾಯಿಯಾಗಿ ಪುರಾಣ ಪ್ರವಚನ ಹೇಳುತ್ತಾ ಲೋಕೋದ್ಧಾರಕ ಕಾರ್ಯದಲ್ಲಿ ತೊಡಗಿದರು. ಹೀಗೆ ಸಾಮಾನ್ಯ ಅಸಾಮಾನ್ಯರನ್ನು ಪರಿವರ್ತನೆ ಮಾಡುವ ಮಾಂತ್ರಿಕ ಶಕ್ತಿ ಅಂದಿಗೂ ಇಂದಿಗೂ ಅವ್ಯಾಹತವಾಗಿದೆ. ಅಪಾರ ಭಕ್ತಗಣ ಮತ್ತು ಶಿಷ್ಯರನ್ನು ಹೊಂದಿದ್ದರು. ಕಡಿಕೋಳ ಮಡಿವಾಳಪ್ಪನವ ಮುತ್ಯ ನಿಂತಲ್ಲಿ 30,000 ಎಂಬ ಜಾಣ್ಣುಡಿಯೊಂದು ಪ್ರಚಲಿತದಲ್ಲಿದೆ. ಅಂದರೆ ಜಾತಿ ಮತ ಪಂಥದ ಭೇದ ಭಾವವಿಲ್ಲದೆ ಹಂಬಲಿಸಿ ಬಂದ ಅಪಾರ ಜನರಿಗೆ ಅಭಯ ಹಸ್ತ ನೀಡಿ ಭಕ್ತರ ಶಿಷ್ಯರ ಬಳಗವೇ ಮಾಡಿಕೊಂಡಿದ್ದರು. ಕೈನೂರು ಕೃಷ್ಣಪ್ಪ, ಕಡ್ಲೇವಾಡ ಸಿದ್ದಪ್ಪ, ತೆಲಗಬಾಳ ರೇವಪ್ಪ, ಚನ್ನೂರು ಜಲಾಲ ಸಾಹೇಬ, ಅರಳಗುಂಡಿಗಿ ಭಾಗಮ್ಮ, ಬಸಲಿಂಗಪ್ಪ, ಮಲ್ಲಿಕಾರ್ಜುನಗೌಡ, ಹಂಗರಿಗಿ ಬಸವಲಿಂಗಪ್ಪ ಮುಂತಾದ ಪ್ರಮುಖರಾಗಿದ್ದರು. ಸಮಕಾಲೀನರು ಚಿಣಮಗೇರಿಯ ಮಹಾಂತ ಮಠದ ಗುರುಬಸವದೇವರು, ಅರಳಗುಂಡಿಗೆಯ ಮಹಾದಾಸುಯಿ ಶರಣಬಸವರು, ಕಲಿಕೇರಿ ಮರುಳಾರಾಧ್ಯರು ಇವರೆಲ್ಲ ವಯಸ್ಸಿನಲ್ಲಿ ಹಿರಿಯರಾಗಿದ್ದು ಸಮಕಾಲೀನರಾಗಿದ್ದರು. ಜನಮೆಚ್ಚಿದ ಅಪಾರ ಪದಗಳು ಮತ್ತು ತತ್ವ ಪದಗಳ ರಚನೆ, ಸಮಾಜದಲ್ಲಿ ತಲೆದೋರಿದ ಅನೈತಿಕ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಜಾತೀಯತೆ ಅಜ್ಞಾನದ ಅಂಧಕಾರ ಅಹಂಕಾರದಿಂದ ಕೂಡಿದ ಟೊಳ್ಳುತನ ಮೂಢನಂಬಿಕೆ ತಾರತಮ್ಯತನ ಇವುಗಳನ್ನು ಹೋಗಲಾಡಿಸಿ ಸಮಸಮಾಜ ನಿರ್ಮಾಣಕ್ಕಾಗಿ ಪದಗಳು ಹಾಡಿದ್ದಾರೆ. ಇವರು ಸುಮಾರು 1100 ಭಕ್ತಿ ಪದ, 1100 ತತ್ವ ಪದ, 1100 ಮಂಗಳಾರತಿ ಮತ್ತು 1000 ವಚನಗಳನ್ನು ರಚಿಸಿ ಹಾಡಿದ್ದಾರೆ ಎಂದು ನಂಬಲಾಗಿದೆ. ಆದರೆ ಕಡಿಕೋಳ ಮಡಿವಾಳಪ್ಪನವರ ತಮ್ಮ ಶರಣಾರ್ಥಿ ಪದ್ಯದಲ್ಲಿ ಹೀಗೆ ಹೇಳಿಕೊಂಡಿದ್ದಾರೆ: ಸುಳ್ಳೆ 25 ನಿಜಪದ, ಸುಳ್ಳೆ 19 ವಚನವು, ಸುಳ್ಳೆ ಪರಿವರ್ತಿ ನಂಬತ್ತೆಂದನು ಹಾಡು, ಸುಳ್ಳೆ ಹಾಡುವುದಾಯಿತು ಹಾಡು, ಸುಳ್ಳೆ 17 150 ಸರ್ವಕ್ಕೆ, ಸುಳ್ಳೆ ತಿಳಿದರೆ ಡುಳ್ಳೆ ಮಾಡಿದ ಮಹಾಂತ ಶರಣಾರ್ಥಿ ಎಂದಿರುವಂತೆ 1750 ಹಾಡು ರಚಿಸಿ ಹಾಡಿದ್ದಾರೆ ಎಂದರ್ಥ. ಆದರೆ ಇಲ್ಲಿಯವರೆಗೆ ಸುಮಾರು 500 ಪದಗಳು 150 ವಚನಗಳು ದೊರೆತಿವೆ. ಇವರ ವಚನಗಳ ಅಂಕಿತ ಗುರುಮಹಾಂತ ಎಂದಿದೆ, ಆದರೆ ತತ್ವ ಪದಗಳಲ್ಲಿ ಬೇರೆ ಬೇರೆ ಅಂಕಿತ ಬಳಸಿ ಇಡೀ ಲೋಕಕ್ಕೆ ಜ್ಞಾನಪೂರ್ಣದ ಜ್ಯೋತಿಯಾಗಿ ಬೆಳಗುವುದರ ಜೊತೆಗೆ ಕಡಿಕೋಳ ಮಡಿವಾಳಪ್ಪನವರು ಜ್ಞಾನಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಎಂಬ ಮಂಗಳಾರತಿ ಪದದಲ್ಲಿ ಇಡೀ ಜಗತ್ತಿಗೆ ಜ್ಞಾನಪೂರ್ಣ ಜ್ಯೋತಿಯಾಗಿ ಬೆಳಗುವ ಪರಶಿವ ಪರಮಾತ್ಮನಿಗೆ ನಿರ್ಮಲವಾದ ಮನಸ್ಸೆಂಬ ಕರ್ಪೂರದಿಂದ ಬೆಳಗುತ್ತಾ ಸ್ಮರಿಸಿದರೆ ಪೂಜಿಸಿದರೆ ಮನ ಮನುಷ್ಯ ಸಮಾಜ ಲೋಕ ಉದ್ಧಾರವಾಗುತ್ತದೆ ಎಂಬ ಸನ್ಮಾರ್ಗ ತೋರಿದವರ ಬಗ್ಗೆ ಹೆಚ್ಚಿಗೆ ಏನು ಹೇಳಬಹುದು? ಹಲವು ಮಾತೇನು, ನೀ ನೋಡಿದು ಪಾದವನಿಟ್ಟು ಮೆಟ್ಟಿದ ನೆಲವೇ ಸುಕ್ಷೇತ್ರ, ಮುಟ್ಟಿದ ಜಲವೇ ಪಾವನ ತೀರ್ಥ, ಸುಲಭ ಶ್ರೀಗುರು ಕಡಿಕೋಳ ಮಡಿವಾಳೇಶ, ಕೃಪೆ ಮಾಡು ಕೃಪೆ ಮಾಡು ಕೃಪೆ ಮಾಡು.
1: ಇದುವರೆಗೆ ಕಡಕೋಳ ಮಡಿವಾಳಪ್ಪನವರ ಕುರಿತು ಮಾತನಾಡಿದವರು ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. ಕನ್ನಡ ಭಾರತಿಯಲ್ಲಿ ಈಗ ಸಾಹಿತಿ ಕವಿಯತ್ರಿ ಕಸ್ತೂರಿ ಎಸ್ ಪಟ್ಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ಸಾವಿತ್ರಿಬಾಯಿ ಫುಲೆ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಜನಿಸಿದ ಮಹಾನ್ ಮಹಿಳೆ ಸಾವಿತ್ರಿಬಾಯಿ ಫುಲೆ ನಮ್ಮ ದೇಶದ ಅಮೂಲ್ಯ ರತ್ನಕಳೆ. ಬಾಲ್ಯದಲ್ಲೇ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದಳು. ಜ್ಞಾನದ ಬೆಳಕಿನಿಂದ ತನ್ನ ಬದುಕನ್ನು ರೂಪಿಸಿದಳು. ಪತಿ ಜ್ಯೋತಿಬಾ ಫುಲೆ ಜೊತೆ ಶಿಕ್ಷಣದ ದಾರಿ ಹಿಡಿದಳು. ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಾಲೆಯನ್ನು ತೆರೆದಳು. ಅಜ್ಞಾನದ ಕತ್ತಲನ್ನು ದೂರ ಮಾಡುವ ಸಂಕಲ್ಪ ಮಾಡಿದಳು. ವಿದ್ಯೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದಳು. ಸೀರೆಗೆ ಸೆಗಣಿ ಎರೆಸಿದರು ನಗುತ್ತಾ ಸಾಗಿದಳು. ಬಡವರ ಕಣ್ಣೀರಿನ ಕರುಣಾಮಯಿಯಾದಳು. ಪ್ರೀತಿ ಸೇವೆ ತ್ಯಾಗದ ಬದುಕು ಅವಮಾನ ಸಹಿಸಿದಳು. ಆದರ್ಶ ಬದುಕು ಮೈಗೂಡಿಸಿದವಳು. ಮೌಲ್ಯ ಸಾರಿ ಮುತ್ತಾದಳು. ಪ್ಲೇಗ್ ರೋಗಿಗಳ ಸೇವೆಯಲ್ಲಿ ತನ್ನ ಜೀವನವನ್ನೇ ಅರ್ಪಿಸಿದಳು. ಮಾನವ ಸೇವೆಯಲ್ಲೇ ನಿಜವಾದ ಮಹತ್ವವಿದೆ ಎಂದು ತೋರಿದಳು. ಸಾವಿತ್ರಿಬಾಯಿ ಫುಲೆಯವರ ಆದರ್ಶ ಸದಾ ಬೆಳಗಲಿ. ಅವರ ಶಿಕ್ಷಣದ ಸಂದೇಶ ನಮ್ಮ ಹೃದಯದಲ್ಲಿ ಶಾಶ್ವತವಾಗಲಿ. ಪ್ರಶಸ್ತಿಯ ಸುರಿಮಳೆಗರೆದರು ಸೇವೆಯೇ ಅವರ ಧ್ಯೇಯ ಎಂದರು. ಜೀವಿತದಲ್ಲಿ ಪ್ರಶಸ್ತಿ ಸಿಕ್ಕಿರದಿದ್ದರೂ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದರು. ಭಾರತ ಸರ್ಕಾರ ಅವರ ಸ್ಮರಣೆಗೆ ಅಂಚೆ ಚೀಟಿ ಹೊರತಂದಿತು. ಅವರ ಆದರ್ಶ ದೇಶದಾದ್ಯಂತ ಗೌರವಿಸಿತು. ಕೃಷಿಕ, ಭೂಮಿ ತಾಯಿಯ ಮಡಿಲಲ್ಲಿ ಬೀಜವ ಬಿತ್ತಿ ಬೆಳೆಸುವ, ಬೆವರ ಹನಿಯ ಮೌಲ್ಯದ ಬಾಳ ಬೆಳಕ ಹರಿಸುವ, ಮಣ್ಣಿನ ಮಡಿಲಲ್ಲಿ ಬದುಕಿನ ಬೀಜ ಬಿತ್ತುವ ಮಹಾನುಭಾವ ಕೃಷಿಕನು, ಬೆವರಿನ ಹನಿಗಳಿಂದ ಭೂಮಿಯನ್ನು ಚಿನ್ನವಾಗಿಸುವ ಶ್ರಮಜೀವಿ ಅವನು. ಬೀಜ ಬಿತ್ತಿದ ಪ್ರತಿಯೊಂದು ಹೆಜ್ಜೆಯಲ್ಲೂ ಭವಿಷ್ಯದ ಕನಸು ಅಡಗಿದೆ. ಹಸಿರು ಹೊಲಗಳು ಅವನ ಪರಿಶ್ರಮದ ಸುಂದರ ಪ್ರತಿಫಲವಾಗಿವೆ. ಪ್ರಕೃತಿಯೊಡನೆ ಬೆರೆತು ಪ್ರೀತಿಯ ಬದುಕು ಕಟ್ಟುವ ತ್ಯಾಗ ಸೇವೆಯ ಮೂರ್ತಿಯೇ, ನಾಡಿಗೆ ಹೆಮ್ಮೆಯಾಗುವ ರೈತ ನೀನು. ನಿಸ್ವಾರ್ಥ ಸೇವೆ ಸಮೃದ್ಧಿಯ ಭವಿಷ್ಯ. ಪ್ರಾಮಾಣಿಕತೆಯ ಪಾಠ ಕಲಿಸಿದ ಗುರುವೆ, ಕೈ ಮುಗಿದು ನಮನ ಸಲ್ಲಿಸಿ ಕೃಷಿಕನ ಕೀರ್ತಿ ಹಾಡೋಣ. ಅನ್ನದಾತನ ಶ್ರಮ ಯುಗ ಯುಗಕ್ಕೂ ಗೌರವಿಸೋಣ. ಆಲದ ಮರ ಆಕಾಶದ ಎತ್ತರದಲ್ಲಿ ಬೆಳೆದು ನಿಂತ ಆಲದ ಮರವೇ, ಬೇರು ಕೊಂಬೆ ಚಾಚಿ ನಿಂತು ಭುವಿಯ ಸೊಬಗು ಹೆಚ್ಚಿಸಿದೆ. ಬಿಸಿಲಿನ ಬೇಗೆಯ ವೇಳೆಯಲ್ಲಿ ಬರುವ ಜನಕ್ಕೆ ತಂಪನ್ನು ಕೊಟ್ಟೆ. ದಣಿದ ಮನಕ್ಕೆ ಆಯಾಸ ದೂರ ಮಾಡುವ ದಯಾಮಯಿ ನೀನು. ಪಕ್ಷಿಗಳ ಗೂಡು ಕಟ್ಟಲು ಪ್ರೀತಿಯ ತಾಣವಾಗಿ ನಿಂತೆ. ಗಾಳಿ ಜೊತೆ ತೂಗುವ ಎಲೆಗಳ ನಾದ ತೋರುತ್ತ ಬಂದೆ. ಮಕ್ಕಳ ಆಟಕ್ಕೆ ಜೋಕಾಲಿಯಾಗಿ ಮುದವನ್ನು ನೀಡುವ ಆಲಯವೇ. ನೇತಾಡುವ ಬೇರುಗಳು ಶಕ್ತಿಯ ಸಂಕೇತದ ಆಗರವೇ. ಸಾಧು ಸಂತರು ಧ್ಯಾನ ಮಾಡಿ ಶಾಂತಿಯ ದಾರಿಯ ತೋರುತ್ತ ಬುದ್ಧನ ಪರಿಯನ್ನು ಕೇಳುತ್ತ ನಾವು ಬುದ್ಧಿವಂತರಾದೆವು ಎನ್ನುತ್ತ. ಆಲದ ನೆರಳಿನ ಪಾವನತೆ ಆತ್ಮಬಲವನ್ನು ತುಂಬಿದ ಎನಗೆ. ಪ್ರಾಣವಾಯು ನೀಡುತ್ತೀಹ ಪ್ರಕೃತಿಯ ವರವಿದು ಎನ್ನ ಜೀವಕ್ಕೆ. ಮಣ್ಣನ್ನು ಬಿಗಿಯಾಗಿ ಬಂಧಿಸಿ ನಿಂತ ಓ ವೃಕ್ಷವೇ, ಭುವಿಯ ಫಲವತ್ತತೆ ಹೆಚ್ಚಿಸಿದ ಕಲ್ಪವೇ. ಜೀವರಾಶಿ ಉಳಿವಿಗೆ ಜೀವನಾಡಿಯಂತಾದೆ. ಸಂಸ್ಕೃತಿಯ ಸಂಕೇತವಾಗಿ ಸಾವಿರ ಕಥೆಗಳಾದೆ. ಆಲದ ಮರವನ್ನಿಟ್ಟು ಆನಂದ ಪಡೆಯೋಣ. ಮುಂದಿನ ಪೀಳಿಗೆಗೆ ಮುತ್ತಿನ ಕಾಣಿಕೆ ಕೊಡೋಣ. ನಾಡಿನ ಸಂಸ್ಕೃತಿ ಪ್ರತೀಕ ಪ್ರಕೃತಿಯನ್ನು ಬೆಳೆಸೋಣ. ಆಲದ ಮರದ ಅಮೂಲ್ಯ ಧನ ಆಯುಷ್ಯದ ಆಶೀರ್ವಾದ ಪಡೆಯೋಣ. ಭೂಮಿ ತಾಯಿ ಹತ್ತು ತಿಂಗಳು ಹತ್ತು ಜನ್ಮವಿತ್ತಳು ಜನನಿ ತಾಯಿ. ಜೀವನವಿಡೀ ಹೊತ್ತು ಸಲಹುವಳು ಭೂಮಿ ತಾಯಿ. ತಾಯಿಯ ಮಡಿಲು ಮಗುವಿಗೆ ಮೊದಲ ಸ್ಪರ್ಶ. ಭೂಮಿಯ ಮಡಿಲು ಜೀವಜಾತಿಗೆ ಶಾಶ್ವತ ಆಶ್ರಯ. ತಾಯಿಯ ಎದೆ ಹಾಲು ದೇಹ ಬಲಗೊಳಿಸುವ. ಭೂಮಿಯ ಅನ್ನ ಜೀವಕ್ಕೆ ನೆಲೆ ನೀಡುವ. ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ, ಹಸಿರು ಸೀರೆ ಉಟ್ಟು ನಗುವಳು ನಮ್ಮ ಭೂಮಿ ತಾಯಿ, ಹೂಗಳ ಪರಿಮಳವನ್ನು ಹರಡಿ ಮನವನು ಗೆಲ್ಲುವಳು ನನ್ನ ತಾಯಿ, ಹೂಗಳ ಪರಿಮಳವನ್ನು ಹರಡಿ ಮನವನು ಗೆಲ್ಲುವಳು ನನ್ನ ತಾಯಿ, ಬೆಟ್ಟಗಳು ಅವಳ ಕಿರೀಟ, ಕಾಡುಗಳು ಕೇಶರಾಶಿ,

0: ನದಿಗಳು ಅವಳ ನಗುವಿನ ಕಲಕಲ ಪ್ರೀತಿಯ ಗೀತೆ, ಸಾಗರವು ಅವಳ ವಿಶಾಲ ಹೃದಯ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ, ಆಕಾಶದ ನೀಲಿ ಹೊದಿಕೆ ಅವಳ ಕಣ್ಮನ ಸೆಳೆವ, ಹಕ್ಕಿಗಳ ಹಾಡು ಅವಳಿಗೆ ಜೋಗುಳ, ರೈತನ ಬೆವರಿಗೆ ಕೊಡುವಳು ಚಿನ್ನವ, ರೈತನ ಬೆವರಿಗೆ ಕೊಡುವಳು ಚಿನ್ನವ, ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ, ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು, ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು, ತಾಯಿಯ ಋಣ ತೀರಿಸಲಾಗದು, ತಾಯಿಯ ಋಣ ತೀರಿಸಲಾಗದು, ಭೂಮಿಯ ಋಣ ಮರೆಯಲಾಗದು, ಭೂಮಿಯ ಋಣ ಮರೆಯಲಾಗದು.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಕಸ್ತೂರಿ ಎಸ್ ಪಟಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಕನ್ನಡ ಭಾರತಿ.

0: ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಪ್ರೀತಿ ಕರುಣೆ ಸಮತೆಯ ಅಮೂಲ್ಯ ಅರಿವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ, ಮರ ನೆಟ್ಟು ಜೀವ ಉಳಿಸಿ ಪ್ರಕೃತಿ ಮನ ಬದಲಿಸುವ. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ಅವಳು ನಕ್ಕರೆ ಲೋಕ ನಗುವುದು, ಅವಳು ಉಳಿದರೆ ನಾವು ಉಳಿವೆವು. ತಾಯಿಯ ಋಣ ತೀರಿಸಲಾಗದು, ತಾಯಿಯ ಋಣ ತೀರಿಸಲಾಗದು, ಭೂಮಿಯ ಋಣ ಮರೆಯಲಾಗದು, ಭೂಮಿಯ ಋಣ ಮರೆಯಲಾಗದು.
1: ಇದುವರೆಗೆ ಸಾಹಿತಿ ಕವಯಿತ್ರಿ ಕಸ್ತೂರಿ ಎಸ್ ಪಟಬಳ್ಳಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
3: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇದುವರೆಗೆ ನಿಲಯದ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ವೇಳೆ ಸರಿಯಾಗಿ 11 ಗಂಟೆ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಮುಂಜಾನೆ 5:58 ಆರಂಭವಾಗುವುದು. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.